3.16 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಸ್ ತರಂಗಾಂತರಗಳು, ನಮ್ಮ ಡಿಜಿಟಲ್ ಪ್ರಸಾರ 756 ಕಿಲೋಹರ್ಟ್ಸ್ ಮತ್ತು FM 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಇಂದು ಶುಕ್ರವಾರ, ರಾಷ್ಟ್ರೀಯ ಪಂಚಾಂಗ, 1948 ಶಾಲಿವಾಹನ ಶಕವರ್ಷ, ಆಷಾಢ ಮಾಸದ 12ನೇ ದಿನ, ಅಂದರೆ

26ನೇ ಇಸ್ವಿ ಜುಲೈ ತಿಂಗಳಿನ 3ನೆಯ ತಾರೀಕು. ಈಗ ಸಮಯ ಸರಿಯಾಗಿ ಬೆಳಗಿನ 5:58:50 ನಿಲಯದ ಈ ದಿನದ ಪ್ರಸಾರವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಿಮ್ಮ ಬಾನುಲಿ ಮಿತ್ರ ಅಶೋಕ್ ಲೋಂಡೆ ಮಾಡುವ ನಮಸ್ಕಾರ, ಶುಭ ಮುಂಜಾನೆ.

0: ಭಕ್ತಿ ಸಂಗೀತದ ಕಾರ್ಯಕ್ರಮ ವಂದನ ಇದುವರೆಗೆ ಪ್ರಸಾರವಾಯಿತು.
1: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಧಾರವಾಡ ಹಾಗೂ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಪ್ರತಿ ಶನಿವಾರ ಬೆಳಿಗ್ಗೆ 7:15 ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ. ತಪ್ಪದೇ ಕೇಳಿ, ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ.
2: ಸ್ವರಾಂಜಲಿ ಸಂಗೀತ ದಿಗ್ಗಜರ ಸ್ಮೃತಿ ಚಿತ್ರ. ಅಭಿಮಾನಿ ಶ್ರೋತೃಗಳೇ, ಶಾಸ್ತ್ರೀಯ ಸಂಗೀತದೊಂದಿಗೆ ಮಿಳಿತಗೊಂಡು ಅದಕ್ಕೆ ಇಂಬು ಕೊಡುವಂತಹದ್ದು ಹಾರ್ಮೋನಿಯಂ ಅನ್ನೋ ಸಂವಾದಿನಿಯ ಸೆಳಕು ಅದು. ಆ ಸರಿಗಮಗಳನ್ನ ಆರಾಧಿಸಿ ಸಂವಾದಿನಿಯ ಸಂತ ಎನಿಸಿಕೊಂಡವರು ರಾಮ್ಭಾವು ಬಿಜಾಪುರೆ ಅನ್ನೋ ಸಂಗೀತ ದಿಗ್ಗಜರು. ಆ ಕಲಾವಿದರ ಜೀವನ ಸಂಗೀತದ ಎಳೆ ಎಳೆಯ ಪದರು ಸಂವಾದಿನಿ ಸಂತನ ಸುಸ್ವರ ಸಿಂಚನ ಅನ್ನೋ ಸ್ವರಾಂಜಲಿಯ ಕದರು. ಕೇಳ್ರಿ, ಪ್ರತಿ ಶುಕ್ರವಾರ ಮುಂಜಾನೆ 6:35 ರಾತ್ರಿ 8:15
3: ಸಂವಾದಿನಿ ಸಂತನ ಸುಸ್ವರ ಸಿಂಚನ
2: ಸ್ವರಾಂಜಲಿಯ ಈ ನಡೆ ಸಂವಾದಿನಿ ಸಂತನ ಜೀವನ ಸಾಧನೆಯೆಡೆ.
0: ಆಕಾಶವಾಣಿ ಧಾರವಾಡ. ಈಗ ವಸಂತ ಮುದುಕವಿಯವರಿಂದ ಚಿಂತನ.
4: ವೃತ್ತಿಯಲ್ಲಿ ತೊಡಗಿದವನಿಗೆ ನಿವೃತ್ತಿ ತಪ್ಪಿದ್ದಲ್ಲ ಎಂಬ ಮಾತಿದೆ. ಹಾಗಾದರೆ ನಿವೃತ್ತಿಯ ನಂತರದ ಜೀವನದ ಸಾಂಸಾರಿಕ, ಮಾನಸಿಕ ಮತ್ತು ಆರ್ಥಿಕ ಏರುಪೇರುಗಳಿಗೆ ಸಿದ್ಧತೆ ಆಗಿದೆಯೇ ಎಂಬ ಪ್ರಶ್ನೆ ಸಹಜವೇ ಆಗಿದೆ. ಈ ನಿವೃತ್ತಿ ಎನ್ನುವ ಕಲ್ಪನೆಯು ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿದೆ. ಒಮ್ಮೊಮ್ಮೆ ನಿವೃತ್ತಿ ಹೊಂದುತ್ತಿರುವ ಸಂದರ್ಭಗಳು ಕೂಡ ಭಿನ್ನವಾಗಿರಬಹುದು. ಕೆಲವರು ಹದಗೆಟ್ಟ ಆರೋಗ್ಯದಿಂದಾಗಿ ಪರಿಸ್ಥಿತಿ ಕೈಮೀರಿ ಸ್ವಯಂ ನಿವೃತ್ತರಾದರೆ ಇನ್ನು ಕೆಲವರು ಮತ್ತಿತರ ಕಾರಣಗಳಿಂದಾಗಿ ಬೇಸತ್ತು ಕೂಡ ಆಗಬಹುದು. ಇರಲಿ, ಕಾರಣ ಏನೇ ಇದ್ದರೂ ನಿವೃತ್ತರಾಗುವವರಿಗೆ ಕೆಲವೊಂದು ಸಾಮಾನ್ಯ ಸಿದ್ಧತೆಗಳು ಇರಬೇಕು ಎಂದೇ ಹೇಳಬಹುದು. ಇದ್ದಕ್ಕಿದ್ದ ಹಾಗೆ ನಮ್ಮ ದೈನಂದಿನ ಚಟುವಟಿಕೆ ಸ್ಥಗಿತಗೊಂಡಾಗ ಬೇಸರ, ಆಘಾತ ಎಲ್ಲವೂ ಉಂಟಾಗಿ ಒಂದು ರೀತಿಯ ಜಿಗುಪ್ಸೆ ಮೂಡುವುದು ಸಹಜ. ಆದರೆ ನಿವೃತ್ತ ಜೀವನಕ್ಕೆ ಮಾನಸಿಕವಾಗಿ ಸಿದ್ಧತೆ ಮಾಡಿಕೊಂಡರೆ ಇಷ್ಟು ಕಷ್ಟವಾಗುವುದಿಲ್ಲ. ಇದಲ್ಲದೆ ಹವ್ಯಾಸಗಳನ್ನು ಕೂಡ ನಾವು ಬೆಳೆಸಿಕೊಂಡರೆ ಬೇಸರವೂ ಆಗದು. ಸ್ನೇಹಿತರು, ಸಹೋದ್ಯೋಗಿಗಳು, ಹಾರ್ತು ರಾಯಿಗಳ ಸನ್ಮಾನ ಮಾಡಿ ವೃತ್ತಿ ಜೀವನದ ಹೆಜ್ಜೆ ಗುರುತುಗಳ ಬಗ್ಗೆ ಸುದೀರ್ಘ ಭಾಷಣ ಬಿಗಿದು ಆತ್ಮೀಯ ನುಡಿಗಳೊಡನೆ ನಮ್ಮನ್ನು ಬೀಳ್ಕೊಟ್ಟಾಗಲೇ ಇನ್ನು ಮುಂದಿನ ಜೀವನ ಸುಖದ ಸೋಪಾನವೋ ಒಂದು ಅಭಿಶಾಪವೋ ಎಂದು ಯೋಚಿಸುವ ಕಾಲ ಇದು. ವರವೂ ಅಲ್ಲ, ಶಾಪವೂ ಅಲ್ಲ, ಇದು ಅನಿವಾರ್ಯ. ಕೆಲಸದ ಒತ್ತಡದ ನಡುವೆ ಅರ್ಧಕ್ಕೆ ಚೌಟಿ ಹಾಕಿದ್ದ ಕಲಿತ ಹವ್ಯಾಸಗಳನ್ನು ಮುಂದುವರಿಸಿಕೊಂಡು ಹೋಗಲು ಮತ್ತೊಂದು ಸದವಕಾಶ, ಹೊಸದಾಗಿ ಏನಾದರೂ ಮಾಡಬೇಕೆಂಬ ಹಂಬಲ. ಹೀಗೆ ಪಟ್ಟಿ ಮಾಡುತ್ತಾ ಹೋದರೆ ನಿವೃತ್ತಿ ವರವೆನಿಸದೇ ಇರಲು ಸಾಧ್ಯವೇ ಇಲ್ಲ. ನಿವೃತ್ತಿ ಹೊಂದಿದ ಮೇಲೆ ಕೆಲಸದಲ್ಲಿದ್ದಾಗ ಮಾಡುವಂತೆಯೇ ಖರ್ಚುಗಳನ್ನು ಮಾಡಲಾಗುವುದಿಲ್ಲ. ಎಂಥ ಖರ್ಚುಗಳೆಲ್ಲ ಬರುತ್ತವೆ ಎನ್ನುವ ಸಣ್ಣ ಪ್ರಜ್ಞೆ ಅಥವಾ ಊಹೆ ಮೊದಲೇ ಇರಬೇಕು. ಈ ಅಂಕಿಯಲ್ಲಿ ಹೆಚ್ಚಿನ ವ್ಯತ್ಯಾಸ ಬಾರದ ಹಾಗೆ ವ್ಯವಸ್ಥೆ ಮಾಡಿಕೊಂಡಿರಬೇಕು. ನಾವು ಬೇಕಾದಷ್ಟು ದೊಡ್ಡ ಮೊತ್ತದ ನಿವೃತ್ತಿ ವೇತನ ಪಡೆಯಲಿದ್ದರೂ ಮೊದಲು ಮಾಡಬೇಕಾದ ಕಾರ್ಯವೆಂದರೆ ನಮ್ಮ ಆದಾಯದ ಎಲ್ಲ ಮೂಲಗಳನ್ನು ಲೆಕ್ಕ ಹಾಕಿಡಬೇಕಾದದ್ದು. ತಿಂಗಳ ಖರ್ಚು ಲೆಕ್ಕ ಮಾಡಿ ಒಂದು ಬಜೆಟ್ ಮಾಡಬೇಕು. ಬಂದ ಹಣದಲ್ಲಿ ಉಳಿತಾಯ ಕೂಡ ಮಾಡಬೇಕಾದದ್ದು ಅವಶ್ಯ. ಯಾಕೆಂದರೆ ವಯೋಮಾನಕ್ಕೆ ತಕ್ಕಂತೆ ಕಾಯಿಲೆಗಳು ಬರ್ತವೆ. ಬಂದ ಕಾಯಿಲೆಗಳು ಸಂಜೆಯ ನೆಂಟರಿದ್ದಂತೆ. ಈ ಕಾಯಿಲೆಗಳನ್ನು ಸರಿಯಾದ ಹಿಡಿತದಲ್ಲಿಟ್ಟುಕೊಂಡರೆ ನಾವು ಆರಾಮದಾಯಕ ಜೀವನವನ್ನು ಅನುಭವಿಸುವೆವು. ಇಲ್ಲವಾದರೆ ಎಷ್ಟು ಹಣವಿದ್ದರೇನು, ಆರೋಗ್ಯ ಸರಿಯಿಲ್ಲದೆ ನೆಮ್ಮದಿಯನ್ನೇ ಕಳೆದುಕೊಂಡರೆ ದಿನಂಪ್ರತಿ ಬೆಳಗಿನ ವಿಹಾರ, ವಾಕಿಂಗ್, ಯೋಗ, ಪ್ರಾಣಾಯಾಮ, ಧ್ಯಾನ ಇತ್ಯಾದಿ

0: ಸಂಗೀತ ಕೇಳುವುದು, ಸತ್ಸಂಗ ಇತ್ಯಾದಿಗಳಲ್ಲಿ ಭಾಗವಹಿಸುವುದು, ಪ್ರಕೃತಿಯ ಸೊಬಗನ್ನು ಸವಿಯಲು, ಪುಣ್ಯಕ್ಷೇತ್ರ ಮತ್ತು ಐತಿಹಾಸಿಕ ಸ್ಥಳಗಳ ದರ್ಶನ ಪಡೆಯಲು ಪ್ರವಾಸ ಕೈಗೊಳ್ಳುವುದು, ಸಮಾನ ಮನಸ್ಕ ಮತ್ತು ವಯಸ್ಸಿನವರೊಂದಿಗೆ ಸೇರಿಕೊಂಡು ಸತ್ಕಾರ್ಯಗಳ ಬಗ್ಗೆ ಚಿಂತನೆ ನಡೆಸುವುದು. ವೃತ್ತಿ ಪ್ರವೃತ್ತಿಗಳು ಪರಸ್ಪರ ಪೂರಕವೂ ಆಗಿರಬಹುದು, ಆಗದೇ ಇರಬಹುದು. ಆದರೆ ಪ್ರವೃತ್ತಿಗಳು ವೃತ್ತಿ ಜೀವನಕ್ಕೆ ಅಡ್ಡಗೋಡೆಗಳಾಗದೆ ಸಾಧನೆಗೆ ಸೇತುವೆಗಳಾದರೆ ವ್ಯಕ್ತಿಗೆ ಗೌರವ ತಂದುಕೊಡುತ್ತವೆ. ಒಟ್ಟಿನಲ್ಲಿ ಪ್ರತಿಯೊಬ್ಬರಿಗೂ ಒತ್ತಡರಹಿತ ಜೀವನ ನಡೆಸಲು ನಿವೃತ್ತಿ ಯೋಜನೆ ಅತ್ಯಗತ್ಯ.
1: ಇದುವರೆಗೆ ವಸಂತ ಮುದುಕವಿಯವರಿಂದ ಚಿಂತನ ಕೇಳಿದಿರಿ. ಆಕಾಶವಾಣಿ ಧಾರವಾಡ. ಈಗ ರೈತರಿಗೆ ಸಲಹೆಗಳು.
2: 35 years of clinical excellence with compassion.
3: From life-saving emergencies to advanced cardiac and multi-specialty expertise,
2: Bengaluru has placed its trust in one name.
3: Choose the care Bengaluru believes in.
2: Call 9686860310. Fortis Hospital, Cunningham Road. With you for life.
4: ರೈತ ಬಾಂಧವರೇ ನಮಸ್ಕಾರ. ಅಂತರ ಬೆಳೆಯಾಗಿ ಸೋಯಾ ಅವರೆ, ಹೈಬ್ರಿಡ್ ಹತ್ತಿ ಮತ್ತು ಸೋಯಾ ಅವರೆ, ಎರಡು ಸಾಲು ಸೋಯಾ ಅವರೆ ಮತ್ತು ಒಂದು ಸಾಲು ಹೈಬ್ರಿಡ್ ಹತ್ತಿ ಬೆಳೆಯುವುದು ಲಾಭದಾಯಕ. ಸೋಯಾ ಅವರೆಯನ್ನು 40 ಸೆಂಟಿಮೀಟರ್ ಅಂತರದ ಮೂರು ತಾಳಿನ ಕೂರ್ಗಿಯಿಂದ ನಡುವಿನ ತಾಳು ಹುಸಿಬಿಟ್ಟು ಬಿತ್ತಬೇಕು. ಹುಸಿಬಿಟ್ಟ ಸಾಲಿನಲ್ಲಿ ಹೈಬ್ರಿಡ್ ಹತ್ತಿಯನ್ನು 60 ಸೆಂಟಿಮೀಟರ್ ಒಂದರಂತೆ ಕೈಗಾಳು ಹಾಕಬೇಕು. ಗೋವಿನ ಜೋಳ ಮತ್ತು ಸೋಯಾ ಅವರೆ, ಒಂದು ಸಾಲು ಗೋವಿನ ಜೋಳದ ಜೊತೆ ಎರಡು ಸಾಲು ಸೋಯಾ ಅವರೆಯನ್ನು ಬೆಳೆಯುವುದು ಲಾಭದಾಯಕ. ಸೋಯಾ ಅವರೆಯನ್ನು 30 ಸೆಂಟಿಮೀಟರ್ ಅಂತರದ ಮೂರು ತಾಳಿನ ಕೂರ್ಗಿಯಿಂದ ನಡುವಿನ ತಾಳು ಹುಸಿಬಿಟ್ಟು ಬಿತ್ತಬೇಕು. ಹುಸಿಬಿಟ್ಟ ಸಾಲಿನಲ್ಲಿ ಗೋವಿನ ಜೋಳ 20 ಸೆಂಟಿಮೀಟರ್ ಒಂದರಂತೆ ಕೈಗಾಳು ಹಾಕಬೇಕು. ಇನ್ನು ತಂಬಾಕು ಮತ್ತು ಸೋಯಾ ಅವರೆ, ಸೋಯಾ ಅವರೆಯನ್ನು ಮುಂಗಾರು ಹಂಗಾಮು ಪ್ರಾರಂಭವಾದ ಕೂಡಲೇ ಬಿತ್ತಬೇಕು. ಬಿತ್ತನೆಯನ್ನು 30 ಸೆಂಟಿಮೀಟರ್ ಅಂತರದ ಮೂರು ತಾಳಿನ ಕೂರ್ಗಿಯಿಂದ ನಡುವಿನ ತಾಳು ಹುಸಿ ಮಾಡಿ ಬಿತ್ತನೆ ಮಾಡಬೇಕು. ಹುಸಿಬಿಟ್ಟ ಸಾಲಿನಲ್ಲಿ ಆಗಸ್ಟ್ ತಿಂಗಳಲ್ಲಿ ತಂಬಾಕು ಸಸಿಯನ್ನು 60 ಸೆಂಟಿಮೀಟರ್ ಅಂತರದಲ್ಲಿ ನಾಟಿ ಮಾಡಬೇಕು. ಇನ್ನು ಸೋಯಾ ಅವರೆ ಜೊತೆ ತೊಗರೆ, ನಾಲ್ಕು ಸಾಲು ಸೋಯಾ ಅವರೆ ಮತ್ತು ಎರಡು ಸಾಲು ತೊಗರಿಯನ್ನು 30 ಸೆಂಟಿಮೀಟರ್ ಅಂತರದ ಸಾಲಿನಲ್ಲಿ ಬೆಳೆಯುವುದು ಲಾಭದಾಯಕ. ಸೋಯಾ ಅವರೆಯನ್ನು 30 ಸೆಂಟಿಮೀಟರ್ ಅಂತರದ ಮೂರು ಕಾಳಿನ ಕೂರ್ಗಿಯಿಂದ ಕೊನೆಯ ಸಾಲನ್ನು ಹುಸಿ ಮಾಡಿ ಬಿತ್ತಬೇಕು. ಹುಸಿ ಮಾಡಿದ ಸಾಲಿನಲ್ಲಿ ಎಳೆಸಡ್ಡೆಯಿಂದ ತೊಗರಿ ಬಿತ್ತನೆ ಕೈಗೊಳ್ಳಬೇಕು. ರೈತ ಬಾಂಧವರೇ, ಅಂತರ ಬೇಸಾಯ ಹಾಗೂ ಕಳೆ ನಿರ್ವಹಣೆ, ಬಿತ್ತನೆ ಮಾಡಿದ 15, 30 ಮತ್ತು 40 ದಿವಸಗಳ ನಂತರ ಎಡೆಕುಂಟೆ ಹಾಯಿಸಿ ಕಳೆ ನಿಯಂತ್ರಣ ಮಾಡಬೇಕು. ಸಾಧ್ಯವಾದಲ್ಲಿ ಒಂದು ಸಲ ಕೈಗಳೆ ಕೈಗೊಳ್ಳಬೇಕು. ರೈಜೋಬಿಯಂ ಗೊಬ್ಬರ ಬಳಸುವ ವಿಧಾನ, ರೈಜೋಬಿಯಂ ಗೊಬ್ಬರವನ್ನು ದ್ವಿದಳ ಧಾನ್ಯ ಬೀಜಗಳಿಗೆ ಬಿತ್ತುವ ಮುಂಚೆ ಲೇಪಿಸಬೇಕು. ಬೀಜೋಪಚಾರಕ್ಕೆ ಮುಂಚೆ ಮೊದಲಿಗೆ ಅಂಟು ದ್ರಾವಣ ತಯಾರಿಸಬೇಕು. ಸರಳ ಮತ್ತು ಕಡಿಮೆ ವೆಚ್ಚದಲ್ಲಿ ಅಂಟು ದ್ರಾವಣವೆಂದರೆ ಬೆಲ್ಲದ ಪಾಕ. 1/4 ಕೆಜಿ ಬೆಲ್ಲ 1 ಲೀಟರ್ ನೀರಿನಲ್ಲಿ ಕರಗಿಸಿ 15 ನಿಮಿಷಗಳ ಕಾಲ ಕುದಿಸಿ ಆರಿಸಿ ಬೆಲ್ಲದ ಪಾಕ ತಯಾರಿಸಬೇಕು. ಅವಶ್ಯವಿದ್ದಷ್ಟು ಅಂಟು ದ್ರಾವಣವನ್ನು ಒಂದು ಸಣ್ಣ ಪಾತ್ರೆಯಲ್ಲಿ ತೆಗೆದುಕೊಂಡು ಒಂದು ಪಾಕೆಟ್ನಲ್ಲಿರುವ 200 ಗ್ರಾಂ ಜೈವಿಕ ಗೊಬ್ಬರವನ್ನು ಹಾಕಿ ಕಲಿಸಬೇಕು. ಬಿತ್ತನೆ ಬೀಜಕ್ಕೆ ರೈಜೋಬಿಯಂ ಮಿಶ್ರಿತ ದ್ರಾವಣವನ್ನು ಸುರಿದು ಪ್ರತಿ ಬೀಜಕ್ಕೂ ಹರಡುವಂತೆ ಮೃದುವಾಗಿ ಕಲಿಸಬೇಕು. ಈ ರೀತಿ ಸಂಸ್ಕರಿಸಿದ ಬೀಜವನ್ನು ಬಟ್ಟೆ ಅಥವಾ ಗೋಣಿಚೀಲದ ಮೇಲೆ ಹರಡಿ ನೆರಳಿನಲ್ಲಿ ಒಣಗಿಸಬೇಕು. ಬೀಜ ಒಣಗಿದ ನಂತರ ಕೂಡಲೇ ಬಿತ್ತನೆ ಮಾಡಬೇಕು. ಇನ್ನು ರೈತ ಬಾಂಧವರೇ, ಹೆಸರು. ಹೆಸರು ಕಡಿಮೆ ಅವಧಿಯ ದ್ವಿದಳ ಧಾನ್ಯದ ಬೆಳೆಯಾಗಿದೆ. ಸುಮಾರು 70 ದಿನಗಳಲ್ಲಿ ಕೊಯ್ಲಿಗೆ ಬರುವುದರಿಂದ ಎರಡು ಬೆಳೆ ತೆಗೆಯುವ ಸಂದರ್ಭದಲ್ಲಿ ಹೆಚ್ಚು ಪ್ರಯೋಜನಕಾರಿ. ಇದನ್ನು ಮುಂಗಾರು ಹಾಗೂ ಬೇಸಿಗೆಯಲ್ಲಿ ಬೆಳೆಯಲಾಗ್ತದೆ. ಇನ್ನು ತಳಿಗಳು ಯಾವಪ್ಪ ಅಂದ್ರೆ ಪೋಸಾ ಬೈಸಾಕಿ, ಡಿಜಿಜಿವಿ, ಡಿಜಿಜಿ, ಈ ತಳಿಗಳನ್ನು ಆಯಾ ವಲಯಕ್ಕೆ ಸಂಬಂಧಿಸಿದಂತೆ ಬಿತ್ತಬಹುದು. ಬಿತ್ತನೆಗೆ ಬೇಕಾಗುವ ಬೇಸಾಯ ಸಾಮಗ್ರಿಗಳು ಪ್ರತಿ ಎಕರೆಗೆ ಏನಪ್ಪ ಅಂದ್ರೆ ಬೀಜ 5-6 ಕಿಲೋಗ್ರಾಂ, ಕೊಟ್ಟಿಗೆ ಗೊಬ್ಬರ 2 ಟನ್, ರಂಜಕ ಕರಗಿಸುವ ಜೈವಿಕ ಗೊಬ್ಬರ 200 ಗ್ರಾಂ, ಭೂಮಿಯನ್ನು ಹದ ಮಾಡಿದ ನಂತರ ಪೂರ್ತಿ ರಾಸಾಯನಿಕ ಗೊಬ್ಬರಗಳನ್ನು ಹಾಗೂ ಗಂಧಕವನ್ನು ಜಿಪ್ಸಮ್ ಮುಖಾಂತರ ಮಣ್ಣಿನಲ್ಲಿ ಬೆರೆಸಬೇಕು. 30 ಸೆಂಟಿಮೀಟರ್ ಅಂತರದ ಸಾಲುಗಳಲ್ಲಿ ಬೀಜೋಪಚಾರ ಮಾಡಿದ ಬೀಜ ಬಿತ್ತನೆ ಮಾಡಬೇಕು. ಬಿತ್ತುವಾಗ ರಾಸಾಯನಿಕ ಗೊಬ್ಬರದಿಂದ 7.5 ಸೆಂಟಿಮೀಟರ್ ದೂರ ಮತ್ತು ಬೀಜದಿಂದ ಬೀಜಕ್ಕೆ 7.5-10 ಸೆಂಟಿಮೀಟರ್ ಅಂತರವಿರುವಂತೆ ಬಿತ್ತನೆ ಮಾಡಬೇಕು. ಇನ್ನು ಆಯಾ ವಲಯಕ್ಕೆ ಸಂಬಂಧಿಸಿದಂತೆ ಸಾಲಿನಿಂದ ಸಾಲಿನ ಅಂತರವನ್ನು 37.5 ಸೆಂಟಿಮೀಟರ್ ವರೆಗೆ ಎಕರೆ ಪ್ರದೇಶಕ್ಕೆ ಬಿತ್ತುವ ಬೀಜದ ಪ್ರಮಾಣಕ್ಕೆ ಹೆಚ್ಚಿಸಬಹುದು. ರಂಜಕವನ್ನ ಶಿಲಾರಂಜಕದ ರೂಪದಲ್ಲಿ ಮಣ್ಣಿಗೆ ಒದಗಿಸಿ 500 ಗ್ರಾಂ ರಂಜಕ ಕರಗಿಸುವ ಜೈವಿಕ ಗೊಬ್ಬರವನ್ನು ಎಕರೆ ಪ್ರದೇಶಕ್ಕೆ ಬಿತ್ತುವ ಬೀಜದ ಪ್ರಮಾಣಕ್ಕೆ ಲೇಪಿಸಿ ಬಿತ್ತನೆ ಮಾಡಬೇಕು. ಇದರಿಂದ ರಾಸಾಯನಿಕ ಗೊಬ್ಬರದ ಮೇಲಿನ ಖರ್ಚು ಕಡಿಮೆ ಮಾಡಬಹುದು. ಅಂತರ ಬೇಸಾಯ, ಬಿತ್ತಿದ 45 ದಿನಗಳಿಗಾಗಿ 2 ಸಾರಿ ಅಂತರ ಬೇಸಾಯ ಮಾಡಿ ಕಳೆ ಹತೋಟಿ ಮಾಡಬೇಕು. ಇಲ್ಲವೇ ಕಳೆ ನಿಯಂತ್ರಣ ಬಿತ್ತಿದ ದಿನ ಅಥವಾ ಮರುದಿನ ಪ್ರತಿ ಎಕರೆಗೆ 1.3 ಲೀಟರ್ ಪೆಂಡಿಮಿಥೈಲಿನ್ 30 ಇಸಿ ಕಳೆನಾಶಕವನ್ನು 300 ಲೀಟರ್ ನೀರಿನಲ್ಲಿ ಬೆರೆಸಿ ಮಣ್ಣಿನ

0: ಮೇಲೆ ಸಿಂಪಡಿಸಬೇಕು. 30 ದಿನಗಳ ನಂತರ ಒಂದು ಸಲ ಅಂತರ ಬೇಸಾಯ ಮಾಡಿ ಕಳೆಗಳನ್ನು ನಿಯಂತ್ರಿಸಬಹುದು. ಕಳೆನಾಶಕವನ್ನ ಸಿಂಪರಣೆ ಮಾಡುವಾಗ ಮಣ್ಣಿನಲ್ಲಿ ಸಾಕಷ್ಟು ತೇವಾಂಶ ಇರಬೇಕು.
1: ಇದುವರೆಗೆ ರೈತರಿಗೆ ಸಲಹೆಗಳನ್ನು ಕೇಳಿದಿರಿ.

ಕೇಳುವರೆ, ಈ ಮುಂಜಾನೆ 7:15 ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ, ಈ ಕುರಿತು ಕರ್ನಾಟಕ ಗ್ರೀನ್ ಅಸೋಸಿಯೇಷನ್ ಅಧ್ಯಕ್ಷರಾದ ಚೆನ್ನು ಹೊಸ್ಮನಿ ಅವರೊಂದಿಗೆ ಸಂದರ್ಶನವನ್ನು ಕೇಳಲಿದ್ದೀರಿ. ಸಂದರ್ಶಕರು ಮಂಜುಳಾ ಪುರಾಣಿಕ್.

0: ಆಕಾಶವಾಣಿ ಧಾರವಾಡ ಸ್ವರಾಂಜಲಿ ಸಂಗೀತ ದಿಗ್ಗಜರ ಸರಿಗಮ ಜೀವನ ಕುರಿತ ಮಾಲಿಕೆಯಲ್ಲಿ ಕೇಳಿ ಸಂವಾದಿನಿ ಸಂತನ ಸುಸ್ವರ ಸಿಂಚನ
1: ಸಂವಾದಿನಿ ಸಂತನ ಸುಸ್ವರ ಸಿಂಚನ
0: ಹಾರ್ಮೋನಿಯಂ ದಿಗ್ಗಜ ಪಂಡಿತ್ ರಾಮ್ಭಾವು ಬಿಜಾಪುರೆ ಅವರ ಜೀವನ ಸಂಗೀತದ ಬಗೆಗಿನ ಕಾರ್ಯಕ್ರಮ ಸರಣಿ ಪೂರಕ ಸಾಹಿತ್ಯ ಶಿರೀಶ್ ಜೋಶಿ ಪ್ರಸ್ತುತಿ ಮಾಯಾ ರಾಮನ್ ಕೇಳಿ ಸಂವಾದಿನಿ ಸಂತನ ಸುಸ್ವರ ಸಿಂಚನ
1: ಸಂವಾದಿನಿ ಸಂತನ ಸುಸ್ವರ ಸಿಂಚನ ಅಭಿಮಾನಿ ಶ್ರೋತೃಗಳೇ ನಮಸ್ಕಾರ ಪಂಡಿತ್ ರಾಮಕೃಷ್ಣ ಬುವಾ ವಜೆ ಹಿಂದೂಸ್ತಾನಿ ಸಂಗೀತದೊಳಗ ಬಹಳ ದೊಡ್ಡ ಹೆಸರು ಗ್ವಾಲಿಯರ್ ಘರಾಣೆಯ ಮೇರು ಪತಾಕೆ ಅನ್ಸ್ಕೊಂಡವರು ಮುಂಬೈ ಇಂದೋರ್ ಉಜ್ಜಯಿನಿ ಮುಂತಾದ ಕಡೆಗಳೊಳಗ ಗುರುವನ್ನ ಅರಸಿಕೊಂಡು ಕಾಲ್ನಡಿಗೆಯಿಂದ ಸಂಚರಿಸಿದವರು ಸಂಗೀತಕ್ಕಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟವರು ನೇಪಾಳದ ದೊರೆ ಹತ್ರ ಆಸ್ಥಾನ ಗಾಯಕರಾಗಿದ್ದವರು ರಾಮಕೃಷ್ಣ ಬುವಾ ವಜೆಯವರ ಧ್ವನಿಯೊಳಗಿರೋ ರಾಗ್ ಮಿಯಾ ಕಿ ತೋಡಿ.

ಪಂಡಿತ್ ರಾಮಕೃಷ್ಣ ಬುವಾ ವಜ್ಜಯ್ ಅವರು ತಮ್ಮ ಜೀವಿತಾವಧಿಯ ಕೊನೆಯ ಒಂದೆರಡು ದಶಕಗಳನ್ನು ಕಳಿಲಿಕ್ಕೆ ಬೆಳಗಾವಿಗೆ ಬಂದರು, ಅಲ್ಲೇ ನೆಲೆ ನಿಂತರು. ಇವರ ಚಿರಂಜೀವಿ ಪಂಡಿತ್ ಶಿವರಾಮ್ ಬುವಾ ವಜ್ಜೆ.

ತಂದೆಯಷ್ಟೇ ಪ್ರಕಾಂಡ ಪಂಡಿತರು, ತಂದಿನ ಇವರಿಗೆ ಗುರುಗಳು. ಆದ್ರ ಪ್ರಾರಂಭಿಕ ದಿನಗಳೊಳಗ ಇವರು ತಂದೆಯವರು ಹಾಡೋವಾಗೆಲ್ಲ ಎಲ್ಲರೇ ಬಚ್ಚಿಟ್ಕೊಂಡು ಕೂಡೋರು. ಅವ್ರು ಹಾಡೋದನ್ನ ಗಮನ ಇಟ್ಟು ಕೇಳ್ತಿದ್ರು. ತಾವು ಕೇಳಿ ಕಲ್ತದ್ದನ್ನ ತಂದಿ ಇಲ್ದೇ ಇದ್ದ ಹೊತ್ನ್ಯಾಗ ಹಾಡಿಕೊಂಡು ಅಭ್ಯಾಸ ಮಾಡ್ತಿದ್ರು. ಒಮ್ಮೆ ಏನಾತು ಅಂತೀರಿ, ಆಕಸ್ಮಿಕವಾಗಿ ಇವರ ಹಾಡನ್ನ ತಂದೆಯವರು ಕೇಳಿಬಿಟ್ರು. ಆದ್ರ ಬಹಳ ಮೆಚ್ಚಿಕೊಂಡು ಬಿಟ್ರು. ಅಲ್ಲಿಂದ ಶುರು ಆತ್ ನೋಡ್ರಿ ಅಧಿಕೃತ ಅಧ್ಯಯನ. ಕೆಲವು ವರ್ಷಗಳ ಕಾಲ ತಂದೆಯವರು ಹಾಡೋವಾಗ ಅವ್ರ ಹಿಂದೆ

0: ದೊಳಗ ಲಹರಿ ಗಂಧರ್ವರು. ಮನಸ್ಸಿದ್ರ ಬಹಳ ಚಂದ ಹಾಡೋರು, ಇಲ್ಲಾಂದ್ರ ಅಗಾಧವಾದ ಮೌನ. ಆದ್ರ ಇವ್ರ ಜೀವನದೊಳಗ ಶಿಸ್ತು ಅನ್ನೋದೇ ಇರಲಿಲ್ಲ. ಅದರಿಂದಾಗಿನ ತಮ್ಮ ಆರೋಗ್ಯವನ್ನ ಕೆಡಿಸಿಕೊಂಡ್ರು. ಅದರಿಂದಾಗಿನ ಜೀವನದ ಕಡೆಯ ದಿನಗಳೊಳಗ ಸಾಕಷ್ಟು ತೊಂದರೆಗಳನ್ನ ಅನುಭವಿಸಬೇಕಾಯ್ತು. ಆದ್ರೂ ಶಿವರಾಮ್ ಬುವಾ ಅವರ ಬಗ್ಗೆ ಅಪಾರವಾದ ಗೌರವ ಇತ್ತು ಸಂಗೀತ ಲೋಕದೊಳಗ. ಇವರ ಖ್ಯಾತಿ ಮತ್ತ ಪಾಂಡಿತ್ಯ ಎಷ್ಟಿತ್ತು ಅಂತಂದ್ರ, ಪಂಡಿತ್ ಭೀಮಸೇನ್ ಜೋಶಿ, ಪಂಡಿತ್ ಕುಮಾರ ಗಂಧರ್ವರಂಥವರು ಇವರನ್ನ ನೋಡ್ಲಿಕ್ಕೆ ಅಂತಾನ ಬೆಳಗಾವಿಗೆ ಬರ್ತಿದ್ರು. ಅವರೆಲ್ಲ ಶಿವರಾಮ್ ಬುವಾ ಅವರಿಗೆ ಆತ್ಮೀಯ ಗೆಳೆಯರಾಗಿದ್ರು. ಶಿವರಾಮ್ ಬುವಾ ಯಾವತ್ತೂ ಹಣಕ್ಕಾಗಿ ಆಸೆ ಪಟ್ಟು ಹಾಡಿದವರಲ್ಲ. ತಮಗೆ ಎಷ್ಟು ಸಲ್ಲಬೇಕೋ ಅಷ್ಟನ್ನ ಮಾತ್ರ ಬಯಸುವವರು. ಆದ್ರ ಯಾರಿಗೂ ಪುಕ್ಕಟೆಯಾಗಿ ಏನನ್ನೂ ಕಲಿಸ್ತಿರ್ಲಿಲ್ಲ. ಅವರಿಗೆ ಅವರದೇ ಆದ ಕೆಲವು ಹವ್ಯಾಸಗಳಿದ್ವು. ಮಿರ್ಚಿ ಭಜಿ ಮತ್ತು ಚಹಾ ಸೇವನೆ ಅವರ ಅತ್ಯಂತ ಪ್ರಿಯವಾದ ಹವ್ಯಾಸ ಆಗಿತ್ತು. ಇವರ ಗಾಯನವನ್ನು ಮೆಚ್ಚಿಕೊಂಡಿದ್ದ ಕಲ್ಲೋಪಂತರು ಇವರೇ ತಮ್ಮ ಮಗನಿಗೆ ಯೋಗ್ಯ ಗುರು ಅಂತ ನಿರ್ಧಾರ ಮಾಡಿದ್ರು. ಬಾಜು ಮನೆಯೊಳಗ ಇವರ ವಾಸ. ಸರಿ, ಗುರುಗಳ ಹತ್ರ ಕಲಿಕೆ ಆರಂಭ ಆಯಿತು. ಗುರು ಶಿಷ್ಯರೊಳಗ ವಯಸ್ಸಿನೊಳಗ ಹೆಚ್ಚಿನ ಅಂತರ ಇರಲಿಲ್ಲ. ಹಂಗಾಗಿ ಅವ್ರ ನಡು ಸ್ನೇಹ ಭಾವನೂ ಬೆಳೀತು. ಆದ್ರ ಶಿವರಾಮ್ ಬುವ ಶಿಸ್ತಿನಿಂದ ಕಲಿಸೋದು ಸಾಧ್ಯ ಆಗ್ಲೇ ಇಲ್ಲ. ನಿಯಮಿತವಾಗಿ ಹೇಳಿಕೊಡೋ ಜಾಯಮಾನನ ಅವ್ರದ್ದಲ್ಲ. ಹಂಗಾಗಿ ಪಾಠ ಸಾಗಿತ್ತಾದ್ರೂ ಅದಕ್ಕ ನಿಯಮಿತತನ ಅನ್ನೋದ ಇರಲಿಲ್ಲ. ಆದ್ರ ರಾಮ್ಭಾವು ವಿಜಾಪುರಿ ಅವರಿಗೆ ಸಂಗೀತವನ್ನ ಕಲಿಯೋ ಅಪಾರವಾದ ಹಂಬಲ. ಇದ ದಿನಗಳೊಳಗ ಇವ್ರ ಮನಿ ಹತ್ರನೇ ಇದ್ದ ಮತ್ತೊಬ್ಬ ದಿಗ್ಗಜ ಕಾಗಲ್ಕರ್ ಬುವಾ ಅವ್ರ ಹತ್ರ ಕಲಿಬೇಕು ಅಂತ ವಿಚಾರ ಮಾಡಿದ್ರು ರಾಮ್ಭಾವು. ಕಾಗಲ್ಕರ್ ಬುವಾ ಸವಾಯಿ ಗಂಧರ್ವರ ಶಿಷ್ಯರು. ಸಂಗೀತದೊಳಗ ಸಾಕಷ್ಟು ಸಾಧನೆ ಮಾಡಿದವರು. ಸಂಗೀತ ಜಗತ್ತಿನೊಳಗ ಅವರ ಹೆಸರನ್ನ ಗೌರವ ಪೂರ್ವಕವಾಗಿ ಸ್ಮರಿಸಲಾಗ್ತದ. ಬೆಳಗಾವಿಯೊಳಗ ಅವರು ಸಂಗೀತ ಶಿಕ್ಷಕರಾಗಿ ನೆಲೆಗೊಂಡಿದ್ರು. ಕಾಗಲ್ಕರ್ ಬುವಾ ಕಲ್ಲೋಪಂತ್ ವಿಜಾಪುರೆ ಮಾಸ್ತರರ ಮನಿ ಬಾಜುಕ್ನ ಇರ್ತಿದ್ರು ಅಂತ ಹೇಳಿದ್ನಲ್ಲ. ಒಂದು ಶುಭ ಮುಹೂರ್ತದೊಳಗ ರಾಮ್ಭಾವು ಕಾಗಲ್ಕರ್ ಬುವಾ ಅವರಿಗೆ ಗುರು ಪೂಜನ ಮಾಡಿದ. ಆ ಮೂಲಕ ಅವರ ಅಧಿಕೃತ ಶಿಷ್ಯನಾದ. ಅವಾಗಿನ ಕಾಲದ ಗುರು ಪೂಜನ ಅಂದ್ರ ಒಂದು ತೆಂಗಿನಕಾಯಿ 5 ರೂಪಾಯಿ ದಕ್ಷಿಣ ಇಟ್ರ ಮುಗೀತು. ಗುರುಗಳು ದೇವರಿಗೆ ನಮಸ್ಕಾರ ಮಾಡ್ರಿ ಅಂತ ಹೇಳ್ತಿದ್ರು. ರಾಮ್ಭಾವು ನಮಸ್ಕಾರ ಮಾಡಿ ಅವ್ರ ಮುಂದೆ ಬಂದು ನಿಂತ್ಕೊಂಡ. ಕಾಗಲ್ಕರ್ ಬುವಾ ವಿಚಿತ್ರ ಸ್ವಭಾವದವರು. ಅವರು ರಾಮ್ಭಾವು ಕೇಳಿದ್ರು,
1: ಇವತ್ತ ನನ್ನ ಕಡೆ ಬಂದಿ, ಈ ಹಿಂದ ಸಂಗೀತ ಯಾರ್ದರ ಕಡೆ ಕಲ್ತಿಯೇನು?
2: ಹಣ್ಣಿಕೇರಿ ಮಲೆನವ್ರ ಕಡೆ ಸ್ವಲ್ಪ ಕಲ್ತೀನ್ರಿ.
0: ರಾಮ್ಭಾವು ಇಷ್ಟ ಹೇಳಿದ್ದ ಅಂದ್ರ ಏನೂ ತೊಂದರೆ ಆಗ್ತಿರ್ಲಿಲ್ಲ. ಆದ್ರ ಇದರ ಜೊತೆಗೆ ಇನ್ನೊಂದು ಮಾತನ್ನ ಸೇರಿಸಿ ಹೇಳಿದ,
2: ಅವರ ನಾನು ಮೊದಲು ಗುರು.
0: ವಿಚಿತ್ರ ಸ್ವಭಾವದ ಕಾಗಲ್ಕರ್ ಬುವಾ ತಕ್ಷಣ ಪ್ರತಿಕ್ರಿಯಿಸಿದ್ರು,
1: ಹಂಗಾರ ನೀ ಹೇಳು ಪ್ರಕಾರ ನಾವು ನಿನ್ನ ಸೆಕೆಂಡ್ ಗುರುಗಳೇನ?
2: ಹಂಗಲ್ರಿ ಗುರುಗಳ, ಸಂಗೀತದಾಗ ಅಲ್ಪ ಸ್ವಲ್ಪ ಏನೋ ಕಲ್ತೀನಿ, ನಾನು ಇನ್ನೂ ಕಲಿಯಬೇಕಂತ ಬಹಳ ಐತಿ, ಅದಕ್ಕೆ ನಿಮ್ ಕಡೆ ಬಂದಿನಿ. ಆದ್ರ ನನಗೆ ಮೊದಲ ಸಂಗೀತ ಹೇಳಿಕೊಟ್ಟ ಗುರುಗಳು ಅವರ ಅಂತ ಹೇಳಿದೆ ಅಷ್ಟ.
0: ರಾಮ್ಭಾವು ಸಮಜಾಯಿಷಿ ನೀಡಲಿಕ್ಕೆ ಪ್ರಯತ್ನ ಮಾಡಿದ.
1: ಹೇ ಬಗ್, ಮಲ ಫಸ್ಟ್ ಗುರು ಮನಾಯ್ಲಾ ಪೈಜೆ ಕಳಕಿ ನೈತುಲ
0: ಅಂತ ಗುರುಗಳು ಆದೇಶ ನೀಡಿದ್ರು. ರಾಮ್ಭಾವು ಮೌನಿಯಾದ. ಅವರ ಮೌನವನ್ನೇ ಸಮ್ಮತಿ ಅಂತ ತಿಳಿದ ಕಾಗಲ್ಕರ್ ಪುವ ಸಂಗೀತ ಕಲಿಸಲಿಕ್ಕೆ ಶುರು ಮಾಡಿದ್ರು. ಯಮನ್ ರಾಗದಿಂದ ತಾಲೀಮು ಆರಂಭ ಆಯಿತು. ಗುರುಗಳು ಹೇಳಿದ್ದನ್ನ ಟಿಪ್ಪಣಿ ಮಾಡಿಕೊಳ್ಳಿಕ್ಕೆ ರಾಮ್ಭಾವು ನೋಟ್ಬುಕ್ ಹೊರಗೆ ತೆಗೆದ. ಅದನ್ನು ನೋಡಿದ ಗುರುಗಳು ಹೇಳಿದ್ರು, ಬರ್ಕೊಳ್ಳೋ ಹಾಂಗಿಲ್ಲ, ನಾ ಹೇಳಿದ್ದನ್ನ ನೆನಪಿನಾಗಿಡಬೇಕು, ಆಮೇಲೆ ಹಾಡಬೇಕು. ಗುರುಗಳು ಖಡಕ್ ಆಗಿ ಎಚ್ಚರಿಕೆ ನೀಡಿದ್ರು. ಗುರುಗಳು ಹೇಳಿದ್ದನ್ನ ಅವ್ರ ಎದುರಿಗೆ ಕ್ಲಾಸ್ನೊಳಗ ಅನ್ನೋದು, ಅದನ್ನ ನೆನ್ಪಿಟ್ಕೊಳ್ಳೋದು, ಇದು ಅವರ ಕಲಿಕೆಯ ಕ್ರಮ. ಬಹುತೇಕ ಅವಾಗಿನ ಎಲ್ಲಾ ಗುರುಗಳು ಇದೇ ಮಾದರಿಯನ್ನ ಅನುಸರಿಸ್ತಿದ್ರು. ಅವ್ರು ಹೇಳಿದ್ದನ್ನ ನೆನಪಿನಾಗಿಟ್ಕೊಂಡು ಬಂದು ಮನೆಯೊಳಗ್ ಬೇಕಾದ್ರ ಬರ್ಕೊಳ್ಬಹುದಿತ್ತು. ಆದ್ರ ಅದು ಗುರುಗಳ ಗಮನಕ್ಕೆ ಬರದಂಗ ಜಾಗೃತರಾಗಿರ್ಬೇಕಾಗ್ತಿತ್ತು. ಅಕಸ್ಮಾತ್ ಸಿಕ್ಕಿ ಬಿದ್ರ ದೇವ್ರೇ ಗತಿ. ಆದ್ರ ರಾಮ್ಭಾವುಗ ಗುರುಗಳು ಹೇಳಿದ್ದನ್ನ ನೆನ್ಪಿಟ್ಕೊಳ್ಳೋದು ಮತ್ತ ಅದನ್ನ ಮನೆಗೆ ಬಂದು ನೋಟ್ಬುಕ್ಕಿನೊಳಗ್ ಬರ್ಕೊಳ್ಳೋದು ಇದೆಲ್ಲ ಬಹಳ ತ್ರಾಸ ಅನಿಸ್ಲಿಕ್ಕತ್ತು. ತಾಲೀಮ್ನೊಳಗಿದ್ದಾಗ ಎಲ್ಲಾನು ಸರಿನ ಇರ್ತಿತ್ತು. ಆದ್ರ ಅಲ್ಲಿಂದ ಹೊರಗ್ ಬಂದ್ರ ಎಲ್ಲಾ ಮರ್ತು ಹೋಗ್ಬಿಡ್ತಿತ್ತು. ಮರುದಿನ ರಾಮ್ಭಾವು ಕ್ಲಾಸಿಗೆ ಹೋದಾಗ ಕಾಗಲ್ಕರ್ ಬುವ ನಿನ್ನೆ ಕಲಿಸಿದ್ದನ್ನ ಹಾಡು ಅಂತ ಹೇಳ್ತಿದ್ರು. ಅವಾಗ ಪೇಚಿಗೆ ಸಿಲುಕಿದ ಸ್ಥಿತಿ. ಇವತ್ ಹೇಳಿದ್ದನ್ನ ನಾಳೆ ಮತ್ತೆ ಹೇಳೋ ಜಾಯಮಾನ ಕಾಗಲ್ಕರ್ ಬುವ ಅವ್ರದ್ದು ಆಗಿರ್ಲೇ ಇಲ್ಲ. ಮರುದಿನದ ಪಾಠ ಯಮನ್ ರಾಗದೊಳಗನ ಇದ್ರೂ ಅದು ಬ್ಯಾರೇದ ಆಗಿರ್ತಿತ್ತು. ಹಂಗಾಗಿ ರಾಮ

0: ತನಗ ತಿಳಿದಷ್ಟನ್ನ ಮತ್ತ ನೆನಪಿಗೆ ಬಂದಷ್ಟನ್ನ ಮಾತ್ರ ಹಾಡ್ತಿದ್ದ. ಇದೇ ರೀತಿ ಒಂದು ತಿಂಗಳು ಕಳೆಯಿತು. ಆಮೇಲೆ ರಾಮ್ ಭಾವುಗ ಸ್ವಲ್ಪ ಸ್ವಲ್ಪ ತಿಳಿಲಿಕ್ಕತ್ತು. ಇವಾಗ ತಿಳಿಲಿಕ್ಕತ್ತದಂತ ಗೊತ್ತಾದ್ಮೇಲೆ ಕಾಗಲ್ಕರ್ ಬುವ ಅವರಿಗೆ ಒಂದು ಚೀಸ್ ಹೇಳ್ಕೊಟ್ರು. ಪ್ಯಾರೆ ಬಿನಚವ ಲಂಗರವ ಕರತಕ ಲಾಯಿ ಡೋಲನ ಲಾಗೆ ನಜರತ ಧೀಟ ಲಂಗರ ಜಾತ ಬಂಗರಿ ಮೋರಿ. ಇದನ್ನ ಕಲಸುವಾಗ ಕಾಗಲ್ಕರ್ ಬುವ ಹೇಳಿದ್ರು,
1: ಇದು ಯಮನ ಕಲ್ಯಾಣ ರಾಗ. ಇದರಾಗ ತೀವ್ರ ಮತ್ತು ಕೋಮಲ ಎರಡೂ ಮಧ್ಯಮ ಹತ್ತುತ್ತಾವ.
0: ಇದನ್ನ ಕೇಳಿದ ರಾಮ್ ಭಾವು ಮತ್ತ ಗೊಂದಲಕ್ಕೆ ಬಿದ್ದ. ಇಷ್ಟು ದಿನ ಯಮನ್ ಅಂತ ಹೇಳ್ತಿದ್ದವರು ಈಗ ಯಮನ್ ಕಲ್ಯಾಣ ಅಂತ ಹೇಳಿಕತ್ತಾರ. ಇದು ಒಂದ ದಿನದ ಮಾತಲ್ಲ, ದಿನಾಲು ಇದ ಹಾಡು. ಇವತ್ ಹೇಳಿದ್ದು ನಾಳೆ ಇರ್ತಿದ್ದಿಲ್ಲ. ದಿನಾಲು ಹೊಸಾದನ್ನ ಹೇಳೋ ಈ ಗುರುವಿನಿಂದ ಹೆಂಗ ಪಹಾರಾಗ್ಲಿ ಅಂತ ರಾಮ್ ಭಾವು ಯೋಚನೆಗೆ ಒಳಗಾದ. ಈ ಯೋಚನೆಯೊಳಗ ಐದಾರು ತಿಂಗಳು ಕಳೆದುಹೋದು. ಗುರುಗಳ, ನೀವು ದಿನಾಲು ಹೊಸಾದನ್ನ ಹೇಳಿದ್ರ ನಂಗೆ ಕಲೀಲಿಕ್ಕೆ ತ್ರಾಸ ಆಗ್ತದ ಅಂತ ಗುರುಗಳಿಗೆ ಹೇಳೋ ಧೈರ್ಯ ಇರಲಿಲ್ಲ ರಾಮ್ ಭಾವುಗ. ಅವಾಗಿನ ಕಾಲದೊಳಗ ಹಂಗ ಹೇಳೋದು ಅಂದ್ರ ಅದು ಉದ್ದಟತನ ಅಂತನ ಭಾವಿಸ್ತಿದ್ರು. ಅಲ್ಲದ ಕಾಗಲ್ಕರ್ ಬುವ ಅವರ ಪಾಂಡಿತ್ಯ ಎಷ್ಟು ಪ್ರಖರ ಆಗಿತ್ತೋ ಅಷ್ಟೇ ಪ್ರಖರವಾದ ಸಿಟ್ಟು ಅವರಿಗಿತ್ತು. ಈ ಸಮಯದೊಳಗ ರಾಮ್ ಭಾವುನ ನೆರವಿಗೆ ಬಂದವರು ಕಾಗಲ್ಕರ್ ಬುವ ಅವರ ಗೆಳೆಯ ಗೋಪಾಲ್ ನಾಯಕ್ ಅನ್ನೋರು. ಅವರು ಅವಾಗವಾಗ ಕಾಗಲ್ಕರ್ ಬುವ ಅವರ ಹತ್ರ ಬರ್ತಾ ಇದ್ದ ರಾಮ್ ಭಾವುನ ನೋಡಿದ್ರು. ಅವರಿಗೆ ರಾಮ್ ಭಾವುನ ಪೇಚಾಟನೂ ಅರ್ಥ ಆಗಿತ್ತು. ಗೋಪಾಲ್ ನಾಯಕ್ ಒಬ್ಬ ಸಂಗೀತ ಪ್ರೇಮಿ, ಸಂಗೀತವನ್ನ ಸೊಗಸಾಗಿ ಆಸ್ವಾದಿಸೋ ಮನುಷ್ಯ. ರಾಮ್ ಭಾವು ಮನಸಾರೆ ಸಂಗೀತ ಕಲೀಲಿಕ್ಕೆ ಬಯಸ್ತಾನ ಅನ್ನೋದು ಅವರಿಗೂ ಅರ್ಥ ಆಗಿತ್ತು. ಆದ್ರ ಗುರುಗಳು ಅವನಿಗೆ ದಿನಾಲು ಒಂದು ಹೊಸಾದ ಕಲಿಸ್ಕೊಡ್ತಾರಲ್ಲ, ಏನಿದು ಪೇಚಿಗೆ ಸಿಲ್ಕೊಂಡಾನಲ್ಲ ಹುಡುಗ ಅಂತ ಅವರಿಗೂ ಮರುಕ ಉಂಟಾಗಿತ್ತು. ಈ ಬಾಲಕ ಯಾರೇ ಒಬ್ಬ ಒಳ್ಳೆ ಗುರುವಿನ ಹತ್ರ ಕಲ್ತರ ಅಥವಾ ಕಾಗಲ್ಕರ್ ಬುವಾನ ಈ ರಾಮ್ ಭಾವುಗ ವ್ಯವಸ್ಥಿತವಾಗಿ ಕಲಿಸಿಕೊಟ್ರ ಇವ ಒಬ್ಬ ಒಳ್ಳೆಯ ಸಂಗೀತಗಾರ ಆಗಬಲ್ಲ ಅಂತ ಅವ್ರಿಗೆ ಅನಿಸ್ತು. ಅವರು ರಾಮ್ ಭಾವುಗ ಸಹಾಯ ಮಾಡಬೇಕು ಅಂತ ಮನಸ್ ಮಾಡಿದ್ರು. ಒಂದು ದಿನ ಸಲಹೆ ನೀಡಿದ್ರು. ಅದೇನು ಅಂತಂದ್ರ, ಕೆಲವು ದಿನ ಕಾಗಲ್ಕರ್ ಬುವಾ ಅವ್ರ ಹತ್ರ ತಾಲೀಮಿಗೆ ಹೋಗದೇ ಇರೋದು. ಈ ಮಾತ್ ಕೇಳಿ ರಾಮ್ ಭಾವು ಕಾಗಲ್ಕರ್ ಬುವಾ ಅವ್ರ ಹತ್ರ ತಾಲೀಮಿಗೆ ಹೋಗೋದನ್ನ ನಿಲ್ಲಿಸ್ಬಿಟ್ರು. ಅಂತೂ ಕಾಗಲ್ಕರ್ ಬುವಾ ಅವರಿಂದ ರಾಮ್ ಭಾವುಗ ತಾತ್ಕಾಲಿಕ ಬಿಡುಗಡೆ ದೊರಕ್ತು. ಆದ್ರ ರಾಮ್ ಭಾವು ಮುಂದೆ ಏನ್ ಮಾಡ್ದ ಅದನ್ನ ಕೇಳೋಕ್ಕಿಂತ ಮುಂಚೆ ನಿಮಗಾಗಿ ಈ ಹಾರ್ಮೋನಿಯಂ ತುಣುಕನ್ನ ಪ್ರಸಾರ ಮಾಡ್ತೀನಿ ಕೇಳ್ರಿ. ಯಾರ್ದು ಅಂತ ಕಂಡುಹಿಡಿಯೋ ಪ್ರಯತ್ನನೂ ಮಾಡಬಹುದು.

0: ಬಸಂತ ರಾಗದ ಈ ಹಾರ್ಮೋನಿಯಂ ಮಾಧುರ್ಯ ಯಾರದು ಊಹೆ ಮಾಡ್ತಾ ಇರಿ? ನಮಸ್ಕಾರ.
1: ಸಂವಾದಿನಿ ಸಂತನ ಸುಸ್ವರ ಸಿಂಚನ ಹಾರ್ಮೋನಿಯಂ ದಿಗ್ಗಜ ಪಂಡಿತ್ ರಾಮ್ ಭಾವ್ ಬಿಜಾಪುರೆ ಅವರ ಜೀವನ ಸಂಗೀತದ ಬಗೆಗಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಪೂರಕ ಸಾಹಿತ್ಯ ಶಿರೀಶ್ ಜೋಶಿ, ಪರಿಕಲ್ಪನೆ

0: ನಿರೂಪಣೆ ಮತ್ತು ಪ್ರಸ್ತುತಿ ಮಾಯಾ ರಾಮನ್, ನೆರವು ನವೀನ್ ಮಹಾಲೆ,
1: ಧ್ವನಿಗಳು ಸದಾಶಿವ್ ಎಕ್ಕುಂಡಿಮಠ್ ಹಾಗೂ ಮಧುಕೇಶ್ವರ್,
0: ನಿರ್ವಹಣೆ ಮಂಜುಳಾ ಪುರಾಣಿಕ್. ಸ್ವರಾಂಜಲಿ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಇದೇ ವೇಳೆಗೆ ಸಂವಾದಿನಿ ಸಂತನ ಸುಸ್ವರ ಸಿಂಚನ.
2: ಇದೀಗ ಪ್ರಸಾರವಾದ ಸ್ವರಾಂಜಲಿ ಕಾರ್ಯಕ್ರಮದ ಮರು ಪ್ರಸಾರ ಇಂದು ರಾತ್ರಿ 8:15.
1: ಆಕಾಶವಾಣಿ ಧಾರವಾಡ. ಕೆಎಲ್ಎಸ್ವಿಡಿ ಐಟಿ ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ, ಹಳ್ಯಾಳ. ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಸಂಚಿಕೆಯಲ್ಲಿ ದೈನಂದಿನ ಜೀವನದಲ್ಲಿ ಇಲೆಕ್ಟ್ರಾನಿಕ್ ಚಿಪ್ಗಳ ಪಾತ್ರ, ಈ ಬಗ್ಗೆ ಮಾತನಾಡುತ್ತಾರೆ ಬೆಳಗಾವಿ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದಲ್ಲಿನ ಇಲೆಕ್ಟ್ರಾನಿಕ್ಸ್ ಹಾಗೂ ಕಮ್ಯುನಿಕೇಷನ್ಸ್ ವಿಭಾಗದಲ್ಲಿನ ಚೇರ್ಪರ್ಸನ್ ಡಾಕ್ಟರ್ ಮೇಘನಾ ಕುಲಕರ್ಣಿ.
3: ಇಂದಿನ ಆಧುನಿಕ ಜೀವನದಲ್ಲಿ ಇಲೆಕ್ಟ್ರಾನಿಕ್ ಚಿಪ್ಗಳು ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತಿವೆ. ನಮ್ಮ ದೈನಂದಿನ ಜೀವನದಲ್ಲಿ ನಾವು ಬಳಸುವ ಬಹುತೇಕ ಎಲ್ಲ ಇಲೆಕ್ಟ್ರಾನಿಕ್ ಸಾಧನಗಳ ಕಾರ್ಯನಿರ್ವಹಣೆಯ ಹಿಂದೆ ಈ ಚಿಪ್ಗಳಿವೆ. ಸ್ಮಾರ್ಟ್ಫೋನ್, ಟೆಲಿವಿಷನ್, ಲ್ಯಾಪ್ಟಾಪ್, ಫ್ರಿಡ್ಜ್, ವಾಷಿಂಗ್ ಮಷಿನ್, ವಾಹನಗಳು, ಎಟಿಎಂ ಯಂತ್ರಗಳು ಮತ್ತು ವೈದ್ಯಕೀಯ ಸಾಧನಗಳವರೆಗೆ ಎಲ್ಲವೂ ಚಿಪ್ಗಳ ಸಹಾಯದಿಂದ ಕಾರ್ಯನಿರ್ವಹಿಸುತ್ತಿವೆ. ಈ ಚಿಪ್ಗಳು ಸಾಧನಗಳಿಗೆ ಮಾಹಿತಿ ಸಂಸ್ಕರಣೆ, ಡೇಟಾ ಸಂಗ್ರಹಣೆ, ನಿಯಂತ್ರಣ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಒದಗಿಸುತ್ತವೆ. ಸೆಮಿಕಂಡಕ್ಟರ್ ಚಿಪ್ಗಳ ವಿಕಾಸವು ನಮ್ಮ ದೈನಂದಿನ ಜೀವನವನ್ನು ಸಂಪೂರ್ಣವಾಗಿ ಪರಿವರ್ತಿಸುವ ಒಂದು ಅದ್ಭುತ ತಾಂತ್ರಿಕ ಪಯಣವಾಗಿದೆ. ಇಲೆಕ್ಟ್ರಾನಿಕ್ಸ್ನ ಆರಂಭಿಕ ದಿನಗಳಲ್ಲಿ ಸಾಧನಗಳು ದೊಡ್ಡ ಗಾತ್ರದ ವ್ಯಾಕ್ಯೂಮ್ ಟ್ಯೂಬ್ಗಳನ್ನು ಬಳಸುತ್ತಿದ್ದು ಅವು ಹೆಚ್ಚು ವಿದ್ಯುತ್ ಬಳಕೆ ಮಾಡುತ್ತಿದ್ದವು, ಹೆಚ್ಚಿನ ಉಷ್ಣತೆಯನ್ನು ಉತ್ಪಾದಿಸುತ್ತಿದ್ದವು ಹಾಗೂ ಗಾತ್ರದಲ್ಲೂ ದೊಡ್ಡದಾಗಿದ್ದವು. 1947 ವಿಜ್ಞಾನಿಗಳು ಟ್ರಾನ್ಸಿಸ್ಟರ್ ಎಂಬ ಅತಿ ಸಣ್ಣ ಇಲೆಕ್ಟ್ರಾನಿಕ್ ಸ್ವಿಚ್ ಅನ್ನು ಆವಿಷ್ಕರಿಸಿದರು. ಇದು ವ್ಯಾಕ್ಯೂಮ್ ಟ್ಯೂಬ್ಗಳಿಗಿಂತ ಚಿಕ್ಕದು, ವೇಗವಾದದ್ದು ಮತ್ತು ಹೆಚ್ಚು ವಿಶ್ವಾಸಾರ್ಹವಾಗಿತ್ತು. ನಂತರ ಇಂಜಿನಿಯರ್ಗಳು ಅನೇಕ ಟ್ರಾನ್ಸಿಸ್ಟರ್ಗಳನ್ನು ಒಂದೇ ಸಿಲಿಕಾನ್ ತುಂಡಿನ ಮೇಲೆ ಅಳವಡಿಸುವ ವಿಧಾನವನ್ನು ಕಂಡುಹಿಡಿದು ಇಂಟಿಗ್ರೇಟೆಡ್ ಸರ್ಕಿಟ್ ಅಥವಾ ಚಿಪ್ ಅನ್ನು ಅಭಿವೃದ್ಧಿಪಡಿಸಿದರು. ಕಾಲಕ್ರಮೇಣ ಉತ್ಪಾದನಾ ತಂತ್ರಜ್ಞಾನದಲ್ಲಿ ಉಂಟಾದ ಪ್ರಗತಿಯಿಂದ ಒಂದೇ ಚಿಪ್ನಲ್ಲಿ ಹೆಚ್ಚು ಹೆಚ್ಚು ಟ್ರಾನ್ಸಿಸ್ಟರ್ಗಳನ್ನು ಅಳವಡಿಸಲು ಸಾಧ್ಯವಾಯಿತು. 1960 ದಶಕದಲ್ಲಿ ಕೆಲವೇ ಡಜನ್ ಟ್ರಾನ್ಸಿಸ್ಟರ್ಗಳನ್ನು ಹೊಂದಿದ್ದ ಚಿಪ್ಗಳು ಇಂದು ಕೋಟ್ಯಾಂತರ ಮತ್ತು ಶತಕೋಟಿ ಟ್ರಾನ್ಸಿಸ್ಟರ್ಗಳನ್ನು ಒಳಗೊಂಡಿವೆ. ಆಧುನಿಕ ಚಿಪ್ಗಳು ಎಐ ವ್ಯವಸ್ಥೆಗಳಿಗೆ ಶಕ್ತಿಯನ್ನು ಒದಗಿಸುತ್ತಿದ್ದು ಯಂತ್ರಗಳು ಧ್ವನಿಯನ್ನು ಗುರುತಿಸಲು, ಚಿತ್ರಗಳನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಬುದ್ಧಿವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತಿವೆ. ನಮ್ಮ ದೈನಂದಿನ ಜೀವನದಲ್ಲಿ ಚಿಪ್ಗಳ ಅತ್ಯಂತ ಸಾಮಾನ್ಯ ಉದಾಹರಣೆ ಎಂದರೆ ಸ್ಮಾರ್ಟ್ಫೋನ್. ಪ್ರತಿಯೊಂದು ಸ್ಮಾರ್ಟ್ಫೋನ್ನಲ್ಲೂ ವಿವಿಧ ಕಾರ್ಯಗಳನ್ನು ನಿರ್ವಹಿಸುವ ಹಲವಾರು ವಿಶೇಷ ಚಿಪ್ಗಳಿರುತ್ತವೆ. ಗೃಹೋಪಯೋಗಿ ಸಾಧನಗಳಲ್ಲಿಯೂ ಚಿಪ್ಗಳು ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತವೆ. ಆರೋಗ್ಯ ಕ್ಷೇತ್ರದಲ್ಲಿ ಸಹ ಚಿಪ್ಗಳು ಮಹತ್ತರ ಬದಲಾವಣೆಯನ್ನು ತಂದಿವೆ. ಡಿಜಿಟಲ್ ಥರ್ಮಾಮೀಟರ್ಗಳು, ರಕ್ತದಲ್ಲಿನ ಸಕ್ಕರೆ ಪ್ರಮಾಣ ಅಳೆಯುವ ಗ್ಲೂಕೋಸ್ ಮೀಟರ್ಗಳು, ಇಸಿಜಿ ಯಂತ್ರಗಳು, ಎಂಆರ್ಐ ಸ್ಕ್ಯಾನರ್ಗಳು ಮತ್ತು ಧರಿಸಬಹುದಾದ ಆರೋಗ್ಯ ಮೇಲ್ವಿಚಾರಣಾ ಸಾಧನಗಳು ನಿಖರವಾದ ಅಳತೆ ಮತ್ತು ಡೇಟಾ ಸಂಸ್ಕರಣೆಗಾಗಿ ಸೆಮಿಕಂಡಕ್ಟರ್ ತಂತ್ರಜ್ಞಾನವನ್ನು ಅವಲಂಬಿಸಿವೆ. ಡಿಜಿಟಲ್ ಬ್ಯಾಂಕಿಂಗ್ ಮತ್ತು ಇ ವಾಣಿಜ್ಯದ ಬೆಳವಣಿಗೆಯ ಹಿಂದೆ ಕೂಡ ಸೆಮಿಕಂಡಕ್ಟರ್ ತಂತ್ರಜ್ಞಾನದ ಮಹತ್ವದ ಪಾತ್ರವಿದೆ. ಸೆಮಿಕಂಡಕ್ಟರ್ಗಳ ಕಾರ್ಯತಂತ್ರದ ಮಹತ್ವವನ್ನು ಅರಿತು ವಿಶ್ವದ ಅನೇಕ ರಾಷ್ಟ್ರಗಳು ಚಿಪ್ ವಿನ್ಯಾಸ ಮತ್ತು ಉತ್ಪಾದನಾ ಕ್ಷೇತ್ರದಲ್ಲಿ ಭಾರೀ ಹೂಡಿಕೆ ಮಾಡುತ್ತಿವೆ. ಭಾರತವು ತನ್ನ ಸೆಮಿಕಂಡಕ್ಟರ್ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸಲು, ನಾವೀನ್ಯತೆಯನ್ನು ಉತ್ತೇಜಿಸಲು ಮತ್ತು ದೇಶೀಯ ಉತ್ಪಾದನೆಯನ್ನು ವೃದ್ಧಿಸಲು ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ ಅನ್ನು ಆರಂಭಿಸಿದೆ. ಇಂತಹ ಯೋಜನೆಗಳು ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವುದರ ಜೊತೆಗೆ ತಾಂತ್ರಿಕ ಸ್ವಾವಲಂಬನೆಯನ್ನು ಹೆಚ್ಚಿಸಿ ದೇಶದ ಡಿಜಿಟಲ್ ಪರಿವರ್ತನೆಗೆ ವೇಗ ನೀಡಲಿವೆ. ತಂತ್ರಜ್ಞಾನವು ಮುಂದುವರಿದಂತೆ ಚಿಪ್ಗಳು ಇನ್ನಷ್ಟು ಶಕ್ತಿಶಾಲಿ, ಬುದ್ಧಿವಂತ ಮತ್ತು ಅನಿವಾರ್ಯವಾಗುತ್ತಾ ಭವಿಷ್ಯದ ನಾವೀನ್ಯತೆಗಳಿಗೆ ದಾರಿ ತೋರಿಸಿ ವಿಶ್ವದ ಜನರ ಜೀವನವನ್ನು ಇನ್ನಷ್ಟು ಉತ್ತಮಗೊಳಿಸಲಿವೆ.
1: ದೈನಂದಿನ ಜೀವನದಲ್ಲಿ ಇಲೆಕ್ಟ್ರಾನಿಕ್ ಚಿಪ್ಗಳ ಪಾತ್ರ, ಈ ಬಗ್ಗೆ ಮಾತನಾಡಿದವರು ಡಾಕ್ಟರ್ ಮೇಘನಾ ಕುಲಕರ್ಣಿ. ಇವತ್ತಿನ ಸಂಚಿಕೆಯ ಪ್ರಶ್ನೆ, ಟ್ರಾನ್ಸಿಸ್ಟರ್ ಅನ್ನು ಯಾವ ವರ್ಷದಲ್ಲಿ ಆವಿಷ್ಕರಿಸಲಾಯಿತು? ಈ ಸಂಚಿಕೆಯಲ್ಲಿ ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರ ಬರೆದು ಕಳಿಸಲು ಬೇಕಾದ ದೂರವಾಣಿ ಸಂಖ್ಯೆ 9611361637 9611361637. KLSVDIT ಜನ

0: ಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಇದುವರೆಗೆ ಕೇಳಿದಿರಿ. ಪ್ರಸ್ತುತಿ ಮಾಯಾರಾಮನ್, ಸಂಕಲನ ನವೀನ್ ಮಹಾಲೆ.
1: ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ, ಹಳ್ಯಾಳ. ಮತ್ತೆ ನಾಳೆ ಇದೇ ವೇಳೆಗೆ ಕೆಎಲ್ಎಸ್ ವಿಡಿಐಟಿ ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ.
2: ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದಿಲ್ಲಿ ಕೇಂದ್ರದಿಂದ.
3: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಿಕಾ ರಿಚಾ ಝಾ. ಪ್ರಧಾನಮಂತ್ರೀ ನರೇಂದ್ರ ಮೋದಿ ತಸ್ಯ ಜಾಪಾನಸ್ಯ ಸಮಕಕ್ಷೀಯ ಸಾನೆ ತಾಕಾಯಿಚಿ ಇತ್ಯೇಷ ಪಾಕಿಸ್ತಾನಾತ್ ಸೀಮಾಪಾರೆ ಆತಂಕವಾದಂ ಸಮೇತ್ಯ ಸರ್ವೇಷು ರೂಪೇಷು ಅಭಿವ್ಯಕ್ತಿಷು ಆತಂಕವಾದಸ್ಯ ಹಿಂಸಕ ಉಗ್ರವಾದಸ್ಯ ಚ ನಿಂದಾಂ ಕೃತವಂತೌ. ಭಾರತ ಜಾಪಾನ ವಾರ್ಷಿಕ ಶಿಖರ ಸಮ್ಮೇಳನಸ್ಯ ಸಂಯುಕ್ತ ವಕ್ತವ್ಯೆ ದ್ವೌ ನೇತಾರೌ ಗತವರ್ಷೆ ಅಪ್ರೇಲ ಮಾಸಸ್ಯ ದ್ವಾವಿಂಶತಿ ದಿನಾಂಕೆ ಜಮ್ಮೂ ಕಾಶ್ಮೀರಸ್ಯ ಪಹಲಗಾಂ ಇತ್ಯತ್ರ ಜಾತಂ ಆತಂಕ್ಯಾಕ್ರಮಣಂ ಕಟ್ವಾ ಲೋಚಿತವಂತೌ. ಉಭೌ ಪ್ರಧಾನಮಂತ್ರಿಣೌ ಹಿಂದ ಪ್ರಶಾಂತ ಕ್ಷೇತ್ರಸ್ಯ ಉಭಯೋ ದೇಶಯೋ ಮಧ್ಯೆ ಸಹಯೋಗಂ ವಿಸ್ತಾರಯಿತುಂ ಪ್ರತಿಬದ್ಧತಾಂ ಪುನರುದ್ಘಾಟಿತವಂತೌ.
4: आज भारत और जापान दोनों ही विश्व की सबसे बड़ी इकोनॉमीज में से हैं. एक फ्री प्रॉस्परस और रूल्स बेस्ड इंडो पैसिफिक हमारी साझा प्राथमिकता है. क्षेत्र की सबसे बड़ी डेमोक्रेटिक और मार्केट इकोनॉमीज के रूप में आज हमने कई महत्वपूर्ण पहल की हैं. इनसे हम मिलकर पूरे क्षेत्र में शांति स्थिरता और प्रगति का मार्ग प्रशस्त करेंगे.
3: ಭಾರತ ಜಾಪಾನ ವಿಶೇಷ ಸಾಮರಿಕ ವೈಶ್ವಿಕ ಸಹಭಾಗಿತ್ವಸ್ಯ ಆಧಾರ ಸ್ತಂಭೇಷು ಅನ್ಯತಮಾರ್ಥಿಕ ಸುರಕ್ಷಾ ಪ್ರಧಾನತಾಯಾಃ ವಿಷಯೆ ಭಾರತ ಜಾಪಾನ ದೇಶೌ ಪರಸ್ಪರಂ ಪ್ರತಿಬದ್ಧತಾಂ ಪುನಃ ದೃಢೀಕೃತವಂತೌ. ಆರ್ಥಿಕ ಸುರಕ್ಷಾ ಸಹಕಾರ ವಿಷಯೆ ಭಾರತ ಜಾಪಾನ ಸಂಯುಕ್ತ ಘೋಷಣಾಪತ್ರೆ ಅವದತಾಂ ಯತ್ ಆರ್ಥಿಕ ಸುರಕ್ಷಾ ಸಹಭಾಗಿತ್ವಂ ಪರಸ್ಪರ ವಿಶ್ವಾಸಸ್ಯ ಸಹಭಾಗಿ ಮೂಲ್ಯಾನಾಂ ಸಂಬದ್ಧ ಹಿತಾನಾಂಚ ಆಧಾರೇಣ ವರ್ತತೆ. ಉಭಯೋ ಪಕ್ಷಯೋ ಸಮೃದ್ಧಿಃ ಸುರಕ್ಷಾ ಆರ್ಥಿಕ ಭವಿಷ್ಯಂಚ ಸುದೃಢತಯಾ ಪರಸ್ಪರಂ ಸಂಬದ್ಧಮಸ್ತಿ ಇತಿ ಮಾನ್ಯತಾ ಅಸ್ತಿ. ಅದ್ಯತನೀಕೃತಸ್ಯ ಮುಕ್ತಸ್ಯ ಚ ಇಂಡೋ ಪ್ಯಾಸಿಫಿಕ್ ಇತ್ಯಸ್ಯ ತಥಾ ಚ ಮ್ಯೂಚುವಲ್ ಆಂಡ್ ಹಾಲಿಸ್ಟಿಕ್ ಅಡ್ವಾನ್ಸ್ಮೆಂಟ್ ಫಾರ್ ಸೆಕ್ಯೂರಿಟಿ ಅಂಡ್ ಡೆವಲಪ್ಮೆಂಟ್ ಇನ್ ದ ರೀಜನ್ಸ್ ಮಹಾಸಾಗರ್ ಇತಿ ಉಪಕ್ರಮಸ್ಯ ಸಮನ್ವಯ ಉಭಯೋ ಪಕ್ಷಯೋ ಕೃತೆ ಆರ್ಥಿಕ ಸುರಕ್ಷಾ ಸಹಕಾರಂ ವರ್ಧಯಿತುಂ ಅವಶ್ಯಕಂ ಪ್ರೋತ್ಸಾಹನಂ ಪ್ರದದಾತಿ ಇತಿ ಘೋಷಿತಾ ಅಸ್ತಿ. ಲೋಕಸಭಾಧ್ಯಕ್ಷಃ ಓಂ ಬಿರ್ಲಾ ಅದ್ಯ ಕೋಲಕಾತಾಯಾಂ ಪಶ್ಚಿಮ ಬಂಗಾಳ ವಿಧಾನಸಭಾಯಾಃ ನವನಿರ್ವಾಚಿತ ಸದಸ್ಯೇಭ್ಯಃ ದ್ವಿದಿವಸೀಯ ಅಭಿವಿನ್ಯಾಸ ಕಾರ್ಯಕ್ರಮಸ್ಯ ಉದ್ಘಾಟನಂ ಕರಿಷ್ಯತಿ. ಅಸ್ಯ ಕಾರ್ಯಕ್ರಮಸ್ಯ ಉದ್ದೇಶ್ಯಂ ನವನಿರ್ವಾಚಿತೇಭ್ಯಃ ಸದಸ್ಯೇಭ್ಯಃ ಸಮಿತಿ ವ್ಯವಸ್ಥಾ ವಿತ್ತೀಯ ನಿರೀಕ್ಷಣಂ ಸಂಸದೀಯ ವಿಶೇಷಾಧಿಕಾರಾಃ ವಿಧಾಯಕೇಷು ಉದಯೋನ್ಮುಖ ಆಂಕಿಕೀಯೋಪಕ್ರಮಾಃ ಇತ್ಯಾದಿನಾಂ ಸಂಸದೀಯ ವಿಧಾಯಿ ಕಾರ್ಯಾಣಾಂ ವಿವಿಧ ಪಕ್ಷೇಭ್ಯಃ ಪರಿಚಯ ಪ್ರದಾನಂ ವರ್ತತೆ. ಪಂಚಾಯತಿ ರಾಜ ಮಂತ್ರಾಲಯ ಷೋಡಶ ವಿತ್ತಾಯೋಗಸ್ಯ ಅನುಶಂಸಾನಾಂ ವಿಷಯೆ ವಿಚಾರಾರ್ಥಂ ಅದ್ಯ ನವದೆಹಲ್ಯಾಂ ರಾಜ್ಯಸ್ಯ ಪಂಚಾಯತಿ ರಾಜ ಮಂತ್ರಿಣಾಂ ಏಕಾಂ ರಾಷ್ಟ್ರೀಯ ಕಾರ್ಯಶಾಲಾಂ ಆಯೋಜಯತಿ. ಕಾರ್ಯಶಾಲಾಯಾಃ ಅಧ್ಯಕ್ಷತಾಂ ಕೇಂದ್ರೀಯ ಪಂಚಾಯತಿ ರಾಜ ಮಂತ್ರಿ ರಾಜೀವ ರಂಜನ ಸಿಂಹ ಕೇಂದ್ರೀಯ ರಾಜ್ಯ ಮಂತ್ರಿಣಃ ಪ್ರೊಫೆಸರ್ ಎಸ್ ಪಿ ಸಿಂಹ ಬಗೇಲಸ್ಯ ಉಪಸ್ಥಿತೌ ಕರಿಷ್ಯತಿ. ಕಾರ್ಯಶಾಲಾವಧೌ ಚರ್ಚಾ ವಿತ್ತ ಮಂತ್ರಾಲಯಸ್ಯ ವ್ಯಯ ವಿಭಾಗದ್ವಾರ ಪ್ರಖ್ಯಾಪಿತಸ್ಯ ಷೋಡಶ ವಿತ್ತಾಯೋಗ ಗ್ರಾಮೀಣ ಸ್ಥಾನೀಯ ನಿಕಾಯಾನುದಾನಸ್ಯ ಕಾರ್ಯಾನ್ವಯನಾಯ ಪರಿಚಾಲನ ದಿಗ್ನಿರ್ದೇಶೇಷು ಕೇಂದ್ರತಾ ಭವಿಷ್ಯತಿ. ವಾರ್ಷಿಕ ಶ್ರೀ ಅಮರನಾಥ ಯಾತ್ರಾ ಅದ್ಯ ಜಮ್ಮೂ ಕಾಶ್ಮೀರಸ್ಯ ಪಹಲಗಾಂ ಬಾಲಟಾಲ ಮಾರ್ಗಯೋ ಆರಭ್ಯತೆ. ಸಪ್ತಪಂಚಾಶತ್ ದಿವಸೀಯಾಯಾಂ ತೀರ್ಥಯಾತ್ರಾಯಾಂ ಸಂಪೂರ್ಣೆ ಭಾರತದೇಶಾತ್ ಲಕ್ಷೋಪಲಕ್ಷಃ ಭಕ್ತಃ ಅಮರನಾಥ ಗುಹಾತೀರ್ಥಂ ಪ್ರತಿ ಪವಿತ್ರ ಯಾತ್ರಾಂ ಕರಿಷ್ಯಂತಿ ಇತ್ಯಪೇಕ್ಷಾ ಅಸ್ತಿ. ತೀರ್ಥಯಾತ್ರಿಣಃ ಭಗವತಃ ಶಿವಸ್ಯ ಆಶೀರ್ವಾದಂ.

0: प्राप्तुं प्राकृतिक रूपेण निर्मितं हिमशिवलिंगं द्रष्टुं च प्रायः अष्टाशीत्यधिक अष्टशतोत्तर त्रीणि सहस्र मीटर परिमितेषु ऊर्ध्वतायां स्थित पवित्र अमरनाथ गुहायां गच्छन्ति। आईसीसी महिला विंशति प्रतिविंशति विश्व चषक क्रिकेट प्रतिस्पर्धायां इंग्लैंड दलेन साउथ अफ्रीका दलं चत्वारिंशत् धावनांकैः पराजितम् इति वार्ताः।
1: आकाशवाणी धारवाड़।
2: 35 years of clinical excellence with compassion.
3: From life-saving emergencies to advanced cardiac and multi-specialty expertise,
2: Bengaluru has placed its trust in one name.
3: Choose the care Bengaluru believes in.
2: Call 9686860310. Fortis Hospital, Cunningham Road. With you for life.
4: Atmiya Kelugare, ಆಕಾಶವಾಣಿ ಧಾರವಾಡ ಹಾಗೂ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಪ್ರತಿ ಶನಿವಾರ ಬೆಳಿಗ್ಗೆ 7:15 ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ ತಪ್ಪದೇ ಕೇಳಿ ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ।
1: ಇನ್ನು ಮುಂದೆ ಕೆಲವು ಪ್ರಕಟಣೆಗಳು ಬೆಂಗಳೂರು ಕೇಂದ್ರದಿಂದ, ನಂತರ 7:05 ಪ್ರದೇಶ ಸಮಾಚಾರ ನಮ್ಮ ನಿಲಯದಿಂದ. 7:15 ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ, ಈ ಕುರಿತು ಕರ್ನಾಟಕ ಗ್ರೀನ್ ಅಸೋಸಿಯೇಷನ್ ಅಧ್ಯಕ್ಷರಾದ ಚೆನ್ನು ಹೊಸ್ಮನಿ ಅವರೊಂದಿಗೆ ಸಂದರ್ಶನವನ್ನು ಕೇಳಲಿದ್ದೀರಿ. ಸಂದರ್ಶಕರು ಮಂಜುಳಾ ಪುರಾಣಿಕ್.

0: ಪುತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ.
2: ಎರಡೂವರೆ ಸಾವಿರ ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
3: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.

0: ನಮ್ಮ ನಾನಿರುವುದು ನಿಮಗಾಗಿ, ನಾಡಿರುವುದು ನಮಗಾಗಿ.
1: ಅಮ್ಮ ಅಮ್ಮ, ಏನೇ ಅದು? ಸ್ವಲ್ಪ ಇರು, ಕಸ್ತೋರ್ ಬಂದಿದ್ದಾರೆ, ಕಸ ಎಷ್ಟ್ ಬರ್ತೀನಿ.
2: ಏನಮ್ಮ ಹಾಗೆ ಹೇಳ್ತೀಯ? ಅವರು ಪೌರ ಕಾರ್ಮಿಕರು, ಕಸ್ತವರಲ್ಲ. ಕಸ ಎಸೆಯೋದಲ್ಲ, ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು. ಅವರು ನಮ್ ಹಾಗೆ ಮನುಷ್ಯರಲ್ವಾ?
0: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
2: ಹೇಳಿ, ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಈ ವೇಸ್ಟು ಎಲ್ಲ ಬೇರೆ ಬೇರೆ ಮಾಡಿದ್ಯಾ ತಾನೇ?
1: ಓ, ಅದು ಬೇರೆ ಮಾಡ್ತಾರೆ.
2: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
1: ಹೌದಾ? ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡ್ ಮಾಡ್ಬೇಕು, ಗೊತ್ತಾಯ್ತಾ?
2: ಖಂಡಿತವಾಗಿ ನಾನು ಕೂಡ ಮಾಡ್ತೀನಿ.

0: ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
0: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಪ್ರಧಾನಮಂತ್ರಿ ಮಿತ್ರ ಪಾರ್ಕ್ ಯೋಜನೆ ಅಡಿ ಕಲಬುರಗಿಯಲ್ಲಿ ಜವಳಿ ಪಾರ್ಕ್, ಸಚಿವ ಸಂಪುಟ ನಿರ್ಧಾರ. ಡಿಜಿಟಲ್ ಇಂಡಿಯಾ ಯೋಜನೆಗೆ 11 ವರ್ಷ ಪೂರ್ಣ. ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಸೇವೆಗಳು ಸಂಪೂರ್ಣ ಡಿಜಿಟಲೀಕೃತ. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ, ಪಡಿತರ ಅಕ್ಕಿಯ ಗುಣಮಟ್ಟಕ್ಕೆ ಕೇಂದ್ರದ ಆದ್ಯತೆ. ಇಂದು ಅಂತಾರಾಷ್ಟ್ರೀಯ ಪ್ಲಾಸ್ಟಿಕ್ ಚೀಲ ಮುಕ್ತತೆ ದಿನಾಚರಣೆ. ಈಗ ವಾರ್ತೆಗಳ ವಿವರ. ಕಲಬುರಗಿ ಜಿಲ್ಲೆ ನಂದಿ ಸಿನ್ನೂರು ಬಳಿ ಕಿರಣಗಿ ಗ್ರಾಮದ 1000 ಎಕರೆ ಪ್ರದೇಶದಲ್ಲಿ ಪ್ರಧಾನಮಂತ್ರಿ ಮಿತ್ರ ಪಾರ್ಕ್ ಯೋಜನೆ ಅಡಿ 500 ಕೋಟಿ ರೂಪಾಯಿ ಬಂಡವಾಳದೊಂದಿಗೆ ರಾಜ್ಯ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಯಿಂದ 1000 ಎಕರೆ ಪ್ರದೇಶದಲ್ಲಿ ಜವಳಿ ಪಾರ್ಕ್ ಅಭಿವೃದ್ಧಿಪಡಿಸಲು ಸಚಿವ ಸಂಪುಟ ಸಭೆ ನಿರ್ಧರಿಸಿದೆ. ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಎಕ್ಸ್ ಮಾಧ್ಯಮದಲ್ಲಿ ಈ ಮಾಹಿತಿ ನೀಡಿ, 1700 ಕೋಟಿ ರೂಪಾಯಿ ಯೋಜನಾ ವೆಚ್ಚದೊಂದಿಗೆ ಜವಳಿ ಪಾರ್ಕ್ ಸ್ಥಾಪನೆಯಾಗಲಿದೆ. 320 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೊದಲ ಹಂತದ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೆತ್ತಿಕೊಳ್ಳಲಾಗುವುದು ಎಂದಿದ್ದಾರೆ. ಜವಳಿ ಪಾರ್ಕ್ 1 ಲಕ್ಷ ಜನರಿಗೆ ನೇರ ಉದ್ಯೋಗ ಹಾಗೂ 2 ಲಕ್ಷ ಜನರಿಗೆ ಪರೋಕ್ಷ ಉದ್ಯೋಗಾವಕಾಶ ಒದಗಿಸುವ ನಿರೀಕ್ಷೆಯಿದೆ. ಡಿಜಿಟಲ್ ಇಂಡಿಯಾ ಯೋಜನೆ ದೇಶದ ಆಡಳಿತಕ್ಕೆ ಹೊಸ ಭಾಷ್ಯ ಬರೆದಿದ್ದು, ನಾಗರಿಕರನ್ನು ಸಬಲೀಕರಿಸಿದೆ, ಸರ್ವಾಂಗೀಣ ಅಭಿವೃದ್ಧಿಯ ವೇಗ ವರ್ಧಿಸಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಡಿಜಿಟಲ್ ಇಂಡಿಯಾ ಯೋಜನೆಗೆ 11 ವರ್ಷಗಳು ಪೂರ್ಣಗೊಂಡ ಹಿನ್ನೆಲೆ ಎಕ್ಸ್ ಮಾಧ್ಯಮದಲ್ಲಿ ಅವರು ಪ್ರತಿಕ್ರಿಯಿಸಿ, ಡಿಜಿಟಲ್ ಇಂಡಿಯಾ ದೇಶದ ಆರ್ಥಿಕತೆಯ ಭದ್ರ ಬುನಾದಿಯಾಗಿದೆ ಎಂದಿದ್ದಾರೆ. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿಯಲ್ಲಿ ಕೇಂದ್ರ ಕಚೇರಿ ಹೊಂದಿದ್ದು, ತನ್ನೆಲ್ಲ ಸೇವೆಗಳನ್ನು ಸಂಪೂರ್ಣ ಡಿಜಿಟಲೀಕೃತಗೊಳಿಸಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ವ್ಯವಸ್ಥಾಪಕ ನಿರ್ದೇಶಕರಾದ ಎಂ ಪ್ರಿಯಾಂಗ.
1: ನಮ್ಮ ವಾಯುವ್ಯ ಸಾರಿಗೆ ಬಸ್ಗಳಲ್ಲಿ ಯುಪಿಐ ವ್ಯವಸ್ಥೆ, ಡೈನಾಮಿಕ್ ಕ್ಯೂಆರ್ ಯುಪಿಐ ವ್ಯವಸ್ಥೆಯನ್ನು ಜಾರಿ ಮಾಡಿದ್ದೀವಿ. ನಮ್ಮ ವಾಹನದಲ್ಲಿ ಪ್ರಯಾಣ ಮಾಡುವ ಜನರಿಗೆ ಪೇ ಮುಖಾಂತರ ಅಥವಾ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಮುಖಾಂತರ ಪೇಮೆಂಟ್ ಮಾಡುವ ಅವಕಾಶ ಸಿಕ್ಕಿದೆ. ಕೆಲವೊಂದು ಸಂದರ್ಭದಲ್ಲಿ ತಾಂತ್ರಿಕ ಸಮಸ್ಯೆಯಿಂದ ಅಮೌಂಟ್ ಡೆಬಿಟ್ ಆಗಿದೆ ಅಂದ್ರೆ ರೀಫಂಡ್ ಮಾಡುವ ಒಂದು ಫೆಸಿಲಿಟಿ ಕೂಡ ಮೊದಲನೇ ಸಾರಿಯಾಗಿ ವಾಯುವ್ಯದಲ್ಲಿ ಜಾರಿ ಮಾಡ್ತದೆ. ಯಾವುದೇ ಕಾರಣಕ್ಕೆ ಫೇಲ್ ಟ್ರಾನ್ಸಾಕ್ಷನ್ ಆದ್ರೆ ಆ ಅಮೌಂಟ್ ನಿಮಗೆ ವಾಪಸ್ ಬಂದಿರ್ತದೆ. ಅಮೌಂಟ್ ನಿಮಗೆ ಡೆಬಿಟ್ ಆಗಿ ನಮಗೆ ಕ್ರೆಡಿಟ್ ಆದ್ರೆ ಮಾತ್ರ ನಮಗೆ ಟಿಕೆಟ್ ಜನರೇಟ್ ಆಗುತ್ತೆ. ಸೊ ಇದರಿಂದಾಗಿ 2-3 ದಿನ ವೇಟ್ ಮಾಡುವುದು, ಅಮೌಂಟ್ ಯಾವಾಗ ಬರ್ತದೆ ಅನ್ನೋ ಒಂದು ಗೊಂದಲೆಯನ್ನು ನಾವು ತಡೆಗಟ್ಟಾ ಇದ್ದೀವಿ. ನಮ್ಮ ವಾಯುವ್ಯ ಸಂಸ್ಥೆಯಲ್ಲಿ ನಮ್ಮ ಬಸ್ ಸ್ಟ್ಯಾಂಡ್ಸ್ ಮತ್ತು ಡಿಪೋ ಜಾಗಗಳಲ್ಲಿ ಕಮರ್ಷಿಯಲ್ ಅಂಗಡಿಗಳನ್ನು ಕೊಟ್ಟಿದ್ದೀವಿ. ಉಪಯೋಗಿಸರು ಕೂಡ ಆ ಆಪ್ ಮುಖಾಂತರ ಅವರು ಪೇಮೆಂಟ್ ಮಾಡುವ ಒಂದು ಅವಕಾಶವನ್ನು ನಾವು ಇಲ್ಲಿ ತಂದಿದ್ದೀವಿ. ಅವರು ಇಂಟರ್ನೆಟ್ ಬ್ಯಾಂಕಿಂಗ್ ಅಥವಾ ಯುಪಿಐ ವ್ಯವಸ್ಥೆ ಮುಖಾಂತರ ಕಟ್ಟಬಹುದು. ಇದರಿಂದಾಗಿ ಏಜೆನ್ಸಿಸ್ಗೆ ಕೂಡ ಇಮಿಡಿಯೇಟ್ ಪೇಮೆಂಟ್ ಮಾಡಿಸುವ ಒಂದು ಅವಕಾಶ ಸಿಗುತ್ತೆ. ಪೇಮೆಂಟ್ಸ್ ಆನ್ಲೈನ್ ಆಗಿರೋದಕ್ಕೋಸ್ಕರ ಅವ್ರಿಗೆ ರಿಸಿಪ್ಟ್, ಚಲಾನ್, ಇನ್ವಾಯ್ಸ್ ಎಲ್ಲ ಕೂಡ ಆನ್ಲೈನ್ ಅಲ್ಲೇ ಬಂದಿರ್ತದೆ.
0: ಹೊಸದಿಲ್ಲಿಯಲ್ಲಿ ಇಂದು ಎಲ್ಲ ರಾಜ್ಯಗಳ ಪಂಚಾಯಿತಿರಾಜ್ ಹಾಗೂ ಗ್ರಾಮೀಣಾಭಿವೃದ್ಧಿ ಸಚಿವರುಗಳ ಸಭೆ ಆಯೋಜಿತವಾಗಿದೆ. 16ನೇ ಹಣಕಾಸು ಆಯೋಗದ ಶಿಫಾರಸುಗಳ ಅನುಷ್ಠಾನ ಮಾರ್ಗಸೂಚಿಗಳ ಬಗ್ಗೆ ಚರ್ಚೆ ನಡೆಯಲಿದೆ. ಸಚಿವ ಈಶ್ವರ್ ಖಂಡ್ರೆ ಈ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಕಳೆದ 2025-26 ಸಾಲಿಗೆ 15ನೇ ಹಣಕಾಸು ಆಯೋಗದ ರಾಜ್ಯದ ಪಾಲಿನ ಅನುದಾನ 2186 ಕೋಟಿ ರೂಪಾಯಿ ಬಾಕಿ ಇದೆ, ಕೂಡಲೇ ಬಿಡುಗಡೆ ಮಾಡುವಂತೆ ಸಭೆಯಲ್ಲಿ ಕೇಂದ್ರವನ್ನು ಒತ್ತಾಯಿಸುವುದಾಗಿ ಸಚಿವ ಖಂಡ್ರೆ ತಿಳಿಸಿದ್ದಾರೆ. ಭಾರತ ಚುನಾವಣಾ ಆಯೋಗ ರಾಜ್ಯದಲ್ಲಿ ಕೈಗೊಂಡಿರುವ ಮತದಾರರ ಪಟ್ಟಿಯ ಸಮಗ್ರ ಪರಿಷ್ಕರಣೆ, ಪಾರದರ್ಶಕ ಮತ್ತು ವ್ಯವಸ್ಥೆ

0: ಸ್ಥಿತವಾಗಿ ನಡೆಯುತ್ತಿದ್ದು ಸಾರ್ವಜನಿಕರು ಮಾಹಿತಿ ನೀಡಿ ಸಹಕರಿಸುವಂತೆ ರಾಜ್ಯ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ಮನವಿ ಮಾಡಿದ್ದಾರೆ. ಬೆಂಗಳೂರಿನ ತಮ್ಮ ಸ್ವಗೃಹದಲ್ಲಿ ಮತದಾರರ ಪಟ್ಟಿಯ ಸಮಗ್ರ ಪರಿಷ್ಕರಣೆಯಲ್ಲಿ ಪಾಲ್ಗೊಂಡು ಎಲ್ಲಾ 3 ಪ್ರಮುಖ ನಮೂನೆಗಳನ್ನು ಸ್ವತಃ ಭರ್ತಿ ಮಾಡಿ ನಿಯೋಜಿತ ಬೂತ್ ಮಟ್ಟದ ಅಧಿಕಾರಿಗಳಿಗೆ ಅವರು ಸಲ್ಲಿಸಿದರು. ಬೀದರ್ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಮನೆ ಭೇಟಿ ಹಿನ್ನೆಲೆ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಕಾಡವಾದ್ ಹಾಗೂ ಕಮಠಾಣ್ ಗ್ರಾಮಗಳಿಗೆ ಭೇಟಿ ನೀಡಿ ಎನ್ಯುಮರೇಷನ್ ಕಾರ್ಯ ಪರಿಶೀಲಿಸಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ ಅಡಿ ವಿತರಿಸಲಾಗುತ್ತಿರುವ ಅಕ್ಕಿಯ ಗುಣಮಟ್ಟ ಕಾಪಾಡಲು ಆದ್ಯತೆ ನೀಡಲಾಗಿದೆ ಎಂದು ಕೇಂದ್ರ ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ದೇಶದ 80 ಕೋಟಿಗೂ ಹೆಚ್ಚು ಫಲಾನುಭವಿಗಳಿಗೆ ಉತ್ತಮ ಗುಣಮಟ್ಟದ ಆಹಾರ ಪೂರೈಸುವ ಗುರಿ ಹೊಂದಲಾಗಿದೆ. ಪಡಿತರದಲ್ಲಿ ಸಂಸ್ಕರಿಸದ ಅಕ್ಕಿ ರಾ ರೈಸ್ನಲ್ಲಿ ಈ ಮೊದಲು ಶೇಕಡ 25ರಷ್ಟಿದ್ದ ನುಚ್ಚಿನ ಪ್ರಮಾಣವನ್ನು ಶೇಕಡ 10ಕ್ಕೆ ಇಳಿಸಲಾಗಿದೆ. ಬೇಯಿಸಿದ ಅಕ್ಕಿಯಲ್ಲಿ ನುಚ್ಚಿನ ಪ್ರಮಾಣವನ್ನು ಶೇಕಡ 5ಕ್ಕೆ ಇಳಿಸಲು ಕ್ರಮ ವಹಿಸಲಾಗಿದೆ ಎಂದಿದ್ದಾರೆ. ಏಕ ಬಳಕೆಯ ಪ್ಲಾಸ್ಟಿಕ್ಗಳಿಂದ ಮುಕ್ತಿ, ಸುಸ್ಥಿರ ಭವಿಷ್ಯದ ಕಡೆಗೆ ಎಂಬ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟ್ರೀಯ ಪ್ಲಾಸ್ಟಿಕ್ ಚೀಲ ಮುಕ್ತತೆ ದಿನವನ್ನು ಆಚರಿಸಲಾಗುತ್ತಿದೆ. ಒಂದೇ ಬಾರಿ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಚೀಲಗಳು ಪರಿಸರದ ಮೇಲೆ ಉಂಟುಮಾಡುವ ಅಪಾಯಗಳ ಬಗ್ಗೆ ಜಾಗೃತಿ ಮೂಡಿಸಲು ಈ ದಿನ ಮೀಸಲಾಗಿದೆ. ಪ್ರಸಕ್ತ 2026ರಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ನಿಗ್ರಹಿಸಿ ವನ್ಯಜೀವಿಗಳನ್ನು ರಕ್ಷಿಸುವ ಮತ್ತು ಸ್ವಚ್ಛ ಭವಿಷ್ಯಕ್ಕಾಗಿ ಸುಸ್ಥಿರ ಅಭ್ಯಾಸಗಳನ್ನು ಸೃಷ್ಟಿಸುವ ತುರ್ತು ಅಗತ್ಯದ ಕುರಿತು ಜನಜಾಗೃತಿ ಮೂಡಿಸಲಾಗುತ್ತಿದೆ. ಖ್ಯಾತ ರಂಗಕರ್ಮಿ ಪ್ರಸನ್ನ ನೇತೃತ್ವದ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಭೀಮನಕೋಣೆಯ ಚರಕ ಸಂಸ್ಥೆಯ ಅಂಗಸಂಸ್ಥೆಯಾದ ಧಾರವಾಡದ ದೇಸಿ ಮಳಿಗೆ ಪ್ಲಾಸ್ಟಿಕ್ ಚೀಲಗಳ ಬಳಕೆಯನ್ನು ಸಂಪೂರ್ಣ ವರ್ಜಿಸಿದ್ದು ಕಾಗದ ಹಾಗೂ ಹತ್ತಿ ಬಟ್ಟೆಯ ಚೀಲಗಳನ್ನು ಮಾತ್ರ ಬಳಸುತ್ತದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ದೇಸಿ ವ್ಯವಸ್ಥಾಪಕರಾದ ಸುನಂದ ಪ್ರಕಾಶ್ ಭಟ್.
4: ನಾನು ಸುನಂದ ಭಟ್ ಅಂತ ಧಾರವಾಡದಲ್ಲಿ ಯಾಲಕ್ಕಿ ಶೆಟ್ಟರ್ ಕಾಲೋನಿಯಲ್ಲಿ ಇರುವಂತಹ ದೇಸಿ ಅಂಗಡಿಯನ್ನ ಈಗ 17 ವರ್ಷದಿಂದ ನಡೆಸ್ತಾ ಇದ್ದೇನೆ. ಇದು 100% ಕಾಟನ್ ಮತ್ತೆ ನೈಸರ್ಗಿಕ ಬಣ್ಣವನ್ನು ಉಪಯೋಗಿಸಿಕೊಂಡು ಕೈಮಗ್ಗದಲ್ಲಿ ಮಾಡಿದಂತ ಬಟ್ಟೆಗಳ ಅಂಗಡಿ. ನಾವು ಇಲ್ಲಿ ಪ್ಯಾಕಿಂಗ್ ಸಲುವಾಗಿ ಪೇಪರ್ ಬ್ಯಾಗ್ ಮತ್ತೆ ಇತ್ತೀಚೆಗೆ ಕಾಟನ್ ಬ್ಯಾಗ್ ಅನ್ನು ಮಾಡಿ ಉಪಯೋಗಿಸ್ತಾ ಇದ್ದೇವೆ. ನಾವು ಇಲ್ಲಿ ಒಟ್ಟು ಪ್ಲಾಸ್ಟಿಕ್ ಬ್ಯಾಗ್ ಯೂಸ್ ಮಾಡ್ತಾನೆ ಇಲ್ಲ.
0: ಅಗ್ರಶ್ರೇಯಾಂಕಿತ ಬೆಂಗಳೂರಿನ ಕೆಜೆ ಆಕಾಶ್ ರಾಜ್ಯ ರ್ಯಾಂಕಿಂಗ್ ಟೇಬಲ್ ಟೆನಿಸ್ ಟೂರ್ನಿಯ ಪುರುಷರ ಸಿಂಗಲ್ಸ್ ವಿಭಾಗದ ಪ್ರಶಸ್ತಿ ಗೆದ್ದರು. ದಕ್ಷಿಣ ಕನ್ನಡ ಜಿಲ್ಲೆ ಕೊಟ್ಟಾರದ ಪುದುಕೋಡಿಯ ಮಂಗಳೂರು ಟೆನಿಸ್ ಅಕಾಡೆಮಿಯಲ್ಲಿ ನಡೆದ ಅಂತಿಮ ಪಂದ್ಯದಲ್ಲಿ 3ನೇ ಶ್ರೇಯಾಂಕಿತ ಬೆಂಗಳೂರಿನ ಸಂಜಯ್ ಮಾಧವನ್ ವಿರುದ್ಧ ಆಕಾಶ್ ಜಯ ಸಾಧಿಸಿದರು. ಶಿವಮೊಗ್ಗ ಯೋಧಾಸ್ ತಂಡದ ನಾಯಕ ಆರ್ ಸ್ಮರಣ್ ಹಾಗೂ ಕೆವಿ ಅನೀಶ್ ಅವರ ಶತಕದ ಜೊತೆಯಾಟದಿಂದ ಕೋಸ್ಟಲ್ ಕಿಂಗ್ಸ್ ಮಂಗಳೂರು ತಂಡವನ್ನು 7 ವಿಕೆಟ್ಗಳಿಂದ ಮಣಿಸಿ ಶಿವಮೊಗ್ಗ ತಂಡ 2ನೇ ಸ್ಥಾನಕ್ಕೇರಿದೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ರಾಜನಗರದ KSCA ಮೈದಾನದಲ್ಲಿ ಜರುಗಿದ ಮಹಾರಾಜ ಕಪ್ T20 ಕ್ರಿಕೆಟ್ 2ನೇ ಪಂದ್ಯದಲ್ಲಿ ಮಂಗಳೂರು ತಂಡ ನೀಡಿದ 163 ರನ್ಗಳ ಗುರಿಯನ್ನು ಶಿವಮೊಗ್ಗ ತಂಡ 18.2 ಓವರ್ಗಳಲ್ಲಿ 165 ರನ್ ಗಳಿಸಿ ಜಯಿಸಿತು. ಹುಬ್ಬಳ್ಳಿ ಟೈಗರ್ಸ್ ಮತ್ತು ಮೈಸೂರು ವಾರಿಯರ್ಸ್ ನಡುವಿನ ಪಂದ್ಯ ಮಳೆಯಿಂದ ರದ್ದಾದ ಪರಿಣಾಮ ತಲಾ 1 ಅಂಕ ನೀಡಲಾಗಿದೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಪಶ್ಚಿಮಘಟ್ಟ ಪ್ರದೇಶದಲ್ಲಿ ಮಳೆ ಹೆಚ್ಚಿದ್ದು ಸಾರ್ವಜನಿಕ ಸುರಕ್ಷತೆಗಾಗಿ ಬೆಳಗಾವಿ ಅರಣ್ಯ ವಲಯ,

0: ಹಾಗೂ ಜಲಪಾತಗಳಿಗೆ ಪ್ರವೇಶವನ್ನು ನಿಷೇಧಿಸಲಾಗಿದೆ. ಈ ತಿಂಗಳ ಮೊದಲ ವಾರ ವನ ಮಹೋತ್ಸವ ಸಾಪ್ತಾಹಿಕ ಆಚರಿಸಲಾಗುತ್ತಿದೆ. ಮರಗಳ ಮಹತ್ವ, ಭೂಗ್ರಹದ ಹಸಿರು ಆವರಣ ಹೆಚ್ಚಿಸಲು ಸಾಂಘಿಕ ಪ್ರಯತ್ನವನ್ನು ಪ್ರೋತ್ಸಾಹಿಸಲಾಗುತ್ತಿದೆ. ಭಾರತೀಯ ಕ್ರೈಸ್ತರ ದಿನದ ಪ್ರಯುಕ್ತ ಚಿಕ್ಕಬಳ್ಳಾಪುರದ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಡಯೋಸಸ್ ಆಫ್ ಆಲ್ ಪ್ರೊಟೆಸ್ಟೆಂಟ್ ಚರ್ಚಸ್ ಇಂದು ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಆಯೋಜಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ಮಿತ್ರ ಪಾರ್ಕ್ ಯೋಜನೆ ಅಡಿ ಕಲಬುರಗಿಯಲ್ಲಿ ಜವಳಿ ಪಾರ್ಕ್, ಸಚಿವ ಸಂಪುಟ ನಿರ್ಧಾರ. ಡಿಜಿಟಲ್ ಇಂಡಿಯಾ ಯೋಜನೆಗೆ 11 ವರ್ಷ ಪೂರ್ಣ. ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಸೇವೆಗಳು ಸಂಪೂರ್ಣ ಡಿಜಿಟಲೀಕೃತ. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ, ಪಡಿತರ ಅಕ್ಕಿಯ ಗುಣಮಟ್ಟಕ್ಕೆ ಕೇಂದ್ರದ ಆದ್ಯತೆ. ಇಂದು ಅಂತಾರಾಷ್ಟ್ರೀಯ ಪ್ಲಾಸ್ಟಿಕ್ ಚೀಲ ಮುಕ್ತತೆ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಆಕಾಶವಾಣಿ ಧಾರವಾಡ.

0: ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಈ ಕುರಿತು ಕರ್ನಾಟಕ ಗ್ರೀನ್ ಅಸೋಸಿಯೇಷನ್ ಅಧ್ಯಕ್ಷರಾದ ಚನ್ನು ಹೊಸಮನಿ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. ಸಂದರ್ಶಕರು ಮಂಜುಳಾ ಪುರಾಣೇಕ್.
1: ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೆ, ಪ್ರತಿ ಸಲ ವಿಶ್ವ ಪರಿಸರ ದಿನ ಅಂತ ನಾವು ಜೂನ್ 5ನೇ ತಾರೀಕು ಬಹಳ ಸಡಗರ ಸಂಭ್ರಮದಿಂದ ಆಚರಿಸ್ತೀವಿ, ಗಿಡಗಳನ್ನ ನೆಡ್ತೀವಿ, ಹಸಿರು ಕ್ರಾಂತಿ ಅಂತೆಲ್ಲ ಮಾತಾಡ್ತೀವಿ. ಆದ್ರೆ ಇದು ಕೇವಲ ಒಂದು ದಿನಕ್ಕೆ ಮಾತ್ರ ಸೀಮಿತ ಆಗಬಾರದು. ನಮ್ಮ ಪರಿಸರವನ್ನ ಸದಾಕಾಲ ಹಸಿರಾಗೇ ಇಡುವತ್ತ ಮತ್ತೆ ಎಲ್ಲರಿಗೂ ಉತ್ತಮ ಆರೋಗ್ಯ ಲಭಿಸುವತ್ತ ನಾವು ಶ್ರಮಿಸಬೇಕಾದದ್ದು ಅತ್ಯಗತ್ಯ. ಈ ನಿಟ್ಟಿನಲ್ಲಿ ಹಲವಾರು ಸಂಘ ಸಂಸ್ಥೆಗಳು, ವ್ಯಕ್ತಿ ಶಕ್ತಿಗಳು ಸದಾಕಾಲ ಶ್ರಮಿಸ್ತಾನೆ ಇದ್ದಾರೆ. ಅಂತ ಒಂದು ಸಂಸ್ಥೆ ಹುಬ್ಬಳ್ಳಿಯ ಗ್ರೀನ್ ಕರ್ನಾಟಕ ಅಸೋಸಿಯೇಷನ್. ಗ್ರೀನ್ ಕರ್ನಾಟಕ ಅಸೋಸಿಯೇಷನ್ನ ಅಧ್ಯಕ್ಷರಾದ ಚನ್ನು ಹೊಸಮನಿ ಅವರು ತಮ್ಮ ಒಂದು ಬಳಗದೊಂದಿಗೆ, ತಮ್ಮ ಸ್ನೇಹಿತರೊಂದಿಗೆ, ತಮ್ಮ ಸಮಾನ ಮನಸ್ಕರೊಂದಿಗೆ ಸೇರಿಕೊಂಡು ಪ್ರತಿ ವರ್ಷ ಈ ಪರಿಸರ ದಿನವನ್ನ ಬಹಳ ಅರ್ಥಪೂರ್ಣವಾಗಿ ಆಚರಿಸ್ತಾ ಬಂದಾರೆ. ಈ ಸಂಸ್ಥೆಯ ಧ್ಯೇಯ ಉದ್ದೇಶಗಳೇನು, ಯಾಕಾಗಿ ಈ ಸಂಸ್ಥೆ ಕೆಲಸ ಮಾಡ್ತಾ ಇದೆ ಅಂತ ಹೇಳ್ತೀರಿ?
2: ಪರಿಸರಕ್ಕಾಗಿ ನಾವು ಕೆಲಸ ಮಾಡೋ ಉದ್ದೇಶ ನಮ್ಮ ಮನಸ್ಸಿನೊಳಗೆ ಸಣ್ಣವರಿದ್ದಾಗಿಂದನೆ ಒಂದು ಗಿಡದ ಬಗ್ಗೆ, ಹಸಿರೀಕರಣದ ಬಗ್ಗೆ ಒಂದು ಸ್ವಲ್ಪ ಆಸಕ್ತಿ ಇರುವಂತ ವ್ಯಕ್ತಿ ನಾನು. ನನಗೆ ರುಕ್ತುಂಗ್ ಬೆಟ್ಟದಲ್ಲಿ ವಾಕಿಂಗ್ ಹೋಗ್ತಿದ್ವಿ. ರುಕ್ತುಂಗ್ ಬೆಟ್ಟ ನನ್ನ ಮನೆಗೆ ಬಹಳ ಹತ್ತಿರವೇ ಇರೋದ್ರಿಂದ ನಾವಲ್ಲಿ ಬೆಳಗ್ಗೆ ವಾಯುವಿಹಾರಕ್ಕೆ ಹೋದಾಗ ಅಲ್ಲಿ ಒಬ್ಬರು ಡಾಕ್ಟರ್ ತಪ್ಪಶೆಟ್ಟಿ ಅನ್ನೋರು ಪ್ರತಿನಿತ್ಯ ಅವರು ಒಂದು ತಮ್ಮ ಗಾಡಿಯ ಮೇಲೆ ಕೊಡಗಳನ್ನು ಇಟ್ಕೊಂಡು, ಗುದ್ಲಿ ಸಲ್ಕಿ ಇಟ್ಕೊಂಡು ಬರೋದು, ಒಂದು ಗಿಡ ಹಚ್ಚೋದು. ನಾನು ಅದಷ್ಟೇ ವರ್ಷ ವರ್ಷ ಅಬ್ಸರ್ವ್ ಮಾಡ್ತಾದಾಗ ಇಡೀ ಒಂದು ವರ್ಷಕ್ಕೆ ಇವ್ರು ಎಷ್ಟು ಹಚ್ಬೋದಪ್ಪ, ಒಂದು 10-20 ಅದನ್ನು ಸಾಕಾಕು ಗುಡ್ಡದಲ್ಲಿ ಬಹಳ ಕಷ್ಟದಂತ ಕೆಲಸ. ಅವ್ರ ಜೊತೆಗೆ ಒಂದು ಸ್ವಲ್ಪ ಏನೋ ಸಹಾಯ ಮಾಡಲಿಕ್ಕೆ ನಾವು ಒಂದು ಪೈಪ್ ಕೊಡ್ರಿ, ಅದನ್ನು ತಂದು ಕೊಡ್ರಿ, ಇದನ್ನು ತಂದು ಕೊಡ್ರಿ ಅಂದಾಗ ನಾವು ಅದನ್ನೆಲ್ಲ ಸಹಾಯ ಮಾಡ್ತಾ ಇದ್ವಿ. ಜೊತೆಗೆ ನನ್ನ ತಲೆಯೊಳಗಡೆ ಬಂದಿದ್ದು ಅಂದ್ರೆ, ನಾನೊಂದು APMCಯಲ್ಲಿ ಒಂದು ಸರ್ಕಾರದ ಆದೇಶದ ಮೇರೆಗೆ ಅಕ್ಕಿ ಹೊಂಡವನ್ನ ಡಿನೋಟಿಫೈಡ್ ಮಾಡಿ ಶಿಫ್ಟ್ ಮಾಡಿದಾಗ APMCಗೆ ಬಂದಾಗ ಅಲ್ಲಿ ಬರಡು ಭೂಮಿ ಆಗಿತ್ತು. ಅಲ್ಲಿ ನಾನು ಒಂದ್ಸಲಿ APMCಯಲ್ಲಿ ಎಲ್ಲರೂ ಬರುದು ನನ್ನ ಅಂಗಡಿಯಲ್ಲಿ ಕುತ್ಕೊಂಡಾಗ, ನೀವು AC ಹಾಕ್ಸ್ರಿ, ನೀವು ಫ್ಯಾನ್ ಹಾಕ್ಸ್ರಿ, ನಮಗೆ ಬಹಳ ತಲಸಾಗ್ತಾ ಇದೆ, ನೀವು ಗಿಡಗಳನ್ನ ಹಾಕ್ರಿ ಅಂತ ನಮ್ಮ ಗಂಗಾವತಿ ಕಾರಟಗಿ ಕೊಪ್ಪಳದಿಂದ ಅಕ್ಕಿ ಕೊಡಕ್ ಬಂದಂತ ವ್ಯಾಪಾರಸ್ಥರೆಲ್ಲ ಹೇಳುವಾಗ ಅದು ನನಗೆ ಏನೋ ಎಫೆಕ್ಟಿವ್ ಅಂತ ಅನ್ಸಿ, ನಾನು ಒಂದು ಫಸ್ಟ್ ವರ್ಷ ಏನು ಹೆಚ್ಚು ನಾಲೆಜ್ ಇಲ್ದೇನೆ ನಾನು ಒಂದು ಇವತ್ತಿಗೆ 14 ವರ್ಷ ಮೊದಲು ಒಂದು 2000 ಸಸಿಗಳನ್ನ ಪ್ಲಾಂಟೇಷನ್ ಮಾಡಿದೆ. ಅದರಲ್ಲಿ ನನಗೆ ಸಿಕ್ಕಿದ್ದು ಕೇವಲ 20-25% ಮಾತ್ರ ನನಗೆ ಸಕ್ಸಸ್ ರೇಟ್ ಸಿಕ್ತು. ಅಂದ್ರೆ ಅದರಲ್ಲಿ 80% ವರೆಗೂ ಹಾಳಾಯ್ತಲ್ಲ, ಅದಕ್ಕೆ ಸೆಕೆಂಡ್ ಇಯರ್ ಅದೊಂದು ಚಾಲೆಂಜ್ ಆಗಿ ತಗೊಂಡು ಮತ್ತೆ ಆ ವರ್ಷ ನಾನು 40% ಸರ್ವೈವಲ್ ರೇಟ್ ಮಾಡಿದೆ. ಪ್ರತಿ ವರ್ಷ ಅದನ್ನ ಹೆಚ್ಚು ಮಾಡಿ ಮಾಡಿ ಅಲ್ಲಿಂದ ನಾನು ಇಡೀ APMCಯಲ್ಲಿ 11,000 ಸಸಿಗಳಿಗೆ, ಇವತ್ತು 2025 ಇಸ್ವಿಗೆ 11,000 ಸಸಿಗಳನ್ನ ನಾನು ಇವತ್ತು ಅಲ್ಲಿ APMCದಲ್ಲಿ ಹಾಕಿದ್ದೀನಿ. ಅದರ ಕೂಡ ನಾನು ಸಸಿ ನೆಡುವಾಗ ಅದು 1 ಗೇಣು ಅಥವಾ 2 ಫೂಟ್ ಇರಬಹುದು, ಆದ್ರೆ ಇವತ್ತು ಅದ್ರ ಕೆಳಗಡೆ ಲಾರಿ ನಿಂದಿರ್ತಾವಲ್ಲ, ನನಗೆ ಬಹಳ ಖುಷಿ ಆಗ್ತದೆ. ಅಲ್ಲಿ ಬರುವಂತ ರೈತರು ಅದ್ರ ಬಿಡ ಕೆಳಗಡೆ ನಿಂತು ತಮ್ಮ ದಣುವನ್ನ ಕಡಿಮೆ ಮಾಡ್ಕೊಳ್ತಾರೆ. ಒಂದು ಅಲ್ಲಿ ಹೋಗುವಂತ ಹಿಂದೆ ರೈತರದ್ದು ಆಕಳ ಎಮ್ಮಿ ಕರುಗಳನ್ನು ಒಯ್ಯುವಾಗ ಅದ್ರ ಕೆಳಗಡೆ ನಿಂತು ನಿಂತು ಹೋಗ್ತಾವಲ್ಲ, ಅವೆಲ್ಲ ನೋಡಿದ್ರೆ ನಮಗೆ ಖುಷಿ ಆಗ್ತದ್ರಿ. ಹೀಗೆ ಪರಿಸರ ಇವತ್ತು ನಮ್ಮ ಮುಂದಿನ ಪೀಳಿಗೆಗೆ ಬೇಕಾಗಿದ್ದೇ ಪರಿಸರ. ಹೀಗಾಗಿ ನನಗೆ ಹೆಚ್ಚೆಚ್ಚು ಪರಿಸರನ ಹೆಚ್ಚಾಗಿ ಬಳಸಬೇಕು.

0: ಲಕ್ಷ 2 ಲಕ್ಷ 5 ಲಕ್ಷ ಗಿಡಗಳನ್ನು ನಮ್ಮ ಹುಬ್ಬಳ್ಳಿ ಧಾರವಾಡ ಕೊಟ್ಟು ಇದನ್ನು ಊಟಿಯಾಗಿ ಮಾಡಬೇಕು ಅನ್ನುವಂಥ ಒಂದು ಕನಸನ್ನು ಇಟ್ಟುಕೊಂಡು ನಾನು ಈ ಪರಿಸರದಲ್ಲಿ ಮುಂದುವರಿತಾ ಇದ್ದೀನಿ.
1: ಅಂದರೆ ಈ ಗ್ರೀನ್ ಕರ್ನಾಟಕ ಅಸೋಸಿಯೇಷನ್ ಕಳೆದ 14 ವರ್ಷಗಳಿಂದ ಕಾರ್ಯವನ್ನು ಮಾಡ್ತಾನೆ ಬಂದಿದೆ. ಅಂದರೆ ಪ್ರತಿ ವರ್ಷ ನೀವು ಬೇರೆ ಬೇರೆ ಉದ್ದೇಶಗಳನ್ನು ಇಟ್ಟುಕೊಂಡು ಕಾರ್ಯನಿರ್ವಹಿಸ್ತಾ ಬಂದಿದ್ದೀರಿ.
0: ಉದ್ದೇಶ ಅನ್ನೋದು ಒಂದೇ ಬರುತ್ತೆ ಇಲ್ಲಿ ಪರಿಸರಕ್ಕೆ. ಯಾವಾಗಲೂ ಗಿಡ ನೆಡುವುದೇ ನಮ್ಮದು ಒಂದು ದೊಡ್ಡ ಉದ್ದೇಶ. ಆದರೆ ಅದರಲ್ಲೇ ನಮಗೆ ವರ್ಷ ವರ್ಷ ಒಂದೊಂದು ತಲೆಗೆ ನಾಲೆಜ್ ಬರ್ತದೋ ಆ ರೀತಿಯಲ್ಲಿ. ಅಂದರೆ ಮೊದಲೆಲ್ಲ ಏನಾಗ್ತಿತ್ತು, ಸುಮ್ಮನೆ ಒಂದು ಈಗ ನಮ್ಮ ಏರಿಯಾ APMC ಇಲ್ಲಿ ಬರೋ ರೈತರಿಗೆ, ಇಲ್ಲಿ ಬರೋ ಸುತ್ತಮುತ್ತ ಇರುವಂತ ರೈತರಿಗೆ ಮಳೆ ಬೆಳೆ ಮಳೆ ಪ್ಯಾಟರ್ನ್ ಕೂಡ ಚೇಂಜ್ ಆಗಿತ್ತು ನಮ್ಮಲ್ಲಿ. ಈಗ ಸರಿಯಾಗಿ ಟೈಮ್ ಟೈಮ್ ಮಳೆ ಆಗಬೇಕು ಅಂತ ಉದ್ದೇಶ ಇಟ್ಕೊಂಡು ಆ APMCಯಲ್ಲಿ ಸುತ್ತಮುತ್ತ ರೈತರಿಗೆ ಒಳ್ಳೇದಾಗಲಿ ಅಂತ ಹಾಕಿದ್ವಿ. ಅದಾದ ಮೇಲೆ ಹಣ್ಣಿನ ಗಿಡಗಳನ್ನ ಅವನ್ನ ಉದ್ದೇಶ ಇಟ್ಟುಕೊಂಡು ಈ ಪಕ್ಷಿ ಪ್ರಾಣಿಗಳಿಗೆ ಅನುಕೂಲ ಆಗಲಿ ಅಂತ ಆ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಬಂದ್ವಿ. ಅದರ ತದನಂತರ ಈ ನಮ್ಮ ಏನು ರುಕ್ತುಂಗ್ ಬೆಟ್ಟ ಏನಿದೆ, ಇದು ಒಂದು ನಮ್ಮ ಹುಬ್ಬಳ್ಳಿ ಧಾರವಾಡ ಜನರಿಗೆ ಇದೊಂದು ಗಾಡ್ಸ್ ಗಿಫ್ಟ್. ಇದು ಇದನ್ನ ನಾವು ಸಂರಕ್ಷಣೆ ಮಾಡಬೇಕು, ಇದನ್ನ ನಾವು ಹೆಚ್ಚು ಹಸಿರೀಕರಣ ಮಾಡಬೇಕು, ಅಲ್ಲಿ ಇರುವಂತ ಆಕ್ಸಿಜನ್ ಲೆವೆಲ್ ಬಹಳ ಹೈ ಲೆವೆಲ್ ಒಯ್ಯಬೇಕು ಅಂತ ಹೇಳಿ ಅದ್ರಲ್ಲಿ ಇಂಚೀಚು ಜಾಗ ಬಿಡದೇನೆ ಈಗ ಅಲ್ಲಿ ನಾವು ಡ್ರಿಪ್ ಇರಿಗೇಷನ್ ಕೂಡ ಮಾಡಿದೀವಿ. ನಾವು ಎಲ್ಲ ಸ್ನೇಹಿತರು ಕೂಡ ಇದು ನೋಡಿ, ನಾನು ಏನೇ ಇಷ್ಟೊತ್ತನ ನಿಮ್ಗೆ ಮಾತಾಡ್ತಾ ಇದ್ದೀನಿ, ನಾನು ಮಾಡಿದ್ದೀನಿ ಅಂತಂದ್ರೆ ನಾನು ಒಬ್ಬನು ಮಾಡಿಲ್ಲ, ನನ್ನ ಹತ್ರ ಸಾವಿರಾರು ಕೈ ಹಿಂದಿದೆ. ನನ್ನ ಹತ್ರ ಜನ ದೋಸ್ತರು, ನನ್ನ ಆತ್ಮೀಯ ಸ್ನೇಹಿತರು, ನನ್ನ ಉಕ್ತುಂಗ್ ಬೆಟ್ಟಕ್ಕೆ ವಾಕಿಂಗ್ ಬರುವಂತ ನನ್ನ ಬೆಳಗ್ಗೆ ಇರುವಂತಹ ಸ್ನೇಹಿತರು ಇವರೆಲ್ಲರೂ ಸೇರಿದ್ದಾರೆ. ಇದರಲ್ಲಿ ಕಾಲೇಜ್ ಸ್ಟೂಡೆಂಟ್ಸ್ ಇದ್ದಾರೆ, ಸ್ಕೂಲ್ ಸ್ಟೂಡೆಂಟ್ಸ್, ಟೀಚರ್ಸ್, ಬಹಳ ಜನ ಇದಾರೆ. ಇದಕ್ಕೆ ಅವ್ರಿವ್ರನ್ನದೇ ಸಾವಿರಾರು ಕೈಗಳು ಸೇರಿ ನನಗೆ ಇದನ್ನ ನನ್ನ ಜೊತೆಗೆ ಒಬ್ಬರಾದ್ರೂ ಯಾರಾದರೂ ನನ್ನ ಜೊತೆಗೆ ಇರ್ತಾರೆ ಇದಕ್ಕೆ. ಹೀಗಾಗಿ ಎಲ್ಲ ಕಡೆನೂ ಹಸಿರೀಕರಣ ಮಾಡ್ತಾ ಇದ್ದೀವಿ.

0: ಈಗ ಚನ್ನು ಹೊಸಮನಿಯವರ, ಒಂದು ಕಾಲಕ್ಕೆ ನಮ್ಮ ಹುಬ್ಬಳ್ಳಿ ಧಾರವಾಡ ನಾವು ಗಮನಿಸಿದ್ರೆ ರಸ್ತೆಯ ಎರಡೂ ಅಂಚಿಗೂ ದಟ್ಟವಾದ ಹಸಿರು ಗಿಡಗಳಿಂದ ಕಂಗಳಿಸ್ತಿತ್ತು. ಸದಾಕಾಲ ಧಾರವಾಡದ ಮಳಿ ಅಂದ್ರೆ ಜಿಟಿ ಜಿಟಿ ಮಳಿ ಬಿಡುವುದನೇ ಇಲ್ಲ ಅನ್ನುವಂತ ಒಂದು ದಿನಗಳಿದ್ದು, ಕೊಡೆ ಇಲ್ಲದೆ ಮಳೆಗಾಲದಲ್ಲಿ ಹೊರಗೆ ಹೋಗ್ಲಿಕ್ಕೆ ಸಾಧ್ಯನೇ ಇದ್ದಿದ್ದಿಲ್ಲ. ಇವತ್ತು ನಮ್ಮ ರೈತರು ಮಳಿ ಯಾವಾಗ ಬರ್ತದ ಅಂತ ಮುಗುಲ್ ಕಡೆ ಮುಖ ಮಾಡಿ ಕೂಡುವಂತ ಪರಿಸ್ಥಿತಿ ಬಂದದ. ಅಂದ್ರೆ ಇದಕ್ಕೆಲ್ಲ ಪ್ರತ್ಯಕ್ಷನೋ ಪರೋಕ್ಷನೋ ನಾವೆಲ್ಲರೂ ಕಾರಣೀಭೂತರಾಗಿವೆ. ಈ ಒಂದು ಪರಿಸರ ಹಾಳಾಗ್ಲಿಕ್ಕೆ, ಗಿಡಗಳ ನಾಶಕ್ಕೆ ಸಾಕಷ್ಟು ನಮ್ಮ ಈ ಅಡ್ವಾನ್ಸ್ಮೆಂಟ್, ತಾಂತ್ರಿಕವಾಗಿ ನಾವು ಬಹಳಷ್ಟು ಅಭಿವೃದ್ಧಿ ಹೊಂದುತ್ತಾ ಇದ್ದೇವೆ, ಇದು ಕೂಡ ಒಂದು ಮಾರಕ ಆಗಿದೆನೋ ಅಂತ ನನಗನ್ನಿಸ್ತದೆ.
1: ತಾವು ಹೇಳುದು ಸತ್ಯ ಇದ್ರಿ. ನಾವು ಡೆವಲಪ್ಮೆಂಟ್ ಹೆಸರಿನಲ್ಲಿ, ವಿಶೇಷವಾಗಿ ಡೆವಲಪ್ಮೆಂಟ್ ಹೆಸರಿನಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ, ಯಾವಾಗ್ಲೂ ನಾವು ಯಾರಿಗೂ ಧ್ವನಿ ಎತ್ತಿ ಮಾತಾಡುದಿಲ್ಲ. ನಮ್ಮ ನಾಗರಿಕರಲ್ಲಿ ಇದೊಂದು ದೊಡ್ಡ ಸವಾಲಾಗಿ ಉಳ್ಕೊಂಡ್ಬಿಟ್ಟಿದ್ರಿ. ಯಾಕೆ ಏನು ಅಂತ, ಯಾವುದೇ ಒಂದು ಡೆವಲಪ್ಮೆಂಟ್ ಮಾಡುವಾಗ ಅಲ್ಲಿ ಬಂದಂತ, ಈಗ ಅವ್ರ ಓಣಿ ಇರ್ಬೋದು ಅಥವಾ ಅವ್ರ ಮನೆ ಕಡೆ ಇರ್ಬೋದು, ಅವ್ರ ವ್ಯಾಪಾರ ಮಾಡುವಂತ ಜಾಗ ಇರ್ಬೋದು, ಅವ್ರ ನೌಕರಿ ಮಾಡುವಂತ ಜಾಗ ಇರ್ಬೋದು, ನಾವು ತಡೆಗಟ್ಟುವಂತ ಕೆಲಸ ಯಾವತ್ತೂ ಮಾಡ್ಲಿಲ್ಲ ರೀ. ಬರೀ ಗಿಡ ಹಚ್ಚಬೇಕು, ಗಿಡ ಬೆಳೆಸಬೇಕು, ಪುಣ್ಯ ಕಟ್ಕೋಬೇಕು, ಇದು ಒಂದು ಸತ್ಯ. ಅದರ ಜೊತೆಗೆ ನಿಮ್ಗೆ ಅದನ್ನು ಮಾಡಕ್ಕೆ ಆಗದಿದ್ರು ಕೂಡ, ಈಗ ಸಪೋಸ್ ನಾನು ಒಂದು ಉದಾಹರಣೆ, ಒಂದು ಗಿಡ ಕಡಿತಾ ಇರ್ತಾನೆ ಒಬ್ಬನ ಏನು, ನಾವು ಅಲ್ಲಿಂದ ಹೋಗ್ತಾ ಇರ್ತೀವಿ, ನಮಗೆ ಅರ್ಜೆಂಟ್ ಇರಬಹುದು, ಒಂದು 2-3 ಮಿನಿಟ್ಸ್ ಅಲ್ಲಿ ನಮ್ಮ ಸಮಯವನ್ನು, ಸಮಯನೇ ಇಂಪಾರ್ಟೆಂಟ್ ರೀ, ಇವತ್ತು ದುಡ್ಡು ಹಾಕೋದಕ್ಕಿಂತ ಹೆಚ್ಚು ಸಮಯ ಹಾಕಬೇಕು. ಆ ಸಮಯ 2-3 ನಿಮಿಷ ನಿಂತ್ಕೊಂಡು ಅದೊಂದು ಒಂದು ಫೋಟೋಸ್ ತೆಗೆದು ಅದು ತಮ್ಮ ಗ್ರೂಪಿಗೆ ಹಾಕಿ ನೀವೆಲ್ಲರಿಗೂ ಅಂದ್ರೆ ಮಾತಾಡ್ಕೊಳ್ಬೇಕ್ರಿ, ನಾನೊಂದು ಫೋಟೋ ಅಕಸ್ಮಾತ್ ಅರ್ಜೆಂಟ್ ಇದ್ದಾಗ ಎಲ್ಲರೂ ಗಿಡ ಕಡೆ ಹತ್ತಿದ್ರೆ ಅದ್ರ ಅಡ್ರೆಸ್ ಬರೆದು ಹಾಕ್ತೀನಿ, ಇಮಿಡಿಯೇಟ್ ಕಂಪ್ಲೇಂಟ್ ಮಾಡ್ರಿ. ಅಲ್ಲ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರ ಹೆಸರು ಇಟ್ಕೊಳ್ಬೇಕು. ಈಗೇನು ಗೂಗಲಲ್ಲೆಲ್ಲ ಸಿಗುತ್ತೆ ಯಾರ ಹೆಸರು, ಕಮಿಷನರ್ ಹೆಸರು ಸಿಗುತ್ತೆ, ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ RFO DFO ಯಾರ್ಯಾರು ಇರ್ತಾರೆ ಎಲ್ಲರ ಹೆಸರು, ಇಮಿಡಿಯೇಟ್ ಕಂಪ್ಲೇಂಟ್ ಮಾಡೋದು, ಅದನ್ನು ಸ್ಟಾಪ್ ಮಾಡ್ಸೋಕೆ ಪ್ರಯತ್ನ ಮಾಡೋದು. ಗಿಡ ಹಚ್ಚೋದು ಎಷ್ಟು ಮಹತ್ವನೋ, ಕಡಿಯೋದನ್ನು ಸ್ಟಾಪ್ ಮಾಡೋದು ಅದಕ್ಕಿಂತ ಹೆಚ್ಚು ಮಹತ್ವ ಅಂತ ಈ ಸಂದರ್ಭದಲ್ಲಿ ಹೇಳಿಕೊತ ಇನ್ನೊಂದು ವಿಷಯ ಇದರಲ್ಲಿದೆ. ನಮ್ಮ ಹುಬ್ಬಳ್ಳಿ ಧಾರವಾಡದೊಳಗೆ ಬಹಳ ಕೆಟ್ಟ

0: ಪರಿಸ್ಥಿತಿ ಯಾವ್ದಿದೆಯಪ್ಪ ಅಂದ್ರೆ ಅದು ಕೋನೋಕಾರ್ಪಸ್ ಅಂತ ಒಂದು ಗಿಡ ಇದೆ. ಆ ಕೋನೋಕಾರ್ಪಸ್ ಗಿಡನ ನೋಡ್ಲಿಕ್ಕೆ ಬಹಳ ಸುಂದರವಾಗಿರ್ತದೆ, ನೋಡ್ಲಿಕ್ಕೆ ಬಹಳ ಚಂದ ಇದೆ ಅಂತೇಳಿ ಜನ ಅದರಲ್ಲಿ ಮರಳಾಗಿ ಅವರಿಗೆ ಅದನ್ನ ತರೋದು, ತಮ್ಮ ಮನೆಗೂ ಹಚ್ಕೊಳೋದು, ಅದನ್ನ ತರೋದು ಈ ನಮ್ಮ ವಾಕಿಂಗ್ ಪ್ಲೇಸ್ ನಲ್ಲೂ ಹಚ್ಚೋದು, ಈ ರೀತಿಯಾಗಿ ಮಾಡಿ BRTS ನಲ್ಲಿ ಸಿಕ್ಕಾಪಟ್ಟೆ ಹಚ್ಚಿಬಿಟ್ಟಿದ್ದಾರೆ ಅದನ್ನ. ಅದು ಹಚ್ಚಿ ಎಲ್ಲಿವರೆಗೂ ಬಂದಿದೆ ಅಂದ್ರೆ ಅದು ಆ ಕೋನೋಕಾರ್ಪಸ್ ಗಿಡವನ್ನ ಹಚ್ಚಿದ್ರೆ ಅದರದ ಪಕ್ಕಕ್ಕೆ ನಾವು ಓಡಾಡಿದ್ರೆ ಅಲ್ಲಿದ್ರಿಂದ ಲಂಗ್ಸ್ ಗೆ ಎಫೆಕ್ಟ್ ಆಗ್ತದೆ ಮತ್ತು ನಿಮಗೆ ಅಸ್ತಮಾ ಪ್ರಾಬ್ಲಮ್ ಬರ್ತದೆ. ಹಿಂಗಾಗಿ ಆ ಅಸ್ತಮಾಕ್ ಮೇನ್ ನಿಮಗೆ ತೊಂದರೆ ಆಗುದೇ ಆ ಕೋನೋಕಾರ್ಪಸ್ ಗಿಡದಿಂದ, ಇನ್ನು ಹೆಚ್ಚೆಚ್ಚು ಹಾಕೊಂತ ಹೋಗುತ್ತೆ. ಹೀಗಾಗಿ ನಾನು ಜನರಲ್ಲಿ ವಿನಂತಿ ಮಾಡ್ಕೊಳ್ಳೋದು ಏನಪ್ಪ ಅಂತಂತಂದ್ರೆ, ಈ ಫಸ್ಟ್ ಗೌರ್ಮೆಂಟ್ ಅರಣ್ಯ ಇಲಾಖೆಗೆ ಒಂದು ಆರ್ಡರ್ ಮಾಡಿಸ್ಬೇಕು. ಅರಣ್ಯ ಇಲಾಖೆ ನಮ್ಮ ಎಲ್ಲಾ ಹುಬ್ಬಳ್ಳಿ ಧಾರವಾಡ ಇರುವಂತ ನರ್ಸರಿನ ಕರ್ನಾಟಕದಲ್ಲೇ ಬ್ಯಾನ್ ಮಾಡಿ ಅಥವಾ ಇಂಡಿಯಾದಲ್ಲೇ ಬ್ಯಾನ್ ಮಾಡಿ ಅಂತ ನಾವು ಹೇಳೋದು. ಫಸ್ಟ್ ಮನೆಗೆದ್ದು ಮಾರ್ಗಿದಬೇಕು. ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ಎಲ್ಲಾ ನರ್ಸರಿಗಳು ನೋಟಿಸ್ ಮಾಡಿ ಆ ನೋಟಿಸ್ ಇಂದ ನಾವು ಅದನ್ನ ಗಿಡವನ್ನು ಬ್ಯಾನ್ ಮಾಡಿಸ್ಬೇಕು. ಅದನ್ನ ಅವರು ನರ್ಸರಿಯವರು ತರಬಾರದು, ಆಮೇಲೆ ಅದನ್ನ ತೊಗೊಂಬಂದ್ರೆ ಹೆವಿ ಫೈನ್ ಹಾಕಬೇಕು ಅಂತೇಳಿ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ವಿನಂತಿ ಮಾಡಿಕೊಳ್ತೇನೆ.
1: ಅಂದ್ರೆ ಇದರಿಂದ ನಮ್ಮ ಆರೋಗ್ಯದ ಮೇಲೆ ಭೀಕರ ಪರಿಣಾಮ ಆಗ್ಲಿಕ್ಕದ ಅಂದಾಗ ಇದು ಗಿಡ ಎಷ್ಟು ಚಂದ ಇದ್ರು ಏನು ಪ್ರಯೋಜನ ಇಲ್ಲ,
0: ಪ್ರಯೋಜನ
1: ಅನ್ನೋದು ಜನರಿಗೆ ಮನವರಿಕೆ ಆಗುತ್ತೆ.
0: ಮನವರಿಕೆ ಈಗ ನೋಡ್ರಿ, ಗುಜರಾತ್ ಸ್ಟೇಟ್ ಕಂಪ್ಲೀಟ್ ಬ್ಯಾನ್ ಮಾಡಿದಾರ್ರಿ ಕೋನೋಕಾರ್ಪಸ್, ಯಾಕೆ ಕರ್ನಾಟಕ ಬೇಡ, ಕರ್ನಾಟಕದವ್ರು ಮಾಡ್ಲಿ ಅಲ್ಲ ಯಾಕೆ. ನಾನು ನೋಡ್ರಿ, ಯಾವುದು ಸರ್ಕಾರ ಅಂತ ಅಷ್ಟೇ ಹೇಳ್ಬೋದು, ನನ್ ಯಾವ ಸರ್ಕಾರ ಯಾವ ಪಾರ್ಟಿ ಸರ್ಕಾರ ಅಂತ ಅಲ್ಲ, ನನಗೆ ಈ ಜನರಿಗೆ ಒಳ್ಳೆ ತೊಂದರೆ ಆಗೋದಕ್ಕೆ ನನ್ನ ವಿನಂತಿ ಇಷ್ಟೇ, ನೀವು ಯಾಕೆ ಈ ಇಮಿಡಿಯೇಟ್ ಆಕ್ಷನ್ ತಗೊಳ್ಳೋದಿಲ್ಲ ಅಂತ. ಗೊತ್ತಾದ್ಮೇಲೂ ಈ ಆಕ್ಷನ್, ಈಗಾಗಲೇ ನಾವು ಕಾರ್ಪೊರೇಷನ್ಗೆ ನಮ್ಮ ಮೂರು ಸಂಸ್ಥೆಗಳು ಸೇರಿ ಒಂದು ಅವರಿಗೆ ಮನವಿಯನ್ನು ಕೊಟ್ಟಿದ್ದೀವಿ, ಇದನ್ನು ಇಮಿಡಿಯೇಟ್ ಆಕ್ಷನ್ ಅಲ್ಲಿ ತೊಗೊಂಡ್ಬರಬೇಕು ಅಂತೇಳಿ.

0: ಈಗ ಕೊನೆಯದಾಗಿ ನಮ್ಮ ಕೇಳುಗರಿಂದ ಜನಸಾಮಾನ್ಯರಿಂದ ತಾವು ಏನನ್ನ ನಿರೀಕ್ಷೆ ಮಾಡ್ತೀರಿ ಈ ಸಂದರ್ಭದಲ್ಲಿ?
1: ನಾನು ನಿಮ್ಮ ಕೇಳುಗರ ಆಕಾಶವಾಣಿ ಕೇಂದ್ರಕ್ಕೆ ಯಾರು ಕೇಳ್ತೀರಿ ಇವರಿಗೆಲ್ಲ ಹೇಳೋದು ಇಷ್ಟೇ, ನೀವು ದಯವಿಟ್ಟು ಗಿಡಗಳನ್ನ ಹಚ್ಚಲಿಕ್ಕೆ ಒಂದು ಕಾರಣ ಹುಡುಕ್ರಿ. ಅದು ತಮ್ಮ ಹುಟ್ಟು ಹಬ್ಬ ಇರ್ಬೋದು ಅಥವಾ ಆನಿವರ್ಸರಿ ಇರ್ಬೋದು ಅಥವಾ ಡೆತ್ ಡೇ ಇದ್ರೂ ಕೂಡ ನಿಮ್ಮ ಹಿರಿಯರ ಹೆಸರಿನಲ್ಲಿ ನೀವು ಸಸಿಗಳನ್ನು ಹಚ್ಚುವಂತ ಪ್ರಯತ್ನ ಮಾಡಿ. ಯಾಕಂದ್ರೆ ಒಂದು ಕುಟುಂಬಕ್ಕೆ ಮಿನಿಮಮ್ ನಿಮ್ಮಲ್ಲಿ 5 ಸಸಿಗಳೇ ಬೇಕೇ ಬೇಕು ಅಂದ್ರೆ ಅದು ಹೆಮ್ಮರವಾಗಿ ಬೆಳೆದಾಗ ಅದರದ್ದು ನಿಮಗೆ ಎಫೆಕ್ಟ್ ಆಗ್ತದೆ. ನೋಡಿ, ನಾವು ಇನ್ನೊಂದು ವಿಷಯ ಹೇಳ್ತೇನೆ ನಿಮಗೆ, ನಮ್ಮ ಕೇಳುಗರಿಗೆ. ನಾವೆಲ್ಲರೂ ಕೂಡ ಸಾಲಗಾರರು. ಇವತ್ತು ಯಾವ ರೀತಿ ಸಾಲಗಾರರು ಅಂದ್ರೆ, ನೀವು ಕೇಳೋರು ಇವತ್ತು ಏನ್ ನನ್ನ ಧ್ವನಿ ಕೇಳ್ತಾ ಇದ್ದೀರಿ, ನೀವೆಲ್ಲ ಯಾರು ಗಿಡ ಹಚ್ಚಿದಿರಲ್ಲ ಅವ್ರು ಮಾತ್ರ ಸಾಲಗಾರಲ್ಲ. ಇಲ್ಲ ಅಂದ್ರೆ ಹುಟ್ಟಿದಿಂದ ಹಿಡ್ಕೊಂಡು ಇಲ್ಲಿವರೆಗೂ ನೀವು ಪರಿಸರದಲ್ಲಿ ಫ್ರೀ ದೇವರು ಕೊಟ್ಟಂತ ಆಮ್ಲಜನಕವನ್ನ ತಗೊಂಡು ನೀವು ಬದುಕ್ತಾ ಇದ್ದೀರಿ. ನೀವು ಇದಕ್ಕೆ ಏನಾದ್ರೂ ದುಡ್ಡು ಕೊಟ್ಟಿದ್ದೀರಾ? ಇಲ್ವಲ್ಲ. ನೀವು ಇಲ್ಲಿವರೆಗೂ ಏನ್ ತಗೊಳ್ತಾ ಇದ್ದೀರಿ ಅದು ಫ್ರೀಯಾಗಿ ತಗೊಳ್ತಾ ಇದ್ದೀರಿ ಅಂದ್ರೆ ನೀವು ಸಾಲಗಾರರಾದ್ರಿ. ನಿಮ್ಮ ಸಾಲವನ್ನ ಮುಕ್ತ ಮಾಡ್ಕೊಳ್ಬೇಕು ಅಂದ್ರೆ ನೀವು ಒಂದು 5 ಸಸಿಗಳನ್ನ ಹಚ್ಚಿರಿ, ಅದನ್ನ ಹೆಮ್ಮರವಾಗಿ ಬೆಳೆಸಿ, ಅಂದ್ರೆ ನೀವು ಅದರಿಂದ ಹೊರಗೆ ಬರ್ತೀರಿ, ನೀವು ಋಣಮುಕ್ತರಾಗಿ ಹೋಗ್ತೀರಿ. ನಾನು ಹೇಳೋ ಉದ್ದೇಶ ಇಷ್ಟೇ ರೀ, ಮತ್ತೇನಿಲ್ಲ.
0: ಧನ್ಯವಾದಗಳು ಚೆನ್ನು ಹೊಸಮನಿ ಅವರ, ಬಹಳ ಉತ್ತಮವಾದ ಮಾತನ್ನ, ಉತ್ತಮವಾದ ಸಂದೇಶವನ್ನ ನೀವು ನಮ್ಮ ಕೇಳುಗರಿಗೆ ನೀಡಿದಿರಿ. ಇನ್ನಾದ್ರೂ ತಡ ಮಾಡದೇನೆ ಅವರು ಒಂದು ಪ್ರತಿಜ್ಞೆಯನ್ನ ಕೈಗೊಳ್ಳಿ, ನನ್ನ ಕೈಲಾದಂತ ಒಂದು ಸೇವೆಯನ್ನ ಪರಿಸರ ಸಂರಕ್ಷಣೆಯಲ್ಲಿ ನಾನು ಮಾಡ್ತೀನಿ ಅಂತ ಮಾಡಿ, ನಾವು ನಮ್ಮ ಸ್ವಾರ್ಥವನ್ನ ಇಲ್ಲಿ ಯೋಚನೆ ಮಾಡದೆ ನಮ್ಮ ಮುಂದಿನ ಪೀಳಿಗೆಯವರ ಭವಿಷ್ಯವನ್ನ ನಾವು ಯೋಚನೆ ಮಾಡಬೇಕಾಗ್ತದೆ. ನಮ್ಮ ಮಕ್ಕಳು, ನಮ್ಮ ಮೊಮ್ಮಕ್ಕಳು ಉತ್ತಮ ಹವೆಯನ್ನ ಪಡಿಬೇಕು, ಉತ್ತಮ ಆಮ್ಲಜನಕವನ್ನ ಪಡಿಬೇಕು. ಈ ಆಮ್ಲಜನಕದ ಮಹತ್ವ ಏನು ಅನ್ನೋದನ್ನ ನಾವು ಕೋವಿಡ್ ಟೈಮಲ್ಲಿ ಒಂದು ಪಾಠ ಕಲ್ತೀವಿ. ಮತ್ತೆ ಅದೇ ತಪ್ಪು ಮಾಡೋದು ಬೇಡ ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ಸಾಂಘಿಕವಾಗಿ ಈ ಪರಿಸರ ಸಂರಕ್ಷಣೆಯಲ್ಲಿ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಸಂದರ್ಶನವನ್ನ ಮುಗಿಸೋಣ. ನಮಸ್ಕಾರ.
1: ನಮಸ್ಕಾರ.

ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಈ ಕುರಿತು ಇದುವರೆಗೂ ಕರ್ನಾಟಕ ಗ್ರೀನ್ ಅಸೋಸಿಯೇಷನ್ ಅಧ್ಯಕ್ಷರಾದ ಚನ್ನು ಹೊಸಮನಿ ಅವರೊಂದಿಗೆ ಸಂದರ್ಶನ ಪ್ರಸಾರವಾಯಿತು. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣೇಕ್. ಪ್ರಸ್ತುತಿ ನೆರವು ರಾಖಿ ಹಾನಗಲ್.

0: ಆಕಾಶವಾಣಿ ಧಾರವಾಡ.
1: ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡದ ಪ್ರಕಟಣೆ.
2: ಇನ್ನು ವಿದೇಶದಲ್ಲಿರುವ ನಿಮ್ಮ ಬಂಧುಗಳಿಗೆ ಆಹಾರ ಪದಾರ್ಥಗಳು, ಔಷಧಿಗಳು, ಉಡುಗೊರೆಗಳು ಹಾಗೂ ದಾಖಲೆಗಳನ್ನು ಕಳುಹಿಸುವುದು ಇನ್ನಷ್ಟು ಸುಲಭ.
1: ಭಾರತೀಯ ಅಂಚೆಯ ಮೂಲಕ 150 ಹೆಚ್ಚು ದೇಶಗಳಿಗೆ ಪಾರ್ಸೆಲ್ ಮತ್ತು ದಾಖಲೆಗಳನ್ನು ಅತ್ಯಂತ ಕೈಗೆಟುಕುವ ದರದಲ್ಲಿ ರವಾನಿಸಬಹುದು. ಉದ್ಯಮಿಗಳ ರಫ್ತು ಸೇವೆಗಳಿಗೂ ಭಾರತೀಯ ಅಂಚೆ ವಿಶ್ವಾಸಾರ್ಹ ಆಯ್ಕೆ. ಡಾಕ್ ಸೇವಾ ಆಪ್ ಮೂಲಕ ವಿವಿಧ ದೇಶಗಳ ಅಂಚೆ ದರಗಳನ್ನು ಪರಿಶೀಲಿಸಿ ಮನೆಯಲ್ಲೇ ಬುಕಿಂಗ್ ಮಾಡಿ ಪೋಸ್ಟ್ಮ್ಯಾನ್ ಮೂಲಕ ಪಿಕಪ್ ಸೌಲಭ್ಯ ಪಡೆಯಿರಿ.
3: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
4: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
3: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
4: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
3: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
0: ಕೇಳುಗರೆ, ಈಗ ಕಾರ್ಯಕ್ರಮಗಳ ವಿವರಣೆ. ಈ ಮುಂಜಾನೆ 7:45 ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. 8:30 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಶ್ರುತಿ ಎನ್ ಬೋಡೆ ಅವರಿಂದ ಗಾಯನ. 9:15 ಗಾಂಧಿ ಸ್ಮೃತಿ. 9:15 ಭಕ್ತಿಗೀತೆಗಳ ಕಾರ್ಯಕ್ರಮ ಅರ್ಪಣ. 9:30 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಂದನ. 10:30 ವಿವಿಧ ಕಲಾವಿದರಿಂದ ಭಾವಗೀತೆಗಳು. 10:45 ಜನಪದ ಸಂಗೀತ ಕಾರ್ಯಕ್ರಮ. 11:00 ಹಿಂದಿ ಚಿತ್ರಗೀತೆಗಳು. 11:30 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪುಟ್ರಾಜ್ ಭಜಂತ್ರಿ ಅವರಿಂದ ಶಹನಾಯಿ ವಾದನ. 12:05 ವನಿತಾ ವಿಹಾರ. ಪ್ರಥಮ ಮಹಿಳಾ ಹರಿದಾಸ ಮಹಿಳೆ ಗಲಗಲಿ ಅವ್ವ ಮಾತನಾಡುತ್ತಾರೆ ರೂಪಾ ಕುಲಕರ್ಣಿ. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ. ಮಾನವರ ದೇಹದಲ್ಲಿ ಹಾರ್ಮೋನುಗಳ ಪಾತ್ರ ಕುರಿತು ಹಾಸನದ ಡಾಕ್ಟರ್ ಗಾನ್ವಿ ವೈಪಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತ ಎಫ್ ತಳವಾರ್. 1:00 ಪ್ರಗತಿ ಪಥ. ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಕುರಿತು ಬಿಆರ್ ಪ್ರವೀಣ್ ಕುಮಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. 1:20 ಜನಪದ ಸಂಗೀತ ಕಾರ್ಯಕ್ರಮ. ಕುಳಲಿಯ ಕಲ್ಲವ ಕಾಶವ್ವ ಹಂದೆನವರ್ ಮತ್ತು ಸಂಗಡಿಗರಿಂದ ಚೌಡಕಿ ಪದವನ್ನು ಕೇಳಲಿದ್ದೀರಿ. 1:30 ಕನ್ನಡ ಚಿತ್ರಗೀತೆಗಳು.

2:40ಕ್ಕೆ ಹೊಸ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. ಇನ್ನು ಸಂಜೆ ಪ್ರಸಾರದಲ್ಲಿ 5:30ಕ್ಕೆ ಟೀ ಟೈಮ್ ಚಿತ್ರಗೀತೆಗಳು, 6:30ಕ್ಕೆ ಅವಲೋಕನ ಬೆಂಗಳೂರು ಕೇಂದ್ರದಿಂದ, 6:50ಕ್ಕೆ ಕೃಷಿ ರಂಗದಲ್ಲಿ ಹಲೋ ಕೃಷಿ ರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ, ವಿಷಯ ಬೆಳೆ ವಿಮೆ ಯೋಜನೆ. ಭಾಗವಹಿಸಲಿದ್ದಾರೆ ಜಂಟಿ ಕೃಷಿ ನಿರ್ದೇಶಕರಾದ ಶೋಭಾ HB, ಪ್ರಾಯೋಜಕರು ಕೃಷಿ ಇಲಾಖೆ ಕರ್ನಾಟಕ ಸರ್ಕಾರ. 7:20ಕ್ಕೆ ಕೃಷಿ ರಂಗದಲ್ಲಿ ನಮ್ಮಿಂದ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಜಮಖಂಡಿ ತಾಲೂಕು ಮದರ್ಖಂಡಿಯ ಬೀರಪ್ಪ ಕರೆಪ್ಪ ಬಿಜಿಗಾರ್ ಮತ್ತು ಸಂಗಡಿಗರಿಂದ ಡೊಳ್ಳಿನ ಪದ ಕೇಳಲಿದ್ದೀರಿ. 7:45ಕ್ಕೆ ಹಿರಿಯ ಸಾಹಿತಿಗಳು ಜಾನಪದ ವಿದ್ವಾಂಸರು ಆದ ಗೋರು ಚನ್ನಬಸಪ್ಪ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಮಂಜುಳ ಪುರಾಣಿಕ್. 8:00ಗೆ ಯುವವಾಣಿ ಯುವಕರ ಚಿತ್ತ ಎತ್ತ ಈ ಕುರಿತು ಮಾತನಾಡುತ್ತಾರೆ ವರ್ಷಾ ದೇಸಾಯಿ. 8:30ಕ್ಕೆ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್. 7:00 ವಿವರಣೆಯನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ 7:35ಕ್ಕೆ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಬೆಂಗಳೂರು ಕೇಂದ್ರದಿಂದ.

0: ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ವಿಮೆ ಯೋಜನೆ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಬೆಳೆ ವಿಮೆ ವಿಭಾಗದ ಜಂಟಿ ಕೃಷಿ ನಿರ್ದೇಶಕಿ ಶ್ರೀಮತಿ ಶೋಭಾ ಎಚ್ ಪಿ ಅವರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237744 ಎಸ್ಟಿಡಿ ಕೋಡ್ 080. ಕೇಳಿ, ಇದೇ ಶುಕ್ರವಾರ ಜುಲೈ 3 ಸಾಯಂಕಾಲ 6:30 ಹಲೋ ಕೃಷಿ ರಂಗ ರಾಜ್ಯವ್ಯಾಪಿ ಕಾರ್ಯಕ್ರಮದ ವಿಷಯ ಬೆಳೆ ವಿಮೆ ಯೋಜನೆ.
1: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿ ರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದು ಪಂಚಾಯತ್ ರಾಜ್ ಸಚಿವರ ರಾಷ್ಟೀಯ ಕಾರ್ಯಾಗಾರ. ವಾರ್ಷಿಕ ಅಮರನಾಥ ಯಾತ್ರೆ ಇಂದಿನಿಂದ ಆರಂಭ. ಎರಡು ಮಾರ್ಗಗಳಲ್ಲಿ ಯಾತ್ರಾರ್ಥಿಗಳ ಪ್ರಯಾಣ. ಉಕ್ರೇನ್ ದಾಳಿಯಲ್ಲಿ ರಷ್ಯಾದ 37 ನಾಗರಿಕರು ಹತ, ಕಟ್ಟಡ ಧ್ವಂಸ. ಫಿಫಾ ವಿಶ್ವಕಪ್ ಫುಟ್ಬಾಲ್ 32ರ ಸುತ್ತಿನ ಪಂದ್ಯದಲ್ಲಿಂದು ಸ್ವಿಟ್ಜರ್ಲ್ಯಾಂಡ್ ಅಲ್ಜೀರಿಯಾ ಮುಖಾಮುಖಿ. ವಾರ್ತೆಗಳ ವಿವರ. 16ನೇ ಹಣಕಾಸು ಆಯೋಗದ ಶಿಫಾರಸುಗಳ ಕುರಿತು ಚರ್ಚಿಸಲು ಕೇಂದ್ರ ಪಂಚಾಯತ್ ರಾಜ್ ಸಚಿವಾಲಯ ಇಂದು ನವದೆಹಲಿಯಲ್ಲಿ ರಾಜ್ಯಗಳ ಪಂಚಾಯತ್ ರಾಜ್ ಸಚಿವರ ರಾಷ್ಟೀಯ ಕಾರ್ಯಾಗಾರವನ್ನು ಆಯೋಜಿಸಿದೆ. ಕೇಂದ್ರ ಪಂಚಾಯತ್ ರಾಜ್ ಸಚಿವ ರಾಜೀವ್ ರಂಜನ್ ಸಿಂಗ್ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಕಾರ್ಯಾಗಾರದಲ್ಲಿ ಕೇಂದ್ರ ಪಂಚಾಯತ್ ರಾಜ್ ರಾಜ್ಯ ಸಚಿವ ಪ್ರೊಫೆಸರ್ ಎಸ್ಪಿ ಸಿಂಗ್ ಬಘೇಲ್ ಉಪಸ್ಥಿತರಿರಲಿದ್ದಾರೆ. ಹಣಕಾಸು ಸಚಿವಾಲಯದ ವೆಚ್ಚ ಇಲಾಖೆ ಹೊರಡಿಸಿರುವ 16ನೇ ಹಣಕಾಸು ಆಯೋಗದ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳ ಅನುದಾನ ಅನುಷ್ಠಾನಕ್ಕೆ ಸಂಬಂಧಿಸಿದ ಕಾರ್ಯಾಚರಣಾ ಮಾರ್ಗಸೂಚಿಗಳ ಕುರಿತು ಕಾರ್ಯಾಗಾರದಲ್ಲಿ ವಿಸ್ತೃತ ಚರ್ಚೆ ನಡೆಯಲಿದೆ. ಪಂಚಾಯತ್ ರಾಜ್ ಸಂಸ್ಥೆಗಳ ಸ್ವಂತ ಆದಾಯ ಮೂಲಗಳ ಕ್ರೋಢೀಕರಣವನ್ನು ಹೆಚ್ಚಿಸುವ ಮೂಲಕ ಅವುಗಳ ಆರ್ಥಿಕ ಸ್ವಾವಲಂಬನೆಯನ್ನು ಬಲಪಡಿಸುವ ವಿಷಯಕ್ಕೆ ವಿಶೇಷ ಆದ್ಯತೆ ನೀಡಲಾಗುತ್ತದೆ. ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ತಮ್ಮ ಅತ್ಯುತ್ತಮ ಕಾರ್ಯಪದ್ದತಿಗಳನ್ನು ಹಂಚಿಕೊಳ್ಳಲು, ಅನುಷ್ಠಾನದ ವೇಳೆ ಎದುರಾಗುತ್ತಿರುವಂತಹ ಸವಾಲುಗಳ ಕುರಿತು ಚರ್ಚಿಸಲು ಮತ್ತು ಹಣಕಾಸು ಆಯೋಗದ ಅನುದಾನವನ್ನು ಪರಿಣಾಮಕಾರಿಯಾಗಿ ಬಳಸುವ ಕಾರ್ಯತಂತ್ರಗಳನ್ನು ವಿನಿಮಯ ಮಾಡಿಕೊಳ್ಳಲು ಈ ಕಾರ್ಯಾಗಾರ ವೇದಿಕೆಯಾಗಲಿದೆ. ಈ ಚರ್ಚೆಗಳು ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವುದರ ಜೊತೆಗೆ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಹಣಕಾಸು ಆಯೋಗದ ಅನುದಾನವನ್ನು ಸಮರ್ಪಕವಾಗಿ ಬಳಸಿಕೊಳ್ಳಲು ದೃಢವಾದ ಅನುಷ್ಠಾನ ವ್ಯವಸ್ಥೆಯನ್ನು ರೂಪಿಸುವಲ್ಲಿ ನೆರವಾಗಲಿವೆ. ಇದರ ಮೂಲಕ ಅತ್ಯುತ್ತಮ ಆಡಳಿತ, ಮೂಲಸೌಕರ್ಯ, ಸಾರ್ವಜನಿಕ ಸೇವೆಗಳು ಮತ್ತು ಸಮಗ್ರ ಗ್ರಾಮೀಣ ಅಭಿವೃದ್ಧಿಯನ್ನು ವಿಕಸಿತ ಭಾರತ 2047 ಪರಿಕಲ್ಪನೆಗೆ ಅನುಗುಣವಾಗಿ ಮತ್ತಷ್ಟು ಪರಿಣಾಮಕಾರಿಯಾಗಿ ಜಾರಿಗೊಳಿಸುವ ಗುರಿಯನ್ನು ಹೊಂದಲಾಗಿದೆ. ಪಶ್ಚಿಮ ಬಂಗಾಳ ವಿಧಾನಸಭೆಗೆ ನೂತನವಾಗಿ ಆಯ್ಕೆಯಾಗಿರುವ ಸದಸ್ಯರಿಗಾಗಿ ಆಯೋಜಿಸಿರುವಂತಹ ಎರಡು ದಿನಗಳ ಕಾರ್ಯಾಗಾರವನ್ನು ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಇಂದು ಕೋಲ್ಕತ್ತಾದಲ್ಲಿ ಉದ್ಘಾಟನೆ ಮಾಡಲಿದ್ದಾರೆ. ನೂತನ ಸದಸ್ಯರಿಗೆ ಸಂಸದೀಯ ಹಾಗೂ ವಿಧಾನಮಂಡಲದ ಕಾರ್ಯನಿರ್ವಹಣೆಯ ವಿವಿಧ ಆಯಾಮಗಳಾದ ಸಮಿತಿ ವ್ಯವಸ್ಥೆ, ಹಣಕಾಸು ಮೇಲ್ವಿಚಾರಣೆ, ಸಂಸದೀಯ ವಿಶೇಷಾಧಿಕಾರಗಳು ಮತ್ತು ವಿಧಾನಮಂಡಲಗಳಲ್ಲಿ ಅಳವಡಿಸಲಾಗುತ್ತಿರುವಂತಹ ಡಿಜಿಟಲ್ ಉಪಕ್ರಮಗಳ ಕುರಿತು ಪರಿಚಯ ಕಲ್ಪಿಸುವುದು ಈ ಕಾರ್ಯಾಗಾರದ ಉದ್ದೇಶವಾಗಿದೆ. ಈ ಕಾರ್ಯಕ್ರಮವು ಶಾಸಕರು, ಸಭಾಧ್ಯಕ್ಷರು ಹಾಗೂ ಸಂಸದೀಯ ತಜ್ಞರ ನಡುವೆ ಸಂವಾದ ಮತ್ತು ಅನುಭವ ವಿನಿಮಯಕ್ಕೆ ವೇದಿಕೆಯಾಗಲಿದೆ. ಕೃತಕ ಬುದ್ದಿಮತ್ತೆ ಇನ್ನೂ ಆಯ್ಕೆಯ ವಿಷಯವಾಗಿ ಇರದೆ ಸುಶಾಸನದ ಅವಿಭಾಜ್ಯ ಅಂಗವಾಗಿದೆ. ಕೃತಕ ಬುದ್ದಿಮತ್ತೆಯನ್ನು ಜವಾಬ್ದಾರಿಯುತವಾಗಿ ಹಾಗೂ ವಿವೇಕಯುತವಾಗಿ ಬಳಸುವ ಅಗತ್ಯ ಇದೆ ಎಂದು ಕೇಂದ್ರ ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆ ಮತ್ತು ಪಿಂಚಣಿ ಖಾತೆ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ಜೈಪುರದಲ್ಲಿ ನಡೆದಂತಹ 29ನೇ ರಾಷ್ಟೀಯ ಇ ಆಡಳಿತ ಸಮ್ಮೇಳನದ ಸಮಾರೋಪ ಸಮಾರಂಭ ಉದ್ದೇಶಿಸಿ ಮಾತನಾಡಿದ ಅವರು, ವಿಕಸಿತ ಭಾರತ 2047 ಗುರಿ ಸಾಧಿಸಲು ಆಡಳಿತ ವ್ಯವಸ್ಥೆಯ ಚಿಂತನಾ ವಿಧಾನದಲ್ಲಿ ಮೂಲಭೂತ ಬದಲಾವಣೆ ಅಗತ್ಯವಾಗಿದೆ ಎಂದು ಅಭಿಪ್ರಾಯಪಟ್ಟರು. ಕನಿಷ್ಠ ಸರ್ಕಾರ, ಗರಿಷ್ಠ ಆಡಳಿತ ಎಂಬ ಕೇಂದ್ರ ಸರ್ಕಾರದ ಧ್ಯೇಯವಾಕ್ಯವು ನಾಗರಿಕ ಕೇಂದ್ರಿತ, ಪಾರದರ್ಶಕ ಮತ್ತು ಹೊಣೆಗಾರಿಕೆಯ ಆಡಳಿತ ವ್ಯವಸ್ಥೆ ನಿರ್ಮಾಣಕ್ಕೆ ಮಾರ್ಗದರ್ಶಿಯಾಗಿದೆ. ಸಮರ್ಥ ಆಡಳಿತಕ್ಕೆ ಅಡ್ಡಿಯಾಗಿದ್ದ ಸುಮಾರು 2000 ಹಳೆಯ ಮತ್ತು ಬಳಕೆಯಲ್ಲಿ ಇಲ್ಲದ ನಿಯಮಗಳನ್ನು ಕೇಂದ್ರ ಸರ್ಕಾರ ರದ್ದುಪಡಿಸಿದೆ. ದಾಖಲೆಗಳ ಕಡ್ಡಾಯ ದೃಢೀಕರಣ ಸೇರಿದಂತೆ ಹಲವು ಪ್ರಕ್ರಿಯಾತ್ಮಕ ನಿಯಮಗಳನ್ನು ಸಹ ಕೈಬಿಡಲಾಗಿದೆ ಎಂದು ಡಾ ಜಿತೇಂದ್ರ ಸಿಂಗ್ ತಿಳಿಸಿದ್ದಾರೆ. ವಾರ್ಷಿಕ ಅಮರನಾಥ ಯಾತ್ರೆ ಇಂದು ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ ಮತ್ತು ಬಾಲ್ಟಾಲ್ ಎರಡೂ ಮಾರ್ಗಗಳಿಂದ ಪ್ರಾರಂಭವಾಗಲಿದೆ. ರಕ್ಷಾಬಂಧನ ಹಬ್ಬದೊಂದಿಗೆ ಆಗಸ್ಟ್ 28ರಂದು ಈ ಯಾತ್ರೆ ಮುಕ್ತಾಯಗೊಳ್ಳಲಿದೆ. ಯಾತ್ರಿಕರ ಮೊದಲ ತಂಡ ಬಿಗಿ ಭದ್ರತೆಯಲ್ಲಿ ನಿನ್ನೆ ಅನಂತನಾಗ್ ಜಿಲ್ಲೆಯ ನುನ್ವಾನ್ ಮತ್ತು ಗಂಡೇರ್ಬಾಲ್ ಜಿಲ್ಲೆಯ ಬಾಲ್ಟಾಲ್ನಲ್ಲಿರುವ

0: ವಿರುದ್ದ ಅವಳಿ ಮೂಲ ಶಿಬಿರಗಳನ್ನು ತಲುಪಿತು. ಉತ್ತರಾಖಂಡದ ಪಿಥೋರಾಘಡ ಜಿಲ್ಲೆಯಲ್ಲಿ ನಿರಂತರ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಯಾತ್ರಾರ್ಥಿಗಳ ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ಆದಿ ಕೈಲಾಸ ಮತ್ತು ಓಂ ಪರ್ವತ ಯಾತ್ರೆಗೆ ನೀಡಲಾಗುತ್ತಿದ್ದಂತಹ ಅನುಮತಿ ಪತ್ರಗಳ ವಿತರಣೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಈ ಕುರಿತು ಮಾಹಿತಿ ನೀಡಿದ ಧಾರ್ಚುಲಾ ಉಪವಿಭಾಗಾಧಿಕಾರಿ ಆಶಿಷ್ ಜೋಶಿ ಪ್ರಸ್ತುತ ಹವಾಮಾನ ಪರಿಸ್ಥಿತಿಯನ್ನು ಪರಿಶೀಲಿಸಿದ ಬಳಿಕ ಅನುಮತಿ ಪತ್ರಗಳ ವಿವರಣೆಯನ್ನು ಹಾಗೂ ವಿತರಣೆಯನ್ನು ಪುನರಾರಂಭಿಸುವ ಕುರಿತು ಜಿಲ್ಲಾಡಳಿತ ನಿರ್ಧಾರ ತೆಗೆದುಕೊಳ್ಳಲಿದೆ ಎಂದು ತಿಳಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ

0: ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಬಿಹಾರದ ರಾಜ್ಯಪಾಲರಾದಂತಹ ನಿವೃತ್ತ ಲೆಫ್ಟಿನೆಂಟ್ ಜನರಲ್ ಸೈಯದ್ ಅತಾ ಹಾಸ್ಮೈನ್ ಮತ್ತು ವಿದೇಶಾಂಗ ವ್ಯವಹಾರಗಳ ರಾಜ್ಯ ಸಚಿವರಾದಂತಹ ಪವಿತ್ರಾ ಮಾರ್ಗರೇಟ್ ಅವರು ಇಂದು ಇರಾನ್ಗೆ ಭೇಟಿ ನೀಡಲಿದ್ದಾರೆ. ಇವರು ಇರಾನ್ನ ಮಾಜಿ ಸರ್ವೋಚ್ಚ ನಾಯಕ ದಿವಂಗತ ಆಯತೊಲ್ಲಾ ಸೈಯದ್ ಅಲಿ ಖಮೇನಿ ಅವರ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಲಿದ್ದಾರೆ. ಉನ್ನತ ಮಟ್ಟದ ಪ್ರಾತಿನಿಧ್ಯವು ಎರಡೂ ದೇಶಗಳ ನಡುವಿನ ಜನರಿಂದ ಜನರ ಸಂಪರ್ಕ ಸೇರಿದಂತೆ ನಾಗರಿಕ ಸಂಬಂಧಗಳ ಮಹತ್ವವನ್ನು ಒತ್ತಿ ಹೇಳುತ್ತದೆ. ಅಲ್ಲದೆ ರಾಜಕೀಯ ಮತ್ತು ಆರ್ಥಿಕ ತೊಡಗಿಸಿಕೊಳ್ಳುವಿಕೆಗಳಿಗೆ ಬಲವಾದ ಅಡಿಪಾಯವನ್ನು ಒದಗಿಸುತ್ತದೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಉಕ್ರೇನ್ ರಾಜಧಾನಿ ಕೈವ್ ಮೇಲೆ ರಷ್ಯಾ ನಡೆಸಿದ ಬೃಹತ್ ಡ್ರೋನ್ ಮತ್ತು ಕ್ಷಿಪಣಿ ದಾಳಿಯಲ್ಲಿ 27 ಜನರು ಮೃತಪಟ್ಟಿದ್ದು 90 ಮಂದಿ ಗಾಯಗೊಂಡಿದ್ದಾರೆ. ಕೈವ್ನಾದ್ಯಂತ 30 ಸ್ಥಳಗಳ ಮೇಲೆ ದಾಳಿಯಾಗಿದ್ದು ಮುಖ್ಯವಾಗಿ ವಸತಿ ಕಟ್ಟಡಗಳು ಮತ್ತು ನಾಗರಿಕ ಮೂಲಸೌಕರ್ಯ ಹಾನಿಯಾಗಿದೆ. ಬುಧವಾರ ರಾತ್ರಿ ನಡೆದ ಮಾರಕ ಬಾಂಬ್ ದಾಳಿಯು ನಾಗರಿಕ ಮೂಲಸೌಕರ್ಯದ ಮೇಲೆ ಉಕ್ರೇನ್ ನಡೆಸಿದ ದೀರ್ಘ ಶ್ರೇಣಿಯ ದಾಳಿಗೆ ಪ್ರತಿಕ್ರಿಯೆಯಾಗಿದ್ದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಥೈಲೆಂಡ್ನಲ್ಲಿ ನಿನ್ನೆ ನಡೆದಂತಹ ಈಶಾನ್ಯ ಮುಕ್ತಹಾನ್ ಪ್ರಾಂತ್ಯದಲ್ಲಿ ತೀರ್ಥಯಾತ್ರೆಯ ನಡಿಗೆಯಲ್ಲಿ ತೊಡಗಿದ್ದ ಸನ್ಯಾಸಿಗಳ ಗುಂಪಿನ ಮೇಲೆ 11 ವರ್ಷದ ಬಾಲಕನೊಬ್ಬ ಪಿಕಪ್ ಟ್ರಕ್ ಡಿಕ್ಕಿ ಹೊಡೆದ ಪರಿಣಾಮ 9 ಸನ್ಯಾಸಿಗಳು ಸಾವನ್ನಪ್ಪಿದ್ದಾರೆ. ಮುಕ್ತಹಾನ್ ಪ್ರಾಂತ್ಯದ ಒಟ್ಟು 35 ಸನ್ಯಾಸಿಗಳು ತೀರ್ಥಯಾತ್ರೆಯಲ್ಲಿ ಇದ್ದರು. 5 ಸನ್ಯಾಸಿಗಳು ಸ್ಥಳದಲ್ಲೇ ಸಾವನ್ನಪ್ಪಿದ್ದು ಇತರ 4 ಆಸ್ಪತ್ರೆಯಲ್ಲಿ ನಿಧನ ಹೊಂದಿದ್ದಾರೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಸಿರಿಯಾದ ಡಮಾಸ್ಕಸ್ನ ಕೆಫೆಯೊಂದರಲ್ಲಿ ನಡೆದಂತಹ ಸ್ಫೋಟದ ಸಾಧನವೊಂದರಲ್ಲಿ ಸ್ಫೋಟಗೊಂಡ ಪರಿಣಾಮ ಕನಿಷ್ಠ 9 ಜನರು ಮೃತಪಟ್ಟಿದ್ದಾರೆ. ಸಿರಿಯಾದ ರಾಜಧಾನಿಯ ಹೆಜಾಜ್ ಜಿಲ್ಲೆಯ ನ್ಯಾಯಾಂಗ ಅರಮನೆಯಿಂದ 100 ಮೀಟರ್ ದೂರದಲ್ಲಿರುವಂತಹ ಕೆಫೆಯೊಳಗೆ ಸ್ಫೋಟಕ ಸಾಧನವನ್ನು ಇರಿಸಲಾಗಿತ್ತು ಎಂದು ಸಿರಿಯಾದ ಆಂತರಿಕ ಸಚಿವಾಲಯ ತಿಳಿಸಿದೆ. ಅಂತಾರಾಷ್ಟೀಯ ಪ್ರಯಾಣಿಕರ ಆರೋಗ್ಯ ತಪಾಸಣೆಯನ್ನು ಮತ್ತಷ್ಟು ಪರಿಣಾಮಕಾರಿಯಾಗಿಸುವ ಉದ್ದೇಶದಿಂದ ಕೇಂದ್ರ ನಾಗರಿಕ ವಿಮಾನಯಾನ ಸಚಿವಾಲಯ ಏರ್ ಸುವಿಧಾ 2.0 ಪೋರ್ಟಲ್ ಅನ್ನು ದೇಶದ ಎಲ್ಲಾ ಪ್ರವೇಶ ಕೇಂದ್ರಗಳಲ್ಲಿ ಇಬೋಲಾ ಆರೋಗ್ಯ ತಪಾಸಣೆಗಾಗಿ ಆರಂಭಿಸಿದೆ. ಆರೋಗ್ಯ ಸೇವೆಗಳ ಮಹಾನಿರ್ದೇಶನಾಲಯ ಮತ್ತು ದೆಹಲಿ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಲಿಮಿಟೆಡ್ ಸಹಯೋಗದಲ್ಲಿ ಅಭಿವೃದ್ದಿಪಡಿಸಿರುವಂತಹ ಈ ನವೀಕೃತ ಡಿಜಿಟಲ್ ವೇದಿಕೆಯು ಆರೋಗ್ಯ ವಲಸೆ ಮತ್ತು ನಿಗಾ ಸಂಸ್ಥೆಗಳ ನಡುವೆ ತಕ್ಷಣದ ಸಮನ್ವಯದ ಮೂಲಕ ಅಪಾಯದ ಸಾಧ್ಯತೆ ಇರುವ ಅಂತಾರಾಷ್ಟೀಯ ಪ್ರಯಾಣಿಕರನ್ನು ಆರಂಭಿಕ ಹಂತದಲ್ಲಿ ಗುರುತಿಸಿ ಆರೋಗ್ಯ ನಿಗಾವನ್ನು ಬಲಪಡಿಸುವ ಗುರಿಯನ್ನು ಹೊಂದಿದೆ. ಏರ್ ಸುವಿಧಾ 2.0 ಪೋರ್ಟಲ್ನಲ್ಲಿ ಸಂಪೂರ್ಣ ಸಂಪರ್ಕರಹಿತ ಹಾಗೂ ಕಾಗದರಹಿತ ಆರೋಗ್ಯ ಸ್ವಯಂ ಘೋಷಣೆ ವ್ಯವಸ್ಥೆಯನ್ನು ಅಳವಡಿಸಲಾಗಿದೆ. ನೂತನ ವ್ಯವಸ್ಥೆಯಡಿ ಅಂತಾರಾಷ್ಟೀಯ ಪ್ರಯಾಣಿಕರು ಭಾರತಕ್ಕೆ ಆಗಮಿಸುವ 24 ಗಂಟೆಗಳ ಮುಂಚಿತವಾಗಿ ತಮ್ಮ ಆರೋಗ್ಯ ಸ್ವಯಂ ಘೋಷಣೆಯನ್ನು ಆನ್ಲೈನ್ನಲ್ಲಿ ಸಲ್ಲಿಸಬಹುದಾಗಿದೆ. ಇದರಿಂದ ವಲಸೆ ಪ್ರಕ್ರಿಯೆ ತ್ವರಿತಗೊಳ್ಳುವುದರ ಜೊತೆಗೆ ದೇಶದ ವಿವಿಧ ಪ್ರವೇಶ ಕೇಂದ್ರಗಳಲ್ಲಿ ಆರೋಗ್ಯ ತಪಾಸಣೆಯನ್ನು ಸುಗಮ ಮತ್ತು ಪರಿಣಾಮಕಾರಿಯಾಗಿ ನಡೆಸಲು ಇದು ಅನುಕೂಲವಾಗಲಿದೆ. ವ್ಯಾಂಕೂವರ್ನಲ್ಲಿ ನಡೆಯಲಿರುವಂತಹ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 32ರ ಸುತ್ತಿನ ಪಂದ್ಯದಲ್ಲಿ ಇಂದು ಸ್ವಿಟ್ಜರ್ಲೆಂಡ್ ತಂಡ ಅಲ್ಜೀರಿಯಾ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಬೆಳಗ್ಗೆ 8:30 ಆರಂಭವಾಗಲಿದೆ. ಇದೇ ವೇಳೆ ಕ್ಯಾಲಿಫೋರ್ನಿಯಾದ ಇಂಗಲ್ವುಡ್ನಲ್ಲಿರುವಂತಹ ಲಾಸ್ ಏಂಜಲಿಸ್ ಕ್ರೀಡಾಂಗಣದಲ್ಲಿ ನಡೆದಂತಹ 32ರ ಸುತ್ತಿನ ಮತ್ತೊಂದು ಪಂದ್ಯದಲ್ಲಿ ಸ್ಪೇನ್ ತಂಡ ಆಸ್ಟ್ರಿಯಾವನ್ನು 3-0 ಗೋಲುಗಳಿಂದ ಸೋಲಿಸಿ 16ರ ಸುತ್ತಿಗೆ ಪ್ರವೇಶ ಪಡೆದಿದೆ. ಭಾರತ ಮತ್ತು ಶ್ರೀಲಂಕಾ ಪುರುಷರ ತಂಡಗಳ ನಡುವಿನ 2 ಪಂದ್ಯಗಳ ಟೆಸ್ಟ್ ಸರಣಿಯ ವೇಳಾಪಟ್ಟಿಯನ್ನು ಭಾರತ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಬಿಸಿಸಿಐ ಪ್ರಕಟಿಸಿದ್ದು ಮುಂದಿನ ತಿಂಗಳು 15-27 ಪಂದ್ಯಾವಳಿ ಜರುಗಲಿದೆ. ಮೊದಲ ಟೆಸ್ಟ್ ಪಂದ್ಯ ಮುಂದಿನ ತಿಂಗಳು 15ರಿಂದ ಗಾಲೆ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯಲಿದ್ದು ಎರಡನೇ ಟೆಸ್ಟ್ ಪಂದ್ಯ ಮುಂದಿನ ತಿಂಗಳು 23ರಿಂದ ಕೊಲಂಬೋದ ಸಿಂಹಳೀಸ್ ಸ್ಪೋರ್ಟ್ಸ್ ಕ್ಲಬ್ನಲ್ಲಿ ಜರುಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದು ಪಂಚಾಯತ್ ರಾಜ್ ಸಚಿವರ ರಾಷ್ಟೀಯ ಕಾರ್ಯಾಗಾರ. ವಾರ್ಷಿಕ ಅಮರನಾಥ ಯಾತ್ರೆ ಇಂದಿನಿಂದ ಆರಂಭ. 2 ಮಾರ್ಗಗಳಲ್ಲಿ ಯಾತ್ರಾರ್ಥಿಗಳ ಪ್ರಯಾಣ. ಉಕ್ರೇನ್ ದಾಳಿಯಲ್ಲಿ ರಷ್ಯಾದ 37 ನಾಗರಿಕರು ಹತ. ಕಟ್ಟಡ ಧ್ವಂಸ. ಫಿಫಾ ವಿಶ್ವಕಪ್ ಫುಟ್ಬಾಲ್ 32ರ ಸುತ್ತಿನ ಪಂದ್ಯದಲ್ಲಿಂದು ಸ್ವಿಟ್ಜರ್ಲೆಂಡ್ ಅಲ್ಜೀರಿಯಾ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.
0: ಆಕಾಶವಾಣಿ

0: ಧಾರವಾಡ. ಈಗ ಚಿತ್ರಗೀತೆಗಳು.
1: ಸಮಯಕ್ಕೆ ಸರಿಯಾಗಿ ಬಿತ್ತನೆ ಮಾಡಿದ್ರೆ ನಿಮಗೆ ಭರ್ಜರಿ ಫಸಲು ಗ್ಯಾರಂಟಿ.
2: ಗುರುಗಳೇ, ರೈತನಿಗಿಂತ ಬೇಸಾಯದ ಬಗ್ಗೆ ಬೇರೆ ಯಾರಿಗೆ ಚೆನ್ನಾಗಿ ಗೊತ್ತು ಹೇಳಿ? ಸರಿಯಾದ ಸಮಯಕ್ಕೆ ಬೀಜಗಳ ಬಿತ್ತನೆ ಮಾಡಲಾಗಿದೆ.
1: ನಾನು ಬೆಳೆ ಬೆಳೆಯುವ ಬೀಜಗಳ ಬಗ್ಗೆ ಮಾತಾಡ್ತಾ ಇಲ್ಲ, ನಾನು NPS ಸಂಚಯ್ ಬಗ್ಗೆ ಮಾತಾಡ್ತಾ ಇದ್ದೀನಿ.
2: ಗುರುಗಳೇ, NPS ಸಂಚಯ್ ಹಂಗಂದ್ರೇನು?
1: NPS ಸಂಚಯ್ ಭಾರತ ಸರ್ಕಾರದ ಪ್ರಾಧಿಕಾರವಾದ PFRDA ನಡೆಸುವ ಪಿಂಚಣಿ ಯೋಜನೆಯಾಗಿದೆ. ಕೇವಲ 250 ರೂಪಾಯಿಯೊಂದಿಗೆ ನಿಮ್ಮ ಖಾತೆಯನ್ನ ತೆರೆಯಿರಿ ಮತ್ತು ಕೊಡುಗೆ ನೀಡುವುದನ್ನ ಮುಂದುವರಿಸಿ. ನಿಮ್ಮ ವೃದ್ಧಾಪ್ಯದಲ್ಲಿ ನಿಮಗೆ ಮಾಸಿಕ ಪಿಂಚಣಿ ಸಿಗುತ್ತೆ. ಇಂದು NPS ಸಂಚಯ್ನಲ್ಲಿ ಉಳಿತಾಯವನ್ನು ಪ್ರಾರಂಭಿಸಿ ಮತ್ತು ನಿಮ್ಮ ಭವಿಷ್ಯವನ್ನು ಸುರಕ್ಷಿತಗೊಳಿಸಿ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರ ಅಥವಾ ನಿಮ್ಮ ಬ್ಯಾಂಕ್ ಅನ್ನು ಸಂಪರ್ಕಿಸಿ. NPS ಸಂಚಯನೊಂದಿಗೆ ಭವಿಷ್ಯಕ್ಕೆ ಸಿದ್ಧರಾಗಿರಿ.
3: ಅರೆ ಮೋಹನ್ ಭಾಯ್, ಕಾಫಿ ಬಿಜಿ ಲಗ್ ರಹೆ ಹೋ.
4: ಮೈ ಸೋಚ ರಹಾ ಹೂ ಕಿ ಬಿಸ್ನೆಸ್ ಶುರು ಕರೂ. ಏಕ್ ಏಜೆಂಟ್ ನೆ ಕಹಾ ಕಿ ಮುದ್ರಾ ಲೋನ್ ಜಲ್ದಿ ಸ್ಯಾಂಕ್ಷನ್ ಕರ್ವಾ ದೇಗಾ, ಬಸ್ ಪ್ರೋಸೆಸಿಂಗ್ ಫೀಸ್ ಔರ್ ಲೀಗಲ್ ಫೀಸ್ ದೇನಿ ಹೋಗಿ. ಪೇಮೆಂಟ್ ಲಿಂಕ್ ಭಿ ಭೇಜಾ ಹೈ.
3: ಅರೆ ಮೋಹನ್ ಭಾಯ್, ಪ್ರಧಾನ ಮಂತ್ರಿ ಮುದ್ರಾ ಯೋಜನಾ ಮೇ ಕೋಯಿ ಏಜೆಂಟ್ ನಹೀ ಹೋತಾ. ಧೋಕೆಬಾಜ್ ನಕಲಿ ವೆಬ್ಸೈಟ್, ಸ್ಯಾಂಕ್ಷನ್ ಲೆಟರ್ಸ್ ಔರ್ ದಸ್ತಖತ್ ಸೆ ಲೋಗೋ ಕೋ ಫಸಾತೇ ಹೈ.
4: ಸಚ್?
3: ಸೀಧಾ ಬ್ಯಾಂಕ್ ಯಾ ವಿತ್ತ ಸಂಸ್ಥಾ ಮೇ ಜಾಓ ಯಾ ಸರ್ಕಾರಿ ವೆಬ್ಸೈಟ್ ಸೆ ಲೋನ್ ಅಪ್ಲೈ ಕರೋ. ಸತರ್ಕ ರಹೇ ಔರ್ ಆನ್ಲೈನ್ ಠಗೋ ಸೆ ಬಚೇ.
4: ಸಮಜ್.

ಕೇಳುವರಿ, ಇವತ್ತು ಜುಲೈ 3, ಭಾವೈಕ್ಯತೆಯ ಹರಿಕಾರ ಸಂತ ಶಿಶುನಾಳ ಶರೀಫರ ಜಯಂತ್ಯುತ್ಸವ. ಯಶವಂತ ಹಳಿಬಂಡಿ ಮತ್ತು ಸಂಗಡಿಗರ ಧ್ವನಿಗಳಲ್ಲಿ ಸಂತ ಶಿಶುನಾಳ ಶರೀಫ ಚಿತ್ರದ ತತ್ವಪದ ಇದು.

0: ಮುಖದಲ್ಲಿ ಮೊಡವೆಯಾ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಪಿಬಿ ಶ್ರೀನಿವಾಸ್ ಮತ್ತು ಎಸ್ ಜಾನಕಿ ಅವರ ಇವುಗಳ ಧ್ವನಿಗಳಲ್ಲಿ ಭಲೆ ಹುಚ್ಚ ಚಿತ್ರದ ಗೀತೆ.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ ಸಮಯ 8 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದಿಲ್ಲಿ ಕೇಂದ್ರದಿಂದ.

0: ಇದುವರೆಗೆ ಶ್ರುತಿ ಎನ್ ಬೋಡಿಯವರ ಗಾಯನದಲ್ಲಿ ರಾಗ್ ನಟ್ ಭೈರವ್ ಕೇಳಿದಿರಿ. ಇವರಿಗೆ ತಬಲಾ ಸಾಥ್ ನೀಡಿದವರು ಕೃಷ್ಣಕುಮಾರ್ ಕುಲಕರ್ಣಿ ಮತ್ತು ಹಾರ್ಮೋನಿಯಂ ನಿರಂಜನ್ ಮೂರ್ತಿ UM. ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಆಕಾಶವಾಣಿ ಧಾರವಾಡ.
1: ಕೇಳುಗರೆ, ಪ್ರತಿ ಶನಿವಾರ ಬೆಳಿಗ್ಗೆ 9:30 ಹತ್ತು ಗಂಟೆ 30 ನಿಮಿಷದವರೆಗೆ ಸಿನಿ ವಿಜ್ ನಂದನಾ.
2: ನಮ್ಮ ಸಿನಿಮಾ, ನಿಮ್ಮ ಸಿನಿಮಾ, ನಮ್ಮ ಸಿನಿಮಾ, ಕನ್ನಡ ಸಿನಿಮಾ.
1: ಕನ್ನಡ ಚಲನಚಿತ್ರ ಕ್ಷೇತ್ರಕ್ಕೆ ಸಂಬಂಧಿಸಿದ ಕಾರ್ಯಕ್ರಮ ಸಿನಿ ವಿಜ್ ನಂದನಾ.
2: ಭಾರಿ ಸಿನಿಮಾ, ಸಿನಿಮಾ, ಸಿನಿಮಾ, ಸಿನಿಮಾ, ಸಿನಿಮಾ, ಸಿನಿಮಾ, ಸಿನಿಮಾ, ಸಿನಿಮಾ, ಸಿನಿಮಾ.
1: ಕನ್ನಡ ಸಿನಿಮಾ ಕುರಿತು ನಾವು ಕೇಳುವ ಪ್ರಶ್ನೆಗಳಿಗೆ ನೀವು ಉತ್ತರಿಸಲು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15 ಹಾಗೂ 244-344-16. STD ಸಂಖ್ಯೆ 0836.
3: ಜಗದ ಜನರಂಜನೆ.
1: ನಿಮ್ಮ ಮೆಚ್ಚಿನ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಶನಿವಾರ 9:30 ಕಾರ್ಯಕ್ರಮ ಸಿನಿ ಕ್ವಿಜ್ ನಂದನ.
0: ಕೆಲವರೇ ಸಮಯ ಹೊಂದಿಸಿಕೊಳ್ಳಿ, ಸರಿಯಾಗಿ 9:01. ಆಕಾಶವಾಣಿ ಧಾರವಾಡ ಕೆಲವರೇ

ಮುಂದೆ ನಮ್ಮ ನಿಲಯದಿಂದ ನೀವು ಕೇಳಲಿರುವ ಕಾರ್ಯಕ್ರಮಗಳತ್ತ ಮತ್ತೊಮ್ಮೆ ಗಮನಹರಿಸೋಣ. ಇನ್ನು ಮುಂದೆ 9:05 ಗಾಂಧಿ ಸ್ಮೃತಿ, 9:15 ಅರ್ಪಣದಲ್ಲಿ ಭಕ್ತಿಗೀತೆಗಳು, 9:30 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಂದನ, 10:30 ವಿವಿಧ ಕಲಾವಿದರಿಂದ ಭಾವಗೀತೆಗಳು, 10:45 ಜನಪದ ಸಂಗೀತ ಕಾರ್ಯಕ್ರಮ, 11:00 ಹಿಂದಿ ಚಿತ್ರಗೀತೆಗಳು, 11:30 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಪುಟ್ಟರಾಜ್ ಭಜಂತ್ರಿಯವರ ಶಹನಾಯಿ ವಾದನ ಕೇಳಲಿದ್ದೀರಿ, 12:05 ವನಿತಾ ವಿಹಾರ, ಪ್ರಥಮ ಹರಿದಾಸ ಮಹಿಳೆ ಗಲಗಲಿ ಅವ್ವ ಮಾತನಾಡುತ್ತಾರೆ ರೂಪಾ ಕುಲಕರ್ಣಿ, 12:35 ಆರೋಗ್ಯ ಸಂಚಿಕೆ, ಮಾನವರ ದೇಹದಲ್ಲಿ ಹಾರ್ಮೋನುಗಳ ಪಾತ್ರ ಕುರಿತು ಹಾಸನದ ಡಾಕ್ಟರ್ ಗಾನ್ವಿ ವೈಪಿ ಅವರೊಂದಿಗೆ ಸಂದರ್ಶನವಿರುವುದು, ಸಂದರ್ಶಕರು ಸುಜಾತ ಎಫ್ ತಳವಾರ್. ಒಂದು ಗಂಟೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಬಿಆರ್ ಪ್ರವೀಣ್ ಕುಮಾರ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಪಿಎಂ ಜಗದೀಶ್. 1:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕುಳಲಿಯ ಕಲ್ಲವ್ವ, ಕಾಶವ್ವ ಹಂದೆನ್ನವರ್ ಮತ್ತು ಸಂಗಡಿಗರಿಂದ ಚೌಡ್ಕಿ ಪದ ಕೇಳಲಿದ್ದೀರಿ. 1:30 ಚಿತ್ರಗೀತೆಗಳು, 2:40 ಹೊಸ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. ಇನ್ನು ಸಂಜೆಯ ಪ್ರಸಾರದಲ್ಲಿ 5:30 ಟೀ ಟೈಮ್ ಚಿತ್ರಗೀತೆಗಳು, 6:30 ಬೆಂಗಳೂರು ಕೇಂದ್ರದಿಂದ ಅವಲೋಕನ, 6:51 ಕೃಷಿ ರಂಗದಲ್ಲಿ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ, ವಿಷಯ ಬೆಳೆ ವಿಮೆ ಯೋಜನೆ, ಭಾಗವಹಿಸಲಿರುವ ತಜ್ಞರು ಜಂಟಿ ಕೃಷಿ ನಿರ್ದೇಶಕರಾದ ಶೋಭಾ ಎಚ್ ಬಿ, ಪ್ರಾಯೋಜಕರು ಕೃಷಿ ಇಲಾಖೆ ಕರ್ನಾಟಕ ಸರ್ಕಾರ. 7:00 ಜನಪದ ಸಂಗೀತ ಕಾರ್ಯಕ್ರಮ ನಮ್ಮ ನಿಲಯದಿಂದ, ಜಮಖಂಡಿ ತಾಲೂಕು ಮದರ್ಕಂಡಿಯ ಬೀರಪ್ಪ ಕರೆಪ್ಪ ಬಿಜಿಗಾರ್ ಮತ್ತು ಸಂಗಡಿಗರಿಂದ ಡೊಳ್ಳಿನ ಪದ ಕೇಳಲಿದ್ದೀರಿ. 7:45 ಹಿರಿಯ ಸಾಹಿತಿಗಳು, ಜಾನಪದ ವಿದ್ವಾಂಸರು ಆದ ಗೋರು ಚನ್ನಬಸಪ್ಪ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಮಂಜುಳಾ ಪುರಾಣಿಕ್. 8:00 ಯುವವಾಣಿ, ಯುವಕರ ಚಿತ್ತ ಎತ್ತ ಈ ಕುರಿತು ಮಾತನಾಡುತ್ತಾರೆ ವರ್ಷಾ ದೇಸಾಯಿ. 8:30 ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, ಸ್ಪಾಟ್ಲೈಟ್ 9:15. 9:30 ಡಿನ್ನರ್ ಟೈಮ್ ಊಟದೊಂದಿಗೆ ಬದುಕಿನ ಮಾತು, ಭಾಗವಹಿಸಿದ್ದಾರೆ ಮಾಲಾ ಸಾಮ್ರಾಣಿ, ಕುಮಾರ್ ಅಗ್ಡಿ ಹಾಗೂ ರಾಖಿ ಹಾನ್ಕಲ್. 10:00 ಜನಪದ ವೈವಿಧ್ಯ, 10:30 ಹಲೋ ಅಭಿಲಾಷ ನೇರ ಫೋನಿನ ಕಾರ್ಯಕ್ರಮ.

0: ಆಕಾಶವಾಣಿ ಧಾರವಾಡ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
2: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
1: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
2: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
1: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
3: ಶ್ರೋತೃ ಬಾಂಧವರೇ, ಪ್ರತಿ ರವಿವಾರ ಮಧ್ಯಾಹ್ನ 1:30 ಪ್ರಸಾರವಾಗುತ್ತಿದೆ ಪ್ರಾಯೋಜಿತ ಕಾರ್ಯಕ್ರಮ ನಡೆ ನುಡಿ. ಪ್ರಾಯೋಜಕರು ಸಂಪ್ರೀತಿ ಇಂಡಿಯಾ.
4: ಆಕಾಶವಾಣಿ ಧಾರ

ಗಾಂಧೀಜಿಯವರ ಆತ್ಮಕಥೆಯ ಮುಂದುವರೆದ ಭಾಗ. ಪಂಜಾಬಿನಲ್ಲಿ ಮಾರ್ಷಲ್ ಕಾನೂನಿಗೆ ಅನುಸಾರವಾಗಿ ಅನೇಕರನ್ನು ಬಂಧಿಸಿದ್ದರಷ್ಟೇ, ಅವರಿಗೆ ವಿರೋಧವಾಗಿ ಸಾಕ್ಷಿಗಳೇ ಇರಲಿಲ್ಲವೆಂದು ಹೇಳಬಹುದು. ಅವರನ್ನು ವಿಚಾರಿಸಿದ ನ್ಯಾಯಸ್ಥಾನಗಳು ಹೆಸರಿಗೆ ಮಾತ್ರ ನ್ಯಾಯಸ್ಥಾನಗಳಾಗಿದ್ದವು. ಈ ಅತಿ ಅನ್ಯಾಯಕ್ಕೆ ವಿರುದ್ಧವಾಗಿ ಎಲ್ಲೆಡೆಯೂ ಪ್ರತಿಭಟನೆ ನಡೆಯಿತು. ಅವರನ್ನು ಇನ್ನೂ ಹೆಚ್ಚು ಕಾಲ ಸೆರೆಮನೆಯಲ್ಲಿಡುವುದು ಸಾಧ್ಯವಿರಲಿಲ್ಲ. ಕಾಂಗ್ರೆಸ್ ಪ್ರಾರಂಭವಾಗುವುದಕ್ಕೆ ಮುಂಚೆಯೇ ಅನೇಕ ಬಂದಿಗಳನ್ನು ಬಿಡುಗಡೆ ಮಾಡಿದರು. ಕಾಂಗ್ರೆಸ್ ಇನ್ನೂ ನಡೆಯುತ್ತಿರುವಾಗಲೇ ಲಾಲಾ ಹರಿಕೃಷ್ಣದಾಸ್ ಮತ್ತು ಇತರ ಮುಖಂಡರ ಬಿಡುಗಡೆಯಾಯಿತು. ಅಲಿ ಸಹೋದರರು ಸೆರೆಮನೆಯಿಂದ ನೇರವಾಗಿ ಅಲ್ಲಿಗೆ ಬಂದರು. ಜನರ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಅಪಾರ ಆದಾಯವಿದ್ದ ವಕೀಲಿ ವೃತ್ತಿಯನ್ನು ಬಿಟ್ಟು ಪಂಜಾಬಿನಲ್ಲಿ ದೇಶ ಸೇವೆಗಾಗಿ ಬಂದು ನಿಂತಿದ್ದ ದಿವಂಗತ ಸ್ವಾಮಿ ಶ್ರದ್ಧಾನಂದರು ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿದ್ದರು. ಅಲ್ಲಿಯವರೆಗೆ ರಾಷ್ಟ್ರ ಮಹಾಸಭೆಯಲ್ಲಿ ನನ್ನ ಭಾಗ ರಾಷ್ಟ್ರ ಭಾಷೆಯಾದ ಹಿಂದಿಯಲ್ಲಿ ಭಾಷಣ ಮಾಡುವುದು ಮತ್ತು ಆ ಭಾಷಣದಲ್ಲಿ ಹೊರದೇಶಗಳಲ್ಲಿರುವ ಭಾರತೀಯರ ಕಷ್ಟಗಳನ್ನು ವಿವರಿಸುವುದು ಇಷ್ಟೇ ಆಗಿತ್ತು. ಈ ವರ್ಷವೂ ಅದಕ್ಕಿಂತ ಹೆಚ್ಚಾಗಿ ಏನನ್ನೂ ಮಾಡಬೇಕಾಗುವುದೆಂದು ನಾನು ನಿರೀಕ್ಷಿಸಿರಲಿಲ್ಲ. ಹಾಗಾಗದೆ ಹಿಂದೆ ಅನೇಕ ಬಾರಿ ಆಗಿದ್ದಂತೆ ಇದ್ದಕ್ಕಿದ್ದಂತೆ ಜವಾಬ್ದಾರಿಯಾದ ಕೆಲಸ ನನ್ನ ತಲೆಗೆ ಕಟ್ಟಿತು. ಹೊಸ ಸುಧಾರಣೆಗಳನ್ನು ಕುರಿತ ರಾಜಘೋಷಣೆ ಆಗತಾನೇ ಪ್ರಕಟವಾಗಿತ್ತು. ಇತರರಿಗಂತೂ ಅದರಿಂದ ಸ್ವಲ್ಪವೂ ಸಮಾಧಾನವಾಗಲಿಲ್ಲ. ಆದರೆ ಆ ಕಾಲದಲ್ಲಿ ನನಗೆ ಹೀಗೆ ತೋರಿತು. ಸುಧಾರಣೆಗಳು ದೋಷಪೂರಿತವಾಗಿದ್ದರೂ ಅವುಗಳ ಅಂಗೀಕಾರಕ್ಕೆ ಅರ್ಹವಾಗಿತ್ತು. ಏಕೆಂದರೆ ಚಕ್ರವರ್ತಿಗಳ ಘೋಷಣೆಯಲ್ಲಿಯೂ ಭಾಷೆಯಲ್ಲಿಯೂ ಲಾರ್ಡ್ ಸಿನ್ಹಾರವರ ಕೈವಾಡ ನನಗೆ ಕಂಡಿತು. ಅದರಿಂದ ನನಗೆ ಆಸೆ ಮೊಳೆಯಿತು. ಆದರೆ ಅನುಭವಶಾಲಿಗಳಾದ ಲೋಕಮಾನ್ಯ ತಿಲಕ್, ದೇಶಬಂಧು ಚಿತ್ತರಂಜನ್ ದಾಸ್ ಮುಂತಾದ ನಾಯಕರು ತಲೆಯಲ್ಲಾಡಿಸಿದರು. ಪಂಡಿತ್ ಮಾಳವೀಯರು ತಟಸ್ಥರಾಗಿದ್ದರು. ಪಂಡಿತ್ ಮಾಳವೀಯರು ನನ್ನನ್ನು ತಮ್ಮ ಕೋಣೆಯಲ್ಲಿ ಇಳಿಸಿಕೊಂಡಿದ್ದರು. ಹಿಂದೂ ವಿಶ್ವವಿದ್ಯಾಲಯದ ಶಂಕುಸ್ಥಾಪನೆಯ ಕಾಲದಲ್ಲಿ ಅವರ ಬಾಳಿನ ಸರಳತೆಯ ಅನುಭವ ನನಗೆ ಉಂಟಾಗಿತ್ತು. ಈಗ ಅವರ ಜತೆಯಲ್ಲೇ ಒಂದೇ ಕೊಠಡಿಯಲ್ಲಿ ಉಳಿದುಕೊಂಡು ನಾನು ಅವರ ನಿತ್ಯದ ಕಾರ್ಯಕ್ರಮವನ್ನು ಅತ್ಯಂತ ಸೂಕ್ಷ್ಮವಾಗಿ ನಿರೀಕ್ಷಿಸಲು ಸಾಧ್ಯವಾಯಿತು. ನಾನು ಕಂಡುದು ನನ್ನನ್ನು ಸಂತೋಷದಿಂದಲೂ ಆಶ್ಚರ್ಯದಿಂದಲೂ ತುಂಬಿಸಿತು. ಅವರ ಕೊಠಡಿ ಎಲ್ಲ ಬಡವರಿಗೂ ಆಶ್ರಯಸ್ಥಾನವಾಗಿತ್ತು. ಅಲ್ಲಿ ನಿಲ್ಲುವುದಕ್ಕೂ ಸ್ಥಳವಿರಲಿಲ್ಲ, ಅಷ್ಟು ತುಂಬಿತ್ತು. ಅವರಲ್ಲಿ ಯಾರೂ ಬೇಕಾದರೂ ಬಂದು ಯಾವಾಗ ಬೇಕಾದರೂ ತಮಗೆ ಬೇಕಾದಷ್ಟು ಕಾಲವನ್ನು ತೆಗೆದುಕೊಳ್ಳಬಹುದಾಗಿತ್ತು. ಆ ಕೊಠಡಿಯ ಒಂದು ಮೂಲೆಯಲ್ಲಿ ನನ್ನ ಮಂಚವಿತ್ತು. ಆದರೆ ಮಾಳವೀಯರ ಜೀವನ ಕ್ರಮವನ್ನು ಈ ಅಧ್ಯಾಯದಲ್ಲಿ ವರ್ಣಿಸುತ್ತಾ ಇರಲು ನನಗೆ ಅವಕಾಶವಿಲ್ಲ. ಕಥೆಯನ್ನು ಮುಂದುವರಿಸಬೇಕಾಗಿದೆ. ಹೀಗೆ ನಾನು ನಿತ್ಯ ಮಾಳವೀಯಜಿಯವರೊಂದಿಗೆ ಚರ್ಚೆ ನಡೆಸುತ್ತಿದ್ದೆ. ಅವರು ಹಿರಿಯಣ್ಣನಂತೆ ಬೇರೆ ಬೇರೆ ಪಕ್ಷಗಳವರ ಅಭಿಪ್ರಾಯಗಳನ್ನು ಪ್ರೀತಿಯಿಂದ ವಿವರಿಸುತ್ತಿದ್ದರು. ಸುಧಾರಣೆಗಳಿಗೆ ಸಂಬಂಧಿಸಿದ ನಿರ್ಣಯದಲ್ಲಿ ನಾನು ಭಾಗವಹಿಸುವುದು ಅನಿವಾರ್ಯವೆಂದು ನನಗೆ ತೋರಿತು. ಪಂಜಾಬ್ ಅತ್ಯಾಚಾರಕ್ಕೆ ಸಂಬಂಧಿಸಿದ ಕಾಂಗ್ರೆಸ್ ವರದಿಯನ್ನು ಬರೆಯುವ ಹೊಣೆಯನ್ನು ಹೊತ್ತ ನನಗೆ ಆ ಸಂದರ್ಭದಲ್ಲಿ ಇನ್ನೂ ಉಳಿದಿರುವ ಕೆಲಸಗಳಿಗೆ ಗಮನವನ್ನು ಕೊಡುವುದು ಅವಶ್ಯಕವೆಂದು ತೋರಿತು. ಈ ವಿಷಯದಲ್ಲಿ ಸರ್ಕಾರದೊಂದಿಗೆ ವ್ಯವಹರಿಸಬೇಕಾಗಿತ್ತು. ಹಾಗೆಯೇ ಖಿಲಾಫತ್ ಪ್ರಶ್ನೆಯೂ ಇತ್ತು. ಆಗ ನನಗೆ ಮಿಸ್ಟರ್ ಮಾಂಟೆಗೋರ್ ಅವರು ಭಾರತಕ್ಕೆ ಅನ್ಯಾಯ ಮಾಡುವುದಿಲ್ಲ, ಮಾಡಗೊಡುವುದಿಲ್ಲ ಎಂಬ ನಂಬಿಕೆಯೂ ಇತ್ತು. ಅಲಿ ಸಹೋದರರ ಬಿಡುಗಡೆ ಇವೆಲ್ಲ ಶುಭ ಸೂಚನೆಗಳಾಗಿ ತೋರಿದವು. ಈ ಪರಿಸ್ಥಿತಿಯಲ್ಲಿ ಸರಿಯಾದ ಮಾರ್ಗ ಸುಧಾರಣೆಗಳನ್ನು ತಿರಸ್ಕರಿಸುವ ನಿರ್ಣಯವಲ್ಲ, ಅಂಗೀಕರಿಸುವ ನಿರ್ಣಯ ಎಂದು ನಾನು ಯೋಚಿಸಿದೆ. ಇದಕ್ಕೆ ವಿರೋಧವಾಗಿ ದೇಶಬಂಧು ಸುಧಾರಣೆಗಳನ್ನು ತಿರಸ್ಕರಿಸಬೇಕು, ಅವು ಅಲ್ಪವೂ ಅಸಮರ್ಪಕವೂ ಆಗಿವೆ ಎಂಬ ದೃಢವಾದ ಅಭಿಪ್ರಾಯವುಳ್ಳವರಾಗಿದ್ದರು. ದಿವಂಗತ ಲೋಕಮಾನ್ಯರು ಹೆಚ್ಚು ಕಡಿಮೆ ತಟಸ್ಥರಾಗಿದ್ದರೂ ದೇಶಬಂಧು ಅವರು ಅಂಗೀಕರಿಸುವ ನಿರ್ಣಯಕ್ಕೆ ಬೆಂಬಲ ಕೊಡಲು ಅವರು ನಿಶ್ಚಯಿಸಿದ್ದರು. ಇಂತಹ ಅನುಭವಿಗಳಾದ ಅನೇಕ ಹೋರಾಟಗಳಲ್ಲಿ ನುರಿತ ಸರ್ವಮಾನ್ಯರಾದ ನಾಯಕರೊಡನೆ ಭಿನ್ನಾಭಿಪ್ರಾಯವನ್ನು ಹೊಂದಿರುವುದು ನನಗೆ ಸಹನಾತೀತವಾಗಿತ್ತು. ಆದರೆ ಮತ್ತೊಂದು ಕಡೆ ನನ್ನ ಅಂತರ್ವಾಣಿ ಸ್ಪಷ್ಟವಾಗಿತ್ತು. ನಾನು ಕಾಂಗ್ರೆಸ್ ಅನ್ನು ಬಿಟ್ಟು ಓಡಿಬಿಡಬೇಕೆಂದು ಯತ್ನಿಸಿದೆ. ನಾನು ಕಾಂಗ್ರೆಸ್ಸಿನ ಅಧಿವೇಶನದ ಉಳಿದ ಕಾರ್ಯಗಳಲ್ಲಿ ಭಾಗವಹಿಸದಿರುವುದು ಎಲ್ಲರಿಗೂ ಒಳ್ಳೆಯದೆಂದು ಪಂಡಿತ್ ಮೋತಿಲಾಲ್ಜಿ ಮತ್ತು ಮಾಳವೀಯಜಿಯವರಿಗೆ ಸೂಚಿಸಿದೆ. ಇದರಿಂದ ಅಂತಹ ಪರಮ ಗೌರವಾನ್ವಿತರಾದ ಮುಖಂಡರಿಗೆ ನನ್ನ ಅಭಿಪ್ರಾಯ ಭೇದವನ್ನು ಬಹಿರಂಗವಾಗಿ ಪ್ರಕಟಿಸುವುದು ತಪ್ಪುತ್ತದೆ ಎಂದು ಹೇಳಿದೆ. ಆದರೆ ಈ ಇಬ್ಬರೂ ಹಿರಿಯ ನಾಯಕರು ನನ್ನ ಸೂಚನೆಯನ್ನು ಒಪ್ಪಲಿಲ್ಲ. ನನ್ನ ಸೂಚನೆ ಹೇಗೋ ಲಾಲಾ ಹರ್ಕಿಷನ್ ಲಾಲ್ರಿಗೆ ತಿಳಿಯಿತು. ಇದು ಎಂದಿಗೂ ಸಾಧ್ಯವಿಲ್ಲ, ಇದರಿಂದ ಪಂಜಾಬಿಗಳು ಬಹಳ ನೊಂದುಕೊಳ್ಳುವರು ಎಂದು ಅವರು ಹೇಳಿದರು. ನಾನು ವಿಷಯವನ್ನು ಲೋಕಮಾನ್ಯರು, ದೇಶಬಂಧು ಮತ್ತು ಶ್ರೀ ಜಿನ್ನಾರವರೊಂದಿಗೆ ಚರ್ಚಿಸಿದೆ. ಆದರೆ ಏನೂ ದಾರಿ ತೋರಲಿಲ್ಲ. ಕೊನೆಗೆ ನನ್ನ ಸಂಕಟವನ್ನು ಮಾಳವೀಯ ಅವರಿಗೆ ಬಿಚ್ಚಿ ಹೇಳಿದೆ. ಎರಡೂ ಪಕ್ಷಗಳಿಗೂ ಸಂಧಾನದ ಸೂಚನೆ ನನಗೇನೂ ಕಾಣುವುದಿಲ್ಲ. ನನ್ನ ನಿರ್ಣಯವನ್ನು ನಾನು ಸಭೆಯ ಮುಂದೆ ಇಟ್ಟರೆ ಆಗ ಓಟು ತೆಗೆದುಕೊಳ್ಳಬೇಕಾಗುವುದು.

ಇಲ್ಲಿ ಹಾಗೆ ಓಟು ತೆಗೆದುಕೊಳ್ಳಲು ಯಾವ ಏರ್ಪಾಡು ಇರುವಂತೆ ನನಗೆ ಕಾಣುವುದಿಲ್ಲ. ಇಲ್ಲಿಯವರೆಗೆ ಕಾಂಗ್ರೆಸ್ ಬಹಿರಂಗ ಅಧಿವೇಶನದಲ್ಲಿ ಓಟು ತೆಗೆದುಕೊಳ್ಳುವುದು ಕೈಗಳನ್ನು ಎತ್ತಿಸಿ ಅವುಗಳನ್ನು ಎಣಿಸುವುದರಿಂದ ಮಾತ್ರ. ಆಗ ಪ್ರೇಕ್ಷಕರು ಯಾರು, ಪ್ರತಿನಿಧಿಗಳು ಯಾರು ಎಂಬ ವ್ಯತ್ಯಾಸ ಮರೆಯಾಗುತ್ತದೆ. ಜೊತೆಗೆ ಇಂತಹ ದೊಡ್ಡ ಸಭೆಯಲ್ಲಿ ಓಟುಗಳನ್ನು ತೆಗೆದುಕೊಳ್ಳಬೇಕಾದರೆ ಅದನ್ನು ಎಣಿಕೆ ಮಾಡಲು ನಮಗೆ ಯಾವ ಸಾಧನವೂ ಇಲ್ಲ. ಆದುದರಿಂದ ಪರಿಣಾಮದಲ್ಲಿ ಓಟನ್ನು ತೆಗೆದುಕೊಳ್ಳಬೇಕೆಂಬುದು ನನ್ನ ಇಷ್ಟವಾದರೂ ಅದಕ್ಕೆ ಅನುಕೂಲವಾಗಲಿ ಅರ್ಥವಾಗಲಿ ಇರುವುದಿಲ್ಲ ಎಂದು ಹೇಳಿದೆ. ಇದೀಗ ಭಜನ್ ಕೇಳುವಿರಿ.

0: ಭಕ್ತಿಗೀತೆಗಳ ಕಾರ್ಯಕ್ರಮ ಅರ್ಪಣ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ. ಇದೀಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಂದನ.
1: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ, ಬರೀ ಒಂದು ಕ್ಲಿಕ್ನಲ್ಲಿ ಅದ್ಭುತ.
2: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ, RBI ಹೇಳುತ್ತೆ.
3: ಜಾಣರಾಗಿರಿ, ಜಾಗರೂಕರಾಗಿರಿ.
0: ನಂದನದ ಆರಂಭದಲ್ಲಿ ಮನು ಅವರ ಧ್ವನಿಯಲ್ಲಿರುವ ಗಾನಯೋಗಿ ಪಂಚಾಕ್ಷರ ಗವಾಯಿ ಚಿತ್ರದ ಗೀತೆಯನ್ನು ಕೇಳೋಣ. ಸಂತ ಶಿಶುನಾಳ ಶರೀಫರ ರಚನೆ ಇದು, ಸಂಗೀತ ನೀಡಿದ್ದಾರೆ ಹಂಸಲೇಖಾ.

0: ಆತ್ಮೀಯ ಕೇಳುಗರೇ,
1: ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ
0: ಪ್ರತಿ ಶನಿವಾರ ಬೆಳಿಗ್ಗೆ 9:30 ಹತ್ತು ಗಂಟೆ 30 ನಿಮಿಷದವರೆಗೆ ಸಿನಿ ಕ್ವಿಜ್ ನಂದನ.
1: ನಮ್ಮ ಸಿನಿಮಾ ನಿಮ್ಮ ಸಿನಿಮಾ ನಮ್ಮ ಸಿನಿಮಾ ಕನ್ನಡ ಸಿನಿಮಾ.
0: ಕನ್ನಡ ಚಲನಚಿತ್ರ ಕ್ಷೇತ್ರಕ್ಕೆ ಸಂಬಂಧಿಸಿದ ಕಾರ್ಯಕ್ರಮ ಸಿನಿ ಕ್ವಿಜ್ ನಂದನ.
1: ಭಾರಿ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ.
0: ಕನ್ನಡ ಸಿನಿಮಾ ಕುರಿತು ನಾವು ಕೇಳುವ ಪ್ರಶ್ನೆಗಳಿಗೆ ನೀವು ಉತ್ತರಿಸಲು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 244-3414, 244-3415 ಹಾಗೂ 244-3416. ಎಸ್ಟಿಡಿ ಸಂಖ್ಯೆ 0836.

0: ನಿಮ್ಮ ಮೆಚ್ಚಿನ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಶನಿವಾರ 9:30 ಕಾರ್ಯಕ್ರಮ ಸಿನಿ ಕ್ವಿಜ್ ನಂದನ.
1: ಶಿರ್ಕಾ ಜಿ ಎಸ್ ಗೋವಿಂದರಾಜನ್ ಅವರ ಧ್ವನಿಯಲ್ಲಿ ಮಾಯಾ ಬಜಾರ್ ಚಿತ್ರದ ಗೀತೆ.
2: ವಿವಾಹ ಭೋಜನವಿದು.

ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಂದನ ಕೇಳುತ್ತಿರುವಿರಿ. ಈಗ ಕೇಳೋಣ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಹುಲಿಯ ಹಾಲಿನ ಮೇವು ಚಿತ್ರದ ಈ ಗೀತೆಯನ್ನು.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ವಾಣಿ ಜಯರಾಮ್ ಅವರ ಯುಗಳ ಧ್ವನಿಗಳಲ್ಲಿ ಕೇಳೋಣ ಇದುವೇ ಜೀವನ ಚಿತ್ರದ ಗೀತೆಯನ್ನು. ಆರ್ ಎನ್ ಜಯಗೋಪಾಲ್ ಅವರು ಬರೆದಿರುವ ಗೀತೆಗೆ ವಿಜಯ್ ಭಾಸ್ಕರ್ ಅವರು ಸಂಗೀತ ಸಂಯೋಜನೆ ಮಾಡಿದ್ದಾರೆ.

ವಾಣಿ ಜಯರಾಮ್ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಇದುವರೆಗೆ ಆಶಾ ಚಿತ್ರದ ಗೀತೆಯನ್ನು ಕೇಳಿದಿರಿ. ಈಗ ಕೇಳೋಣ ಪಿ ಸುಶೀಲ ಅವರ ಧ್ವನಿಯಲ್ಲಿ ಆರದ ಗಾಯ ಚಿತ್ರದ ಈ ಗೀತೆ.

0: ಆತ್ಮೀಯ ಕೇಳುಗರೆ, ಪ್ರತಿ ಶನಿವಾರ ಬೆಳಿಗ್ಗೆ 9:30 10:30 ಸಿನಿ ಕ್ವಿಜ್ ನಂದನಾ.
1: ನಮ್ಮ ಸಿನಿಮಾ, ನಿಮ್ಮ ಸಿನಿಮಾ, ನಮ್ಮ ಸಿನಿಮಾ, ಕನ್ನಡ ಸಿನಿಮಾ.
0: ಕನ್ನಡ ಚಲನಚಿತ್ರ ಕ್ಷೇತ್ರಕ್ಕೆ ಸಂಬಂಧಿಸಿದ ಕಾರ್ಯಕ್ರಮ ಸಿನಿ ಕ್ವಿಜ್ ನಂದನಾ. ಕನ್ನಡ ಸಿನಿಮಾ ಕುರಿತು ನಾವು ಕೇಳುವ ಪ್ರಶ್ನೆಗಳಿಗೆ ನೀವು ಉತ್ತರಿಸಲು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 244-3414, 244-3415 ಹಾಗೂ 244-3416. ಎಸ್ಟಿಡಿ ಸಂಖ್ಯೆ 0836.
2: ಜಗದ ಜನರಂಜನೆ.
0: ನಿಮ್ಮ ಮೆಚ್ಚಿನ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಶನಿವಾರ 9:30 ಕಾರ್ಯಕ್ರಮ ಸಿನಿ ಕ್ವಿಜ್ ನಂದನಾ.
3: ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಂದನ ಕೇಳುತ್ತಿರುವಿರಿ ಶ್ರೋತೃಗಳೇ. ಸಮಯ ಹೊಂದಿಸಿಕೊಳ್ಳಿ, ಸರಿಯಾಗಿ 10:00.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿರುವ ಬಾಡದ ಹೂಬು ಚಿತ್ರದ ಗೀತೆ ಇದು. ಪ್ರೊಫೆಸರ್ ದೊಡ್ಡರಂಗೇಗೌಡರ ಗೀತ ರಚನೆಗೆ ಅಶ್ವಥ್ ವೈದಿ ಸಂಗೀತ ನೀಡಿದ್ದಾರೆ.

ನಂದನದ ಕೊನೆಯಲ್ಲಿ ಚಿತ್ರ ಮತ್ತು ಸಂಗಡಿಗರ ಧ್ವನಿಗಳಲ್ಲಿರುವ ನೆನಪಿರಲಿ ಚಿತ್ರದ ಗೀತೆಯನ್ನು ಕೇಳೋಣ. ಗೀತೆ ಮತ್ತು ಸಂಗೀತ ಹಂಸಲೇಖ ಅವರದು.

0: ಇದುವರೆಗೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಂದನ ಕೇಳಿದಿರಿ. ಆಕಾಶವಾಣಿ ಧಾರವಾಡ. ಇದೀಗ ವಿವಿಧ ಕಲಾವಿದರಿಂದ ಭಾವಗೀತೆಗಳು.
1: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
2: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
1: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
2: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
1: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
0: ಸರಳಾ ದೇಸಾಯಿ ಅವರು ಹಾಡಿರುವ ಸೋಮಶೇಖರ್ ಇಮ್ರಾಪೂರ್ ಅವರ ರಚನೆ

0: ಇದುವರೆಗೆ ವಿವಿಧ ಕಲಾವಿದರಿಂದ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ ಇದೀಗ ಜನಪದ ಸಂಗೀತ ಕಾರ್ಯಕ್ರಮ.
1: 35 years of clinical excellence with compassion.
2: From life-saving emergencies to advanced cardiac and multi-specialty expertise,
1: Bengaluru has placed its trust in one name.
2: Choose the care Bengaluru believes in.
1: Call 9686860310. Fortis Hospital, Cunningham Road. With you for life.
0: ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮೊದಲಿಗೆ ಮುಧೋಳ ತಾಲೂಕು ರನ್ನಬೆಳಗಲಿಯ ಕಾಶವ ಬಸಪ್ಪ ಪುರಾಣಿಕ್ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದ.

0: ಇದುವರೆಗೆ ವಿವಿಧ ಕಲಾವಿದರಿಂದ ಜನಪದ ಸಂಗೀತ ಕಾರ್ಯಕ್ರಮ ಕೇಳಿದಿರಿ. 392.16 ಮೀಟರ್ಗಳು ಅಥವಾ 765 ಕಿಲೋ ಹರ್ಟ್ಸ್ ತರಂಗಾಂತರಗಳು, ನಮ್ಮ ಡಿಜಿಟಲ್ ಪ್ರಸಾರ 756 ಕಿಲೋ ಹರ್ಟ್ಸ್ ಮತ್ತು FM 103 ಮೆಗಾ ಹರ್ಟ್ಸ್ ಕಂಪನಾಂಕಗಳಲ್ಲಿ. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಕೇಳುಗರೆ, ಸಮಯ ಹೊಂದಿಸಿಕೊಳ್ಳಿ. ಸರಿಯಾಗಿ ಬೆಳಗಿನ 11:30. ಇದೀಗ ಹಿಂದಿ ಚಿತ್ರಗೀತೆಗಳನ್ನು ಕೇಳೋಣ.
1: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
2: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹುವಿಶೇಷ ಪರಿಣತಿವರೆಗೂ
1: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
2: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
1: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನ್ನಿಂಗ್ಹ್ಯಾಮ್ ರೋಡ್.
0: ಬಪ್ಪಿ ಲಹರಿ, ಅನುರಾಧಾ ಪೌಡ್ವಾಲ್ ಮತ್ತು ಸಂಗಡಿಗರ ಧ್ವನಿಗಳಲ್ಲಿ ಕೇಳೋಣ ಥಾನೆದಾರ್ ಚಿತ್ರದ ಗೀತೆ.

ಧಡಕನ್ ಚಿತ್ರದ ಗೀತೆ, ಯುಗಳ ಸ್ವರಗಳು, ಕುಮಾರ್ ಸಾನು, ಅಲ್ಕಾ ಯಾಜ್ಞಿಕ್ ಹಾಗೂ ಉದಿತ್ ನಾರಾಯಣ್. ಯುಗಳ ಸ್ವರಗಳು, ಉದಿತ್ ನಾರಾಯಣ್ ಹಾಗೂ ಅಲ್ಕಾ ಯಾಜ್ಞಿಕ್.

ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ. ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇಂದು ಪುಟ್ಟುರಾಜ್ ಭಜಂತ್ರಿ ಅವರ ಶಹನಾಯಿ ವಾದನದಲ್ಲಿ ಕೇಳಿ ರಾಗ್ ಜೋನ್ಪುರಿ, ವಿಲಂಬಿತ್ ತೀನ್ ತಾಲ್, ಧೃತ್ ತೀನ್ ತಾಲ್, ತಬಲಾ ಸಾಥಿ ನಾಗಭೂಷಣ್ ಗುಡ್ಡದ್ಮಠ್.

ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಪುಟ್ಟರಾಜ್ ಭಜಂತ್ರಿ ಅವರ ಶಹನಾಯಿ ವಾದನದಲ್ಲಿ ರಾಗ್ ಜೌನ್ಪುರಿ ಕೇಳಿದಿರಿ. ತಬಲಾ ಸಾಥ್ ನೀಡಿದವರು ನಾಗಭೂಷಣ್ ಗುಡ್ಡದ ಮಠ. ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಸರಿಯಾಗಿ 12 ಗಂಟೆಗೆ ನಮ್ಮ ನಿಲಯದಿಂದ ಪ್ರದೇಶ ಸಮಾಚಾರ ಕೇಳುತ್ತೀರಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯ ಸರ್ಕಾರದ ಜನಪರ ಯೋಜನೆಗಳ ಮಾಹಿತಿಯನ್ನು ಜನಸಾಮಾನ್ಯರಿಗೆ ತಲುಪಿಸಲು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ನವ ತಂತ್ರಜ್ಞಾನ ಹಾಗೂ ನವ ಮಾಧ್ಯಮಗಳನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಲಿದೆ ಎಂದು ನೂತನ ಆಯುಕ್ತ ಎಂಎನ್ ಅನುಚೇತ್ ತಿಳಿಸಿದ್ದಾರೆ. ವಾರ್ತಾ ಇಲಾಖೆಯ ನೂತನ ಆಯುಕ್ತರಾಗಿ ಅಧಿಕಾರ ವಹಿಸಿಕೊಂಡ ಬಳಿಕ ಬೆಂಗಳೂರಿನ ಕೇಂದ್ರ ಕಚೇರಿಯಲ್ಲಿ ಜಿಲ್ಲಾ ವಾರ್ತಾಧಿಕಾರಿಗಳ ಸಭೆಯಲ್ಲಿ ಅವರು ಮಾತನಾಡಿದರು. ಮಾಸಿಕ ಪತ್ರಿಕೆಗಳಾದ ಜನಪದ ಹಾಗೂ ಮಾರ್ಚ್ ಆಫ್ ಕರ್ನಾಟಕ ಸ್ಪರ್ಧಾತ್ಮಕ ಪರೀಕ್ಷಾರ್ಥಿಗಳಿಗೆ ಕೈಪಿಡಿಯಂತಿವೆ ಎಂದರು. ತುಂಗಭದ್ರಾ ಜಲಾನಯನ ಪ್ರದೇಶ ವ್ಯಾಪ್ತಿಯಲ್ಲಿ ಪ್ರಸ್ತುತ ಮಳೆ ಕೊರತೆಯಿಂದಾಗಿ ತುಂಗಭದ್ರಾ ಜಲಾಶಯದಲ್ಲಿ ಇದುವರೆಗೆ ಸಂಗ್ರಹವಿರುವ ನೀರನ್ನು ಕುಡಿಯುವ ಉದ್ದೇಶಕ್ಕೆ ಮಾತ್ರ ಬಳಸುವಂತೆ ಸರ್ಕಾರ ಆದೇಶಿಸಿದೆ. ಈ ಹಿನ್ನೆಲೆ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದ ಎಲ್ಲ ರೈತರು ಇಲಾಖೆಯೊಂದಿಗೆ ಸಹಕರಿಸುವಂತೆ ತುಂಗಭದ್ರಾ ಯೋಜನಾ ವೃತ್ತದ ಅಧೀಕ್ಷಕ ಅಭಿಯಂತರ ಎಸ್ಬಿ ಮಲ್ಲಿಗವಾಡ ಕೋರಿದ್ದಾರೆ. ಮುಂಬರುವ ದಿನಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಸುರಿದು ಜಲಾಶಯ ಭರ್ತಿಯಾದಲ್ಲಿ ನೀರಾವರಿ ಸಲಹಾ ಸಮಿತಿ ಸಭೆ ಆಯೋಜಿಸಿ ಬೆಳೆಗಳಿಗೆ ನೀರು ಹರಿಸುವ ಕುರಿತು ತೀರ್ಮಾನ ಕೈಗೊಳ್ಳಲಿದೆ ಎಂದು ತಿಳಿಸಿದ್ದಾರೆ. ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ 28 ಕೆರೆಗಳಿಗೆ ನೀರು ತುಂಬಿಸುವ 153 ಕೋಟಿ 76 ಲಕ್ಷ ರೂಪಾಯಿ ವೆಚ್ಚದ ಯೋಜನೆಗೆ ಶಾಸಕ ಗಾಲಿ ಜನಾರ್ದನ ರೆಡ್ಡಿ ಚಾಲನೆ ನೀಡಿದರು. ಕೊಪ್ಪಳ ಜಿಲ್ಲೆ ತಳಕಲ್ನಲ್ಲಿ ತೊಗರಿ ಬೆಳೆ ಸುಧಾರಿತ ಬೇಸಾಯ ಕುರಿತ ಒಂದು ದಿನದ ತಾಂತ್ರಿಕ ಕಾರ್ಯಾಗಾರದಲ್ಲಿ ಕೃಷಿ ಪಂಡಿತ ಶರಣಬಸಪ್ಪ ಪಾಟೀಲ್ ಮಾಹಿತಿ ನೀಡಿದರು. ಬಳ್ಳಾರಿ ಜಿಲ್ಲೆಯಲ್ಲಿ ಪ್ರಸಕ್ತ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಕೆಂಪು ಮೆಣಸಿನಕಾಯಿ ಮತ್ತು ಈರುಳ್ಳಿ ಬೆಳೆಗಳನ್ನು ವಿಮೆ ಯೋಜನೆಯಡಿ ಒಳಪಡಿಸಲಾಗಿದೆ. ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬೀಮಾ ಯೋಜನೆಯಡಿ ಹೆಸರು ನೋಂದಾಯಿಸಿಕೊಳ್ಳಲು ರೈತರಿಂದ ಅರ್ಜಿ ಆಹ್ವಾನಿಸಲಾಗಿದೆ ಎಂದು ತೋಟಗಾರಿಕೆ ಜಂಟಿ ನಿರ್ದೇಶಕರು ತಿಳಿಸಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಕೃಷಿ ವ್ಯಾಪಾರ ಹಾಗೂ ಸೇವಾ ವಲಯಗಳಲ್ಲಿ ಉದ್ಯಮ ಆರಂಭಿಸುವವರಿಗೆ 20 ಲಕ್ಷ ರೂಪಾಯಿಗಳವರೆಗೆ ಸಾಲ ಸೌಲಭ್ಯ ಒದಗಿಸುವ ಪ್ರಧಾನಮಂತ್ರಿ ಮುದ್ರಾ ಯೋಜನೆ PMMY ಯಶಸ್ವಿಯಾಗಿ ಜಾರಿಯಲ್ಲಿದೆ. ಜಿಲ್ಲೆಯಲ್ಲಿ ಯೋಜನೆ ಆರಂಭವಾದಾಗಿನಿಂದ ಇದುವರೆಗೆ 2,36,635 ಫಲಾನುಭವಿಗಳಿಗೆ 2,727 ಕೋಟಿ ರೂಪಾಯಿ ಸಾಲ ವಿತರಣೆ ಮಾಡಲಾಗಿದೆ ಎಂದು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಜಿಲ್ಲಾ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕ ಎನ್ಜಿ ಪ್ರಭುದೇವ.
1: PMMY ಅಂತ ಅಂದ್ರೆ ಪ್ರಧಾನ ಮಂತ್ರಿಗಳ ಮುದ್ರಾ ಯೋಜನೆ. ಈ ಮುದ್ರಾ ಯೋಜನೆ ಅಂತ ಹೇಳಿದ್ರೆ ಈ ಸಣ್ಣ ಬಿಸ್ನೆಸ್ ಮಾಡೋರಿಗೆ 4 ಕ್ಯಾಟಗರಿಗಳಲ್ಲಿ ಬ್ಯಾಂಕ್ನಲ್ಲಿ ಕೊಡುವಂತದ್ದು ಸಾಲ. ಕಳೆದ ಹಣಕಾಸು ವರ್ಷದಲ್ಲಿ ಅಂದ್ರೆ ಏಪ್ರಿಲ್ 2025 ಮಾರ್ಚ್ 2026 92,204 ಜನಕ್ಕೆ 1,402 ಕೋಟಿಗಳಷ್ಟು ನಾವು ಸಾಲ ವಿತರಣೆ ಮಾಡಿದೀವಿ. ಮೂಲ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಸಣ್ಣ ವ್ಯಾಪಾರ ಮಾಡಿರುವಂತವ್ರು ಆಗಿರ್ಬೋದು ಅಥವಾ ಹೋಟೆಲ್ ಬಿಸ್ನೆಸ್ ಮಾಡುವಂತವ್ರು

0: ನೀವು ಬ್ಯಾಂಕ್ಗಳಿಗೆ ಅಪ್ರೋಚ್ ಮಾಡಿಕೊಂಡು ಅಥವಾ ಇಲ್ಲ ಅಂದ್ರೆ ಜನಸಮರ್ಥ್ ಪೋರ್ಟಲ್ ಅಂತ ಇರ್ತದೆ, ಜನಸಮರ್ಥ್ ಪೋರ್ಟಲ್ ನಲ್ಲಿ ನಿಮ್ಮ ಸಾಲದ ಖಾತೆ ಮತ್ತೆ ಸಾಲದ ಬ್ಯಾಂಕ್ಗೆ ಸಂಬಂಧಪಟ್ಟಿದ್ದಾಗೆ ನೀವು ಅಪ್ಲೋಡ್ ಮಾಡಿಕೊಂಡ್ರೆ ಬ್ಯಾಂಕ್ಗಳಲ್ಲಿ ಅದು ಸಾಲ ಸಿಗುತ್ತೆ. ಸೊ ಇದನ್ನು ಸದುಪಯೋಗ ಮಾಡ್ಕೋಬೇಕು ಅಂತಂದ್ರೆ ಕೇಳ್ಕೊಳ್ತೀನಿ.
1: 12ನೇ ಶತಮಾನದಲ್ಲಿ ಶರಣರು ತಾಳೆಗರಿ ಓಲೆಗರಿಗಳಲ್ಲಿ ಬರೆದಿಟ್ಟಿದ್ದ ವಚನಗಳನ್ನು ತಮ್ಮ ಕಷ್ಟಕಾಲದಲ್ಲೂ ಊರೂರು ಅಲೆದು ಸಂಗ್ರಹಿಸಿದ ಕೀರ್ತಿ ಡಾಕ್ಟರ್ ಫಗು ಹಳಕಟ್ಟಿಯವರಿಗೆ ಸಲ್ಲುತ್ತದೆ ಎಂದು ವಿಧಾನ ಪರಿಷತ್ ಶಾಸಕ ಎಸ್ ವಿ ಸಂಕನೂರು ಹೇಳಿದ್ದಾರೆ. ಗದಗ ಜಿಲ್ಲಾಡಳಿತ ಭವನದಲ್ಲಿ ವಚನ ಸಾಹಿತ್ಯ ಸಂರಕ್ಷಣಾ ದಿನಾಚರಣೆ ಉದ್ಘಾಟಿಸಿ ಅವರು ಮಾತನಾಡಿದರು. ರಾಜ್ಯದಲ್ಲಿ ವಾಸಿಸುವ ಜನರಿಗೆ ಮಾತ್ರ ಗೃಹಜ್ಯೋತಿ ಯೋಜನೆ ಅನ್ವಯವಾಗಲಿದ್ದು, ಹೊರ ರಾಜ್ಯದಿಂದ ಬಂದು ವಾಸವಿರುವ ಜನರಿಗೆ ಯೋಜನೆಯ ಲಾಭವನ್ನು ನೀಡಲು ಸಾಧ್ಯವಿಲ್ಲ ಎಂದು ಹುಬ್ಬಳ್ಳಿ ಹೆಸ್ಕಾಂ ನಿಗಮದ ಅಧ್ಯಕ್ಷ ಸೈಯದ್ ಅಜ್ಜಂಪೀರ್ ಖಾದ್ರಿ ತಿಳಿಸಿದ್ದಾರೆ. ಹಾವೇರಿ ಜಿಲ್ಲೆ ಶಿಗ್ಗಾವಿಯಲ್ಲಿ ಇಂದು ಗೃಹಜ್ಯೋತಿ ಫಲಾನುಭವಿಗಳ ಪರಿಶೀಲನಾ ಕಾರ್ಯಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಕಳೆದ 3 ವರ್ಷಗಳಿಂದ ಬಡ ಜನತೆಗೆ ಹೊರೆಯಾಗದಂತೆ ಸರ್ಕಾರ 200 ಯೂನಿಟ್ ವಿದ್ಯುತ್ ಉಚಿತವಾಗಿ ನೀಡುತ್ತಿದೆ ಎಂದರು. ಭಾರತರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 14 ಅಡಿ ಎತ್ತರದ ಭವ್ಯ ಮೂರ್ತಿ 1,35,00,000 ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿದ್ದು, ನಾಡಿದ್ದು 5ನೇ ತಾರೀಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾಡಳಿತ ಭವನದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅನಾವರಣಗೊಳಿಸಲಿದ್ದಾರೆ ಎಂದು ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದ್ದಾರೆ. ನೈಋತ್ಯ ರೈಲ್ವೆ ಹುಬ್ಬಳ್ಳಿ ವಲಯ ಕಳೆದ ಜೂನ್ ತಿಂಗಳಲ್ಲಿ ಸರಕು ಸಾಗಣೆಯಲ್ಲಿ ದಾಖಲೆ ಮಟ್ಟದ ಪ್ರಗತಿ ಸಾಧಿಸಿದೆ. 4.18 ಮಿಲಿಯನ್ ಟನ್ ಸರಕು ಸಾಗಣೆ ಮಾಡಿದ್ದು ಕಳೆದ ಅವಧಿಗಿಂತ ಶೇಕಡ 5.2 ಹೆಚ್ಚಾಗಿದೆ. ಬೀದರ್ ತೋಟಗಾರಿಕಾ ಮಹಾವಿದ್ಯಾಲಯ ಈ ತಿಂಗಳ 7ನೇ ತಾರೀಕಿನವರೆಗೆ ಸಸ್ಯಸಂತೆ ಹಾಗೂ ತೋಟಗಾರಿಕೆ ಮುಂಗಾರು ಅಭಿಯಾನ ಆಯೋಜಿಸಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10
2: ವನಿತಾ ವಿಹಾರ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಪ್ರಥಮ ಹರಿದಾಸ ಮಹಿಳೆ ಗಲಗಲಿ ಅವ್ವ ಭಾಷಣ ರೂಪಾ ಕುಲಕರ್ಣಿ ಅವರಿಂದ.
3: ಕೋಲ ಕೋಲೆನ್ನಿ ಕೋಲ ಮುತ್ತಿನ ಕೋಲೆನ್ನಿ ಮುತ್ತಿನ ಕೋಲ ಕಾಲ ಕಾಲಕ್ಕೆ ಸುಭದ್ರೆಯ ಮನ ಕಳೆದು ನಾಚಿಸಿ ನಗುತ್ತಲೆ ಬನ್ನಿ. ಕೋಲ ಕೋಲೆನ್ನಿ ಕೋಲ ಮುತ್ತಿನ ಕೋಲೆನ್ನಿ ಮುತ್ತಿನ ಕೋಲ ಕಾಲ ಕಾಲಕ್ಕೆ ಸುಭದ್ರೆಯ ಮನ ಕಳೆದು ನಾಚಿಸಿ ನಗುತ್ತಲೆ ಬನ್ನಿ. ಸುವಿ ಸತ್ಯ ಭಾವೆ ಸುವಿ ಸುವಿ ರುಕ್ಮಿಣಿ ದೇವಿ ಸುವಿ ಸುವಿ ಕೃಷ್ಣರಾಯ ಸುವಿ ಎಂದರು. ಸುವಿ ಸತ್ಯ ಭಾವೆ ಸುವಿ ಸುವಿ ರುಕ್ಮಿಣಿ ದೇವಿ ಸುವಿ ಸುವಿ ಕೃಷ್ಣರಾಯ ಸುವಿ ಎಂದರು. ಮುಯ್ಯ ತಂದು ದ್ರೌಪದಿ ಸಯ್ಯ ಸಯ್ಯ ಎನಿಸಿಕೊಂಡು ಕೈಯ ಹೊಯ್ದು ನಗುತ್ತ ಕೃಷ್ಣ ಸುವಿ ಎಂದರು. ಮುಯ್ಯ ತಂದು ದ್ರೌಪದಿ ಸಯ್ಯ ಸಯ್ಯ ಎನಿಸಿಕೊಂಡು ಕೈಯ ಹೊಯ್ದು ನಗುತ್ತ ಕೃಷ್ಣ ಸುವಿ ಎಂದರು. ಈ ಕೋಲಾಟದ ಹಾಡು ಸುವಿ ಹಾಡುಗಳನ್ನು ಯಾರು ರಚಿಸಿದ್ರು, ಈ ಪರಂಪರೆ ಯಾವ ರೀತಿ ಪ್ರಾರಂಭ ಆಯಿತು ಅನ್ನೋದ್ರ ಬಗ್ಗೆ ಸ್ವಲ್ಪ ಪೀಠಿಕೆಯನ್ನು ನೋಡೋಣ. ನಮ್ಮ ಕನ್ನಡ ನಾಡಿನೊಳಗೆ ಜನಪದ ಸಾಹಿತ್ಯದ ನಂತರ ಮನೆ ಮನೆಯೊಳಗೆ ಪ್ರಚಲಿತವಾದ ಸಾಹಿತ್ಯ ಅಂದ್ರೆ ಶರಣ ಸಾಹಿತ್ಯ ಮತ್ತು ದಾಸ ಸಾಹಿತ್ಯ. ಶರಣ ಸಾಹಿತ್ಯದೊಳಗೆ ವಚನಗಳಿಗೆ ಪ್ರಾಮುಖ್ಯತೆ ದೊರೆತರ ದಾಸ ಸಾಹಿತ್ಯದೊಳಗೆ ಕೀರ್ತನೆಗಳು ಉಗಾಭೋಗಗಳು ಸುಳಾದಿಗಳು ಮುಖ್ಯ ಅದು. ಇನ್ನು ಹರಿದಾಸ ಸಾಹಿತ್ಯದ ಬಗ್ಗೆ ನೋಡಲಾಗಿ ಈ ಸಾಹಿತ್ಯದ ಆಕರಗಳಂದ್ರ ಉಪನಿಷತ್ತು ಪುರಾಣ ಇತಿಹಾಸ ಸರ್ವ ಮೂಲ ಪಂಚರಾತ್ರಾಗಮದಂತಹ ಗ್ರಂಥಗಳ ಜೊತೆ ಜೊತೆಗೆ ಲೋಕರೂಢಿ ನೀತಿಗಳು ಮುಂತಾದವುಗಳು ಅಂತ ಹೇಳಬಹುದು. ದಾಸ ಸಾಹಿತ್ಯದ ರಚನೆಗೆ ಸ್ಫೂರ್ತಿ ಮತ್ತು ಮಾರ್ಗದರ್ಶನ ದೊರೆತಿದ್ದು ಆಚಾರ್ಯ ಮಧ್ವರಿಂದ. ಮುಂದೆ ಅವರ ನಂತರ ಅನೇಕ ಯತಿವರ್ಯರಿಂದ ಹಾಗೂ ಶ್ರೇಷ್ಠ ಹರಿದಾಸ ವರಣ್ಯರಿಂದ ಈ ಪರಂಪರೆ ಮುಂದುವರಿಯಿತು. ಹರಿದಾಸ ವರಣ್ಯರಂತೆ ಅನೇಕ ಹರಿದಾಸ ಮಹಿಳೆಯರು ಸಹ ಈ ನಿಟ್ಟಿನೊಳಗೆ ಮುಂದುವರೆದು ದಾಸ ಸಾಹಿತ್ಯಕ್ಕೆ ಅಮೋಘವಾದ ಕೊಡುಗೆಯನ್ನು ನೀಡಿದರು. ಇಂದಿನವರೆಗೂ ಸುಮಾರು 300ಕ್ಕೂ ಹೆಚ್ಚು ಹರಿದಾಸ ಮಹಿಳೆಯರು ದಾಸ ಸಾಹಿತ್ಯಕ್ಕೆ ತಮ್ಮ ಔಚಿತ್ಯಪೂರ್ಣ ಕಾಣಿಕೆಯನ್ನು ನೀಡ್ಯಾರ. ಈಗ ನಾವು ಎಲ್ಲ ಹರಿದಾಸ ಮಹಿಳೆಯರಲ್ಲಿ ಪ್ರಥಮ

ಹರಿದಾಸ ಮಹಿಳೆ ಎನಿಸಿದ ಗಲಗಲಿ ಅವ್ವನವರ ಜೀವನ ಸಾಧನೆ ಹಾಗೂ ಅವರ ಕೃತಿಗಳ ಪಕ್ಷಿ ನೋಟದ ಬಗ್ಗೆ ಸ್ವಲ್ಪ ಮಟ್ಟಿಗೆ ತಿಳಿಯಲು ಪ್ರಯತ್ನಿಸೋಣ. ವಿದ್ವಾಂಸರ ಅಭಿಪ್ರಾಯದಂಗ ಅವನವರ ಕಾಲ ಸುಮಾರು 1650-1770. ಆ ಸಮಯದೊಳಗ ಹರಿದಾಸ ವರೆಣ್ಯರು ರಚಿಸಿದ ಕೀರ್ತನೆಗಳು ಬಹಳಷ್ಟು ಪ್ರಚಲಿತವಾದರೂ ಮಹಿಳೆ ಎನ್ನುವ ಕಾರಣಕ್ಕೋ ಏನೋ ಅವನವರು ರಚಿಸಿದ ಕೃತಿಗಳು ಬೆಳಕನ್ನೇ ಕಾಣಲಿಲ್ಲ. ಅದು ಕೇವಲ ತೋಂಡಿ ಸಾಹಿತ್ಯವಾಗಿ ಅಂದ್ರೆ ಹೆಂಗಸರ ಬಾಯಿಯಿಂದ ಬಾಯಿಗೆ ಬಂದಿವೆ ಹೊರತು ಕಾಗದದೊಳಗ ಮೂಡಲಿಲ್ಲ. ಅವರ ಶಿಷ್ಯ ಭಾಗಮ್ಮ ಅವರ ಕೀರ್ತನೆಗಳೆಲ್ಲವನ್ನೂ ಒಂದು ಸೀರೆಯೊಳಗೆ ಬರೆದಿಟ್ಟಿದ್ಲಂತ. ಆದ್ರ ಆ ಸೀರೆ ನೀರಿಗೆ ಬಿದ್ದಾಗ ಆ ಕೀರ್ತನೆಗಳೆಲ್ಲ ಅಳಿಸಿ ಹೋದವು ಅಂತ ಮುಂಬೈಯಲ್ಲಿದ್ದ ಒಬ್ಬ ವೃದ್ಧ ಮಹಿಳೆ ಹೇಳ್ತಿದ್ರು ಅಂತ ಹೇಳಲಾಗ್ತದೆ. ಇನ್ನು ಇತ್ತೀಚೆಗೆ ನಡೆಸಿದ ಸಂಶೋಧನೆಯಿಂದ ಹಾಗೂ ಕ್ರಿಸ್ತಶಕ 1927 ಬೆಳಗಾವಿಯ ರಾಮತತ್ವ ಪ್ರಕಾಶನದ ಶಂಕರ್ ಅಬಾಜಿ ಸಾವಂತ್ ಅವರ ಬಾಳಬೋಧ ಲಿಪಿಯೊಳಗ ಇವರ ಮುಯ್ಯಾದ ಹಾಡುಗಳ ಪ್ರಥಮ ಭಾಗ ಪ್ರಕಟಿಸಿದ್ರಂತ. ಮುಂದೆ ಪಂಡರಿನಾಥಾಚಾರ್ ಗಲ್ಗಲಿಯವರು ಸಂಗ್ರಹಿಸಿದ ಮಧ್ವ ವಾಂಗ್ಮಯ ತಪಸ್ವಿಗಳು ಈ ಗ್ರಂಥದೊಳಗ ಅವನವರನ್ನು ಕುರಿತು ಅಲ್ಪ ಸ್ವಲ್ಪ ಪರಿಚಯ ಮಾತ್ರ ಸಿಕ್ತು. ಆದರೆ 2011 ಹಣಮಂತ ತಾಸ್ಗಾಂವ್ಕರ್ ಅವರು ಬರೆದು ಪ್ರಕಟಿಸಿದ ಪ್ರಥಮ ಹರಿದಾಸ ಮಹಿಳೆ ಗಲಗಲಿ ಅವನವರು ಎನ್ನುವ ಪುಸ್ತಕದೊಳಗೆ ಮಾತ್ರ ಅವನವರ ಜೀವನ ಮತ್ತು ಕೃತಿಗಳ ಬಗ್ಗೆ ಬಹಳಷ್ಟು ಲಭ್ಯವಾಗಿದೆ. ಆದರೂ ಸಹಿತ ಪೂರ್ಣ ಪ್ರಮಾಣದಲ್ಲಿ ದೊರೆತಿಲ್ಲ. ಹೀಗಾಗಿ ಈ ವಿಷಯದ ಬಗ್ಗೆ ಇನ್ನೂ ಹೆಚ್ಚಿನ ಸಂಶೋಧನೆ ಅಗತ್ಯ ಇದೆ ಅಂತ ಹೇಳಬಹುದು. ನವಲಿ ಭೋಗಾಪರೇಶನ ಅರ್ಚಕ ಕುರ್ಮಾಚಾರ್ಯರ ಮಗಳಾದ ರಮಾ 12 ಬಾಲೆ. ಈಕೆ ನಮ್ಮ ಕಥಾನಾಯಕಿ. ಈ ರಮಾ 95 ಗಲಗಲಿಯ ಮುದ್ಗಲಾಚಾರ್ಯನ್ನು ಮದುವೆಯಾದ್ಲು. ಮದುವೆಯಾಗಿ ಮುಂದೆ ಒಂದೇ ವಾರದೊಳಗ ಗಲಗಲಿ ಆಚಾರ್ಯರು ಹರಿಪಾದ ಸೇರಿದ್ರು. ಆಗ 12 ಪುಟ್ಟ ಬಾಲೆ ರಮಾ ವಿಧವೆ. ತಮಗಿಂತ ಹಿರಿಯರಾದ ಮಲಮಕ್ಕಳ ಜೊತೆಗೆ ಇದ್ದು ಅವರಿಗೆ ಅಡುಗೆ ಮಾಡಿ ಬಡಿಸುತ್ತಾ ಅವರಿಂದಲೇ ವೇದೋಪನಿಷತ್ತುಗಳ ಶ್ರವಣ ಮಾತ್ರದಿಂದ ಆಧ್ಯಾತ್ಮ ವಿದ್ಯೆಯನ್ನು ಕಲಿತು ಶ್ರೇಷ್ಠ ಪಂಡಿತೆಯಾಗಿ ಸ್ತ್ರೀಕುಲಕ್ಕೆ ಮಾದರಿ ಆಗಿದ್ದು ಇದು ಒಂದು ದೊಡ್ಡ ಒಂದು ವಿಷಯ ಅಂತ ಹೇಳಬಹುದು. ಅಲ್ಲದೆ ತಮ್ಮ ಮಕ್ಕಳು ಮತ್ತು ಶಿಷ್ಯರ ಜೊತೆಗೆ ದೇಶದೆಲ್ಲೆಡೆ ಸಂಚರಿಸಿ ಅನೇಕ ವಾಕ್ಯಾರ್ಥಿಗಳನ್ನು ಸೋರಿಸಿದರು. ಅದಲ್ಲದೆ ಎಲ್ಲಿ ಹೋಗ್ತಿದ್ರು ಅಲ್ಲೆಲ್ಲ ಅವರು ತಮ್ಮ ಪುರಾಣ ಪ್ರವಚನಗಳನ್ನು ನೀಡ್ತಿದ್ರು. ಹಿಂಗೆ ಅನೇಕ ಪ್ರಶಸ್ತಿ ಸನ್ಮಾನಗಳನ್ನು ಅವರು ದೊರಕಿಸಿಕೊಂಡ್ರು ಅನ್ನೋದು ಅವರ ಜೀವನಕ್ಕೆ ಹಿಡಿದ ಕನ್ನಡಿ ಅಂದರೆ ತಪ್ಪಾಗಲಿಕ್ಕಿಲ್ಲ. ಇವರು ರಮಿಯರಸ, ರಮೇಶ, ರಾಮೇಶ ಹಿಂಗ ವಿಧ ವಿಧದ ಅಂಕಿತಗಳಿಂದ ಬರೆದ ತಮ್ಮ ಕೃತಿಗಳನ್ನು 1695 ಮೇ 22 ಅಂದರೆ ಗಲ್ಗಲಿ ಮತ್ತು ಶೂರ್ಪಾಲಿಯಲ್ಲಿ ಒಂದು ವಾರದವರೆಗೆ ನಡೆಯುವ ಆಗಿ ಹುಣ್ಣಿಮೆ ಉತ್ಸವದ ಸಮಯದೊಳಗ ಬಲ್ಲಿದ ಗುರುಗಳಿಗೆ ಎಲ್ಲ ಹಿರಿಯರಿಗೆ ಎರಗಿ ಬಲ್ಲಷ್ಟು ತತ್ವ ರಚಿಸಿದೆ. ಬಲ್ಲಿದ ಗುರುಗಳಿಗೆ ಎಲ್ಲ ಹಿರಿಯರಿಗೆ ಎರಗಿ ಬಲ್ಲಷ್ಟು ತತ್ವ ರಚಿಸಿದೆ. ಭಾವ ಸಂವತ್ಸರದ ಜ್ಯೇಷ್ಠ ಪಂಚಮಿ ತಿಥಿ ಶ್ರೇಷ್ಠವಾಗಿದ್ದ ಬುಧವಾರ ಭಾವ ಸಂವತ್ಸರದ ಜ್ಯೇಷ್ಠ ಪಂಚಮಿ ತಿಥಿ ಶ್ರೇಷ್ಠವಾಗಿದ್ದ ಬುಧವಾರ ಈ ಕವನ ಪಾವನವಾದ ಚರಿತೆ ರಚಿಸಿದೆ ದೇವ ಮಧ್ವೇಶೋ ಕೊಳ್ಳು. ಈ ಕವನ ಪಾವನವಾದ ಚರಿತೆಯೇ ರಚಿಸಿದೆ ದೇವ ಮಧ್ವೇಶ ಕೊಳ್ಳು ಅಂತ ಹೇಳ್ತಾ ಶ್ರೀಕೃಷ್ಣನಿಗೆ ತಮ್ಮ ಕೃತಿಗಳನ್ನು ಅರ್ಪಿಸಿದರು ಅಂತ ಹೇಳಲಾಗ್ತದೆ. ಇನ್ನು ಇವರ ಸಾಧನೆ ಮತ್ತು ಕೃತಿಗಳೆಡೆಗೆ ದೃಷ್ಟಿ ಹಾಯಿಸಲಾಗಿ 266 ಮುಯ್ಯಾದ ಹಾಡುಗಳು, ಸೇತು ಬಂಧನದ ಹಾಡು, ಜೋಗುಳ ಹಾಡು, ಕೋಲಾಟದ ಹಾಡುಗಳು, ಅಲಂಕಾರ ತಾರತಮ್ಯದ ಹಾಡುಗಳು ಮುಂತಾದವುಗಳು ನಮಗೆ ಲಭ್ಯವಾಗಿವೆ. ಇವರ ಕೃತಿಗಳಲ್ಲಿ ಏನಿದೆ ಅಂದರೆ ಗಹನವಾದ ವಿಚಾರಗಳು, ವೇದೋಪನಿಷತ್ತುಗಳಲ್ಲಿ ಅಡಕವಾಗಿರುವ ಗೂಢ ತತ್ವಗಳು, ವೇದ ಶಾಸ್ತ್ರ ಪುರಾಣ ಭಾಗವತ ಭಾರತದ ಮಹಾಭಾರತದ ಸಾರದ ಮತ್ತು ತಮ್ಮ ಪಾಂಡಿತ್ಯದ ಅನುಭವಗಳ ಮೂಲಕ ದೊರೆತ ನೀತಿ ಸುಧೈ ಶುದ್ಧಾಂತಕರಣ ಹರಿಭಕ್ತಿಯ ಜೊತೆ ಜೊತೆಗೆ ಶೃಂಗಾರ ಹಾಸ್ಯ ಹಾಗೂ ಕರುಣಾರಸಗಳು ಇವರ ಕೃತಿಯ ಹೂರಣವಾಗಿವೆ. ಇವರ ಕೀರ್ತನೆಗಳಲ್ಲಿ ಗೇಯತೆಯೂ ಇದೆ. ಆದ್ದರಿಂದಲೇ ಅವು ತಲೆಮಾರುಗಳಿಂದ ಬಾಯಿಂದ ಬಾಯಿಗೆ ದಾಟಿಸುತ್ತಾ ಇಲ್ಲಿಯವರೆಗೂ ಉಳಿದುಕೊಂಡು ಬಂದಿವೆ ಅಂತ ಹೇಳಲಾಗ್ತದೆ. ಗಲಗಲಿ ಅವನವರು ಪ್ರತಿವಾದಿಗಳೊಡನೆ ವಾದ ಮಾಡಿ ಜಯಿಸುತ್ತಿದ್ದರೆನ್ನುವ ವಿಷಯ ಮೇಲೆ ತಿಳಿಸಿದೀವಿ. ಅಂಥ ಒಂದು ಉದಾಹರಣೆಯನ್ನು ಈಗ ನಾವು ನೋಡಲಾಗಿ ಒಂದು ಸಲ ಪುಣೆಯೊಳಗೆ ಪೇಶ್ವೆ ಬಾಜಿರಾವ್

ಮಹಾರಾಜರ ಆಸ್ಥಾನದೊಳಗ ಉತ್ತರದ ಮತ್ತು ದಕ್ಷಿಣದ ಪಂಡಿತರ ಮಧ್ಯದೊಳಗ ಕೋಟಿ ಪ್ರಮೇಯದ ಬಗ್ಗೆ ವಾಖ್ಯಾರ್ಥ ಏರ್ಪಡಿಸಲಾಗಿತ್ತು. ಆ ಸಭೆಯೊಳಗ ಅವನವರು ತಮ್ಮ ಮಕ್ಕಳೊಂದಿಗೆ ದಕ್ಷಿಣದ ಪಂಡಿತರಾಗಿ ಭಾಗವಹಿಸಿ ಉತ್ತರದ ಪಂಡಿತರೊಡನೆ ಕೋಟಿ ಪ್ರಮೇಯದ ಬಗ್ಗೆ ವಾದ ಮಾಡಿದ್ರಂತ. ಕೋಟಿ ಪ್ರಮೇಯ ಅಂದ್ರ ಇದು ಸಂಖ್ಯಾವಾಚಕ ಅಲ್ಲ. ಕೋಟಿ ಪ್ರಮೇಯ ಅಥವಾ ಕೋಟಿ ಕ್ರಮ ಅಂದ್ರೆ ಎದುರಾಳಿಗಳು ಕೇಳಿದ ಪ್ರಶ್ನೆಗಳಿಗೆ ಕ್ರಮವಾಗಿ ತರ್ಕಶಾಸ್ತ್ರ, ತತ್ವಶಾಸ್ತ್ರ ಮತ್ತು ನ್ಯಾಯಶಾಸ್ತ್ರಕ್ಕನುಗುಣವಾಗಿ ನಿದರ್ಶನಗಳೊಂದಿಗೆ ಸಮರ್ಥನೆ ಮಾಡಬೇಕು. ಅಂತಹ ಒಂದು ಸಭೆಯೊಳಗ ಅವನವರು ತಮ್ಮ ಮಕ್ಕಳೊಂದಿಗೆ ಜೊತೆ ಸೇರಿ ವಾದ ಮಾಡಿ ವಿಜಯ ಸಾಧಿಸಿದ್ರಂತೆ. ಆಗ ಪೇಶ್ವೆ ಮಹಾರಾಜರು ಇವರಿಗೆ ಸನ್ಮಾನ ಮಾಡಿದ್ದಲ್ಲದೆ ವರ್ಷಾಸನವನ್ನು ಹಾಕಿಕೊಟ್ಟ ನಿದರ್ಶನ ಬಿಜಾಪುರ್ ಜಿಲ್ಲೆಯ ಬೀಳಗಿ ಟ್ರೆಜರಿಯೊಳಗ ಅದ ಅಂತ ಹೇಳಲಾಗ್ತದೆ. ಅಲ್ಲದೆ ಸ್ವಾತಂತ್ರ್ಯ ನಂತರ ಭಾಷಾವಾರು ಪ್ರಾಂತಗಳ ರಚನೆಯ ನಂತರ ಆ ಎಲ್ಲ ಕಾಗದ ಪತ್ರಗಳು ಮಹಾರಾಷ್ಟ್ರದ ಪುಣೆಯ ಪೂರ್ವೇತಿಹಾಸ ಆಡಳಿತ ಮಂಡಳಿ ವಶದಲ್ಲಿ, ಅಂದರೆ ಪುಣೆಯ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ನಲ್ಲಿ ಇವೆ ಅಂತಲೂ ಹೇಳಲಾಗ್ತದೆ. ಆ ಸನ್ನದು ನಮಗೆ ಸಿಗದೇ ಇದ್ರೂ ಸಹಿತ 1771 ಅವನವರ ಮೊಮ್ಮಗನು ಅಥವಾ ಮರಿಮೊಮ್ಮಗನು ಬಾಳಾಚಾರ್ಯರು ಅಂತಿದ್ರು, ಅವರಿಗೆ ದೊರೆತ ವೇದಶಾಸ್ತ್ರ ಸಂಪನ್ನ ರಾಜಶ್ರೀ ಬಾಳಾಚಾರ್ಯ ಸ್ವಾಮೀಜಿ ಚರಣ ಸೇವಿಸಿ ಆಜ್ಞಾಧಾರಕ ದೇಸಾಯಿ ಪರ್ಗಣ್ ಗಲ್ಗಲಿ ಸುರಸನ 1171 ಯಜ್ಞಯಾಗಾದಿಗಳನ್ನು ಮಾಡಿಕೊಂಡು ಸುಖವಾಗಿದ್ದು ಆಶೀರ್ವದಿಸುವುದಕ್ಕಾಗಿ ವಂಶ ಪಾರಂಪರಿಕವಾಗಿ ಮುನ್ನಡೆಯುವಂತೆ ಬರೆದುಕೊಟ್ಟದ್ದು ತಾರೀಖ್ 15 ಶಾವಲ, ಅಂದ್ರೆ ಕ್ರಿಸ್ತಶಕ 1771 ಸನ್ನದು. ಇದನ್ನು ನೋಡಿದಾಗ ಅವನವರಿಗೆ ನೀಡಿದ ವರ್ಷಾಸನವನ್ನೇ ಮುಂದುವರಿಸಿದ್ದು ಎನ್ನುವ ವಿಷಯ ತಿಳಿಯುತ್ತದೆ. ಈ ವಿಷಯ ತಿಳಿದಾಗ ಅವನವರ ಹಿರಿಮೆ ಗರಿಮೆಯ ಅರಿವು ಉಂಟಾಗಿ ಮನ ಮುದಗೊಳ್ಳುತ್ತದೆ. ಹಿಂಗ ಮತ್ತೊಂದು ಸಲ ಸಂಚಾರ ಸಮಯದೊಳಗ ತಮ್ಮ ಶಿಷ್ಯರೊಡನೆ ಅವನವರು ಮೈಸೂರಿನ ಆಂಜನೇಯ ದೇವಸ್ಥಾನದೊಳಗ ತಂಗಿದ್ರಂತೆ. ಅಲ್ಲಿ ಆಂಜನೇಯ ದೇವಸ್ಥಾನದ ಮುಂದೆ ಭಾಗವತದಲ್ಲಿ ಇರ್ತಕ್ಕಂಥ ಆಂಜನೇಯನನ್ನು ರಂಗೋಲಿಯಲ್ಲಿ ಬಿಡಿಸಿದ್ರಂತೆ. ಅದನ್ನು ಆ ಮಹಾರಾಜರ ಪುರೋಹಿತರು ಅದನ್ನು ನೋಡಿ ಬಹಳ ಆಶ್ಚರ್ಯಚಕಿತರಾಗಿ ಆ ವಿಷಯವನ್ನು ಅವನವರು ಬಂದ ವಿಷಯವನ್ನು ಕೃಷ್ಣರಾಜ ಒಡೆಯರಿಗೆ ಹೇಳಲಾಗಿ ಆ ಸಮಯದೊಳಗಿದ್ದ ಮೈಸೂರಿನ ಅರಸರಾದ ದೊಡ್ಡ ಕೃಷ್ಣರಾಜ ಒಡೆಯರವರು ಅವನವರ ಪಾಂಡಿತ್ಯವನ್ನು ತಿಳಿದು ಅವರನ್ನು ಅರಮನೆಗೆ ಆಹ್ವಾನಿಸಿದರೆಂದು ಸ್ವತಃ ತಾವೇ ದೇವಸ್ಥಾನಕ್ಕೆ ಬಂದರಂತೆ. ನಂತರ ಅವರನ್ನು ಬಹು ಗೌರವಪೂರ್ವಕವಾಗಿ ಅರಮನೆಗೆ ಪಲ್ಲಕ್ಕಿಯಲ್ಲಿ ಕರೆದುಕೊಂಡು ಹೋದ್ರಂತೆ. ಅಲ್ಲಿ ಅವರ ಪುರಾಣ ಪ್ರವಚನಗಳನ್ನು ಏರ್ಪಡಿಸಿ ಅವರ ಪಾಂಡಿತ್ಯಕ್ಕೆ ಬೆರಗಾದ ಅರಸರು ಅವರಿಗೆ 1200 ಬೆಳ್ಳಿಯ ನಾಣ್ಯಗಳನ್ನು, ಪಲ್ಲಕ್ಕಿ, ಛತ್ರ, ಚಾಮರಗಳನ್ನು ನೀಡಿ ಗೌರವಿಸಿದ ಉಲ್ಲೇಖನೂ ಇದೆ. ಅರಸರು ಅವನವರಿಗೆ ಸನ್ಮಾನ ಮಾಡಿದ ಉದಾಹರಣೆಗಳನ್ನು ನಾವು ತಿಳ್ಕೊಂಡ್ವಿ. ಈಗ ಶ್ರೇಷ್ಠ ಮಠಾಧೀಶರಿಗೂ ಸಹಿತ ಅವನವರ ಪಾಂಡಿತ್ಯದ ಮೇಲೆ ಎಷ್ಟೊಂದು ನಂಬಿಕೆ ಇತ್ತು ಎನ್ನುವ ಬಗ್ಗೆ ಒಂದು ಉದಾಹರಣೆಯನ್ನು ಈಗ ನೋಡೋಣ. ಒಂದು ಸಲ ಆ ಸಮಯದಲ್ಲಿ ಉತ್ತರಾದಿ ಮಠಾಧೀಶರಾಗಿದ್ದ ಶ್ರೀಗಳು ಸುಧಾಪಾಠದ ಜಟಿಲ ವಿಷಯಗಳ ಬಗ್ಗೆ ಅರ್ಥವನ್ನು ಕೇಳಲು ಬಂದ ತಮ್ಮ ಕೆಲವು ಶಿಷ್ಯರನ್ನು ಅವನವರ ಬಳಿಗೆ ಕಳಿಸಿದರಂತೆ. ಆಗ ಅವನವರು ಆ ಶಿಷ್ಯರಿಗೆ ಆ ವಿಷಯದ ಅರ್ಥಾನುಸಂಧಾನವನ್ನು ಬಹಳ ಸುಂದರವಾಗಿ ತಿಳಿಸಿ ಹೇಳಿದರು ಅನ್ನೋ ಮಾತು ಸಹಿತ ಇದೆ. ಹೀಗೆ ಕರ್ಮಠ ಬ್ರಾಹ್ಮಣ ಮನೆತನದಲ್ಲಿ ಜನಿಸಿದ ಒಬ್ಬ ಸ್ತ್ರೀ ಅಡಿಗೆ ಮಾಡುತ್ತಾ ಶಾಸ್ತ್ರ ಪುರಾಣಗಳನ್ನೆಲ್ಲ ಅರಿತುಕೊಂಡು ವಿದ್ವನ್ಮಣಿಯಾಗಿ ಪ್ರಥಮ ಹರಿದಾಸ ಮಹಿಳೆ ಎನಿಸಿಕೊಂಡ ಅವ್ವನವರ ಚರಿತ್ರೆ ಅದ್ಭುತ, ಅತ್ಯದ್ಭುತ. ಇನ್ನು ಅವರ ಕೃತಿಗಳ ವಿಷಯ ಹಾಗೂ ನಿರೂಪಣೆಯೆಡೆಗೆ ಕಣ್ಣು ಹಾಯಿಸಿದಾಗ ಅವರಲ್ಲಿದ್ದ ವಿದ್ವತ್ತು, ಜ್ಞಾನ, ಭಕ್ತಿ ಎಷ್ಟಿತ್ತು ಅನ್ನೋದರ ಅರಿವು ನಮಗೆ ಉಂಟಾಗ್ತದೆ. ಅವನವರು ತಮ್ಮ ಒಂದು ಕೀರ್ತಿನೊಳಗ ಕೃಷ್ಣನ ದ್ವಾರಿಕೆಯನ್ನು ವರ್ಣಿಸುತ್ತ, ಎಂಥ ನಗರ ಎಂಥ ನಗರ ನಿಂತು ವರ್ಣಿಸಬೇಕು, ಶ್ರೀಕಾಂತೆಯಿಂದ ಇಂತು ರಮಿಸುವುದು, ಎಂಥ ನಗರ ಎಂಥ ನಗರ ನಿಂತು ವರ್ಣಿಸಬೇಕು, ಶ್ರೀಕಾಂತೆಯಿಂದ ಇಂತು ರಮಿಸುವುದು ಅಂದ್ರ ಇನ್ನು ಅಲ್ಲಿಯ ಪ್ರಕೃತಿ ಪರಿಸರದ ಬಗ್ಗೆ, ನೆಲ್ಲಿ ನೇರಲ ಕೋಕಿಲವು ಸ್ವರಗೈವ ಸೊಬಗು ಇನ್ನೆಲ್ಲೂ ಕಾಣೆ, ನೆಲ್ಲಿ ನೇರಲ ಕೋಕಿಲವು ಸ್ವರಗೈವ ಸೊಬಗು ಇನ್ನೆಲ್ಲೂ ಕಾಣೆ. ಹಿಂಗ ಮುಂದೆ ನಾನಾ ರೀತಿಯ ಗಿಡಮರಗಳ ಪಕ್ಷಿಗಳ ವರ್ಣನೆ ಬಹು ಸುಂದರ. ಇನ್ನು ಅಲ್ಲಿರೋ ಮನೆಗಳ, ಜನಗಳ ಹಾಗೂ ಮಕ್ಕಳ ಬಗ್ಗೆ ಹೇಳುತ್ತ, ಮುಂದಕ್ಕೆ ನೋಡಲು ಹೊಂದಿದ್ದ ಮನೆಗಳು ಹಂದರದ ಜಗಲಿ ಸುಳಿಗೋಳ, ಮುಂದಕ್ಕೆ ನೋಡಲು ಹೊಂದಿದ್ದ ಮನೆಗಳು ಹಂದರದ ಜಗಲಿ ಸುಳಿಗೋಳ, ಹಂದರದ ಜಗಲಿ ಸುಳಿಗೋಳ ತುಂಬಿದ ಜನರು ಕಡೆಯಿಲ್ಲ,
ಹಂದರದ ಜಗಲಿ ಸುಳಿಗಳ

ತುಂಬಿದ ಜನರು ಕಡೆಯಿಲ್ಲ. ಕೋಗಿಲೆ ಸ್ವರದಂತೆ ಮಕ್ಕಳ ಜೋಗುಳ ಹಾಡೋತ ಮನೆ ಮುಂದೆ, ಕೋಗಿಲ ಸ್ವರದಂತೆ ಮಕ್ಕಳ ಜೋಗುಳ ಹಾಡೋತ ಮನೆ ಮುಂದೆ ಮಕ್ಕಳ ಲಾಲಿ ಪಾಡುವರು ಕಡೆಯಿಲ್ಲ ಅಂತ ವರ್ಣಿಸ್ತಾರೆ. ವೃಂದಾವನದ ಗೋಪಿಕೆಯರನ್ನು ಕುರಿತು, ಕುಸುರಿನ ಸಿಂಬಿಯಲ್ಲಿ ಮೊಸರ ಗಡಿಗೆ ಎಸಗೂತ, ಕುಸುರಿನ ಸಿಂಬಿಯಲ್ಲಿ ಮೊಸರ ಗಡಿಗೆ ಎಸಗೂತ, ಮೊಸರ ಗಡಿಗೆ ಎಸಗೂತ ಮಾರುವ ಬಿಸಜನೇತ್ರಿಯರು ಕಡೆಯಿಲ್ಲ ಅಂತ ಹೇಳ್ಯಾರ. ಇನ್ನ ಕೃಷ್ಣನ ಅರಮನೆಯ ಸಿರಿವಂತಿಕೆಯನ್ನು ವರ್ಣಿಸುತ್ತಾ, ರನ್ನಾದ ಬಾಗಿಲು ಚಿನ್ನದ ಚೌಕಟ್ಟು, ಹೊನ್ನು ಕಳಶಗಳು ಹೊಳೆವೋವೇ, ರನ್ನಾದ ಬಾಗಿಲು ಚಿನ್ನದ ಚೌಕಟ್ಟು, ಹೊನ್ನು ಕಳಶಗಳು ಹೊಳೆವೋವೇ, ಹೊನ್ನು ಕಳಶಗಳು ಹೊಳೆವೋವೇ, ಇದು ನಮ್ಮ ಪನ್ನಂಗ ಶಯನನ ಅರಮನೆ ಅಂತ ಹೇಳ್ಯಾರ. ಹಂಗೆ ಮುಂದುವರಿಸಿ, ನೀಟಾದ ಬೀದಿ ಥಾಟಾದ ಮನೆಗಳು, ರಥ ಮುತ್ತಿನ ತೋರಣ, ಧ್ವಜ ತೇಜಿ, ಆನೆಗಳ ಸಾಲು, ಬೆಳ್ಳಿ ಬಂಗಾರದ ಅಂಗಡಿ, ಕಂಚುಗಾರರ ಸಾಲು, ಸುಂದರ ಬಾಲಕಿಯರ ಹಿಂಡು, ಹಿಂಗ ವರ್ಣನೆ ತನ್ನ ಪರಾಕಾಷ್ಠತೆ ತಲುಪ್ತದ. ಬಾಜಾರದ ಬಗ್ಗೆ ವರ್ಣಿಸುತ್ತಾ, 18 ಸಾಲಿನ ಬತ್ತಾಸದಂಗಡಿ ಅರಳು ಮೊದಲಾಗಿ ಏನಾರಿ, ಸಕ್ಕರೆ ತಂದಿಟ್ಟು ಮಾರುವವರು ಕಡೆಯಿಲ್ಲ. 18 ಸಾಲಿನ ಬತ್ತಾಸದಂಗಡಿ ಅರಳು ಮೊದಲಾಗಿ ಏನಾರಿ, ಸಕ್ಕರೆ ತಂದಿಟ್ಟು ಮಾರುವವರು ಕಡೆಯಿಲ್ಲ. ಹಿಂಗ ಬಣ್ಣಿಸುವ ದ್ವಾರಕಾ ನಗರದ ವರ್ಣನೆ ಅವ್ವನವರ ಕಾವ್ಯ ಕಲ್ಪನಾ ಶಕ್ತಿಗೆ ಹಚ್ಚಿದ ಕುಂದಣ ಅಂತ ಹೇಳಬಹುದು. ಇನ್ನು ಬಾಲಕೃಷ್ಣನ ಲೀಲೆಗಳನ್ನು ಹೆತ್ತೆ ತಾಯಿ ವರ್ಣಿಸುವಂತೆ ಬಹಳ ಸುಂದರವಾಗಿ ಕೀರ್ತನೆ ಮೂಲಕ ಹೇಳಿದ್ದಾರೆ. ಗಿಲುಕು ಅಂದಾವಮ್ಮ ಗೆಜ್ಜೆ ಗಿಲುಕು ಅಂದಾವೇ, ಕಲಕು ಮಾಡಿ ದೈತ್ಯರನ ನೆಲಕ್ಕೆ ಒತ್ತಿದ ಪಾದವಮ್ಮ, ಗಿಲುಕು ಅಂದಾವಮ್ಮ ಗೆಜ್ಜೆ ಗಿಲುಕು ಅಂದಾವೇ, ಸಿಟ್ಟಿಲೆ ದೈತ್ಯರ ಶಿರವ ಕುಟ್ಟಿ ಸವರಿದ ಪಾದವೆಂದು, ಸಿಟ್ಟಿಲೆ ದೈತ್ಯರ ಶಿರವ ಕುಟ್ಟಿ ಸವರಿದ ಪಾದವೆಂದು, ಗಿಲುಕು ಅಂದಾವಮ್ಮ ಗೆಜ್ಜೆ ಗಿಲುಕು ಅಂದಾವೇ ಅಂತ ಹೇಳ್ತಾ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಕನಾದ ಶ್ರೀಹರಿ ಮಹಿಮೆಯನ್ನು ಸಾರಿದ್ದಾರೆ. ಇನ್ನು ನಾಟ್ಯಪ್ರಿಯ ಹರಿಯನ್ನು ವರ್ಣಿಸುತ್ತ, ತಕ್ಕಡ ತಕ್ಕಡ ತಾತಾ ಎನ್ನುತ್ತಲೇ, ತಕ್ಕಡ ತಕ್ಕಡ ತಾತಾ ಎನ್ನುತ್ತಲೇ, ಧಿಕ್ಕಿ ಧಿಕ್ಕಿಡಿ ಎನ್ನುತ್ತಲೇ, ಧಿಮಿಕಿ ಧಿಮಿಕಿಡಿ ಎನ್ನುತ್ತಲೇ, ಘಲು ಘಲು ಘಲುಕು ಎನ್ನುತ್ತಲೇ, ಘಲು ಘಲು ಘಲುಕು ಎನ್ನುತ್ತಲೇ, ಚೆಲುವ ರಾಮೇಶನು ಸುಲಭದೇ ನಲಿವ ಅಂತ ಹೇಳ್ಯಾರ. ಇನ್ನು ಮುಯ್ಯಾದ ಹಾಡುಗಳೊಳಗ ಎರಡು ವಿಧ. ಮುಯ್ಯ ತಗೊಂಡು ಸುಭದ್ರೆ ದ್ರೌಪದಿಯವರು ದ್ವಾರಕೆಗೆ ಬಂದದ್ದು, ನಂತರ ಸತ್ಯಭಾಮೆ ರುಕ್ಮಿಣಿಯರು ಬಂದು ಬಳಗದೊಡನೆ ಮುಯ್ಯ ತಿರುಗಿಸಿದ್ದು. ಮುಯ್ಯ ತಂದ ದ್ರೌಪದಿ ಸುಭದ್ರೆ ತಾಯಿ ಮನೆಗೆ ಬಂದು ಬಹಳ ಹೊತ್ತಾಯಿತು, ತಾಯಿ ಮನೆಗೆ ಬಂದು ಬಹಳ ಹೊತ್ತಾಯಿತು, ತಾಯಿಯ ಸೊಸೆಯರು ಬರಲಿಲ್ಲ, ತಾಯಿಯ ಸೊಸೆಯರು ಬರಲಿಲ್ಲ, ನಮಗಂಜಿ ಬಾಯಿ ಬಿಡುತ್ತಾರೆ ಒಳಗಿನ್ನು ಅಂತ ಅತ್ತಿಗೆಯರಾದ ರುಕ್ಮಿಣಿ ಸತ್ಯಭಾಮೆಯರ ಕಾಲೆಳಿತಾರೆ. ಆಗ ರುಕ್ಮಿಣಿ ಸತ್ಯಭಾಮೆಯರು, ಕೇಳ ಸುಭದ್ರ ಮುಯ್ಯ ಕಾಳಾರಾತ್ರಿಲಿ ತಂದು, ಕೇಳ ಸುಭದ್ರ ಮುಯ್ಯ ಕಾಳಾರಾತ್ರಿಲಿ ತಂದು, ಬಹಳ ಕೋಪಿಸುವ ಬಗೆಹೇಳ, ಬಹಳ ಕೋಪಿಸುವ ಬಗೆಹೇಳ, ಮುತ್ತಿನ ತೋಳ ತಾಯಿತವ ಕೊಡುವೇನು, ಬಹಳ ಕೋಪಿಸುವ ಬಗೆಹೇಳ, ಮುತ್ತಿನ ತೋಳ ತಾಯಿತವ ಕೊಡುವೇನು ಅಂತ ಅವರಿಗೆ ತಕ್ಕ ಉತ್ತರವನ್ನೇ ಕೊಡ್ತಾರೆ. ಈ ಮುಯ್ಯ ಕೇವಲ ಸ್ತ್ರೀಯರಿಗೆ ಮಾತ್ರ ಸೀಮಿತ ಆಗದೆ ಕೃಷ್ಣ ಪಾಂಡವರ ಮಧ್ಯದೊಳಗೂ ಮಾತಿನ ಚಕಮಕಿ ಕೀರ್ತನೆ ರೂಪದಲ್ಲಿ ಇರೋದನ್ನ ಇನ್ನು ಮುಂದೆ ಕೇಳೋಣ. ಕೃಷ್ಣ ಪಾಂಡವರನ್ನು ಕುರಿತು, ಭಿಕ್ಷೆ ಬೇಡಿ ಬಂದವರು ರಾಜ್ಯ ರಕ್ಷಿಸಬಲ್ಲವರಲ್ಲ, ಭಿಕ್ಷೆ ಬೇಡಿ ಬಂದವರು ರಾಜ್ಯ ರಕ್ಷಿಸಬಲ್ಲವರಲ್ಲ, ಭಕ್ಷಿಸಿರೋ ಬಂಡಿ ತುಂಬ ಭಕ್ಷವೆಲ್ಲ ಅಂದ್ರ ಪಾಂಡವರು, ಬಂದಿ ಏನಯ್ಯ ಕೃಷ್ಣ, ವಂದಿಸಿ ಭಕ್ತರು ಕರೆದರು ನೀನು ಹಿಂದಕ್ಕೆ ಹೋಗುವಿ, ಬಂದೇ ಏನಯ್ಯ ಕೃಷ್ಣ, ವಂದಿಸಿ ಭಕ್ತರು ಕರೆದರು ನೀನು ಹಿಂದಕ್ಕೆ ಹೋಗುವಿ, ಕೃಷ್ಣ ಇನ್ಯಾತರ ಶ್ರೇಷ್ಠನೆ, ಸ್ತನ ಕೊಟ್ಟ ನಾರಿಯ ಕೊಂದು ಬಿಟ್ಟಾನೆ, ಕೃಷ್ಣ ಇನ್ಯಾತರ ಶ್ರೇಷ್ಠನೆ, ಸ್ತನ ಕೊಟ್ಟ ನಾರಿಯ ಕೊಂದು ಬಿಟ್ಟಾನೆ ಅಂತ ಪೂತನಿ ಸಂಹಾರದ ಕುರಿತು ಚೇಷ್ಟೆ ಮಾಡ್ತಾರೆ. ಇನ್ನು ಅವನವರು ತಮ್ಮ ಮುಯ್ಯಾದ ಹಾಡುಗಳೊಳಗೆ ವರ್ಣನೆ ಮಾಡಿದ ಸೀರೆಗಳ ಸಾಲಂತೂ ನಾವು ಕೇಳಲೇಬೇಕು. ಸೃಷ್ಟಿಗಧಿಕವಾದ ಪಟ್ಟಾವಳಿಯ ಸೀರೆ, ಬಿಳಿಯ ಬಣ್ಣದ ಸೀರೆ, ರನ್ನ ಮಾಣಿಕದ ಆಭರಣ, ಸಕಲಾತಿ ಸೀರೆ, ದೋರೆ ಕಂಕಣ ಸರಿಗೆ, ಸೂರ್ಯರಗದ ಸೀರೆ, ಸಾಲೆವಲಿಯ ಕುಪ್ಪಸ, ತೋರ ಮಾಣಿಕದ ನೆನೆದಂಡೆ, ಉದಯ ರಗದ ಸೀರೆ, ಪದ್ಮರಗದ ಕುಪ್ಪಸ, ಪದ್ಮದ ಹೂವಿನ ನೆನೆದಂಡೆ, ಅತ್ತಿ ಹೂವಿನ ಸೀರೆ, ಕುತ್ತನಿ ಕುಪ್ಪಸ, ಸುತ್ತ ಮುತ್ತಿನ ನೆನೆದಂಡೆ.

ಮೋತಿ ಚೂರಿನ ಸೀರೆ ಜಾತಿ ಮುತ್ತಿನ ದಂಡೆ, ಸಾರಸನ ಸೀರೆ ತೋರ ಮುತ್ತಿನ ದಂಡೆ, ಅಂಬೂಜಾಕ್ಷಿಗೆ ತಕ್ಕ ಗೊಂಬಿ ಪೈಠಣ ಸೀರೆ ಜಂಬೂ ದ್ವೀಪದ ನೆನೆದಂಡೆ, ಖಡ್ಡಿ ಪೈಠಣ ಸೀರೆ ದೊಡ್ಡ ಮುತ್ತಿನ ನೆನೆದಂಡೆ, ಸಾಸಿವೆ ಬಣ್ಣದ ಸೀರೆ ಕುಸುಬೆ ಬಣ್ಣದ ಕುಪ್ಪಸ, ಹಿಂಗ ಸೀರೆಗಳ ವರ್ಣನೆ ಅಮೋಘ. ಮುಯ್ಯಾದ ಹಾಡುಗಳೊಳಗ ಸೀರೆಗಳ ವರ್ಣನೆ ಕೇಳಿದ್ವಲ್ಲ, ಈಗ ಮುಯ್ಯಾದ ಹಾಡಿನೊಳಗೆ ಒಂದು ಅಥವಾ ಎರಡು ಶಬ್ದಗಳೊಳಗೆ ಬಹಳ ಸುಂದರವಾಗಿ ದಶಾವತಾರದ ರೂಪರೇಷೆಯನ್ನು ನಿರ್ಮಿಸಿ ನೀಡಿರುವುದು ಅವರ ಕೃತಿ ರಚನೆಯ ಚಾಕಚಕ್ಯತೆಗೆ ನಿದರ್ಶನ ಅಂತ ಅನ್ಬಹುದು. ಈಗ ಅಂತಹ ಕೀರ್ತನೆಡೆಗೆ ನೋಡಲಾಗಿ, ಜಗದೋದ್ಧಾರನ ಸಖಿ ಮೊದಲಿಗೆ ಬಲಗೊಂಬೆ, ಮುದದಿಂದ ಮುಯ್ಯ ಗೆಲಿಸಂಬೆ. ಜಗದೋದ್ಧಾರನ ಸಖಿ ಮೊದಲಿಗೆ ಬಲಗೊಂಬೆ, ಮುದದಿಂದ ಮುಯ್ಯ ಗೆಲಿಸಂಬೆ. ನಿಗಮ ತಂದವನಿಗೆ ಮುಗಿವೇವು ಕರಗಳ ಎನ್ನುವಲ್ಲಿ ಮತ್ಸ್ಯಾವತಾರ, ನಗವ ಪೊತ್ತವನ ಬಲಗೊಂಬೆ ಎನ್ನುವಲ್ಲಿ ಕೂರ್ಮಾವತಾರ, ಜಗವನೆತ್ತಿದವ ಜಾಣೆ ವಂದೀಸಿ ಎನ್ನುವಲ್ಲಿ ವರಹಾವತಾರ, ಕರುಳು ಬಗೆದ ಎನ್ನುವಲ್ಲಿ ನರಸಿಂಹಾವತಾರ, ಪಡವಿಯ ನಳೆದವ ಎನ್ನುವಲ್ಲಿ ವಾಮನಾವತಾರ, ಕೊಡಲಿಯ ಪಿಡಿದ ಎನ್ನುವಲ್ಲಿ ಭಾರ್ಗವ, ಸೇತುವೆ ಕಟ್ಟಿದವ ಎನ್ನುವಲ್ಲಿ ಶ್ರೀರಾಮಾವತಾರ, ಪಾರಿಜಾತ ತಂದವ ಎನ್ನುವಲ್ಲಿ ಶ್ರೀಕೃಷ್ಣಾವತಾರ, ವಸ್ತ್ರಹೀನ ಎನ್ನುವಲ್ಲಿ ಬೌದ್ಧಾವತಾರ, ಹಾಗೂ ಕುದುರೆ ಹತ್ತಿದ ಎನ್ನುವಲ್ಲಿ ಕಲ್ಕಿ ಅವತಾರವನ್ನು ಬಹಳ ಸೂಕ್ಷ್ಮ ರೀತಿಯಲ್ಲಿ ಬಣ್ಣಿಸಿರುವ ಅವರ ವಿದ್ವತ್ತಿಗೆ ಯಾರು ಸಾಟಿ? ಇನ್ನು ಅವನವರ ಕೋಲಿನ ಪದಗಳ ಕೇವಲ ಒಂದೆರಡು ಸಾಲುಗಳನ್ನು ನೋಡಲಾಗಿ, ಕೋಲೆಂದು ಪಾಡೀರೆ ಕೋಮಲೆಯರೆಲ್ಲ ಅಮ್ಮಯ್ಯ, ಗೋಪಾಲ ಕೃಷ್ಣಯ್ಯಗ ಶರಣೆಂದು ಕೋಲ, ಪಚ್ಚ ಪವಳದ ಕೋಲ ಅಚ್ಚ ಮುತ್ತಿನ ಕೋಲ, ತುಚ್ಛ ಗೊಯಿಸಿ ದ್ರೌಪದಿಗೆ ಹುಚ್ಚು ಹಿಡಿಸುವ ಕೋಲ, ಪಚ್ಚ ಪವಳದ ಕೋಲ ಅಚ್ಚ ಮುತ್ತಿನ ಕೋಲ, ತುಚ್ಛ ಗೊಯಿಸಿ ದ್ರೌಪದಿಗೆ ಹುಚ್ಚು ಹಿಡಿಸುವ ಕೋಲ, ಹಿಂಗ ಅವನವರ ಕಲ್ಪನಾ ಪ್ರಪಂಚ ಶ್ರೀಹರಿಯ ಸುತ್ತಲೇ ಸುತ್ತುತ್ತಿದ್ದಾದ್ದರಿಂದ ತಮ್ಮ ಎಲ್ಲ ಕೃತಿಗಳೊಳಗ ಹರಿ ಸರ್ವೋತ್ತಮತ್ವವನ್ನು ಮೆರೆದಿದ್ದಾರೆ. ಅವರ ವಿದ್ವತ್ತಿಗೆ ಯಾರು ಸಾಟಿ? ಇನ್ನು ಅವನವರ ಕೋಲಿನ ಪದಗಳ ಕೇವಲ ಒಂದೆರಡು ಸಾಲುಗಳನ್ನು ನೋಡಲಾಗಿ, ಕೋಲೆಂದು ಪಾಡೀರೆ ಕೋಮಲೆಯರೆಲ್ಲ ಅಮ್ಮಯ್ಯ, ಗೋಪಾಲ ಕೃಷ್ಣಯ್ಯಗ ಶರಣೆಂದು ಕೋಲ, ಪಚ್ಚ ಪವಳದ ಕೋಲ ಅಚ್ಚ ಮುತ್ತಿನ ಕೋಲ, ತುಚ್ಛ ಗೊಯಿಸಿ ದ್ರೌಪದಿಗೆ ಹುಚ್ಚು ಹಿಡಿಸುವ ಕೋಲ, ಪಚ್ಚ ಪವಳದ ಕೋಲ ಅಚ್ಚ ಮುತ್ತಿನ ಕೋಲ, ತುಚ್ಛ ಗೊಯಿಸಿ ದ್ರೌಪದಿಗೆ ಹುಚ್ಚು ಹಿಡಿಸುವ ಕೋಲ, ಹಿಂಗ ಅವನವರ ಕಲ್ಪನಾ ಪ್ರಪಂಚ ಶ್ರೀಹರಿಯ ಸುತ್ತಲೇ ಸುತ್ತುತ್ತಿದ್ದಾದ್ದರಿಂದ ತಮ್ಮ ಎಲ್ಲ ಕೃತಿಗಳೊಳಗ ಹರಿ ಸರ್ವೋತ್ತಮತ್ವವನ್ನು ಮೆರೆದಿದ್ದಾರೆ. ಅವರು ರಚಿಸಿದ 58 ನುಡಿಗಳ ದೀರ್ಘ ಜೋಗುಳದ ಹಾಡಿನೊಳಗ ಒಂದೇ ಒಂದು ನುಡಿಯಲ್ಲಿ ಬರುವ ಶ್ರೀಕೃಷ್ಣನ ಹೆಸರುಗಳನ್ನು ನೋಡೋಣ. ಅಚ್ಯುತನಂತನೆಂಬುದು ಒಂದು ನಾಮ, ಕುಕ್ಷಿಲೋಕನೆಂಬುದು ಒಂದು ನಾಮ, ಪಕ್ಷಿ ವಾಹನನೆಂಬುದೊಂದು ನಾಮ, ಲಕ್ಷ ಕೋಟಿ ಅನಂತ ಅಕ್ಷಯ ನಾಮ ಜೋ ಜೋ. ಅವನವರ ಮತ್ತೊಂದು ಶ್ರೇಷ್ಠ ಕೃತಿಯಾದ ಸೇತು ಬಂಧನದ ಕೇವಲ 4 ಸಾಲುಗಳನ್ನು ನೋಡಲಾಗಿ, ಸರ್ವರಮಣೀಯರೆಲ್ಲ ಕುಳಿತು ಕೇಳಿರಿ ರಾಮಕೃಷ್ಣ ಭಕ್ತರ ಷರತ್ತು, ಸರ್ವರಮಣೀಯರೆಲ್ಲ ಕುಳಿತು ಕೇಳಿರಿ ರಾಮಕೃಷ್ಣ ಭಕ್ತರ ಷರತ್ತು, ರಾಮ ಹೆಚ್ಚು ಎನ್ನುವ ಮಾರುತಿ ಕೃಷ್ಣ ಹೆಚ್ಚು ಎನ್ನುವ ಪಾರ್ಥ, ರಾಮ ಹೆಚ್ಚು ಎನ್ನುವ ಮಾರುತಿ ಕೃಷ್ಣ ಹೆಚ್ಚು ಎನ್ನುವ ಪಾರ್ಥ. ಹಿಂಗ ಇಲ್ಲಿ ಹನುಮಂತ ಮತ್ತು ಅರ್ಜುನ್ನೊಳಗ ನಡೆದ ವಾದ ವಿವಾದ ದೃಶ್ಯ ಅಂತ್ಯದೊಳಗ ವೃದ್ಧ ರೂಪದಲ್ಲಿ ಬಂದ ಶ್ರೀಹರಿ, ರಾಮ ಮತ್ತು ಕೃಷ್ಣ ಬೇರೆ ಅಲ್ಲ, ನಾನೊಬ್ಬನೇ ಅಲ್ಲ ಅನ್ನೋದನ್ನು ಅವರಿಬ್ಬರಿಗೂ ಮನದಟ್ಟು ಮಾಡಿಕೊಟ್ಟಾಗ ಹನುಮಂತ ಮತ್ತು ಅರ್ಜುನರಿಗೆ ತಮ್ಮ ತಪ್ಪಿನ ಅರಿವಿನ ಉಂಟಾಗುತ್ತದೆ. ಅರ್ಜುನ ಮತ್ತು ಹನುಮಂತ ದೇವರ ಸಂವಾದದ ಈ ಕೃತಿ ನಮಗೆ ದ್ವಾಪರ ಯುಗದ ಚಿತ್ರವನ್ನು ಮನಮುಟ್ಟುವಂತೆ ದರ್ಶಿಸುತ್ತದಂದ್ರ ಅತಿಶಯೋಕ್ತಿಯಲ್ಲ. ಹಿಂಗ ಅವನವರು ಒಂದೊಂದು ಕೃತಿಗಳು ಒಂದೊಂದು ಅಮೋಘ ರತ್ನಗಳಿದ್ದಂಗ, ಅವನವರು ಸಹ ಭುವಿಗಿಳಿದು ಬಂದಿರುವ ಒಂದು ಅನರ್ಘ್ಯ ರತ್ನ. ಅವನವರು ತಮ್ಮ ಕೊನೆಯ ದಿನಗಳೊಳಗ ತಮ್ಮ ಪೂರ್ವಜರ ಸ್ಥಳವಾದ ಶೂರ್ಪಾಲಿಯೊಳಗೆ ನೆಲೆಸಿ ಅಲ್ಲಿಯೇ ಹರಿಪಾದ ಸೇರುವ ತಮ್ಮ ಇಚ್ಛೆಯಂತೆ ಶೂರ್ಪಾಲಿಯ ನರಸಿಂಹದೇವರ ಸನ್ನಿಧಾನದೊಳಗ ತಮ್ಮ ಜೀವನಕ್ಕೆ ಅಂತ್ಯ ಹಾಡಿದ್ರು ಅಂತ ಹೇಳಲಾಗ್ತದೆ. ಅಲ್ಲಿ ನದಿ ಹತ್ತಿರವೇ ಅವರ ಅಂತ್ಯ ಸಂಸ್ಕಾರ ನಡೆದಿದ್ದು, ಒಂದು ಕಲ್ಲನ್ನು ನಡೆಸಲಾಗಿತ್ತಂತ. ಆದರೆ ಈಗ ಅದು ಕೃಷ್ಣೆಯ ಒಡಲೊಳಗೆ ಸೇರಿಕೊಂಡಿದೆ ಅಂತ ಹೇಳಲಾಗ್ತದೆ. ಈಗ ಆ ಕಲ್ಲು ನಮಗೆ ಕಾಣಿಸೋದಿಲ್ಲ. ಆದರೆ ಅವರ ಅಂತ್ಯ ಯಾವಾಗ ಆಯಿತೆನ್ನುವ ವಿಷಯ ಹಾಗೂ ಪೇಶ್ವೆ ಬಾಜಿರಾವ್ ಅವರ ಆಸ್ಥಾನದಲ್ಲಿ ನಡೆದ ಚರ್ಚೆಯ ವಿಷಯ, ಇನ್ನು ಅನೇಕ ಸಂಗತಿಗಳ ಬಗ್ಗೆ ಹೆಚ್ಚಿನ ಸಂಶೋಧನೆಗಳು ನಡೆದು ಅವರ ಜೀವನದ ಮೇಲೆ ಇನ್ನಷ್ಟು ಬೆಳಕು ಚೆಲ್ಲುವ ಕಾರ್ಯ ಆಗಲಂತ

0: ಹಾಗೂ ಈ ತರಹದ ಅನೇಕ ಹರಿದಾಸ ಮಹಿಳೆಯರ ಬಗ್ಗೆ ಇನ್ನಷ್ಟು ಸಂಶೋಧನೆಗಳು ನಡೆಯಲೆಂದು ಆಶಿಸುತ್ತಾ ಹರಿದಾಸ ಮಹಿಳೆಯರಿಗೆ ಜಯವಾಗಲಿ, ಗಲಗಲಿ ಅವ್ವನವರಿಗೆ ಜಯವಾಗಲಿ.
1: ಇದುವರೆಗೆ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಪ್ರಥಮ ಹರಿದಾಸ ಮಹಿಳೆ ಗಲಗಲಿ ಅವ್ವ ಈ ಕುರಿತು ರೂಪಾ ಕುಲಕರ್ಣಿ ಅವರಿಂದ ಭಾಷಣ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಬೆಂಗಳೂರು. ಈಗ ಕೆಲವು ಜಾಹೀರಾತುಗಳು ಹಾಗೂ ಪ್ರಕಟಣೆಗಳು.
1: QR ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರವಾ ದಿನ ಸುದಿನ
2: ಸಿಕ್ಕಿದ್ರು.
3: UPI ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
4: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
0: ಆಕಾಶವಾಣಿ ಧಾರವಾಡ.
5: ಆತ್ಮೀಯ ಕೇಳುಗರೇ, ಆಕಾಶವಾಣಿ ಧಾರವಾಡ ಹಾಗೂ FM 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಪ್ರತಿ ಶನಿವಾರ ಬೆಳಿಗ್ಗೆ 7:15 ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ. ತಪ್ಪದೇ ಕೇಳಿ, ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಆತ್ಮೀಯ ಕೇಳುಗರೇ,
6: ಸಿನಿಮಾ
5: ಪ್ರತಿ ಶನಿವಾರ ಬೆಳಿಗ್ಗೆ 9:30 10:30 ಸಿನಿ ಕ್ವಿಜ್ ನಂದನ.
6: ನಮ್ಮ ಸಿನಿಮಾ, ನಿಮ್ಮ ಸಿನಿಮಾ, ನಮ್ಮ ಸಿನಿಮಾ, ಕನ್ನಡ ಸಿನಿಮಾ.
5: ಕನ್ನಡ ಚಲನಚಿತ್ರ ಕ್ಷೇತ್ರಕ್ಕೆ ಸಂಬಂಧಿಸಿದ ಕಾರ್ಯಕ್ರಮ ಸಿನಿ ಕ್ವಿಜ್ ನಂದನ.
6: ಭಾರಿ ಸಿನಿಮಾ.
5: ಕನ್ನಡ ಸಿನಿಮಾ ಕುರಿತು ನಾವು ಕೇಳುವ ಪ್ರಶ್ನೆಗಳಿಗೆ ನೀವು ಉತ್ತರಿಸಲು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 244-3414, 244-3415 ಹಾಗೂ 244-3416. STD ಸಂಖ್ಯೆ 0836.
7: ಜಗದ ಜನರಂಜನಿ.
5: ನಿಮ್ಮ ಮೆಚ್ಚಿನ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಶನಿವಾರ 9:30 ಕಾರ್ಯಕ್ರಮ ಸಿನಿ ಕ್ವಿಜ್ ನಂದನ.
0: ಕೇಳುಗರೆ, ಈ ಮಧ್ಯಾಹ್ನ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 12:35 ಆರೋಗ್ಯ ಸಂಚಿಕೆಯಲ್ಲಿ ಮಾನವರ ದೇಹದಲ್ಲಿ ಹಾರ್ಮೋನ್ಗಳ ಪಾತ್ರ, ಈ ಕುರಿತು ಹಾಸನದ ಡಾಕ್ಟರ್ ಗಾನಮಿ YP ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತ F ತಳವಾರ್. ಇದು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, PM ಫಸಲ್ ಭೀಮಾ ಯೋಜನೆ. ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಕುರಿತು BR ಪ್ರವೀಣ್ ಕುಮಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು PM ಜಗದೀಶ್. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 1:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕುಳಲಿಯ ಕಲ್ಲವ್ವ, ಕಾಶವ್ವ, ಹಂದಣ್ಣವರ್ ಮತ್ತು ಸಂಗಡಿಗರಿಂದ ಚೌಡಿಗಿ ಪದಗಳನ್ನು ಕೇಳುತ್ತೀರಿ. 1:30 ಕನ್ನಡ ಚಿತ್ರಗೀತೆಗಳು, 2:40 ಹೊಸ ಕನ್ನಡ ಚಿತ್ರಗೀತೆಗಳನ್ನು ಕೇಳುತ್ತೀರಿ. 3:00 ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಹಿಂದಿ ಕಾರ್ಯಕ್ರಮಗಳನ್ನು FM 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಕೇಳುವಿರಿ. ಇವಿಷ್ಟು ಈ ಮಧ್ಯಾಹ್ನ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು.

0: ಸ್ವರಾಂಜಲಿ ಸಂಗೀತ ದಿಗ್ಗಜರ ಸ್ಮೃತಿ ಚಿತ್ರ. ಅಭಿಮಾನಿ ಶ್ರೋತೃಗಳೇ, ಶಾಸ್ತ್ರೀಯ ಸಂಗೀತದೊಂದಿಗೆ ಮಿಳಿತಗೊಂಡು ಅದಕ್ಕೆ ಇಂಬು ಕೊಡುವಂತಹದ್ದು ಹಾರ್ಮೋನಿಯಂ ಅನ್ನೋ ಸಂವಾದಿನಿಯ ಸೆಳಕು ಅದು. ಆ ಸರಿಗಮಗಳನ್ನ ಆರಾಧಿಸಿ ಸಂವಾದಿನಿಯ ಸಂತ ಎನಿಸಿಕೊಂಡವರು ರಾಮ್ಭಾವು ಬಿಜಾಪುರೆ ಅನ್ನೋ ಸಂಗೀತ ದಿಗ್ಗಜರು. ಆ ಕಲಾವಿದರ ಜೀವನ ಸಂಗೀತದ ಎಳೆ ಎಳೆಯ ಪದರು ಸಂವಾದಿನಿ ಸಂತನ ಸುಸ್ವರ ಸಿಂಚನ ಅನ್ನೋ ಸ್ವರಾಂಜಲಿಯ ಕದರು. ಕೇಳ್ರಿ, ಪ್ರತಿ ಶುಕ್ರವಾರ ಮುಂಜಾನೆ 6:35 ರಾತ್ರಿ 8:15
1: ಸಂವಾದಿನಿ ಸಂತನ ಸುಸ್ವರ ಸಿಂಚನ
0: ಸ್ವರಾಂಜಲಿಯ ಈ ನಡೆ ಸಂವಾದಿನಿ ಸಂತನ ಜೀವನ ಸಾಧನೆಯೆಡೆ.
2: ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಮೂಡಿಬರುವುದು.

0: ಆಕಾಶವಾಣಿ ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಆರೋಗ್ಯ ಸಂಚಿಕೆಗೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮಾನವನ ದೇಹದಲ್ಲಿನ ಹಾರ್ಮೋನ್ಗಳ ಕುರಿತು ಮಾಹಿತಿ ಕೇಳೋಣ. ಮಾಹಿತಿ ಮಾಡಿಕೊಡಲಿದ್ದಾರೆ ಎಂಡೋಕ್ರೈನಾಲಜಿಸ್ಟ್ ಆಗಿರುವ ಹಾಸನದ ಡಾಕ್ಟರ್ ಗಾನವಿ ವೈಪಿ. ಇವರೊಂದಿಗೆ ಸುಜಾತಾ ಎಫ್ ತಳವಾರ್.
1: ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ಆರೋಗ್ಯ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಎಂಡೋಕ್ರೈನಾಲಜಿಸ್ಟ್ ಆಗಿರುವಂತಹ ಹಾಸನದ ಡಾಕ್ಟರ್ ಗಾನವಿ ವೈಪಿ ಅವರು. ಮೇಡಮ್ ನಮಸ್ಕಾರ.
2: ನಮಸ್ತೆ ಮ್ಯಾಮ್.
1: ಕಾರ್ಯಕ್ರಮಕ್ಕೆ ಸ್ವಾಗತ.
2: ಇವತ್ತಿನ
1: ಕಾರ್ಯಕ್ರಮದಲ್ಲಿ ನಾವು ನಮ್ಮ ದೇಹ ಕೆಲಸ ಮಾಡುತ್ತೆ, ನಿದ್ದೆ ಮಾಡ್ತೀವಿ, ಬೆಳಿಗ್ಗೆ ಏಳ್ತೀವಿ, ಕೆಲಸ ಮಾಡ್ತೀವಿ, ಯಾವಾಗ ಯಾವಾಗೋ ಸುಸ್ತಾಗುತ್ತೆ, ಇನ್ಯಾವಾಗ ತುಂಬಾ ಚೆನ್ನಾಗಿರ್ತೀವಿ, ಒಮ್ಮೆ ಸುಮ್ಮನೆ ನೆನೆನೋ ಆಗುತ್ತೆ ದೇಹಕ್ಕೆ, ಇದೆಲ್ಲ ಬಹಳ ಸಹಜ ಅಂತ ಜನಸಾಮಾನ್ಯರ ಭಾಷೆನಲ್ಲಿ ಏ ಆಗುತ್ತೆ, ಮನುಷ್ಯಂಗ್ ಬರದೆ ಮರಗ್ ಬರುತ್ತಾ, ದುಃಖ ನಗು ಅಳು ಇವೆಲ್ಲ ಬಹಳ ಸಹಜವಾಗಿರುತ್ತೆ ಅಂತ. ಆದ್ರೆ ತಿಳ್ಕೊಳ್ತಾ ಹೋದಂಗೆ ನಮ್ಮ ದೇಹದಲ್ಲಿ ಅನೇಕ ಹಾರ್ಮೋನುಗಳು ಕೆಲಸ ಮಾಡ್ತಾ ಇರುತ್ತೆ. ಹಾರ್ಮೋನುಗಳ ವ್ಯತ್ಯಯದಿಂದ ಅಥವಾ ವ್ಯತ್ಯಾಸದಿಂದ ಹೆಚ್ಚಾದ್ರೂ ಒಂದು, ಕಡಿಮೆ ಆದ್ರೂ ಒಂದು, ಏನೇನೋ ಲಕ್ಷಣಗಳು ದೇಹದ ಮೇಲೆ ಪರಿಣಾಮ ಬೀರುತ್ತೆ, ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ ಅಂತ ನಮ್ಗೆ ಈಗ ಗೊತ್ತಾಗಿದೆ. ಏನಾದ್ರು ಆದಾಗ ಸಾಮಾನ್ಯವಾಗಿ ಡಾಕ್ಟರ್ ಹತ್ರ ಹೋಗೋರು, ಅವರೇನೋ ಮಾತ್ರೆ ಕೊಡೋದು, ಅದೆಲ್ಲ ನಡೀತಾ ಇತ್ತು. ಆದ್ರೆ ಈಗ ವೈದ್ಯಕೀಯ ರಂಗ ಕೂಡ ಬೆಳೆದ ಹಾಗೆ ಎಂಡೋಕ್ರೈನಾಲಜಿ ಅನ್ನುವಂತಹ ವಿಭಾಗ ಅಥವಾ ಹಾರ್ಮೋನುಗಳ ಒಂದು ವಿಭಾಗ ಅಂತಾನೆ ಹೇಳ್ಬೋದು ಅಂತ ಅನ್ಸುತ್ತೆ. ಆ ವಿಭಾಗ ಅತಿ ಹೆಚ್ಚಿನ ಮಹತ್ವವನ್ನ ಇತ್ತೀಚಿನ ದಿನಗಳಲ್ಲಿ ಪಡೆದುಕೊಂಡಿದೆ. ನೀವು ಎಂಡೋಕ್ರೈನಾಲಜಿಸ್ಟ್ ಆಗಿ ಅಥವಾ ಹಾರ್ಮೋನುಗಳ ತಜ್ಞೆಯಾಗಿ ಬಹಳಷ್ಟು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀರಾ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಹಾರ್ಮೋನ್ ಅಂದ್ರೆ ಏನು, ಮೊದಲನೇದು ನಮ್ಮ ದೇಹದಲ್ಲಿ ಏನೇನು ಗ್ಲ್ಯಾಂಡ್ಸ್ ಅಥವಾ ಗ್ರಂಥಿಗಳು ಯಾವ್ಯಾವ ರೀತಿಯ ಹಾರ್ಮೋನುಗಳನ್ನ ಉತ್ಪಾದಿಸುತ್ತೆ, ಯಾವಾಗ ಶುರು ಆಗುತ್ತೆ, ಎಲ್ಲವೂ ಒಂದೇ ಸರ್ತಿ ಹುಟ್ಟಿದ ತಕ್ಷಣನೇ ಏನು ಶುರು ಆಗಿರೋದಿಲ್ಲ, ಒಂದೊಂದು ಹಂತದಲ್ಲಿ ಒಂದೊಂದು ಹಾರ್ಮೋನು ಹೆಚ್ಚು ಸ್ರವಿಸುತ್ತೆ, ಇನ್ನ ವಯಸ್ಸಾದ ಹಾಗೆ ಕೆಲವು ಹಾರ್ಮೋನುಗಳು ಕಡಿಮೆ ಶ್ರವಿಸ್ತವೆ, ಇವೆಲ್ಲ ವಿಷಯಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡಬಹುದು ಅಂತ ಅನ್ಸುತ್ತೆ. ಮೊದಲನೇದಾಗಿ ಹಾರ್ಮೋನ್ ಅಂದ್ರೆ ಏನು ಮೇಡಮ್?
2: ಸೊ ನಮ್ಮ ದೇಹದಲ್ಲಿ ಹಾರ್ಮೋನ್ ಅಂದ್ರೆ ಕೆಮಿಕಲ್ ಮೆಸೆಂಜರ್ಸ್ ಅಂತ ಸಿಂಪಲ್ ಆಗಿ ಹೇಳ್ಬೋದು. ಇವು ನಮ್ಮ ದೇಹದ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಬ್ಲಡ್ ಸ್ಟ್ರೀಮ್ ಅಂದ್ರೆ ರಕ್ತದ ಮೂಲಕ ಸಂದೇಶನ ಕಳಿಸುತ್ತೆ. ಸೊ ನಾವು ನಮ್ಮ ದೇಹದ ಸೆಲ್ಸ್ ಮತ್ತು ಆರ್ಗನ್ಸ್ ಗಳ ನಡುವೆ ಸಂದೇಶವನ್ನು ತಲುಪಿಸಲು ಕೆಮಿಕಲ್ ಮೆಸೆಂಜರ್ಸ್ ಆಗಿ ಇವು ಕೆಲಸ ಮಾಡುತ್ತೆ. ಸೊ ಹಾರ್ಮೋನ್ಗಳನ್ನು ನಮ್ಮ ದೇಹದ ಕೆಮಿಸ್ಟ್ರಿ ಆಮೇಲೆ ಹೋಮಿಯೋಸ್ಟೆಸಿಸ್ ಅಂತ ನಾವು ಹೇಳ್ತೀವಿ, ಬ್ಯಾಲೆನ್ಸ್ ಮೇಂಟೈನ್ ಮಾಡೋದಕ್ಕೆ ತುಂಬಾ ಮುಖ್ಯ ಪಾತ್ರ ವಹಿಸ್ತವೆ ಈ ಹಾರ್ಮೋನ್ಗಳು. ಹಾರ್ಮೋನ್ಗಳು ಸರಿಯಾದ ಬ್ಯಾಲೆನ್ಸ್ ನಲ್ಲಿ ಇದ್ದಾಗ ನಮ್ಮ ದೇಹದ ಆರೋಗ್ಯ ಕೂಡ ಸರಿಯಾಗಿರುತ್ತೆ ಮತ್ತು ಎಲ್ಲಾ ಬಾಡಿ ಫಂಕ್ಷನ್ಸ್ ಕೂಡ ಸರಿಯಾಗಿ ನಡೀತಾ ಇರುತ್ತೆ. ಸೊ ಹಾರ್ಮೋನ್ಸ್ಗಳು ಹೇಗೆ ಕೆಲಸ ಮಾಡುತ್ತೆ ಅಂತ ಅಂದ್ರೆ, ಇದನ್ನ ಅರ್ಥ ಮಾಡ್ಕೊಳ್ಳಲು ಒಂದ್ ಸಿಂಪಲ್ ಉದಾಹರಣೆ ಹೇಳ್ತೀನಿ. ಸೊ ಇದು ಲಾಕ್ ಅಂಡ್ ಕೀ ಉದಾಹರಣೆ. ಸೊ ಹಾರ್ಮೋನ್ಸ್ ಅನ್ನು ನಾವು ಕೀ ಅಂದು ಊಹಿಸಬಹುದು. ಕೀಗೆ ಲಾಕ್ ಬೇಕು.

0: ಬೇಕಾಗೇ ಬೇಕಾಗತ್ತಲ್ವಾ. ಸೊ ಅದೇ ತರ ನಮ್ಮ ದೇಹದ ಪ್ರತಿಯೊಂದು ಸೆಲ್ಸ್ ಅಥವಾ ಆರ್ಗನ್ಸ್ ಮೇಲೆ ವಿಶೇಷವಾದ ರಿಸೆಪ್ಟರ್ಸ್ ಅಂತ ಇರುತ್ತೆ. ಈ ರಿಸೆಪ್ಟರ್ಸ್ ಗಳನ್ನ ನಾವು ಲಾಕ್ ಅಂತ ಭಾವಿಸಬಹುದು. ಸೊ ಸರಿಯಾದ ಕೀ ಸರಿಯಾದ ಲಾಕ್ ಗೆ ಮಾತ್ರ ಹೊಂದಂತೆ. ಸೊ ಪ್ರತಿಯೊಂದು ಹಾರ್ಮೋನ್ಸ್ ಕೂಡ ತನ್ನದೇ ಆದ ರಿಸೆಪ್ಟರ್ಸ್ ಗೆ ಕೂಡ ಅಂಟ್ಕೊಳ್ಳುತ್ತೆ. ಸೊ ಈಗ ಹಾರ್ಮೋನ್ಸ್ ರಿಸೆಪ್ಟರ್ಸ್ ಗೆ ಬೈಂಡ್ ಆದಾಗ ಮಾತ್ರ ಆ ಸೆಲ್ ಗೆ ಸಂದೇಶ ತಲುಪುತ್ತೆ ಮತ್ತು ಅದರ ಕೆಲಸ ಪ್ರಾರಂಭವಾಗುತ್ತೆ. ಅಂದ್ರೆ ರೈಟ್ ಹಾರ್ಮೋನ್ಸ್, ರೈಟ್ ರಿಸೆಪ್ಟರ್, ರೈಟ್ ಆಕ್ಷನ್. ಸೊ ಇದೇ ಕಾರಣಕ್ಕೆ ಒಂದು ಹಾರ್ಮೋನ್ ದೇಹದ ಎಲ್ಲಾ ಭಾಗಗಳಲ್ಲೂ ಕೆಲಸ ಮಾಡಲ್ಲ. ಅದು ತನ್ನ ಟಾರ್ಗೆಟ್ ಆರ್ಗನ್ ಅಥವಾ ಟಾರ್ಗೆಟ್ ಟಿಶ್ಯೂನಲ್ಲಿ ಇರುವ ರಿಸೆಪ್ಟರ್ಸ್ ಗಳ ಮೇಲಷ್ಟೇ ಪರಿಣಾಮ ಬೀರುತ್ತೆ. ಸೊ ಈ ತರ ಹಾರ್ಮೋನ್ಸ್ ಗಳು ಕೆಮಿಕಲ್ ಮೆಸೆಂಜರ್ಸ್ ಆಗಿ ನಮ್ಮ ದೇಹದಲ್ಲಿ ಕೆಲಸ ನಿರ್ವಹಣೆ ಮಾಡುತ್ತೆ.
1: ಈಗ ಹೆಣ್ಣು ಮಕ್ಕಳಿಗೆ ಕೆಲವು ಹಾರ್ಮೋನುಗಳು ವಿಶೇಷವಾಗಿ ಸ್ರವಿಸುತ್ತವೆ, ಮತ್ತೆ ಗಂಡು ಮಕ್ಕಳಲ್ಲಿ ಕೆಲವು ಹಾರ್ಮೋನುಗಳು ಹೆಚ್ಚಾಗಿ ಸ್ರವಿಸುತ್ತವೆ, ಅದನ್ನ ಆಮೇಲೆ ನೋಡೋಣ. ಈಗ ಹಾರ್ಮೋನುಗಳ ಪ್ರಭಾವ ನಮ್ಮ ದೇಹದ ಮೇಲೆ ಎಷ್ಟಿದೆ ಅಂದ್ರೆ, ನೀವೇ ಹೇಳಿದ ಹಾಗೆ ಕೆಲವು ಹಾರ್ಮೋನು ಸ್ರವಿಸದೇ ಇದ್ರೂ ದೇಹಕ್ಕೆ ತೊಂದರೆ ಆಗುತ್ತೆ, ಹೆಚ್ಚು ಸ್ರವಿಸಿದ್ರೂ ತೊಂದರೆ ಆಗುತ್ತೆ, ಕಡಿಮೆ ಆದ್ರೂ ತೊಂದರೆ ಆಗುತ್ತೆ. ಅದಕ್ಕೆಲ್ಲ ವೈದ್ಯಕೀಯ ರಂಗದಲ್ಲಿ ಇತ್ತೀಚೆಗೆ ಅಂದ್ರೆ ಹಾರ್ಮೋನ್ ಯಾವ್ದು ಕಮ್ಮಿ ಇದೆ, ಯಾವ್ದು ಹೆಚ್ಚಿದೆ, ಅದನ್ನ ಕಡಿಮೆ ಮಾಡಕ್ಕೆ ಅಥವಾ ಅದನ್ನ ಹೆಚ್ಚು ಮಾಡಲಿಕ್ಕೆ ಈಗ ವೈದ್ಯಕೀಯ ರಂಗದಲ್ಲಿ ಬಹಳಷ್ಟು ಸಂಶೋಧನೆಗಳಾಗಿ ಮಾತ್ರೆಗಳಿದೆ, ಔಷಧಿಗಳಿದೆ, ಎಲ್ಲ ನಡೆಯುತ್ತೆ. ಆದರೆ ಹಾರ್ಮೋನುಗಳ ಅವಶ್ಯಕತೆ ನಮ್ಮ ದೇಹಕ್ಕೆ ಎಷ್ಟಿದೆ?
0: ಓಕೆ, ಸೊ ಹಾರ್ಮೋನ್ಗಳು ಓವರ್ ನೈಟ್ ಯೂಶಲಿ ಕೆಲಸ ಮಾಡೋದಿಲ್ಲ. ಇವು ನಿಧಾನವಾಗಿ ಕೆಲಸ ಮಾಡುತ್ತೆ. ಅಂದ್ರೆ ನಮ್ಮ ದೇಹದ ಬಹಳ ಮುಖ್ಯವಾದ ಫಂಕ್ಷನ್ಸ್ ಅನ್ನು ಇವು ಕಂಟ್ರೋಲ್ ಮಾಡುತ್ತೆ. ಉದಾಹರಣೆಗೆ ಗ್ರೋತ್ ಅಂಡ್ ಡೆವಲಪ್ಮೆಂಟ್, ನಾವು ತಿನ್ನುವ ಆಹಾರದಿಂದ ಎನರ್ಜಿ ಪಡೆಯುವ ಮೆಟಬಾಲಿಸಂ, ಸೆಕ್ಷುಯಲ್ ಹೆಲ್ತ್, ರೀಪ್ರೊಡಕ್ಷನ್ ಮತ್ತು ನಮ್ಮ ಮೂಡು, ಬೋನ್ ಹೆಲ್ತ್, ಇವೆಲ್ಲವೂ ಕೂಡ ಹಾರ್ಮೋನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ.
1: ಹೌದಾ? ನಾವ್ ಅನ್ಕೊಂಡಿರೋದು ಇಷ್ಟ ದಿವಸ ಒಳ್ಳೆ ಊಟ ತಿಂದ್ರೆ ಒಳ್ಳೆ ಶಕ್ತಿ ಬರುತ್ತೆ, ಒಳ್ಳೆ ಬೆಳವಣಿಗೆ ಆಗುತ್ತೆ, ಹಾಗ ಅನ್ಕೊಂಡಿದೀವಿ, ತಪ್ಪು ಆಗಿದೆ.
0: ಹಾರ್ಮೋನ್ಸ್ ಗಳು ತುಂಬಾ ಇಂಪಾರ್ಟೆಂಟ್ ಎಲ್ಲಾ ಫಂಕ್ಷನ್ಸ್ ಗೆ, ಬರೀ ಅಂದ್ರೆ ತಿನ್ನೋದು, ಉಣ್ಣೋದು ಅಥವಾ ಫಿಸಿಕಲ್ ಆಕ್ಟಿವ್
1: ಆಗಿರೋದು
0: ಒಂದೇ ಡಿಪೆಂಡ್ ಆಗಿರಲ್ಲ, ಬೇರೆ ಹಲವಾರು ಫ್ಯಾಕ್ಟರ್ಸ್ ಮೇಲೂ ಕೂಡ. ಸೊ ಹಾರ್ಮೋನ್ಸ್ ಉತ್ಪಾದಿಸುವ ಗ್ರಂಥಿಗಳಿಗೆ ಎಂಡೋಕ್ರೈನ್ ಗ್ಲಾಂಡ್ಸ್ ಅಂತ, ಇವು ಸರಿಯಾದ ಪ್ರಮಾಣದಲ್ಲಿ ಹಾರ್ಮೋನ್ಸ್ ಉತ್ಪಾದಿಸಿದ್ರೆ ಮಾತ್ರ. ಸೊ ಅಕಸ್ಮಾತ್ ಉತ್ಪಾದನೆ ಇಲ್ಲ ಅಂತ ಅಂದ್ರೆ ಡಿಸೀಸಸ್ ಉಂಟಾಗಬಹುದು. ಸೊ ಇವು ನಮ್ಮ ಆರೋಗ್ಯದ ಜೊತೆಗೆ ಡೇ ಟು ಡೇ ಲೈಫ್ ಮೇಲೂ ಕೂಡ ಸಾಕಷ್ಟು ಪರಿಣಾಮ ಬೀರುತ್ತದೆ.
1: ಈಗ ಒಂದು ಮಗು ಹುಟ್ಟಿದ್ಮೇಲೆ ಹೇಗ್ ಆರಂಭ ಆಗುತ್ತೆ, ಯಾವ ಹಾರ್ಮೋನು ಅಂದ್ರೆ ಡಾಮಿನೆಂಟ್ ಆಗಿ ಇರುತ್ತೆ, ಅಂದ್ರೆ ಒಂದು ಹುಟ್ಟಿದ ಮಗುಗೆ ಏನೇನು ಹಾರ್ಮೋನ್ಸ್ ಗಳು ಅದು ಹುಟ್ಟಿದ ತಕ್ಷಣನೋ ಅಥವಾ ಭ್ರೂಣದಲ್ಲಿನೇ ಸ್ರವಿಸಕ್ಕೆ ಆರಂಭ ಆಗುತ್ತೆ, ಯಾವ್ಯಾವ ಹಾರ್ಮೋನ್ಸ್?
0: ಸೊ ಹಾರ್ಮೋನ್ಸ್ ಗಳು ಸುಮಾರು ಅಂದ್ರೆ ಮಗು ಯೂಟ್ರಸ್ ಅಲ್ಲಿ ಇದ್ದಾಗಲೇ ಕೂಡ ಸುಮಾರು ಹಾರ್ಮೋನ್ಸ್ ಗಳು ಉತ್ಪತ್ತಿ ಆಗುತ್ತೆ. ಲೈಕ್ ಈವನ್ ಥೈರಾಯ್ಡ್ ಹಾರ್ಮೋನ್ಸ್ ವಿಚ್ ಇಸ್ ರಿಕ್ವೈರ್ಡ್ ಬ್ರೈನ್ ಡೆವಲಪ್ಮೆಂಟ್ ಗೆ ಬೇಕಾಗಂತ ಹಾರ್ಮೋನ್ ಗಳು, ಪ್ಲಸ್ ಇನ್ಸುಲಿನ್, ಪ್ಲಸ್ ಅಡ್ರಿನಲ್ ಗ್ರಂಥಿ ಇಂದ ಹಾರ್ಮೋನ್ ಉತ್ಪತ್ತಿ ಆಗೋದು, ಅವೆಲ್ಲ ಕೂಡ ಅಂದ್ರೆ ಫೀಟಲ್ ಲೈಫ್ ಇಂದನೇ ಡೆವಲಪ್ ಆಗ್ತಾ ಹೋಗುತ್ತೆ. ಈವನ್ ರೀಪ್ರೊಡಕ್ಟಿವ್ ಹಾರ್ಮೋನ್ಸ್ ಲೈಕ್ ಈಸ್ಟ್ರೋಜನ್, ಟೆಸ್ಟೋಸ್ಟಿರೋನ್ ಕೂಡ ಫೀಟಲ್ ಲೈಫ್ ಅಲ್ಲೇ ಪ್ರೊಡ್ಯೂಸ್ ಆಗಕ್ಕೆ ಶುರುವಾಗುತ್ತೆ. ಪ್ಲಸ್ ಹುಟ್ಟದಾಗಿಂದನೂ ಕೂಡ ಈ ಹಾರ್ಮೋನ್ಸ್ ಗಳು ಅದರದೇ ಆದಂತ ಕೆಲಸ ಆ ಟೈಮ್ ಅಲ್ಲಿ ಅಂದ್ರೆ ಮಗು ಡೆವಲಪ್ಮೆಂಟ್ ಆಗ ಟೈಮ್ ಅಲ್ಲಿ ಯಾವ್ಯಾವ ಹಾರ್ಮೋನ್ಸ್ ರಿಲೀಸ್ ಆಗ್ಬೇಕೋ ಕರೆಕ್ಟ್ ಆ ಟೈಮಿಗೆ ರಿಲೀಸ್ ಆಗುತ್ತೆ. ಇವಾಗ ಅಂದ್ರೆ ಪ್ಯೂಬರ್ಟಿ ಟೈಮ್ ಅಲ್ಲಿ ಯಾವ ಹಾರ್ಮೋನ್ಸ್ ರಿಲೀಸ್ ಆಗ್ಬೇಕೋ, ಅದಕ್ಕೆ ಎಷ್ಟು ಪ್ರಮಾಣದಲ್ಲಿ ರಿಲೀಸ್ ಆಗ್ಬೇಕೋ ಅದು ಕೂಡ ಇಟ್ಸ್ ಅ ವೆರಿ ಟೈಟ್ಲಿ ರೆಗ್ಯುಲೇಟೆಡ್ ಪ್ರೋಸೆಸ್ ಅಂತ ನಾವ್ ಹೇಳ್ಬೋದು. ಸೊ ಸರಿಯಾದ ಟೈಮ್ ಅಲ್ಲಿ ಸರಿಯಾದ ಹಾರ್ಮೋನ್ಸ್ ರಿಲೀಸ್ ಆದ್ರೆ ಎಲ್ಲಾ ಫಂಕ್ಷನ್ಸ್ ಗಳು ಕೂಡ ನಾರ್ಮಲ್ ಆಗಿರುತ್ತೆ. ಇವಾಗ ಅಕಸ್ಮಾತ್ ಸುಮಾರು ಸತಿ ಪ್ಯೂಬರ್ಟಿ ಹಾರ್ಮೋನ್ಸ್ ರಿಲೀಸ್ ಆಗಲ್ಲ ಸರಿಯಾದ ಟೈಮ್ ಅಲ್ಲಿ, ಅವಾಗ ಡಿಲೇಡ್ ಪ್ಯೂಬರ್ಟಿ ಅಂತ ನಾವ್ ಹೇಳ್ತೀವಿ. ಸುಮಾರು ಸತಿ ಥೈರಾಯ್ಡ್ ಹಾರ್ಮೋನ್ ಸರಿಗೆ ಉತ್ಪತ್ತಿ ಆಗಲ್ಲ, ಅವಾಗ ಮಕ್ಕಳಲ್ಲೂ ಕೂಡ ಹುಟ್ಟಿದ ಮಗುಗೂ ಕೂಡ ಥೈರಾಯ್ಡ್ ಪ್ರಾಬ್ಲಮ್ ಬರ ಸಾಧ್ಯತೆ ಇರುತ್ತೆ. ಸೊ ಈವನ್ ಥೈರಾಯ್ಡ್ ಪ್ರಾಬ್ಲಮ್ ಅನ್ನೋದು ಹುಟ್ಟಿದ ಮಗು ಇಂದ ಎಲ್ಡರ್ಲಿ ಇಂಡಿವಿಜುವಲ್ಸ್ ಗೂ ಕೂಡ ಅಂದ್ರೆ ವಯಸ್ಸಾದವರಿಗೂ ಕೂಡ ಬರ್ಬೋದು. ಸೊ ಈ ಹಾರ್ಮೋನ್ಸ್ ಫ್ರಮ್ ಬರ್ತ್ ಟಿಲ್ ಎಂಡ್ ಆಫ್ ಲೈಫ್ ಇಂಪಾರ್ಟೆಂಟ್ ಅಂತ ನಾವು ಹೇಳ್ತೀವಿ.
1: ಒಂದು ಮಗು ಆಗಿ ಹುಟ್ಟಿದಾಗಿನಿಂದ ವಯಸ್ಸಾಗಿ ಸಾಯುವವರೆಗೂ ಹಾರ್ಮೋನುಗಳ ಮೇಲೆ ನಮ್ ಜೀವನ ನಿಂತಿದೆ, ಅದು ನಮ್ಗೆ ಗೊತ್ತಿಲ್ಲ, ಅದು ಸಹಜವಾಗಿ ನಡ್ಕೊಂಡು ಹೋಗುತ್ತೆ ಅನ್ನೋ ತರ. ಈಗ ನೀವು ಹೇಳಿದ್ರಿ ಒಂದು ಋತುಮತಿ ಆಗುವಾಗ ಆಗುವ ಸಂದರ್ಭದಲ್ಲಿ ಅಥವಾ ಒಬ್ಬ ಯುವಕ ವಯಸ್ಕನಾಗುವಾಗ ಅವನಿಗೆ ಗಡ್ಡ ಮೀಸೆಗಳೆಲ್ಲ ಬರುವಾಗ, ಒಂದು ಹೆಣ್ಮಗುಗೆ ತನ್ನ ಋತುಸ್ರಾವ ಆರಂಭ ಆಗುವಾಗ, ಇಂತಿಷ್ಟೇ ಹಾರ್ಮೋನು, ಇವೇ ಹಾರ್ಮೋನುಗಳು ಇಷ್ಟೇ ಪ್ರಮಾಣದಲ್ಲಿ ರಿಲೀಸ್ ಆಗ್ಬೇಕು, ರಿಲೀಸ್ ಆದಾಗ ಮಾತ್ರ ಸರಿಯಾದ ಸಮಯಕ್ಕೆ ಆಗತ್ತೆ ಅಂತೆಲ್ಲ ಹೇಳಿದ್ರಿ. ಆದ್ರೆ ಕೆಲವು ವಿಷಯಗಳನ್ನು ಕೂಡ ನೀವು ಹೇಳಿದ್ರಿ, ಚಿಕ್ಕ ಮಕ್ಕಳಿಗೂ ಕೂಡ ಥೈರಾಯ್ಡ್ ಸಮಸ್ಯೆಗಳು ಬರಬಹುದು.

0: ಅಥವಾ ಈಗ ಟೆಸ್ಟ್ಗಳು ಹೆಚ್ಚಾಗಿರೋದ್ರಿಂದ ನಮ್ಗೆ ಆ ಸಮಸ್ಯೆಗಳು ಗೊತ್ತಾಗ್ತಿದೆಯೋ, ಅಥವಾ ಹಿಂದಿನ ಕಾಲದಲ್ಲೂ ಇತ್ತು, ಅವ್ರ ಆ ಕಾಲದಲ್ಲಿ ಏನು ಅದಕ್ಕೆ ಔಷಧಿಗಳನ್ನು ತಗೋತಿದ್ರು, ವೈದ್ಯರಾಗಿ ಏನ್ ಹೇಳ್ತೀರಾ ನೀವು?
1: ಸೊ ನನ್ನ ಪ್ರಕಾರ ಲೈಕ್ ಹಿಂದಿನಿಂದನೂ ಈ ಪ್ರಾಬ್ಲಮ್ಸ್ ಎಲ್ಲ ಇದ್ದಿದ್ದೆ. ಸೊ ಬಟ್ ಇವಾಗ ರೀಸೆಂಟ್ ಟೆಕ್ನಾಲಜಿಕಲ್ ಅಡ್ವಾನ್ಸಸ್ ಪ್ಲಸ್ ಈ ಟೆಕ್ನಾಲಜಿ ಎಲ್ಲಾ ಟೈರ್ ಟೂ ಟೈರ್ ತ್ರೀ ಸಿಟೀಸ್ ಎಲ್ಲಾ ಕಡೆನೂ ಬರೋದ್ರಿಂದ ನಮಗೆ ಇಟ್ ಇಸ್ ಬಿಕಮ್ ವೆರಿ ಈಸಿ ಈ ತರ ಡಯಾಗ್ನೋಸ್ ಮಾಡೋದಕ್ಕೆ ಈ ಕಂಡೀಷನ್ಸ್. ಸೊ ಆಮೇಲೆ ಅದ್ರ ಜೊತೆ ಇವಾಗ ಸುಮಾರು ಸತಿ ನಾವು ಎಂಡೋಕ್ರೈನ್ ಡಿಸ್ರಪ್ಟರ್ಸ್ ಅಂತ ಹೇಳ್ತೀವಿ ಈ ಕೆಮಿಕಲ್ಸ್ ಲೈಕ್

0: ಇಟ್ ಇಸ್ ಬಿಕಮ್ ವೆರಿ ಈಸಿ ಈ ತರ ಡಯಾಗ್ನೋಸ್ ಮಾಡೋದಕ್ಕೆ ಈ ಕಂಡೀಷನ್ಸ್. ಸೊ ಆಮೇಲೆ ಅದ್ರ ಜೊತೆ ಇವಾಗ ಸುಮಾರು ಸತಿ ನಾವು ಎಂಡೋಕ್ರೈನ್ ಡಿಸ್ರಪ್ಟರ್ಸ್ ಅಂತ ಹೇಳ್ತೀವಿ, ಈ ಕೆಮಿಕಲ್ಸ್ ಲೈಕ್ ಪ್ಲಾಸ್ಟಿಕ್ ಅಲ್ಲಿ ಇರ್ಬೋದು, ಇವನ್ ನಾವು ಯೂಸ್ ಮಾಡೋ ಪೇಸ್ಟ್ ಮೇಕಪ್ ಗಳಲ್ಲಿ, ಪ್ಲಸ್ ಪೊಲ್ಯೂಷನ್ ಅದ್ರಲ್ಲಿರೋ ಕೆಮಿಕಲ್ಸ್ ಗಳೆಲ್ಲ ಕೂಡ, ಏರ್ ಪೊಲ್ಯೂಷನ್ ಇಂದ ಆಗಂತ ಕೆಮಿಕಲ್ಸ್ ರಿಲೀಸ್ ಆಗಂತದ್ರಿಂದನೂ ಕೂಡ ಸಾಕಷ್ಟು ಎಂಡೋಕ್ರೈನ್ ಪ್ರಾಬ್ಲಮ್ಸ್ ಆಗ್ಬೋದು. ಸೊ ಇಟ್ ಕುಡ್ ಬಿ ಥೈರಾಯ್ಡ್ ರಿಲೇಟೆಡ್ ಪ್ರಾಬ್ಲಮ್ಸ್, PMOS ಅಂದ್ರೆ PCOS ನ ಇವಾಗ ರೀಸೆಂಟ್ ಆಗಿ ಟರ್ಮಿನಾಲಜಿ ಚೇಂಜ್ ಆಗಿದೆ, PMOS ಅಂತ. ಸೊ ಆ ತರ ತೊಂದ್ರೆ, ಸೊ ಆಮೇಲೆ ಡಯಾಬಿಟೀಸ್ ಬರಂತದ್ದು ಚಿಕ್ಕ ವಯಸ್ಸಲ್ಲೇ, ಸೊ ಇವೆಲ್ಲವೂ ಕೂಡ ಒಂದೊಂದ್ ಅಂದ್ರೆ ಹಲವಾರು ಬಾರಿ ಎಂಡೋಕ್ರೈನ್ ಡಿಸ್ರಪ್ಟರ್ಸ್ ಇಂದ ಕೂಡ ಆಗ ಸಾಧ್ಯತೆ ಇರುತ್ತೆ. ಪ್ಲಸ್ ನಮ್ ಜೆನೆಟಿಕ್ಸ್ ಕೂಡ. ಸೊ ಜೆನೆಟಿಕ್ ಮೇಕಪ್ ನಮ್ದು ಹೆಂಗಿದೆ ಅಂತ ಅಂದ್ರೆ, ಲೈಕ್ ಎಸ್ಪೆಷಲಿ ಸೌತ್ ಇಂಡಿಯನ್ಸ್ ಅಲ್ಲಿ ಆದಾಗ, ಸೊ ವಿ ಆರ್ ಮೋರ್ ಪ್ರೋನ್ ಫಾರ್ ಒಬೆಸಿಟಿ, ಅದರಿಂದ ಅಂತ ಆಗ ಅಂತ ಪ್ರಾಬ್ಲಮ್ ಗಳೆಲ್ಲ ಮೋರ್ ಕಾಮನ್. ಪ್ಲಸ್ ಜೆನೆಟಿಕ್ಸ್ ಪ್ಲಸ್ ಎಂಡೋಕ್ರೈನ್ ಡಿಸ್ರಪ್ಟರ್ಸ್, ಇದರಿಂದ ಎರಡರಿಂದನು ಈಗ ಹಾರ್ಮೋನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತಾ ಇದೆ ಅಂತ ನಾವು ಹೇಳ್ಬೋದು.
1: ಅದಕ್ಕೆ ಒಂದು ಜೀವನ ಶೈಲಿ, ಮತ್ತೆ ಅದೇ ನೀವು ಹೇಳಿದ ಹಾಗೆ ಗಾಳಿಯಲ್ಲಿರುವಂತಹ, ನೀರಿನಲ್ಲಿರುವಂತಹ, ಮತ್ತೆ ನಾವು ಬಳಸುವಂತಹ ಆಹಾರ ಪದಾರ್ಥಗಳಲ್ಲಿ ಇರಬಹುದು, ಅದೇ ಡಿಸ್ರಪ್ಟರ್ಸ್ ಅಂತ ಹೇಳಿದ್ರಲ್ಲ, ದೇಹಕ್ಕೆ ಬೇಡದಿರುವಂತಹ ವಸ್ತುಗಳು ನಮ್ಮ ದೇಹವನ್ನ ಪ್ರವೇಶ ಮಾಡೋದ್ರಿಂದ ಸಹ ಹಾರ್ಮೋನುಗಳ ವ್ಯತ್ಯಯ ಆಗ್ತಿದೆ ಅಥವಾ ವ್ಯತ್ಯಾಸ ಆಗ್ತಿದೆ ಅಂತ ಹೇಳ್ತಿದ್ದೀರಾ. ಮೇಡಮ್, ಈಗ ಮನುಷ್ಯನ ದೇಹಕ್ಕೆ ಇಂತಿಷ್ಟೇ ಹಾರ್ಮೋನ್ಗಳು ಇದೇ ಸಮಯಕ್ಕೆ ಇಷ್ಟು ಸ್ರವಿಸಬೇಕು, ಈಗ ಹೆಣ್ಣು ಮಕ್ಕಳಿಗೆ ತಗೊಂಡ್ರೆ ಋತುಮತಿ ಆಗುವಾಗಿರ್ಬಹುದು ಅಥವಾ ಗರ್ಭಾವಸ್ಥೆಯಲ್ಲಿರಬಹುದು, ಹೆರಿಗೆ ಸಮಯದಲ್ಲಿ ಇರಬಹುದು, ಇಂತಿಷ್ಟು ಹಾರ್ಮೋನ್ ಮೇಲೆ ಹೋಗಿ ಕೆಳಗೆ ಬಂದು ಮತ್ತೆ ಸಮಸ್ಥಿತಿನಲ್ಲಿ ಚಲಿಸ್ತಾ ಇರುತ್ತೆ, ಮತ್ತೆ ಋತುಬಂಧದ ಸಮಯದಲ್ಲಿ ಮತ್ತಿನ್ನೇನೇನು ಬದಲಾವಣೆಗಳು ಆಗ್ತಾ ಇರುತ್ತೆ, ಹಾಗೆ ಗಂಡು ಮಕ್ಕಳಿಗೂ ಸಹ ಇನ್ನೇನು ಬೇರೆ ಬೇರೆ ಹಾರ್ಮೋನ್ಗಳು ಬೇರೆ ಬೇರೆ ಪ್ರಭಾವವನ್ನ ಬೀರುತ್ತೆ. ಯಾವ್ಯಾವ ಗ್ಲ್ಯಾಂಡ್ಸ್ ಅಂತ ಹೇಳಿದ್ರಿ ನೀವು ನಮಗೆ? ಈಗ ಇತ್ತೀಚೆಗೆ ಕೇಳಿ ಕೇಳಿ ಕೇಳಿ ಅಭ್ಯಾಸ ಆಗಿರೋದು ಥೈರಾಯ್ಡ್ ಗ್ಲ್ಯಾಂಡ್ ಒಂದೇ, ಅದು ಬಿಟ್ರೆ ಬೇರೆ ಬೇರೆ ಯಾವ್ಯಾವ ಗ್ಲ್ಯಾಂಡ್ಸ್ ಇಂದ ಯಾವ್ಯಾವ ಹಾರ್ಮೋನುಗಳು ಹೇಗೆ ಬಳಕೆ ಆಗುತ್ತೆ ದೇಹಕ್ಕೆ?
0: ಸೊ ನಮ್ಮ ದೇಹದಲ್ಲಿ ಹಾರ್ಮೋನ್ಸ್ ಅನ್ನು ಉತ್ಪಾದಿಸುವಂತಹ ಹಲವು ಎಂಡೋಕ್ರೈನ್ಸ್ ಗ್ಲ್ಯಾಂಡ್ಸ್ ಗಳು ಇದಾವೆ. ಪ್ರತಿಯೊಂದು ಗ್ಲ್ಯಾಂಡ್ಗೂ ಕೂಡ ತನ್ನದೇ ಆದ ವಿಶೇಷ ಕೆಲಸ ಇದೆ. ಸೊ ಫಸ್ಟ್ ಅನ್ನೋದು ಅಡ್ರಿನಲ್ ಗ್ಲ್ಯಾಂಡ್ಸ್, ಇವು ಕಿಡ್ನಿ ಮೇಲಿರಂತ ಟ್ರಯಾಂಗ್ಯುಲರ್ ಶೇಪ್ ಗ್ಲ್ಯಾಂಡ್ಸ್, ಇವು ಕಾರ್ಟಿಸೋಲ್ ಮತ್ತು ಆಂಡ್ರೋಜನ್ಸ್ ಎಂಬ ಹಾರ್ಮೋನ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ. ಸ್ಟ್ರೆಸ್ ಬಂದಾಗ ದೇಹ ಹೇಗೆ ರೆಸ್ಪಾಂಡ್ ಮಾಡಬೇಕು, ಬ್ಲಡ್ ಪ್ರೆಷರ್ ಅನ್ನು ಹೇಗೆ ನಿಯಂತ್ರಿಸುವುದು, ಪ್ಯುಬರ್ಟಿ ಸಮಯದಲ್ಲಿ ಬಾಡಿ ಓಡರ್ ಮತ್ತೆ ಪ್ಯೂಬಿಕ್ ಹೇರ್ ಬೆಳವಣಿಗೆಗೆ ಸಹಾಯ ಮಾಡುವುದು, ಇದೆಲ್ಲವೂ ಕೂಡ ಅಡ್ರಿನಲ್ ಗ್ಲ್ಯಾಂಡ್ಸ್ ಇಂದ ಉತ್ಪತ್ತಿಯಾಗುವಂತ ಹಾರ್ಮೋನ್ಗಳದ್ದು ಕೆಲಸ. ಸೊ ಹೈಪೋಥಾಲಮಸ್ ಅನ್ನೋದು ಇನ್ನೊಂದು ಅಡ್ರಿನಲ್ ಗ್ರಂಥಿ. ಸೊ ಇದು ನಮ್ಮ ಮೆದುಳಿನ ಒಂದು ಪ್ರಮುಖ ಭಾಗವಾಗಿದೆ. ಸೊ ಬಾಡಿ ಟೆಂಪರೇಚರ್, ಆಪೆಟೈಟ್, ಬಾಡಿ ವೇಟ್, ಮೂಡ್, ಸ್ಲೀಪ್, ಥರ್ಸ್ಟ್ ಮತ್ತು ಸೆಕ್ಸ್ ಡ್ರೈವ್, ಇದನ್ನೆಲ್ಲ ನಿಯಂತ್ರಿಸುವ ಹಾರ್ಮೋನ್ಸ್ ಇಲ್ಲಿಂದ ಬರುತ್ತೆ.
1: ಹಸಿವು, ನಿದ್ದೆ, ನಮ್ಮ ಬೆಳವಣಿಗೆ, ನಮ್ಮ ಮನಸ್ಸು ಸಂತೋಷವಾಗಿರ್ಬೇಕಾ, ದುಃಖದಲ್ಲಿ ಇರ್ಬೇಕಾ, ಇದೆಲ್ಲಾನು ನಿಯಂತ್ರಣ ಮಾಡುವಂತದ್ದು ಹೈಪೋಥಾಲಮಸ್.
0: ಆಮೇಲೆ ನೆಕ್ಸ್ಟ್ ಓವರೀಸ್. ಸೊ ಮಹಿಳೆಯರಲ್ಲಿ ಇರುವಂತ ಇದು ರಿಪ್ರೊಡಕ್ಟಿವ್ ಗ್ಲ್ಯಾಂಡ್ ಅಂತ ನಾವು ಹೇಳ್ಬೋದು. ಇವು ಮೊಟ್ಟೆ ಉತ್ಪಾದಿಸುವ ಜೊತೆಗೆ ಈಸ್ಟ್ರೋಜನ್, ಪ್ರೊಜೆಸ್ಟ್ರಾನ್ ಮತ್ತು ಸ್ವಲ್ಪ ಮಟ್ಟಿಗೆ ಟೆಸ್ಟೋಸ್ಟೆರಾನ್ ಕೂಡ ಪ್ರೊಡ್ಯೂಸ್ ಮಾಡುತ್ತೆ. ಇವು ರಿಪ್ರೊಡಕ್ಟಿವ್ ಹೆಲ್ತ್, ಪ್ರೆಗ್ನೆನ್ಸಿ, ಫರ್ಟಿಲಿಟಿ, ಆಮೇಲೆ ಬ್ರೆಸ್ಟ್ ಡೆವಲಪ್ಮೆಂಟ್ ಮತ್ತು ಬೋನ್ ಹೆಲ್ತ್ಗೆ ಕೂಡ ಇದು ಪ್ರಮುಖ ಆಗಿರೋಂತ ಹಾರ್ಮೋನ್. ಸೊ ನೆಕ್ಸ್ಟ್ ಎಂಡೋಕ್ರೈನ್ ಗ್ಲ್ಯಾಂಡ್ ಅಂತ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಪ್ಯಾನ್ಕ್ರಿಯಸ್. ಇವಾಗ ಎಲ್ಲರೂ ಡಯಾಬಿಟೀಸ್ ಬಗ್ಗೆ ತುಂಬಾ ಮಾತಾಡ್ತಾ ಇದೀವಿ. ಸೊ ಇದು ಇನ್ಸುಲಿನ್ ಮತ್ತು ಗ್ಲುಕಗಾನ್ ಸೇರಿದಂತೆ ಸುಮಾರು ಬೇರೆ ಹಾರ್ಮೋನ್ಸ್ ಗಳನ್ನು ಕೂಡ ಇದು ಉತ್ಪಾದಿಸುತ್ತೆ. ಮುಖ್ಯವಾಗಿ ಇದು ಬ್ಲಡ್ ಶುಗರ್ ಅನ್ನು ನಾರ್ಮಲ್ ರೇಂಜ್ ನಲ್ಲಿ ಇಡುವಂತ ಕೆಲಸ ಮಾಡುತ್ತೆ ಪ್ಯಾನ್ಕ್ರಿಯಸ್. ಸೊ ನೆಕ್ಸ್ಟ್ ಗ್ರಂಥಿ ಪ್ಯಾರಥೈರಾಯ್ಡ್ ಗ್ರಂಥಿ ಅಂತ, ಇದು ತುಂಬಾ ಚಿಕ್ಕದಾಗಿರೋಂತ ಗ್ರಂಥಿ, ಬಟ್ ಇದು ತುಂಬಾ ಮುಖ್ಯ. ಸೊ ನಮ್ಮ ದೇಹದಲ್ಲಿ ಕ್ಯಾಲ್ಸಿಯಂ ಲೆವೆಲ್ ಅನ್ನು ಇದು ಸರಿಯಾಗಿ ಮೇಂಟೈನ್ ಮಾಡುತ್ತೆ, ಪ್ಲಸ್ ಬೋನ್ ಅನ್ನು ಆರೋಗ್ಯಕರವಾಗಿರಲು ಕೂಡ ಇದು ಸಹಾಯ ಮಾಡುತ್ತೆ. ಸೊ ನೆಕ್ಸ್ಟ್ ಗ್ರಂಥಿ ಅಂತ ಅಂದ್ರೆ ಪೀನಿಯಲ್ ಗ್ಲ್ಯಾಂಡ್ ಅಂತ, ಇದು ಮೆಲೆಟೋನಿನ್ ಹಾರ್ಮೋನ್ ನ ಕೂಡ ಇದು ಉತ್ಪಾದಿಸುತ್ತೆ. ಸೊ ಮೆಲೆಟೋನಿನ್ ಅನ್ನೋದು ನಮ್ಮ ಸ್ಲೀಪ್ ಸೈಕಲ್ ಅಂದ್ರೆ ನಿದ್ರೆಯ ಸಮಯವನ್ನು ನಿಯಂತ್ರಿಸಲು ಕೂಡ ಇದು ಸಹಾಯ ಮಾಡುತ್ತೆ. ಸೊ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಗ್ಲ್ಯಾಂಡ್ ಇನ್ ಆ ಬಾಡಿ ಪಿಟ್ಯುಟರಿ ಗ್ರಂಥಿ ಅಂತ. ಸೊ ದಿಸ್ ಇಸ್ ಕಾಲ್ಡ್ ದ ಮಾಸ್ಟರ್ ಕಂಟ್ರೋಲರ್, ಮಾಸ್ಟರ್ ಗ್ಲ್ಯಾಂಡ್ ಅಂತ ನಾವು ಹೇಳ್ತೀವಿ ಇದನ್ನ. ಯಾಕೆಂದ್ರೆ ಇದು ಗ್ರೋತ್, ರಿಪ್ರೊಡಕ್ಷನ್, ಬ್ರೆಸ್ಟ್ ಫೀಡಿಂಗ್, ಥೈರಾಯ್ಡ್, ಅಡ್ರಿನಲ್ ಗ್ರಂಥಿ ಮತ್ತೆ ಬೇರೆ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಮೇಲೆ ಇದು ಕೆಲಸವನ್ನು ಕಂಟ್ರೋಲ್ ಮಾಡುತ್ತೆ.
1: ಮಹಾಗ್ರಂಥಿ
0: ಮಹಾಗ್ರಂಥಿ ಅಂತ ಹೇಳ್ಬೋದು. ನೆಕ್ಸ್ಟ್ ಟೆಸ್ಟಿಸ್. ಸೊ ಟೆಸ್ಟಿಸ್ ಅನ್ನೋದು ಪುರುಷರಲ್ಲಿ ಇರುವಂತ ರೀಪ್ರೊಡಕ್ಟಿವ್ ಗ್ಲ್ಯಾಂಡ್. ಸೊ ಇದು ಸ್ಪರ್ಮ್ ಅನ್ನು ಉತ್ಪಾದಿಸುವುದರ ಜೊತೆಗೆ

0: ಟೆಸ್ಟೋಸ್ಟಿರೋನ್ ಹಾರ್ಮೋನ್ನ ಕೂಡ ಬಿಡುಗಡೆ ಮಾಡುತ್ತೆ. ಸೊ ಇದು ಪುರುಷರ ಬೆಳವಣಿಗೆಗೆ, ಮಸಲ್ ಸ್ಟ್ರೆಂತ್, ಮತ್ತೆ ಮುಖದ ಮೇಲೆ ಕೂದಲು ಬರುವಂತದ್ದು, ಪ್ಲಸ್ ರೀಪ್ರೊಡಕ್ಟಿವ್ ಹೆಲ್ತ್ಗೆ ಕೂಡ ತುಂಬಾ ಮುಖ್ಯ. ನೆಕ್ಸ್ಟ್ ಗ್ರಂಥಿ ಥೈರಾಯ್ಡ್ ಗ್ಲ್ಯಾಂಡ್. ನೀವ್ ಹೇಳ್ದಂಗೆ ಥೈರಾಯ್ಡ್ ಗ್ಲ್ಯಾಂಡ್ ಕೂಡ ತುಂಬಾ ಇಂಪಾರ್ಟೆಂಟ್ ಗ್ರಂಥಿ. ಸೊ ಇದು ಕುತ್ತಿಗೆಯ ಮುಂಭಾಗದಲ್ಲಿರುವಂತ ಗ್ಲ್ಯಾಂಡ್. ಇದು ನಮ್ಮ ದೇಹದ ಮೆಟಬಾಲಿಸಂ ಅನ್ನು ನಿಯಂತ್ರಿಸುತ್ತದೆ. ಅದರ ಜೊತೆ ದೇಹ ಎಷ್ಟು ಬೇಗ ಕ್ಯಾಲರೀಸ್ ಅನ್ನು ಬರ್ನ್ ಮಾಡಬೇಕು, ಹಾರ್ಟ್ ರೇಟ್ ಎಷ್ಟು ವೇಗವಾಗಿ ಬಡಿಯಬೇಕು, ಎನರ್ಜಿ ಹೇಗೆ ಬಳಸಬೇಕು, ಇವೆಲ್ಲವನ್ನು ಕೂಡ ಥೈರಾಯ್ಡ್ ಹಾರ್ಮೋನ್ ನಿಯಂತ್ರಿಸುತ್ತೆ. ಸೊ ನೋಡಿದ್ರೆ ಈ ಎಲ್ಲಾ ಗ್ಲ್ಯಾಂಡ್ಸ್ ಒಂದಕ್ಕೊಂದು ಸಂಪರ್ಕ ಹೊಂದಿರುವಂತ ಒಂದು ಅದ್ಭುತ ನೆಟ್ವರ್ಕ್ ಅಂತ ನಾವು ಹೇಳ್ಬೋದು. ಇವು ಸರಿಯಾಗಿ ಕೆಲಸ ಮಾಡಿದಾಗ ಮಾತ್ರ ನಮ್ಮ ದೇಹ ಆರೋಗ್ಯಕರವಾಗಿ ಕಾರ್ಯ ನಿರ್ವಹಿಸುತ್ತೆ.
1: ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಬ್ಯಾಲೆನ್ಸ್ ತಪ್ಪುತ್ತೆ. ಈಗ ಬಹಳ ಸಹಜವಾಗಿ ನಮ್ಗೆ ಮೀಡಿಯಾಗಳು ಹಂಗೆ ಇದೆ, ಕೈಯಲ್ಲೆಲ್ಲ ಮೊಬೈಲ್ ಇದೆ, ಏನ್ ಬೇಕಾದ್ರೂ ಅಲ್ಲಿ ಹೋಗಿ ಸರ್ಚ್ ಮಾಡು, ಅದಕ್ಕೆ ತಾವೇ ಇದು ಮಾಡಿ. ನನಗೊಂದು ಡೌಟ್ ಇದೆ ಏನಂತಂದ್ರೆ, ಇಷ್ಟೆಲ್ಲ ಇರೋವಾಗ್ಲೂ ಈ ಮನೆ ಮದ್ದಿಂದ ಈ ಹಾರ್ಮೋನ್ಗಳನ್ನ ಸರಿ ಮಾಡ್ಕೋಬಹುದು? ಯಾಕಂದ್ರೆ ನೀವೆಲ್ಲಾದ್ರೂ ನೋಡಿ, ನೀವು ಈ ಸೊಪ್ಪು ತಿನ್ನಿ ಈ ಹಾರ್ಮೋನ್ ಸರಿ ಹೋಗುತ್ತೆ, ಈ ಕಾಳು ತಿನ್ನಿ ಇದು ಸರಿ ಹೋಗುತ್ತೆ, ಅದ್ ನಿಜನಾ?
0: ಸೊ ಏನಂತ ಅಂದ್ರೆ, ಇವಾಗ ಹರ್ಬಲ್ ಸಪ್ಲಿಮೆಂಟ್ಸು, ನ್ಯಾಚುರೋಪತಿ ಮೆಡಿಸಿನ್ಸ್ ಇವೆಲ್ಲ ತುಂಬಾ ಪಾಪ್ಯುಲರ್ ಆಗಿದೆ. ಬಟ್ ಏನಂತ ಅಂದ್ರೆ, ಇದು ಕೂಡ ಹಾರ್ಮೋನ್ಸ್ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ. ಸೊ ಹಾಗೆ ವೈದ್ಯರು ಸುಮಾರು ಸತಿ ಸ್ಟಿರಾಯ್ಡ್ಸ್ ಅಥವಾ ಓಪಿಯಾಯ್ಡ್ ಅಂತ ಪೇನ್ ಮೆಡಿಸಿನ್ಸ್ ಎಲ್ಲ ಕೊಡೋದ್ರ ಜೊತೆ ಕೂಡ ಇದು ಕೂಡ ಹಾರ್ಮೋನ್ಸ್ ಮೇಲೆ ಪರಿಣಾಮ ಬೀರುತ್ತೆ. ಸೊ ಈ ಸ್ಟಿರಾಯ್ಡ್ಸ್ ತಗೊಂಡಾಗ ನಮ್ಮ ದೇಹದಲ್ಲಿನ ಉತ್ಪತ್ತಿ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ ಹೊರಗಡೆಯಿಂದ ಸೇವಿಸಿದಾಗ.
1: ಯಾವ ಹಾರ್ಮೋನ್?
0: ಕಾರ್ಟಿಸೋಲ್ ಅನ್ನೋದು ತುಂಬಾ ಮುಖ್ಯ ಹಾರ್ಮೋನು. ಸೊ ಕಾರ್ಟಿಸೋಲ್ ಉತ್ಪತ್ತಿ ಕಮ್ಮಿ ಆಗ್ತಾ ಹೋಗುತ್ತೆ ನಮ್ಮ ದೇಹದಲ್ಲಿ. ಸೊ ಕಾರ್ಟಿಸೋಲ್ ಉತ್ಪತ್ತಿ ಕಮ್ಮಿ ಆದಾಗ, ನಾನು ಹೇಳದ್ನಲ್ಲ, ಸೊ ಅಕಸ್ಮಾತ್ ನಮ್ಗೇನಾದ್ರು ಸ್ಟ್ರೆಸ್ ಇದ್ದಾಗ ಈ ಹಾರ್ಮೋನು ಜಾಸ್ತಿ ಆಗ್ಬೇಕು. ಸೊ ಹಾರ್ಮೋನ್ ಜಾಸ್ತಿ ಆಗ ಬ್ಲಡ್ ಪ್ರೆಷರ್, ಬ್ಲಡ್ ಶುಗರ್, ಸೋಡಿಯಂ ಲೆವೆಲ್ ಎಲ್ಲ ಮೇಂಟೈನ್ ಮಾಡುತ್ತೆ ಈ ಹಾರ್ಮೋನು. ಸೊ ಈ ಹಾರ್ಮೋನ್ ಉತ್ಪತ್ತಿ ಕಮ್ಮಿ ಆದಾಗ, ನಾವು ಹೊರಗಡೆ ಮೆಡಿಸಿನ್ಸ್ ತಗೊಂಡು ಹಾರ್ಮೋನ್ ಉತ್ಪತ್ತಿ ಕಮ್ಮಿ ಆದಾಗ ಈ ಸ್ಟ್ರೆಸ್ ರಿಲೇಟೆಡ್ ರೆಸ್ಪಾನ್ಸ್ ಇರಲ್ಲ. ಅವಾಗ ಪೇಷಂಟ್ಸ್ ಸಡನ್ ಆಗಿ ಒಂದ್ ಏನಾದ್ರು ಇನ್ಫೆಕ್ಷನ್ ಬಂದ್ರೆ ಸಡನ್ ಆಗಿ ಬಿಪಿ ಕಮ್ಮಿ ಆಗ್ಬೋದು, ಐಸಿಯುಗೆ ಅಡ್ಮಿಷನ್ ಬೇಕಾಗ ಸಾಧ್ಯತೆ ಇರುತ್ತೆ, ಲೋ ಶುಗರ್ ಆಗ್ಬೋದು, ಲೋ ಸೋಡಿಯಂ ಆಗ್ಬೋದು, ಇದೆಲ್ಲ ತುಂಬಾ ಎಮರ್ಜೆನ್ಸಿ ಕಂಡೀಷನ್ಸ್. ಹಂಗಾಗಿ ಯೂಶಲಿ ನಾವು ಈ ಹರ್ಬಲ್ ಸಪ್ಲಿಮೆಂಟ್ಸ್ ಎಲ್ಲ ಯೂಶಲಿ ನಾವು ಎನ್ಕರೇಜ್ ಮಾಡಲ್ಲ.
1: ಈಗ ಏನು ಆಗದೇನು ಕೆಲವು ಸಂದರ್ಭಗಳಲ್ಲಿ ಈಗೆಲ್ಲ ಪ್ರೋಟೀನ್ ಬೇಕು ಅಂತ ಅಂದ್ರೆ, ಮಾರುಕಟ್ಟೆನಲ್ಲಿ ಇಡೀ ನಮ್ಮ ವ್ಯವಸ್ಥೆಯನ್ನ ಈ ನಮ್ಮ ಮಾರುಕಟ್ಟೆ ಆಳ್ತಾ ಇದೆ. ಮಾರುಕಟ್ಟೆನಲ್ಲಿ ಹಲವಾರು ಎಲ್ಲದಕ್ಕೂ ಒಂದೊಂದು ಇದೆ, ಸಪ್ಲಿಮೆಂಟ್ಸ್ ತಗೊಂಡ್ರಿ ಏನು ಆಗಲ್ಲ ಏನು ಆಗಲ್ಲ, ಆ ತರ ತಗೊಂಡು ಈ ಹಾರ್ಮೋನ್ ವ್ಯತ್ಯಾಸಗಳಾಗತ್ತೆ ಅಂತ ಹೇಳ್ತಾರಲ್ಲ, ನಿಜ?
0: ಜಿಮ್ ಸಪ್ಲಿಮೆಂಟ್ಸ್ ಎಸ್ಪೆಷಲಿ ಜಿಮ್ಮಿಗೆ ಹೋಗೋರಿಗೆ ಸುಮಾರು ಸತಿ ಪ್ರೋಟೀನ್ ಪೌಡರ್ಗಳ ಜೊತೆ ಟೆಸ್ಟೋಸ್ಟಿರಾನ್ ಅನ್ನ ಹಾರ್ಮೋನು ಕೂಡ ಕೊಡ್ತಾರೆ. ಸೊ ಈ ಟೆಸ್ಟೋಸ್ಟಿರಾನ್ ಟ್ಯಾಬ್ಲೆಟ್ಸ್ ಮೂಲಕನೂ ತಗೊಂಬೋದು, ಪ್ಲಸ್ ಇಂಜೆಕ್ಷನ್ ಮೂಲಕನೂ ತಗೊಂಬೋದು. ಸುಮಾರು ಸತಿ ಜಿಮ್ ಅಲ್ಲಿ ಗ್ರೋತ್ ಹಾರ್ಮೋನ್ ಕೂಡ ಕೊಡ್ತಾರೆ. ಸೊ ಈ ತರ ಕೊಡೋದ್ರಿಂದ ಹೊರಗಡೆಯಿಂದ ನಾವು ಹಾರ್ಮೋನ್ಸ್ ಅತಿಯಾಗಿ ತಗೊಂಡಾಗ ನಮ್ಮ ದೇಹದ ಉತ್ಪತ್ತಿ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಉತ್ಪತ್ತಿ ಕಮ್ಮಿ ಆದಾಗ, ಟೆಸ್ಟೋಸ್ಟಿರಾನ್ ಕಮ್ಮಿ ಆದಾಗ ಇನ್ಫರ್ಟಿಲಿಟಿ ಇಶ್ಯೂಸ್, ಸ್ಪರ್ಮ್ ಪ್ರೊಡಕ್ಷನ್ ಇವೆಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಅದರಿಂದ ಕೊಲೆಸ್ಟ್ರಾಲ್ ಲೆವೆಲ್ಸ್ ಜಾಸ್ತಿ ಆಗ್ಬೋದು, ಬಿಪಿ ಜಾಸ್ತಿ ಆಗ ಸಾಧ್ಯತೆ, ಹಿಮೋಗ್ಲೋಬಿನ್ ತೀರಾ ಜಾಸ್ತಿ ಆಗಿ ಪಾಲಿಸೈಥಿಮಿಯಾ ಅಂತ ನಾವು ಹೇಳ್ತೀವಿ ಅದು ಆಗ್ಬೋದು. ಅದರಿಂದ ಸ್ಟ್ರೋಕ್, ಹಾರ್ಟ್ ಪ್ರಾಬ್ಲಮ್ಸ್, ಕೊಲೆಸ್ಟ್ರಾಲ್ ಲೆವೆಲ್ಸ್ ಜಾಸ್ತಿ ಆಗೋದು ಇವೆಲ್ಲ ಆಗ ಸಾಧ್ಯತೆ ಇರುತ್ತೆ. ಸೊ ಹಂಗಾಗಿ ಪ್ರೋಟೀನ್ ಹೌದು ಇಂಪಾರ್ಟೆಂಟ್ ನಮ್ಮ ದೇಹಕ್ಕೆ, ಬಟ್ ಪ್ರೋಟೀನ್ ಜೊತೆ ಬೇರೆ ಜಿಮ್ ಸಪ್ಲಿಮೆಂಟ್ಸ್ ಅವೆಲ್ಲ ತಗೊಳ್ಳೋದನ್ನ ಯೂಶಲಿ ನಾವು ಎನ್ಕರೇಜ್ ಮಾಡಲ್ಲ.
1: ನಮ್ಮ ಇಡೀ ಬದುಕು ಮತ್ತು ನಮ್ಮ ಚಟುವಟಿಕೆಗಳು, ನಮ್ಮ ಸಂತೋಷ, ನಮ್ಮ ಖುಷಿ, ನಮ್ಮ ದುಃಖ, ಇದೆಲ್ಲವೂ ಹಾರ್ಮೋನ್ಗಳ ಮೇಲೆ ನಿಂತಿದೆ, ಒಂದ್ ರೀತಿನಲ್ಲಿ ನಿಂತಿದೆ. ಎಲ್ಲವೂ ಅದ್ರ ಮೇಲೇನೆ ಅಂತಲ್ಲ, ಆದ್ರೆ ಅದ್ರ ಸಪೋರ್ಟ್ ಇಲ್ಲದೆ ನಾವು ಏನು ಮಾಡಕ್ಕೆ ಆಗಲ್ಲ, ಅವಾಗ ವೈದ್ಯರನ್ನ ಕಾಣ್ಲೇಬೇಕಾಗುತ್ತೆ. ಈಗ ಒಂದು ಆತಂಕ ಏನಂತಂದ್ರೆ ಮೇಡಮ್, ಎಲ್ಲದಕ್ಕೂ ಹಾರ್ಮೋನ್ ಮಾತ್ರೆಗಳನ್ನ ತೆಗೆದುಕೊಳ್ಳೋದ್ರಿಂದ ಬೇರೆ ಬೇರೆ ತೊಂದರೆಗಳಾಗುತ್ತೆ ಅಂತ ಹೇಳ್ತಾರೆ, ಅದು ಸತ್ಯನಾ?
0: ಸೊ ಅಂದ್ರೆ ಯಾವ ಹಾರ್ಮೋನ್ ತಗೊಂತ ಇದಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಹೇಳಿದ್ನಲ್ಲ, ಇವಾಗ ಸ್ಟಿರಾಯ್ಡ್ ಟ್ಯಾಬ್ಲೆಟ್ ತಗೊಂಡ್ರೆ ನಮ್ಮ ದೇಹದಲ್ಲಿನ ಕಾರ್ಟಿಸೋಲ್ ಉತ್ಪತ್ತಿ ಕಮ್ಮಿ ಆಗ್ಬೋದು, ಟೆಸ್ಟೋಸ್ಟಿರಾನ್ ತಗೊಂಡ್ರೆ ನಮ್ಮ ದೇಹದಲ್ಲಿನ ಟೆಸ್ಟೋಸ್ಟಿರಾನ್ ಕಮ್ಮಿ ಆಗೋ ಸಾಧ್ಯತೆ ಇರುತ್ತೆ. ಬಟ್ ಯಾವ್ದು ಕಮ್ಮಿ ಇರುತ್ತೋ ನಮ್ಮ ದೇಹದಲ್ಲಿ, ಇವಾಗ ಹೈಪೋಥೈರಾಯ್ಡಿಸಮ್ ಅಂತ ನಾವು ಹೇಳ್ತೀವಿ, ಹೈಪೋಥೈರಾಯ್ಡಿಸಮ್ ಅಂದ್ರೆ ಥೈರಾಯ್ಡ್ ಗ್ರಂಥಿ ಕೆಲಸ ಕಮ್ಮಿ ಆಗಿರುತ್ತೆ, ಅವಾಗ ನಾವು ಹೊರಗಡೆಯಿಂದ ಥೈರಾಯ್ಡ್ ಟ್ಯಾಬ್ಲೆಟ್ ತಗೊಳ್ಳೇಬೇಕಾಗುತ್ತೆ ನಮ್ಮ ನಾರ್ಮಲ್ ಮೆಟಬಾಲಿಸಮ್ ನ ಮೇಂಟೈನ್ ಮಾಡೋದಕ್ಕೆ. ಇದನ್ನ

0: ಕರೆಕ್ಟ್ ಬ್ಯಾಲೆನ್ಸ್ ಅಲ್ಲಿ ತಗೊಂಡಾಗ ಏನು ತೊಂದರೆ ಆಗಲ್ಲ. ಸೊ ಇವಾಗ ದೇಹದಲ್ಲಿ ಇನ್ಸುಲಿನ್ ಉತ್ಪತ್ತಿ ಕಮ್ಮಿ ಆಗಿರುತ್ತೆ, ಸೊ ಟೈಪ್ ಒನ್ ಡಯಾಬಿಟೀಸ್ ಇರೋರಿಗೆ. ಸೊ ಅವಾಗ ನಾವು ಹೊರಗಡೆಯಿಂದ ಇನ್ಸುಲಿನ್ ಕೊಡ್ಲೇಬೇಕಾಗುತ್ತೆ. ಸೊ ಮೇಜರ್ ತೊಂದರೆಗಳು ಆಗಲ್ಲ ಕರೆಕ್ಟ್ ಪ್ರಮಾಣದಲ್ಲಿ ತಗೊಂಡಾಗ, ವೈದ್ಯರ ಸಲಹೆ ತಗೊಂಡಾಗ. ಇದರಿಂದ ಯೂಶಲಿ ಏನು ಪ್ರಾಬ್ಲಮ್ಸ್ ಆಗಲ್ಲ. ಸೊ ಅತಿಯಾಗಿ ತಗೊಂಡಾಗ ಅದರದ್ದೇ ಆದ ಸೈಡ್ ಎಫೆಕ್ಟ್ಸ್ ಕೂಡ ಇರುತ್ತೆ.
1: ಈಗ ಚಿಕ್ಕ ಚಿಕ್ಕ ವಯಸ್ಸಿನಲ್ಲೇನೆ ಥೈರಾಯ್ಡ್ ಮಾತ್ರೆಗಳನ್ನು ಆರಂಭ ಮಾಡಿದ್ರೆ, ಮತ್ತೆ ಇನ್ನೂ ಒಂದಿದೆ, ಅದು ಸತ್ಯನೋ ಮಿಥ್ಯಾನೋ ನೀವು ಹೇಳಬೇಕು, ಒಂದ್ಸರ್ತಿ ಹಾರ್ಮೋನ್ ಮಾತ್ರೆಗಳನ್ನು ಆರಂಭ ಮಾಡಿದ್ರೆ ಜೀವನ ಪೂರ್ತಿ ತೆಗೆದುಕೊಳ್ಬೇಕು ಅನ್ನೋ ತರದ್ ಹೇಳ್ತಾರೆ, ಅದು ಹೇಗೆ?
0: ಸೊ ನಿಮ್ಗೆ ಗೊತ್ತಿರಂಗೆ 100% ಅಂತ ನಾವೇನು ಹೇಳಕ್ಕಾಗಲ್ಲ ಮೆಡಿಸಿನ್ ಅಲ್ಲಿ. ಸೊ ನೀವ್ ಇವಾಗ ಮಾತ್ರೆ ಶುರು ಮಾಡಿದ್ರೆ 100% ಲೈಫ್ ಲಾಂಗ್ ತಗೊಳ್ಬೇಕು ಅನ್ನೋ ತರದ್ದು ನಾವ್ ಹೇಳಕ್ಕಾಗಲ್ಲ. ದೇಹ ಆ ಟೈಮಲ್ಲಿ ಹೆಂಗೆ ಕೆಲಸ ಮಾಡುತ್ತೋ ಅದ್ರ ಪ್ರಕಾರ ನಾವು ಡಿಸೈಡ್ ಮಾಡ್ತೀವಿ. ಸೊ ಇದ್ರ ಪ್ರಮಾಣ ಜಾಸ್ತಿ ಮಾಡ್ಬೇಕಾ, ಮಾತ್ರೆ ಪ್ರಮಾಣ ಕಡಿಮೆ ಮಾಡ್ಬೇಕಾ, ಅಥವಾ ಮಾತ್ರೆ ಸ್ಟಾಪ್ ಮಾಡ್ಬೇಕಾ ಅನ್ನೋದು ಆ ಟೈಮಲ್ಲಿ ಬಾಡಿ ಹೆಂಗೆ ಕೆಲಸ ಮಾಡುತ್ತೋ ಅದನ್ನ ನೋಡ್ಕೊಂಡು ಡಿಸೈಡ್ ಮಾಡ್ತೀವಿ. ಇವಾಗ ಶುಗರ್, ಅಕಸ್ಮಾತ್ ಶುಗರ್ ಇರೋರಿಗೆ ಒಂದೊಂದ್ಸತಿ ಶುಗರ್ ತೀರಾ ಜಾಸ್ತಿ ಇರುತ್ತೆ, ಅವಾಗ ನಾವು ಇನ್ಸುಲಿನ್ ಕೊಟ್ಟು ಶುಗರ್ನ ಕಂಟ್ರೋಲ್ ಮಾಡ್ತೀವಿ. ಕಂಟ್ರೋಲಿಗೆ ಬಂದ್ಮೇಲೆ ದೇಹದ ಉತ್ಪತ್ತಿನೇ ಒಂದೊಂದ್ಸತಿ ಚೆನ್ನಾಗಾಗಕ್ ಶುರುವಾಗುತ್ತೆ, ಅವಾಗ ನಾವು ಇನ್ಸುಲಿನ್ ನ ಕಮ್ಮಿ ಮಾಡಿಬಿಟ್ಟು ಸ್ಟಾಪ್ ಮಾಡೋ ಸಾಧ್ಯತೆನೂ ಇರುತ್ತೆ. ಸೊ ಒಂದ್ಸತಿ ತಗೊಂಡ್ರೆ ಲೈಫ್ ಲಾಂಗ್ ತಗೊಂಬೇಕು ಅನ್ನೋದು ಯೂಶಲಿ ತಪ್ಪು ಕಲ್ಪನೆ. ಸೊ ಥೈರಾಯ್ಡು ಅಷ್ಟೇ, ಒಂದೊಂದ್ಸತಿ ಅಂದ್ರೆ ಹೈಪೋಥೈರಾಯ್ಡಿಸಮ್ ಅಂತ ಹೇಳೋದು. ಸೊ ಅದ್ರಲ್ಲಿ ಏನಾಗುತ್ತೆ ಅಂತಂದ್ರೆ ಆಟೋ ಇಮ್ಯೂನ್ ಕಾಯಿಲೆ, ಅದು ಆಂಟಿಬಾಡೀಸ್ ಥೈರಾಯ್ಡ್ ವಿರುದ್ಧ ಉತ್ಪತ್ತಿಯಾಗಿ ಥೈರಾಯ್ಡ್ ಗ್ರಂಥಿ ಕೆಲಸನ ಕಮ್ಮಿ ಮಾಡುತ್ತೆ. ಸೊ ಯೂಶಲಿ ಇದು ಯೂಶಲಿ ಮೋಸ್ಟ್ ಆಫ್ ದ ಟೈಮ್ ಲೈಫ್ ಲಾಂಗ್ ಕಂಡೀಷನ್ ಅಂದ್ರೆ ಬೇಕಾಗುತ್ತೆ ಮಾತ್ರೆ ಥ್ರೂ ಔಟ್ ಲೈಫ್. ಬಟ್ ವೆರಿ ರೇರ್ಲಿ ಏನಾಗುತ್ತೆ ಅಂದ್ರೆ ಥೈರಾಯ್ಡ್ ಹಾರ್ಮೋನ್ ಉತ್ಪತ್ತಿನೂ ಕೂಡ ಒಂದೊಂದ್ಸತಿ ಚೆನ್ನಾಗಬಹುದು, ಅಂದ್ರೆ ಅದು ತುಂಬಾ ರೇರ್. ಅದ್ ಬ್ಲಾಕಿಂಗ್ ಅಂಡ್ ಸ್ಟಿಮ್ಯುಲೇಟಿಂಗ್ ಆಂಟಿಬಾಡೀಸ್ ಅಂತ ನಾವ್ ಹೇಳ್ತೀವಿ, ಅದು ಸ್ವಿಚ್ ಓವರ್ ಟೈಪ್ ಎಲ್ಲ ಅವೆಲ್ಲ ಆಗೋದು ತುಂಬಾ ತುಂಬಾ ರೇರ್. ಸೊ ಹಂಗಾಗಿ ಡಾಕ್ಟರ್ ಸಲಹೆ ತಗೊಂಡು ಆ ಟೈಮಲ್ಲಿ ಹೇಗಿರುತ್ತೆ ಹಾರ್ಮೋನ್ ಲೆವೆಲ್ ನೋಡ್ಕೊಂಡು ಡಿಸೈಡ್ ಮಾಡ್ತೀವಿ. ಬಟ್ ಇವಾಗ ಇನ್ಸುಲಿನ್ ಲೈಫ್ ಲಾಂಗ್ ತಗೊಂಬೇಕು ಟೈಪ್ ಟು ಡಯಾಬಿಟೀಸ್ ಇರೋರಿಗೆ ಅವೆಲ್ಲ ಅಂದ್ರೆ ಒಂದ್ಸತಿ ಶುರು ಮಾಡಿದ್ರೆ ಅವೆಲ್ಲ ತಪ್ಪು ಕಲ್ಪನೆ. ಸೊ ಇವೆಲ್ಲ ಡಯಾಬಿಟೀಸ್ ಡ್ಯೂರೇಷನ್ ಎಷ್ಟಿದೆ, ಅವ್ರ ಬಾಡಿ ಕಂಡೀಷನ್, ಕಿಡ್ನಿ ಪ್ರಾಬ್ಲಮ್ ಇದೆಯಾ, ಅದ್ರ ಮೇಲೆ ಎಲ್ಲ ಸುಮಾರು ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ.
1: ಈಗ ಹಾರ್ಮೋನ್ ವ್ಯತ್ಯಯ ಆಗ್ಲೇಬಾರ್ದು, ವ್ಯತ್ಯಾಸ ಆಗ್ಬಾರ್ದು, ಅದೇ ಇಂಬ್ಯಾಲೆನ್ಸ್ ಆಗ್ಬಾರ್ದು ಅಂತಂದ್ರೆ ಒಬ್ಬ ವ್ಯಕ್ತಿ ಹೇಗೆ ತನ್ನ ಲೈಫ್ ಸ್ಟೈಲ್ ಅಥವಾ ಜೀವನ ಶೈಲಿಯನ್ನು ಹೇಗೆ ಇಟ್ಕೋಬೇಕು? ಯಾಕಂದ್ರೆ ನೀವೇ ಹೇಳಿದ್ರಿ, ಈಗ ಹೊರಗಡೆ ತಿನ್ನೋದ್ರಿಂದ ಗಾಳಿ ನೀರು ಇದೆಲ್ಲವೂ ನಮ್ಮ ಹಾರ್ಮೋನ್ಗಳ ಮೇಲೆ ಪ್ರಭಾವ ಬೀರುತ್ತೆ ಅಂತ ಹೇಳಿದ್ರೆ, ಪ್ರಭಾವ ಬೀರಿಸ್ಕೊಳ್ಳಾರದೆ ನಾವು ಆರೋಗ್ಯವನ್ನು ಕಾಪಾಡ್ಕೋಬೇಕು, ಹಾರ್ಮೋನ್ ಉತ್ಪತ್ತಿ ಕೂಡ ಚೆನ್ನಾಗಿರ್ಬೇಕು ಅಂದ್ರೆ ಒಬ್ಬ ವ್ಯಕ್ತಿಯ ಜೀವನ ಶೈಲಿ ಹೇಗಿರ್ಬೇಕು?
0: ಸೊ ಈ ತರ ಹಾರ್ಮೋನ್ಸ್ ತೊಂದರೆ ಬರದೇ ಇರೋದಕ್ಕೆ ಎರಡು ಲೈಕ್ ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್ಸ್, ನಾನ್ ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಇರುತ್ತೆ. ಇವಾಗ ನಾವು ಏಜು, ಜೆನೆಟಿಕ್ಸ್, ಇವಾಗ ಪೊಲ್ಯೂಷನ್, ಇವೆಲ್ಲ ನಮ್ ಕೈಯಲ್ಲಿ ಇಲ್ಲದೆ ಇರೋಂತದ್ದು ಇದು. ಸೊ ನಮ್ ಕೈಯಲ್ಲಿ ಏನಿರುತ್ತೆ ಅದನ್ನ ಡೆಫಿನೆಟ್ಲಿ ಮಾಡ್ಕೊಬಹುದು, ಲೈಕ್ ಹೆಲ್ದಿ ಡಯಟ್ ನ ಮೇಂಟೈನ್ ಮಾಡ್ಕೊಳ್ಳೋದು. ಸೊ ಜಾಸ್ತಿ ಪ್ರಿಸರ್ವೇಟಿವ್ಸ್, ಪ್ರೋಸೆಸ್ಡ್ ಫುಡ್ ನ ಅವಾಯ್ಡ್ ಮಾಡೋದು. ಸೊ ಅಲಾಂಗ್ ವಿತ್ ದಟ್ ಫಿಸಿಕಲ್ ಆಕ್ಟಿವಿಟಿ, ಡೈಲಿ ಎಕ್ಸರ್ಸೈಸ್ ಮಾಡೋದ್ರಿಂದ. ಸೊ ಇವೆಲ್ಲದ್ರಿಂದ ನಮ್ದು ಯೂಶಲಿ ಹಾರ್ಮೋನ್ ಬ್ಯಾಲೆನ್ಸ್ ನ ಮೇಂಟೈನ್ ಮಾಡಬಹುದು. ಬಟ್ ಸುಮಾರು ಸತಿ ಆಟೋ ಇಮ್ಯೂನ್ ಕಾಯಿಲೆ ಅಂತ ಎಲ್ಲ ಬಂದಾಗ ನಮ್ ಕೈಯಲ್ಲಿ ತುಂಬಾ ಇರಲ್ಲ. ಸೊ ನಮ್ ಜೀವನ ಶೈಲಿನಲ್ಲೂ ಕೂಡ ಇದು ತುಂಬಾ ಚೇಂಜ್ ಮಾಡ್ಕೊಳಕ್ ಆಗದೆ ಇರ್ಬೋದು, ಅವಾಗ ಹೆಲ್ಪ್ ಬೇಕಾಗುತ್ತೆ,
1: ಔಷಧಿಗಳು ಬೇಕಾಗುತ್ತೆ, ವೈದ್ಯರ ಸಲಹೆ. ಮತ್ತೆ ವೈದ್ಯರ ಸಲಹೆ ಏನ್ ಹೇಳಿ, ಇದ್ರಲ್ಲಿ ಸುಮ್ನೆ ಆಟ ಆಡಕ್ಕೆ ಎಕ್ಸ್ಪೆರಿಮೆಂಟ್ ಮಾಡಕ್ಕೂ ಸಹ ಕಷ್ಟ ಇದು ಅಲ್ವಾ? ವೈದ್ಯರು ಹೇಗ್ ಹೇಳ್ತಾರೋ ಹಾಗೆ ನಮ್ಮ ಜೀವನವನ್ನ ಅಥವಾ ಜೀವನ ಶೈಲಿಯನ್ನ ಬದಲಾವಣೆ ಮಾಡ್ಕೊಳ್ಳೋದ್ರಿಂದ ಸಹ ಈ ಕಾಯಿಲೆಗಳಿಂದ ಸ್ವಲ್ಪ ಮೇಂಟೈನ್ ಮಾಡಬಹುದು ಅಥವಾ ಕಂಟ್ರೋಲ್ ಅಲ್ಲಿ ಇಟ್ಕೋಬಹುದು ಅಂತ ಹೇಳ್ತೀರಾ. ನೀವು ಹೇಳಿದ ಹಾಗೆ ಪ್ರತಿಯೊಂದು ಗ್ರಂಥಿ ಯಾವ್ಯಾವ ಹಾರ್ಮೋನ್ ಅನ್ನ ಉತ್ಪಾದಿಸುತ್ತೆ, ಯಾವ್ಯಾವ ಹಾರ್ಮೋನು ಏನೇನು ನಮ್ಮ ದೇಹದಲ್ಲಿ ಚಟುವಟಿಕೆಗಳಿಗೆ ಸಹಕಾರಿ ಆಗುತ್ತೆ ಅನ್ನೋದ್ರ ಕುರಿತಂಗೆ ಮುಂದಿನ ದಿನಗಳಲ್ಲಿ ನಾವು ಮಾತಾಡಬಹುದು, ಇದ್ರ ಬಗ್ಗೆ ಸೀರೀಸೇ ಮಾಡಬಹುದು, ಸರಣಿ ಕಾರ್ಯಕ್ರಮವೇ ಅಗತ್ಯ ಇದೆ ಅಂತ ಅನ್ಸುತ್ತೆ. ಮತ್ತೆ ಮಾತಾಡೋಣ ಮೇಡಮ್, ಧನ್ಯವಾದಗಳು. ಇದುವರೆಗೆ ಹಾರ್ಮೋನುಗಳು ನಮ್ಮ ದೇಹಕ್ಕೆ ಹೇಗೆ ಅವಶ್ಯಕವಾಗಿವೆ ಅನ್ನೋದ್ರ ಕುರಿತಂಗೆ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಮಸ್ಕಾರ.
0: ನಮಸ್ತೆ. ಥ್ಯಾಂಕ್ ಯು.
2: ಇದುವರೆಗೆ ಮಾನವನ ದೇಹದಲ್ಲಿನ ಹಾರ್ಮೋನ್ಗಳ ಕುರಿತು ಮಾಹಿತಿ ಮಾಡಿಕೊಟ್ಟವರು ಎಂಡೋಕ್ರೈನಾಲಜಿಸ್ಟ್ ಆಗಿರುವ ಹಾಸನದ ಡಾಕ್ಟರ್ ಗಾನವಿ ವೈಪಿ, ಇವರೊಂದಿಗೆ ಸುಜಾತಾ ಎಫ್ ತಳವಾರ್. ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಮೂಡಿಬಂದ ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದ ಕೊಡುಗೆ.

0: ಏನ್ ಮಾಡಿದ್ಯಾ ತಿಂಡಿಗೆ ಇವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
1: ಅಮ್ಮ, ನನಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ. ನೀನ್ ಮಾಡಿದ್ದು ನೀನೇ ತಿನ್ನು.
2: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
3: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.

0: ನಮ್ಮ ಮುಂದಿನ ಕಾರ್ಯಕ್ರಮ ಪ್ರಗತಿ ಪಥ ಇದೀಗ ಆರಂಭ.
1: ಆಕಾಶವಾಣಿ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಅಗ್ರಿಕಲ್ಚರ್ ಇನ್ಸೂರೆನ್ಸ್ ಕಂಪನಿ ಆಫ್ ಇಂಡಿಯಾ ಲಿಮಿಟೆಡ್ನಲ್ಲಿ ಪ್ರಬಂಧಕರಾಗಿರುವ ಬಿಆರ್ ಪ್ರವೀಣ್ ಕುಮಾರ್ ಅವರೊಂದಿಗೆ ಸಂದರ್ಶನ.
2: ಆತ್ಮೀಯ ಕೇಳಿದರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಅಗ್ರಿಕಲ್ಚರ್ ಇನ್ಸೂರೆನ್ಸ್ ಕಂಪನಿ ಆಫ್ ಇಂಡಿಯಾ ಲಿಮಿಟೆಡ್ ಪ್ರಾದೇಶಿಕ ಕಚೇರಿಯಲ್ಲಿ ಪ್ರಬಂಧಕರಾಗಿರುವಂತಹ ಶ್ರೀ ಡಿ ಆರ್ ಪ್ರವೀಣ್ ಕುಮಾರ್ ಅವರು. ನಮಸ್ಕಾರ ಪ್ರವೀಣ್ ಕುಮಾರ್ ಅವರೇ.
3: ಸರ್ ನಮಸ್ತೆ. ಸರ್
2: ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಈ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಯಾವ ರೀತಿ ಭಿನ್ನವಾಗಿದೆ ಮತ್ತು ಇದರ ವೈಶಿಷ್ಟ್ಯಗಳೇನು ಅಂತ ಪ್ರಾರಂಭದಲ್ಲಿ ನಮ್ಮ ರೈತ ಬಾಂಧವರಿಗೆ ತಿಳಿಸ್ತೀರಾ?
3: ಮುಖ್ಯವಾದ ಒಂದು ನಾಲ್ಕು ಅಂಶಗಳು ಈ ಯೋಜನೆಯಲ್ಲಿ ಇನ್ನ ಸರ್ಕಾರದವರು ರೈತರಿಗೆ ಉಪಯೋಗ ಆಗಲಿ ಅಂತ ಸ್ವಲ್ಪ ಆಡ್ ಮಾಡ್ಕೊಟ್ಟಿದ್ದಾರೆ. ರೈತರಿಗೆ ಏನಾಗುತ್ತೆ, ಈಗ ಬೆಳೆ ಬೆಳೆದಿರ್ತಾರೆ, ಬೆಳೆ ಸ್ಟಾರ್ಟಿಂಗ್ ಬಿತ್ತನೆ ಮಾಡಿರ್ತಾರೆ, ಇಲ್ಲ ಬೆಳೆಯುವಂತ ಸಂದರ್ಭದಲ್ಲಿ ಇಲ್ಲ ಕಟಾವಿಗೆ ಆಗುವಂತ ಒಂದು ನಷ್ಟ, ಅವ್ರಿಗೊಂದು ಇಮಿಡಿಯೇಟ್ ರಿಲೀಫ್ ಸಿಗ್ಬೇಕು ಅಂದ್ರೆ ರೈತರಿಗೆ ಆ ಸಮಯದಲ್ಲೇ ಸ್ವಲ್ಪ ದುಡ್ಡು ಸಿಗ್ಬೇಕು ಅಂತ ಏನಂತ ಸರ್ಕಾರ ಯೋಚನೆ ಮಾಡಿ ಕೇಂದ್ರ ಸರ್ಕಾರದವರು ಏನ್ ಬೆಳೆ ವಿಮಾ ಯೋಜನೆ ಇದೆ ಅದನ್ನ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತ ಒಂದು ಹೆಸರನ್ನ ಸ್ವಲ್ಪ ಮಾರ್ಪಡಿಸಿ ಮತ್ತೆ ಯೋಜನೆಯಲ್ಲಿ ಒಂದು ನಾಲ್ಕು ಅಂಶಗಳನ್ನ ಮುಖ್ಯವಾಗಿ ತಗೊಂಬಂದ್ರು. ಇದರಲ್ಲಿ ಮುಖ್ಯವಾದ ನಾಲ್ಕು ಅಂಶಗಳು ಏನಂತಂದ್ರೆ, ಒಂದು ಬಿತ್ತನೆ ವಿಫಲ ಅಂತ ಒಂದು ಬರುತ್ತೆ, ಇನ್ನೊಂದು ಮಿಡ್ ಸೀಸನ್ ಅಡ್ವರ್ಸಿಟಿ ಅಂತ ಬರುತ್ತೆ, ಇನ್ನೊಂದು ಲೋಕಲೈಸ್ ಕ್ಯಾಲಾಮಿಟಿ, ಮತ್ತೆ ಇನ್ನೊಂದು ಪೋಸ್ಟ್ ಹಾರ್ವೆಸ್ಟ್ ಲಾಸಸ್. ಬಿತ್ತನೆ ವಿಫಲವಾದಂತ ಸಂಬಂಧದಲ್ಲಿ ಅಂದ್ರೆ ಇದು ಏನು ಈಗ ಬೇರೆ ಒಂದು ವಿಮೆ ಯೋಜನೆಗಳಿಗೂ ಮತ್ತೆ ಬೆಳೆ ವಿಮೆ ಯೋಜನೆಗೂ ತುಂಬಾ ಮುಖ್ಯವಾದ ವ್ಯತ್ಯಾಸ ಏನು ಅಂತಂದ್ರೆ, ಬೇರೆ ಯಾವುದೇ ವಿಮೆ ಯೋಜನೆ ಆಗ್ಲಿ ಇಲ್ಲ ವಿಮೆ ಇದ್ರೆ ಅದು ಒಂದು ವೈಯಕ್ತಿಕ ಇಲ್ಲ ಇಂಡಿವಿಜುವಲ್ ಇರುತ್ತೆ. ಬಟ್ ಈ ಬೆಳೆ ವಿಮೆ ಏನಿದೆ ಅದು ಒಂದು ಏರಿಯಾ ಅಪ್ರೋಚ್ ಸ್ಕೀಮ್ ಅಂದ್ರೆ ಒಂದು ಸ್ಥಳಕ್ಕೆ ಅಧಿಸೂಚನೆ ಮಾಡಿರ್ತಾರೆ, ಇಲ್ಲ ನಿರ್ಧಾರ ಮಾಡಿರ್ತಾರೆ. ಏನಂದ್ರೆ ಇದರಲ್ಲಿ ಒಬ್ಬೊಬ್ಬರೇ ರೈತರದ್ದು ಇಲ್ಲ ವೈಯಕ್ತಿಕ ಹೋಗಿ ಲಾಸ್ ಮಾಡ್ಲಿಕ್ಕೆ ಕಷ್ಟ ಅಂತ ಈ ತರ ಡಿಫ್ ಏರಿಯಾ ಅಪ್ರೋಚ್ ಸ್ಕೀಮ್ ಇರುತ್ತೆ. ಈ ಸಂದರ್ಭದಲ್ಲಿ ಮುಂಚಿನ ಸ್ಕೀಮ್ ಅಲ್ಲಿ ಈ ಏರಿಯಾ ಬಂದು ಹೋಬಳಿ ಮಟ್ಟಕ್ಕೆ ಮಾಡ್ತಾ ಇದ್ರು, ಈಗೇನ್ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಇದೆ ಅದನ್ನ ಒಂದು ಗ್ರಾಮ ಪಂಚಾಯತಿ ಮಟ್ಟಕ್ಕೆ ತಗೊಂಬಂದಿದ್ದಾರೆ. ಅಂದ್ರೆ ಏರಿಯಾ ಎಷ್ಟು ಕಡಿಮೆ ಆಗುತ್ತೋ ಅದು ಜಾಸ್ತಿ ಕ್ಲಾರಿಟಿ ಇರುತ್ತೆ, ಮತ್ತೆ ಒಂದು ರೈತರಿಗೆ ಒಂದು ನಷ್ಟ ಪರಿಹಾರ ಕೊಡೋದ್ರಲ್ಲಿ ಕರೆಕ್ಟ್ ಆಗಿ ಮಾಡಬಹುದು ಅನ್ನೋ ಒಂದು ಉದ್ದೇಶದಿಂದ ಈ ತರ ಚೇಂಜ್ ತಗೊಂಬಂದ್ರು. ಮತ್ತೆ ವಿಫಲ ಏನಾಗುತ್ತೆ ಅಂದ್ರೆ ಒಂದು ಗ್ರಾಮ ಪಂಚಾಯತಿಲಿ ಒಂದು ಏನು ಬೆಳೆ ಅಧಿಸೂಚನೆ ಮಾಡಿರ್ತಾರೆ ಅಂತ ಬೆಳೆನ 75%ಗಿಂತ ಜಾಸ್ತಿ ಏನಾರ ಬಿತ್ತನೆ ಆಗಿಲ್ಲ ಅಂದ್ರೆ ಶೇಕಡ 100ರಲ್ಲಿ 75%ಷ್ಟು ಬಿತ್ತನೆ ಆಗಿಲ್ಲ ಆ ಪ್ರದೇಶದಲ್ಲಿ ಅಂತಂದ್ರೆ ಅಂತ ಜಿಲ್ಲಾ ಆಡಳಿತ ಏನ್ ಮಾಡುತ್ತೆ ಒಂದು ಅಧಿಸೂಚನೆ ಮಾಡುತ್ತೆ, ಇಂಥ ಗ್ರಾಮ ಪಂಚಾಯತಿಲಿ ರೈತರು ತೊಂದರೆ ಆಗಿದೆ, 75%ಗಿಂತ ರೈತರು ಬಿತ್ತನೆ ಮಾಡಿಲ್ಲ, ಬೆಳೆ ವಿಫಲ ಆಗಿದೆ ಅಂತ ಒಂದು ನೋಟಿಫಿಕೇಶನ್ ತರ್ತಾರೆ. ಅಂತ ಸಂದರ್ಭದಲ್ಲಿ ರೈತರಿಗೆ ಏನ್ ಮಾಡ್ತಾರೆ, ಈಗ ಬಿತ್ತನೆ ಟೈಮಲ್ಲಿ ರೈತರಿಗೆ ತುಂಬಾ ಸಾಕಷ್ಟು ಖರ್ಚಾಗಿರೋದಿಲ್ಲ, ಏನಕಂದ್ರೆ ಅವ್ರಿಗೆ ಬೀಜ ತರೋಂಥದ್ದು ಇಲ್ಲ ಭೂಮಿ ಉಳುಮೆ ಮಾಡೋಂಥದ್ದು ಇಲ್ಲ ಅಂತಂದ್ರೆ ಸ್ವಲ್ಪ ಗೊಬ್ಬರಾಗಿ ಖರ್ಚಾಗಿರುತ್ತೆ. ಅಂತ ನಷ್ಟನ ರೈತರಿಗೆ ಇಮಿಡಿಯೇಟ್ ಪರಿಹಾರ ಮಾಡ್ಕೊಡ್ಬೇಕು ಅಂತ ಈ ಯೋಜನೆಯಲ್ಲಿ ಏನ್ ಮಾಡಿದ್ದಾರೆ, ಬಿತ್ತನೆ ವಿಫಲವಾದಂತ ಸಂದರ್ಭದಲ್ಲಿ ಆತರ 75%ಗಿಂತ ಜಾಸ್ತಿ ಬಿತ್ತನೆ ಆಗಿಲ್ಲ ಅಂದ್ರೆ ಅಂತ ಯಾರ್ಯಾರು ಬೆಳೆ ವಿಮೆ ಮಾಡಿಸಿರ್ತಾರೆ ಅಂತ ರೈತರಿಗೆಲ್ಲ ಶೇಕಡ 25% ಸಮ್ ಇನ್ಶೂರ್ ಅಂದ್ರೆ ವಿಮಾ ಮೊತ್ತ ಏನಿರುತ್ತೆ ಅದ್ರ 25% ಇಮಿಡಿಯೇಟ್ ಅವ್ರಿಗೆ ರಿಲೀಸ್ ಕೊಡ್ತೀವಿ, ಅಲ್ಲಿಗೆ ಸ್ಕೀಮ್ ಕ್ಲೋಸ್ ಆಗ್ಬಿಡುತ್ತೆ ಅಂದ್ರೆ ಅಲ್ಲಿಗೆ ಮುಂದಕ್ಕೆ ಅವ್ರಿಗೆ ವಿಮೆ ಕಂಟಿನ್ಯೂ ಆಗಲ್ಲ. ಇದು ಒಂದು ಅಡಿಷನಲ್ ಫೀಚರ್ ಒಂದು. ಇನ್ನೊಂದು ಮಿಡ್ ಸೀಸನ್ ಅಡ್ವರ್ಸಿಟಿ ಇಲ್ಲ ಲೋಕಲೈಸ್ಡ್ ಕ್ಯಾಲಮಿಟಿ ಅಂತ. ಅಂದ್ರೆ ಈ ಮಿಡ್ ಸೀಸನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಮಧ್ಯಂತರ ಬೆಳೆ ಬೆಳೆಯುವ ಮಧ್ಯಂತರ

0: ಬದಿಯಲ್ಲಿ ಏನಾದ್ರೂ ತೊಂದರೆ ಆದ್ರೆ ಅಂತ ರೈತರಿಗೆ ನಷ್ಟ ಕವರ್ ಮಾಡ್ಬೇಕು ಅಂತ. ಅದೇನಾಗುತ್ತೆ, ಈಗ ಬಿತ್ತನೆ ಮಾಡಿರ್ತಾರೆ, ಚೆನ್ನಾಗಿ ಬೆಳೆ ಬೆಳೆ ಬಂದಿರುತ್ತೆ, ಮಧ್ಯಾಹ್ನದಲ್ಲಿ ಏನಾಗುತ್ತೆ ಅಚಾನಕವಾಗಿ ಆಕಸ್ಮಿಕವಾಗಿ ಇಲ್ಲ ಮಳೆ ಆಗ್ಬೋದು, ಇಲ್ಲ ಮಳೆನೇ ಆಗದೆ ಇರ್ಬೋದು, ಡ್ರೈ ಆಗ್ಬಿಡ್ಬೋದು. ಇಂಥ ಸಮಯದಲ್ಲಿ ಆವಾಗ್ಲೂ ಕೂಡ ಜಿಲ್ಲಾಡಳಿತ ಅಧಿಸೂಚನೆ ಮಾಡಿ, ಇಲ್ಲ ಇಂಥ ಒಂದು ಅಧಿಸೂಚಿತ ಒಂದು ಏರಿಯಾದಲ್ಲಿ ಮಳೆ ಆಗಿಲ್ಲ, ಇಲ್ಲ ಮಳೆ ಅತಿ ಮಳೆ ಆಗಿ ಬೆಳೆಗಳು ಹಾನಿ ಆಗ್ತಿದೆ ಅಂತ ಸಂದರ್ಭದಲ್ಲಿ ಕೂಡ ಅವಾಗ ಏನ್ ಮಾಡ್ತಾರೆ, ಇಂಡಿವಿಜುವಲ್ ಸರ್ವೆ ಅಂತ ಮಾಡ್ತಾರೆ. ಅಲ್ಲಿ ಎಷ್ಟು ಹಾನಿಯಾಗಿದೆ ನೋಡಿ, ಅಲ್ಲಿ ಸರ್ವೆ ಮಾಡಿ ಯಾರ್ಯಾರು ರೈತರು ವಿಮೆ ಮಾಡಿಸಿರ್ತಾರೋ ಅಂತವ್ರ ಹತ್ರ ಅರ್ಜಿ ತಗೊಂಡು, ಸೊ ಅವ್ರಿಗೆ ಅಲ್ಲೇ ಒಂದು ಮಧ್ಯಾಂತರ ಪರಿಹಾರ ಕೊಡುವಂತ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ಸೊ ಇನ್ನೊಂದು ಲೋಕಲೈಸ್ಡ್ ಕ್ಯಾಲಮಿಟಿ. ಈ ಲೋಕಲೈಸ್ಡ್ ಕ್ಯಾಲಮಿಟಿಲಿ ಏನ್ ಬರುತ್ತೆ ಅಂದ್ರೆ, ಈಗ ಪರ್ಟಿಕ್ಯುಲರ್ ರೈತಂಗ್ ಏನಾರ ಆನೆಕಲ್ ಮಳೆ ಆಗಿ ಇಲ್ಲಾಂದ್ರೆ ಕ್ಲೌಡ್ ಬರ್ಸ್ಟ್ ಅಂತಾರೆ, ಮೋಡ ಒಂದು ಇದಾಗಿ ರೈತರಿಗೆ ಅತಿ ಮಳೆ ಅಂತ ಏರಿಯಾದಲ್ಲಾದ್ರೆ ಅವರು ರೈತರು ವೈಯಕ್ತಿಕವಾಗಿ ಅರ್ಜಿ ಸಲ್ಲಿಸಬಹುದು. ಇದರಲ್ಲಿ ಹೌದು ನನ್ನ ಜಮೀನಲ್ಲಿ ಈ ತರ ತೊಂದರೆ ಆಗಿದೆ ಅಂತ ಆ ಸಂದರ್ಭದಲ್ಲಿ ಕೊಟ್ಟಂತ ಸಂದರ್ಭದಲ್ಲಿ ಅವ್ರದ್ದು ಸರ್ವೆ ಮಾಡಿ ಅವ್ರಿಗೆ ಪರಿಹಾರವನ್ನು ತುಂಬಿಕೊಡ್ತೀವಿ. ಅದಾದ ನಂತರ ಕಟಾವಿನ ನಂತರ ಏನಾದ್ರು ತೊಂದರೆ ಆದ್ರೆ, ಅಂದ್ರೆ ಯಾವ್ದಾರ ರೈತರು ಈ ಜೋಳ ರಾಗಿ ಭತ್ತ ಈ ತರ ಬೆಳೆಗಳು ಕಟಾವು ನಂತರ ಫೀಲ್ಡ್ ಅಲ್ಲಿ ಇಟ್ಟಿರ್ತಾರೆ, ಅಂದ್ರೆ ಫೀಲ್ಡ್ ಅಲ್ಲಿ ಬಿಟ್ಟಿರ್ತಾರೆ ಒಣಗಲಿಕ್ಕೆ, ಒಣಗಿ ಅದನ್ನ ಬಂಡ್ಲು ಮಾಡಿ ಆಮೇಲೆ ಅದನ್ನ ಥ್ರೆಶಿಂಗ್ ಗೆ ತಗೊಂಡೋಗ್ತಾರೆ. ಸೊ ಹಂಗೆ ಕಟಾವ್ ಮಾಡಿ ಆ ಫೀಲ್ಡ್ ಅಲ್ಲೇ ಸ್ಪ್ರೆಡ್ ಆಗಿ ಬಿಟ್ಟಿರೋಂತ ಬೆಳೆಗಳು, ಈಗ ಭತ್ತ ಬಿಟ್ಟಿರ್ತಾರೆ ಅನ್ಕೊಳ್ರಿ, ಆ ಕಟಾವ್ ಮಾಡಿದ ನಂತರ 7 ದಿನದೊಳಗಡೆ ಆಕಸ್ಮಿಕವಾಗಿ ಏನಾರ ಮಳೆ ಬಂದಂತ ಸಂದರ್ಭದಲ್ಲಿ ಅಂತ ರೈತರು ಅರ್ಜಿ ಸಲ್ಲಿಸಿದ್ರೆ, ಹೌದು ಈ ಬೆಳೆ ಕಟಾವ್ ಮಾಡಿ ನಾವು ಒಣಗ್ಲಿಕ್ಕೆ ಜಮೀನಲ್ಲಿ ಬಿಟ್ಟಿದ್ದೋ, ಬಟ್ ಆದ್ರೆ ಮಳೆ ಬಂದು ನಮ್ಗೆ ಹಾನಿ ಆಗಿದೆ ಅಂತ ಒಂದು ಅರ್ಜಿ ಕೊಟ್ರೆ, ಅವ್ರ ಅರ್ಜಿ ಇನ್ಸೂರೆನ್ಸ್ ಕಂಪ್ನಿಗೆ ಕೊಡ್ಬೇಕು ಅಂತ ಏನಿಲ್ಲ, ಕೃಷಿ ಇಲಾಖೆಗೆ ಇಲ್ಲ CSC ಸೆಂಟರ್ ಬ್ಯಾಂಕ್ ಅಂತ ಇದಾವೆ ಅಲ್ಲಿ ಕೊಟ್ರೆ, ಸೊ ಅದು ಇನ್ಸೂರೆನ್ಸ್ ಕಂಪ್ನಿಗೆ ಒಂದು ಮಾಹಿತಿ ತಲುಪಿದ ತಕ್ಷಣ ಅಂತ ರೈತರಿಗೂ ಸರ್ವೆ ಮಾಡಿ, ಸೊ ಅಲ್ಲಿ ಎಷ್ಟು ನಷ್ಟ ಆಗಿದೆ ಅನ್ನೋದೊಂದು ಒಂದು ಸರ್ವೆ ರಿಪೋರ್ಟ್ ಮೇಲೆ ಅವ್ರಿಗೆ ನಷ್ಟ ಪರಿಹಾರ ಮಾಡ್ತೀವಿ. ಇಷ್ಟೆಲ್ಲ ಆದ ನಂತರ ಮುಂಚೆ ಯೋಜನೆ ಏನಿತ್ತು ಅದೇ ರೀತಿ ಇಳುವರಿ ಮಾಹಿತಿ ಕೂಡ ಅಂಕೆ ಸಂಖ್ಯೆ ವಿಭಾಗದಿಂದ ಬೆಳೆ ಕಟಾವು ಪ್ರಯೋಗ ಮಾಡಿ ಆ ಪರ್ಟಿಕ್ಯುಲರ್ ಬೆಳೆಗೆ ಎಷ್ಟು ಇಳುವರಿ ಬಂದಿದೆ ಅಂತ ಮಾಹಿತಿ ಕೂಡ ಕೊಡ್ತಾರೆ. ಆ ಮಾಹಿತಿ ಮೇಲೆ ಅಲ್ಲೂ ಏನಾದ್ರು ನಷ್ಟ ಇದ್ರೆ ಅದು ಕೂಡ ತುಂಬಿಕೊಟ್ಟು, ಈಗ ಈ ತರ ಈ ಯೋಜನೆಯಲ್ಲಿ ರೈತರಿಗೆ ತುಂಬಾ ಅನುಕೂಲಗಳನ್ನ ಮಾಡಿ ಸರ್ಕಾರದವರು ಇದನ್ನ 2016 ಅನುಷ್ಠಾನ ಮಾಡ್ತಾ ಇದ್ದಾರೆ ಸರ್. ಯೋಜನೆಯಲ್ಲಿ ರೈತರಿಗೆ ಮುಖ್ಯವಾಗಿ ಇನ್ನೊಂದು ಏನ್ ಮಾಡಿದ್ದಾರೆ ಅಂದ್ರೆ, ಏನ್ ರೈತರು ಕಟ್ಟಬೇಕಾಗಿರೋಂತ ಒಂದು ವಿಮಾ ಕಂತಿದೆ, ಅದ್ರ ಮೇಲೆ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರ ಎರಡರೂ ವಿನಾಯಿತಿ ಕೊಡ್ತಾರೆ. ವಿಮಾ ಕಂತು ಕಟ್ಟಬೇಕು ಅದು 10-20% ವರೆಗೂ ಇರುತ್ತೆ. ಎಲ್ಲರೂ ರೈತರು ಪಾಲ್ಗೊಳ್ಬೇಕು ಮತ್ತೆ ಈ ಒಂದು ಯೋಜನೆ ಅನುಕೂಲ ಆಗ್ಬೇಕು ಅನ್ನೋದಕ್ಕೋಸ್ಕರ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರ ರೈತರು ಕಟ್ಟಬೇಕಾದಂತ ಒಂದು ಪ್ರೀಮಿಯಂ ಏನಿದೆ ಅದು 2% ಮಾಡಿದ್ದಾರೆ ಮುಂಗಾರಲ್ಲಿ, ಹಿಂಗಾರಲ್ಲಿ 1.5% ಮತ್ತೆ ತೋಟಗಾರಿಕಾ ಬೆಳೆಗಳಿಗೆ 5% ಮಾಡಿದ್ದಾರೆ. ಇನ್ ಮಿಕ್ಕಿತ್ ಏನು ಡಿಫ್ರೆನ್ಸ್ ವಿಮಾ ಕಂತ ಇರುತ್ತೆ ಅದು 50% ಕೇಂದ್ರ ಸರ್ಕಾರ 50% ರಾಜ್ಯ ಸರ್ಕಾರ ಕೊಡುತ್ತೆ.
1: ಎರಡೂ ಕೂಡ ಸರ್ಕಾರಗಳು ಹಂಚಿಕೊಳ್ತವೆ.
0: ಹಂಚಿಕೊಳ್ತವೆ.
1: ಮುಖ್ಯವಾಗಿ ಈ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ಯಾವ್ಯಾವ ರೈತರು ಪಾಲ್ಗೊಳ್ಬಹುದು ಅಂತೀರಿ?
0: ಬೆಳೆ ಸಾಲ ತಗೊಳ್ಳೋ ಅಂತಾರು, ತಗೊಳ್ದೇ ಇರೋಂತ ರೈತರು ಎಲ್ಲ ಪಾಲ್ಗೊಳ್ಬಹುದು. ಗುತ್ತಿಗೆಯಲ್ಲಿ ಮಾಡ್ತಾ ಇರ್ತಾರ ಸರ್ ಅಂತ ರೈತರು ಪಾಲ್ಗೊಳ್ಳಕಾಗಲ್ಲ, ಯಾಕಂದ್ರೆ ಯಾರ ಹೆಸರಲ್ಲಿ ಪಾಣಿ ಇರುತ್ತೋ ಅಂತ ರೈತರು ಎಲ್ಲರೂ ಕೂಡ ಈ ಯೋಜನೆಯಲ್ಲಿ ಪಾಲ್ಗೊಳ್ಬಹುದು ಸರ್.
1: ನಮ್ಮ ರೈತರು ಈ ಯೋಜನೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಏನೇನು ದಾಖಲಾತಿಗಳನ್ನ ಕೊಡಬೇಕಾಗತ್ತೆ ಮತ್ತೆ ಎಲ್ಲಿ ನೋಂದಾಯಿಸಬೇಕಾಗತ್ತೆ ಅಂತೀರಿ?
0: ಸರ್ ಮುಖ್ಯವಾಗಿ ನೋಡಿ, ಈಗ ಬೆಳೆ ಸಾಲ ತಗೊಳ್ಳೋ ಅಂತ ರೈತರು ಈ ಅಧಿಸೂಚಿತ ಬೆಳೆಗಳಿಗೆ ಸಾಲ ತಗೊಂಡ್ರೆ ಬ್ಯಾಂಕ್ ಅವರು ಕಂಪಲ್ಸರಿ ಅಂದ್ರೆ ಇನ್ಸೂರೆನ್ಸ್ ಪ್ರೀಮಿಯಂ ಏನು ವಿಮಾ ಕಂತಿದೆ ಅದನ್ನ ಮುರ್ದಿ ಇನ್ಸೂರೆನ್ಸ್ ಕಂಪ್ನಿ ಕಳಿಸ್ತಾರೆ. ಈಗ 2020 ಏನಾಗಿದೆ, ಬೆಳೆ ಸಾಲ ತಗೊಳ್ಳೋ ಅಂತ ರೈತರು ಏನಾದ್ರು ಈ ಯೋಜನೆಯಿಂದ ಬಿಟ್ಟೋಗಿದ್ರೆ ಮತ್ತೆ ಹೋಗಿ ಬ್ಯಾಂಕ್ಗೆ ಒಂದು ಆಪ್ಟಿನ್ ಫಾರ್ಮ್ ಅಂತ ಇರುತ್ತೆ, ಆ ಫಾರ್ಮ್ ನ ತುಂಬಿ ಆ ಬ್ಯಾಂಕ್ ಅಲ್ಲಿ ಅದನ್ನ ಕೊಟ್ರೆ ಸೊ ಬ್ಯಾಂಕ್ ಅವರು ಕವರ್ ಮಾಡ್ತಾರೆ. ಇನ್ನ ಬೆಳೆ ಸಾಲ ತಗೊಳ್ಳದೆ ಇರೋಂತ ರೈತರು ಸಾರ್ವಜನಿಕ ಸಹಾಯ ಕೇಂದ್ರ ಅಂತ ಏನ್ CSC ಸೆಂಟರ್ ಅಂತ ಹೇಳ್ತೀವಲ್ಲ ಅದರಲ್ಲಿ ಒಂದು ಇದರಲ್ಲಿ ಎನ್ರೋಲ್ ಆಗಂತ ವ್ಯವಸ್ಥೆ ಮಾಡಿದ್ದಾರೆ. ಗ್ರಾಮ ಒಂದಂತ ಕೂಡ ಒಂದು ಸಂಸ್ಥೆಯಲ್ಲಿ ಅವರು ಎನ್ರೋಲ್ ಮಾಡಬಹುದು, ಕರ್ನಾಟಕ ಒಂದಲ್ಲಿ ಎನ್ರೋಲ್ ಮಾಡಬಹುದು, ಮತ್ತೆ ಬೆಂಗಳೂರು ಒಂದಂತ ಅದು ಏನು ಬೆಂಗಳೂರು ಕಡೆ ಇದೆ ಅಲ್ಲಿ ಎನ್ರೋಲ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಮುಖ್ಯವಾಗಿ ಗ್ರಾಮೀಣ ಬ್ಯಾಂಕ್ ಅಲ್ಲಿ ಮಾಡಬಹುದು, ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ಮಾಡಬಹುದು, ಎಲ್ಲಾ ಕಡೆ ಮಾಡಬಹುದು. ಬಟ್ ಹೋಗಿ ನಿಗದಿತ ಒಂದು ಪ್ರೀಮಿಯಂ ಅಮೌಂಟ್ ನ ತುಂಬಿ ನೋಂದಾಯಿಸಿ ಮಾಡಬಹುದು ಸರ್. ಮತ್ತೆ ಈಗ ಏನು ಬೆಳೆ ಸಾಲ ತಗೊಳ್ದೇ ಇರೋ ರೈತರು ಇರ್ತಾರೆ ಅವ್ರ ನೋಂದಾಯಿ ಮಾಡಕ್ಕೆ ಏನಾಗುತ್ತೆ ಅಂದ್ರೆ ಒಂದು ಅರ್ಜಿ ಕೊಡ್ಬೇಕಾಗತ್ತೆ, ಅರ್ಜಿ ಅಲ್ಲೇ ಇರುತ್ತೆ CSC ಸೆಂಟರ್ ಗ್ರಾಮವನ್ನು ಕರ್ನಾಟಕವನ್ನಲ್ಲಿ ಆಲ್ರೆಡಿ ಅರ್ಜಿ ಇರುತ್ತೆ, ಅರ್ಜಿನ ಕಂಪ್ಲೀಟ್ ಆಗಿ ತುಂಬಿ ಅದ್ರ ಜೊತೆ ಅವ್ರಿಗೆ ಭೂ ದಾಖಲಾತಿ ಒಂದು ಪಾಣಿ ಮತ್ತೆ ಅವ್ರದ್ದೊಂದು ಆಧಾರ್ ಕಾರ್ಡ್ ಮತ್ತೆ ಬ್ಯಾಂಕ್ ಒಂದು ದಾಖಲಾತಿ ಕೊಡ್ಬೇಕಾಗತ್ತೆ. ಫ್ರೂಟ್ ID ಅಂತ ಹೋದ ವರ್ಷ ಮಾಡಿದ್ದಾರೆ ಎಲ್ಲಾ ರೈತರದ್ದು, ಅವ್ರದ್ದು ಇನ್ಫಾರ್ಮೇಶನ್ಸ್ ಅವ್ರ ಡೀಟೇಲ್ಸ್ ಮತ್ತೆ ಅವ್ರದ್ದು ಲ್ಯಾಂಡ್ ಏನ್ ರೆಕಾರ್ಡ್ ಇದೆ ಅದು ಫ್ರೂಟ್ ID ಅಲ್ಲಿ ರಿಜಿಸ್ಟರ್ ಮಾಡಿದ್ದಾರೆ. ಸೊ ಹಾಗಾಗಿ ರೈತರು ಯಾರ್ಯಾರು ಫ್ರೂಟ್ ID ಇದ್ರೆ ಅವ್ರು ಅಲ್ಲಿ ಈ ಸೆಂಟರ್ಸ್ ಗಳಿಗೋದ್ರೆ ಇಮಿಡಿಯೇಟ್ ಅವ್ರದೆಲ್ಲ ಡೇಟಾ ಆಟೋಮೆಟಿಕ್ ಫೆಚ್ ಆಗುತ್ತೆ ಮತ್ತೆ ಈಸಿಯಾಗಿ ಅವ್ರದ್ದು ಎನ್ರೋಲ್ಮೆಂಟ್ ಆಗುತ್ತೆ.
1: ತುಂಬಾ ಸಂತೋಷ ಪ್ರವೀಣ್ ಕುಮಾರ್ ಅವರೇ, ತಾವ್ ಇದುವರೆಗೂ ಈ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ, ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ. ಥ್ಯಾಂಕ್ ಯು.
2: ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ

0: ಪ್ರಗತಿಪಥ ಕಾರ್ಯಕ್ರಮದಲ್ಲಿ ಇದುವರೆಗೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಅಗ್ರಿಕಲ್ಚರ್ ಇನ್ಶೂರೆನ್ಸ್ ಕಂಪನಿ ಆಫ್ ಇಂಡಿಯಾ ಲಿಮಿಟೆಡ್ನಲ್ಲಿ ಪ್ರಬಂಧಕರಾಗಿರುವ ಬಿಆರ್ ಪ್ರವೀಣ್ ಕುಮಾರ್ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ಪಿಎಂ ಜಗದೀಶ್. ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.
1: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ. ಹಾಗಾಗಿ
2: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
3: ಏಕೆಂದರೆ ನೀರು ಜೀವಜಲ.
1: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.
4: ಆಕಾಶವಾಣಿ ಸಮಯ 1:10. ಇನ್ನು ಮುಂದೆ ಕನ್ನಡದಲ್ಲಿ ರಾಷ್ಟೀಯ ವಾರ್ತೆಗಳು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ಪಾಕಿಸ್ತಾನದ ಗಡಿಯಾಚೆಗಿನ ಭಯೋತ್ಪಾದನೆಯನ್ನು ತೀವ್ರವಾಗಿ ಖಂಡಿಸಿದ ಭಾರತ ಜಪಾನ್. ರಾಜಸ್ಥಾನ ಗುಜರಾತ್ಗೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ, ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಚಾಲನೆ. ನಾವೀನ್ಯತೆ ಆಧಾರಿತ ಅಭಿವೃದ್ದಿಗೆ ಭಾರತ ಫ್ರಾನ್ಸ್ ಕಾರ್ಯತಂತ್ರದ ಪಾಲುದಾರಿಕೆಯ ಬಲ, ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್. ಫಿಫಾ ವಿಶ್ವಕಪ್ ಫುಟ್ಬಾಲ್ 16ನೇ ಸುತ್ತಿಗೆ ಸ್ವಿಟ್ಜರ್ಲ್ಯಾಂಡ್ ಸ್ಪೇನ್ ಮುನ್ನಡೆ. ವಾರ್ತೆಗಳ ವಿವರ: ಪಾಕಿಸ್ತಾನದ ಗಡಿಯಾಚೆಗಿನ ಭಯೋತ್ಪಾದನೆ ಸೇರಿದಂತೆ ಎಲ್ಲಾ ರೀತಿಯ ಭಯೋತ್ಪಾದನೆ ಮತ್ತು ಹಿಂಸಾತ್ಮಕ ಉಗ್ರವಾದವನ್ನು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಜಪಾನ್ ಪ್ರಧಾನಿ ಸನೆ ತಕೈಚಿ ಬಲವಾಗಿ ಖಂಡಿಸಿದ್ದಾರೆ. 16ನೇ ಭಾರತ ಜಪಾನ್ ವಾರ್ಷಿಕ ಶೃಂಗಸಭೆಯ ಜಂಟಿ ಹೇಳಿಕೆ ಪ್ರಕಟಿಸಲಾಗಿದ್ದು, ಕಳೆದ ವರ್ಷ ಏಪ್ರಿಲ್ 22ರಂದು ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಯನ್ನು ಉಭಯ ನಾಯಕರು ತೀವ್ರವಾಗಿ ಖಂಡಿಸಿದ್ದಾರೆ. ಉಗ್ರರು ಭಯೋತ್ಪಾದನೆಗೆ ಹಣಕಾಸು ಒದಗಿಸುವವರು ಮತ್ತು ಸಂಘಟಕರ ವಿರುದ್ದ ವಿಳಂಬವಿಲ್ಲದೆ ಕಾನೂನು ಕ್ರಮ ಕೈಗೊಳ್ಳಬೇಕು. ಅಲ್ಖೈದಾ, ಐಸಿಸ್, ಲಷ್ಕರ್ ಎ ತೊಯ್ಬಾ, ಜೈಷ್ ಎ ಮೊಹಮ್ಮದ್ ಮತ್ತು ಅವರ ಪ್ರಾಕ್ಸಿಗಳು ಸೇರಿದಂತೆ ವಿಶ್ವಸಂಸ್ಥೆ ಪಟ್ಟಿ ಮಾಡಲಾದ ಎಲ್ಲಾ ಭಯೋತ್ಪಾದಕ ಗುಂಪುಗಳು ಮತ್ತು ಸಂಸ್ಥೆಗಳ ವಿರುದ್ದ ಸಂಘಟಿತ ಕ್ರಮ ಕೈಗೊಳ್ಳಬೇಕೆಂದು ಉಭಯ ನಾಯಕರು ಕರೆ ನೀಡಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ರಾಜಸ್ಥಾನ ಮತ್ತು ಗುಜರಾತ್ಗೆ ಭೇಟಿ ನೀಡಲಿದ್ದಾರೆ. ರಾಜಸ್ಥಾನದ ಪ್ರವಾಸದ ವೇಳೆ ಅವರು ಜೋಧ್ಪುರ ವಿಮಾನ ನಿಲ್ದಾಣದ ಹೊಸ ಟರ್ಮಿನಲ್ ಅನ್ನು ಉದ್ಘಾಟಿಸಲಿದ್ದಾರೆ. 480 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಈ ಯೋಜನೆಯು ವಾರ್ಷಿಕ 20 ಲಕ್ಷ ಪ್ರಯಾಣಿಕರನ್ನು ನಿರ್ವಹಿಸುವ ಸಾಮರ್ಥ್ಯ ಹೊಂದಿದೆ. ಇದೇ ಸಂದರ್ಭದಲ್ಲಿ ಜೋಧ್ಪುರದಲ್ಲಿ ಪರಿಷ್ಕೃತ ಉಡಾನ್ ಯೋಜನೆಗೆ ಅವರು ಚಾಲನೆ ನೀಡಲಿದ್ದಾರೆ. ಬಲೋತ್ರಾದಲ್ಲಿ ಸುಮಾರು 1.06 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ದಿ ಯೋಜನೆಗಳನ್ನು ಪ್ರಧಾನಿ ಅವರು ಲೋಕಾರ್ಪಣೆಗೊಳಿಸಲಿದ್ದಾರೆ. ಈ ಯೋಜನೆಗಳು ಪೆಟ್ರೋಕೆಮಿಕಲ್ಸ್, ನಗರ ಸಾರಿಗೆ, ರೈಲ್ವೆ, ರಸ್ತೆ, ನವೀಕರಿಸಬಹುದಾದ ಇಂಧನ ಮತ್ತು ವಿದ್ಯುತ್ ಪ್ರಸರಣ ಸೇರಿದಂತೆ ಹಲವು ಕ್ಷೇತ್ರಗಳನ್ನು ಒಳಗೊಂಡಿವೆ. ಬಾಲದ ಪಚಾದ್ರಾದಲ್ಲಿ ದೇಶದ ಮೊದಲ ಗ್ರೀನ್ಫೀಲ್ಡ್ ಸಮಗ್ರ ತೈಲ ಸಂಸ್ಕರಣ ಮತ್ತು ಪೆಟ್ರೋಕೆಮಿಕಲ್ ಸಂಕೀರ್ಣವನ್ನು ಅವರು ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ. ಇದೇ ವೇಳೆ 13,000 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದ ಜೈಪುರ ಮೆಟ್ರೋ ರೈಲು ಯೋಜನೆಯ ಎರಡನೇ ಹಂತಕ್ಕೆ ಅವರು ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಜೊತೆಗೆ ರಾಜಸ್ಥಾನ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ನೇಮಕಗೊಂಡಿರುವ ಸುಮಾರು 54,000 ಯುವಕರಿಗೆ ನೇಮಕಾತಿ ಪತ್ರಗಳನ್ನು ಪ್ರಧಾನಿ ವಿತರಿಸಲಿದ್ದಾರೆ. ಗುಜರಾತ್ಗೆ ನಾಳೆ ಸಂಜೆ ಭೇಟಿ ನೀಡಲಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ಸನಾತ್ನಲ್ಲಿ ಸಿಜಿ ಸೆಮಿ ಸಂಸ್ಥೆಯ ಸೆಮಿಕಂಡಕ್ಟರ್ ಘಟಕವನ್ನು ಉದ್ಘಾಟಿಸಲಿದ್ದಾರೆ. ಭಾರತ ಫ್ರಾನ್ಸ್ ಕಾರ್ಯತಂತ್ರದ ಪಾಲುದಾರಿಕೆಯು ಸುಸ್ಥಿರ ಸ್ಥಿತಿಸ್ಥಾಪಕ ಹಾಗೂ ನಾವೀನ್ಯತೆ ಆಧಾರಿತ ಅಭಿವೃದ್ದಿಯ ಮುಂದಿನ ಹಂತಕ್ಕೆ ವೇಗ ನೀಡುವ ಸಾಮರ್ಥ್ಯ ಹೊಂದಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅಭಿಪ್ರಾಯಪಟ್ಟಿದ್ದಾರೆ. ಪ್ಯಾರಿಸ್ನಲ್ಲಿ ನಡೆದ ಭಾರತ ಫ್ರಾನ್ಸ್ ಉದ್ಯಮಿಗಳ ದುಂಡುಮೇಜಿನ ಸಭೆಯ ಉದ್ದೇಶಿಸಿ ಮಾತನಾಡಿದ ಅವರು, ತಂತ್ರಜ್ಞಾನದಲ್ಲಿ ಪ್ರಗತಿ, ಪೂರೈಕೆಯ ಸರಪಳಿಯ ವೈವಿಧ್ಯೀಕರಣ, ಇಂಧನ ಪರಿವರ್ತನೆ ಹಾಗೂ ಜಾಗತಿಕ ರಾಜಕೀಯ ಬೆಳವಣಿಗೆಗಳಿಂದಾಗಿ ವಿಶ್ವ ಆರ್ಥಿಕತೆ ವೇಗವಾಗಿ ರೂಪಾಂತರಗೊಳ್ಳುತ್ತಿದೆ ಎಂದು ಹೇಳಿದರು. ವಿಕಸಿತ ಭಾರತ 2047 ಗುರಿ ಸಾಧಿಸುವ ಭಾರತದ ಪಯಣದಲ್ಲಿ ಪಾಲುದಾರರಾಗುವಂತೆ ಫ್ರಾನ್ಸ್ನ ಉದ್ಯಮಿಗಳು ಮತ್ತು ಹೂಡಿಕೆದಾರರಿಗೆ ಇದೇ ವೇಳೆ

0: ಸಚಿವರು ಆಹ್ವಾನ ನೀಡಿದರು. ಉಭಯ ರಾಷ್ಟಗಳ ಹಂಚಿಕೆಯ ಸಮೃದ್ಧಿಯನ್ನು ಸಾಧಿಸಲು ಭಾರತ ಫ್ರಾನ್ಸ್ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಅಗತ್ಯವಿದೆ. ಕಳೆದ ಒಂದು ದಶಕದಲ್ಲಿ ಭಾರತ ಮತ್ತು ಫ್ರಾನ್ಸ್ ನಡುವೆ ದ್ವಿಪಕ್ಷೀಯ ವ್ಯಾಪಾರ ಎರಡು ಪಟ್ಟು ಹೆಚ್ಚಾಗಿದೆ ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ತಿಳಿಸಿದರು. ಅಖಿಲ ಭಾರತ ತೃಣಮೂಲ ಕಾಂಗ್ರೆಸ್ ಪಕ್ಷದ ಸಾಂಸ್ಥಿಕ ಚುನಾವಣೆ ಹಾಗೂ ಪಕ್ಷದ ಪರವಾಗಿ ಅಧಿಕೃತವಾಗಿ ಸಹಿ ಹಾಕುವವರಿಗೆ ಸಂಬಂಧಿಸಿದಂತೆ ಉದ್ಭವಿಸಿರುವ ಪರಸ್ಪರ ವಿರುದ್ದದ ಹಕ್ಕು ಪ್ರತಿಪಾದನೆಗಳ ಕುರಿತು ಪ್ರತಿಕ್ರಿಯೆ ಸಲ್ಲಿಸುವಂತೆ ಭಾರತ ಚುನಾವಣಾ ಆಯೋಗ ಪಕ್ಷದ ಉಭಯ ಬಣಗಳಿಗೆ ಸೂಚಿಸಿದೆ. ಈ ಕುರಿತು ತೃಣಮೂಲ ಕಾಂಗ್ರೆಸ್ ಅಧ್ಯಕ್ಷೆ ಮಮತಾ ಬ್ಯಾನರ್ಜಿ ಹಾಗೂ ಪಕ್ಷದ ನಾಯಕ ರಿತಂಪ್ರತ ಬ್ಯಾನರ್ಜಿ ಅವರಿಗೆ ಪ್ರತ್ಯೇಕ ಪತ್ರಗಳನ್ನು ಬರೆದಿರುವುದಾಗಿ ಚುನಾವಣಾ ಆಯೋಗ ತಿಳಿಸಿದೆ. ಉಭಯ ಬಣಗಳು ಸೋಮವಾರ ಸಂಜೆ 5:30ರೊಳಗೆ ತಮ್ಮ ಪ್ರತಿಕ್ರಿಯೆಯನ್ನು ಸಲ್ಲಿಸುವಂತೆ ಚುನಾವಣಾ ಆಯೋಗ ನಿರ್ದೇಶನ ನೀಡಿದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ವಾರ್ಷಿಕ ಶ್ರೀ ಅಮರನಾಥ ಯಾತ್ರೆ ಇಂದು ಬೆಳಗ್ಗೆ ಪಹಲ್ಗಾಮ್ ಮತ್ತು ಬಾಲ್ತಾಲ್ ಮಾರ್ಗಗಳಿಂದ ಆರಂಭವಾಗಿದೆ. 57 ದಿನಗಳ ಈ ಪವಿತ್ರ ಯಾತ್ರೆಯಲ್ಲಿ ದೇಶದ ವಿವಿಧ ಭಾಗಗಳಿಂದ ಲಕ್ಷಾಂತರ ಭಕ್ತರು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಸಮುದ್ರ ಮಟ್ಟದಿಂದ ಸುಮಾರು 3,888 ಮೀಟರ್ ಎತ್ತರದಲ್ಲಿರುವ ಅಮರನಾಥ ಗುಹಾ ದೇಗುಲಕ್ಕೆ ತೆರಳಿ ಸ್ವಯಂ ರೂಪುಗೊಂಡಿರುವ ಹಿಮ ಶಿವಲಿಂಗ ದರ್ಶನ ಪಡೆದು ಶಿವನ ಆಶೀರ್ವಾದ ಪಡೆಯುವುದು ಯಾತ್ರೆಯ ಉದ್ದೇಶವಾಗಿದೆ. ರಕ್ಷಾಬಂಧನದ ದಿನವಾದ ಆಗಸ್ಟ್ 28ರಂದು ಯಾತ್ರೆ ಸಂಪನ್ನಗೊಳ್ಳಲಿದೆ. ಅಮರನಾಥ ಯಾತ್ರೆ ಕೈಗೊಂಡಿರುವ ಯಾತ್ರಾರ್ಥಿಗಳಿಗೆ ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಗಣ್ಯರು ಶುಭಾಶಯ ಕೋರಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಅಯೋಧ್ಯೆಯ ಶ್ರೀರಾಮ ಮಂದಿರಕ್ಕೆ ಸಂಬಂಧಿಸಿದ ನಿಧಿ ಮತ್ತು ದೇಣಿಗೆ ದುರ್ಬಳಕೆ ಕುರಿತ ಎಲ್ಲಾ ಆರೋಪಗಳ ಬಗ್ಗೆ ನ್ಯಾಯಸಮ್ಮತ ಹಾಗೂ ಸಮಗ್ರ ತನಿಖೆ ನಡೆಸಬೇಕು ಎಂದು ವಿಶ್ವ ಹಿಂದೂ ಪರಿಷತ್ ಅಧ್ಯಕ್ಷ ಅಲೋಕ್ ಕುಮಾರ್ ಆಗ್ರಹಿಸಿದ್ದಾರೆ. ಅಯೋಧ್ಯೆ ಅಭಿವೃದ್ದಿ ಕಾಮಗಾರಿಗಳಿಗೆ ಸಂಬಂಧಿಸಿದ ಪ್ರಕರಣದಲ್ಲಿ ಚಂಪತ್ ರೈ ವಿರುದ್ದ ಕೇಳಿಬಂದಿರುವ ಆರೋಪಗಳ ಕುರಿತು ಪ್ರತಿಕ್ರಿಯಿಸಿರುವ ಅವರು, ಈ ಹಂತದಲ್ಲಿ ಯಾವುದೇ ನಿರ್ದಿಷ್ಟ ಅಭಿಪ್ರಾಯ ವ್ಯಕ್ತಪಡಿಸಲು ಸಾಧ್ಯವಿಲ್ಲ. ಆರೋಪಗಳು ಕೇಳಿಬಂದಿದ್ದು ಕೆಲವು ಮಂದಿ ಅವರ ವಿರುದ್ದ ದೂರುಗಳನ್ನು ನೀಡಿದ್ದಾರೆ. ಈ ಆರೋಪಗಳ ಕುರಿತು ತನಿಖೆ ನಡೆಯುತ್ತಿದೆ ಎಂದು ಹೇಳಿದ್ದಾರೆ. ಈ ಹಿಂದೆ ಟ್ರಸ್ಟ್ನ ಕಚೇರಿ ಉಸ್ತುವಾರಿ ಪ್ರಕಾಶ್ ಗುಪ್ತಾ ಅವರು ದೇಣಿಗೆ ಹಣ ಎಣಿಕೆ ಪ್ರಕ್ರಿಯೆಯಲ್ಲಿ ಅಕ್ರಮ ನಡೆದಿದೆ ಎಂದು ಆರೋಪಿಸಿದ್ದರು. ನಗದು ದೇಣಿಗೆ ನಿರ್ವಹಣೆಗೆ ಭಾರತೀಯ ಸ್ಟೇಟ್ ಬ್ಯಾಂಕ್ ನಿಯೋಜಿಸಿದ್ದ ಸಿಬ್ಬಂದಿಯ ಪೈಕಿ ಕೆಲವರು ಅಕ್ರಮದಲ್ಲಿ ಭಾಗಿಯಾಗಿರಬಹುದು ಎಂಬ ಶಂಕೆಯನ್ನು ಅಲೋಕ್ ಕುಮಾರ್ ವ್ಯಕ್ತಪಡಿಸಿದ್ದಾರೆ. ಯುವಜನ ವ್ಯವಹಾರಗಳ ಇಲಾಖೆಯು ಇಂದು ನವದೆಹಲಿಯಲ್ಲಿ ಮೈ ಭಾರತ್ ಕೈಗಾರಿಕಾ ಸಂಘಟನೆಗಳ ಸಮಾವೇಶವನ್ನು ಆಯೋಜಿಸಲಾಗಿತ್ತು. ಅಸೋಚಾಮ್, ಎಫ್ಐಸಿಸಿಐ, ಸಿಎಐಟಿ, ಸಿಐಐ ಸೇರಿದಂತೆ ಪ್ರಮುಖ ಕೈಗಾರಿಕಾ ಸಂಘಟನೆಗಳು ಸಮಾವೇಶದಲ್ಲಿ ಭಾಗವಹಿಸಿದ್ದವು. ಯುವಜನ ಅಭಿವೃದ್ದಿಗಾಗಿ ಭವಿಷ್ಯದ ಸಹಭಾಗಿತ್ವದ ರೂಪುರೇಷೆಗಳ ಕುರಿತು ಚರ್ಚಿಸುವುದು ಹಾಗೂ ರಾಷ್ಟೀಯ ಯುವಜನ ಗುರಿಗಳನ್ನು ಕೈಗಾರಿಕಾ ವಲಯದ ಉಪಕ್ರಮಗಳೊಂದಿಗೆ ಸಂಯೋಜಿಸುವ ಕುರಿತು ಸಮಾವೇಶದಲ್ಲಿ ಸಮಾಲೋಚನೆ ನಡೆಯಿತು. ವೆನಿಜುವಾಲಾದಲ್ಲಿ ನಿಧನರಾದ ಭಾರತೀಯ ನಾವಿಕ ರಾಕೇಶ್ ಚೌಹಾಣ್ ಅವರ ಪಾರ್ಥಿವ ಶರೀರವನ್ನು ವಿರೂಪಗೊಳಿಸಿರುವ ಪ್ರಕರಣದ ಕುರಿತು ಸಮಗ್ರ ತನಿಖೆ ನಡೆಸುವಂತೆ ವೆನಿಜುವೆಲಾ ಅಧಿಕಾರಿಗಳನ್ನು ಭಾರತ ಒತ್ತಾಯಿಸಿದೆ. ಘಟನೆ ಬೆಳಕಿಗೆ ಬಂದ ದಿನದಿಂದಲೇ ಸಂಬಂಧಪಟ್ಟ ಸ್ಥಳೀಯ ಅಧಿಕಾರಿಗಳೊಂದಿಗೆ ಈ ವಿಷಯವನ್ನು ನಿರಂತರವಾಗಿ ಪ್ರಸ್ತಾಪಿಸುತ್ತಿರುವುದಾಗಿ ಕರಾಕಾಸ್ನಲ್ಲಿ ಭಾರತೀಯ ರಾಯಭಾರ ಕಚೇರಿ ತಿಳಿಸಿದೆ. ಭೂಕಂಪದಿಂದ ತತ್ತರಿಸಿರುವ ವೆನಿಜುವೆಲಾಗೆ ಆಪರೇಷನ್ ಅಮಿಸ್ತಾದ್ ಅಡಿಯಲ್ಲಿ ಮಾನವೀಯತೆಯ ನೆರವನ್ನು ಭಾರತ ಮತ್ತಷ್ಟು ವಿಸ್ತರಿಸಿದೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ, ಭಾರತ ಸೇನೆಯ ಫೀಲ್ಡ್ ಆಸ್ಪತ್ರೆಯ ಸಿಬ್ಬಂದಿಯು ವೆನಿಜುವೆಲಾದ ಭೂಕಂಪ ಪೀಡಿತ ಪ್ರದೇಶಗಳಲ್ಲಿ ಸಂತ್ರಸ್ತರಿಗೆ ನಿರಂತರವಾಗಿ ವೈದ್ಯಕೀಯ ಸೇವೆ ಒದಗಿಸುತ್ತಿದೆ ಎಂದು ತಿಳಿಸಿದೆ. ಆಂಧ್ರಪ್ರದೇಶದ ಮರ್ಕಾಪುರಂನಲ್ಲಿ ಇಂದು ಮುಂಜಾನೆ ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ನಾಲ್ವರು ಮೃತಪಟ್ಟಿದ್ದು 8 ಮಂದಿ ಗಾಯಗೊಂಡಿದ್ದಾರೆ. ಕಂಭಂ ವೈ ಜಂಕ್ಷನ್ನಲ್ಲಿ ಸಮೀಪ ನಿಲ್ಲಿಸಿದ್ದ ಆಟೋಗೆ ಅತಿ ವೇಗವಾಗಿ ಬಂದ ಲಾರಿಯೊಂದು ಡಿಕ್ಕಿ ಹೊಡೆದ ಪರಿಣಾಮ ಈ ದುರ್ಘಟನೆ ಸಂಭವಿಸಿದೆ. ಕೆನಡಾದ ವ್ಯಾಂಕುವರ್ನಲ್ಲಿ ಇಂದು ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 32ರ ಸುತ್ತಿನ ಪಂದ್ಯದಲ್ಲಿ ಸ್ವಿಟ್ಜರ್ಲೆಂಡ್

0: ತಂಡ ಅಲ್ಜೀರಿಯಾದ ವಿರುದ್ದ 2-0 ಗೋಲುಗಳ ಅಂತರದಲ್ಲಿ ಜಯ ಗಳಿಸಿ 16ರ ಸುತ್ತಿಗೆ ಪ್ರವೇಶಿಸಿದೆ. ಮೊದಲ ಸುತ್ತಿನಲ್ಲಿ 2 ಗೆಲುವು ಹಾಗೂ 1 ಡ್ರಾ ದಾಖಲಿಸಿ ಬಿ ಗುಂಪಿನಲ್ಲಿ ಅಗ್ರಸ್ಥಾನ ಪಡೆದಿದ್ದ ಸ್ವಿಟ್ಜರ್ಲೆಂಡ್ ಈ ಗೆಲುವಿನೊಂದಿಗೆ ಪಂದ್ಯಾವಳಿಯಲ್ಲಿ ತನ್ನ ಅಜೇಯ ಓಟವನ್ನು ಮುಂದುವರೆಸಿದೆ. ಕೆನಡಾದ ವ್ಯಾಂಕುವರ್ನಲ್ಲಿ ಮಂಗಳವಾರ ನಡೆಯುವ 16ರ ಸುತ್ತಿನ ಪಂದ್ಯದಲ್ಲಿ ಸ್ವಿಟ್ಜರ್ಲೆಂಡ್ ತಂಡ ಕೊಲಂಬಿಯಾ ಅಥವಾ ಘನಾ ತಂಡವನ್ನು ಎದುರಿಸಲಿದೆ. ಕ್ಯಾಲಿಫೋರ್ನಿಯಾದ ಎಂಗಲ್ವುಡ್ನ ಲಾಸ್ ಏಂಜಲೀಸ್ ಕ್ರೀಡಾಂಗಣದಲ್ಲಿ ನಡೆದ ಮತ್ತೊಂದು 32ರ ಸುತ್ತಿನ ಪಂದ್ಯದಲ್ಲಿ ಸ್ಪೇನ್ ತಂಡ ಆಸ್ಟ್ರಿಯಾ ವಿರುದ್ದ 3-0 ಗೋಲುಗಳಿಂದ ಜಯಗಳಿಸಿ 16ರ ಸುತ್ತಿಗೆ ಪ್ರವೇಶಿಸಿದೆ. ಆರ್ಲಿಂಗ್ಟನ್ ಡಲ್ಲಾಸ್ ಕ್ರೀಡಾಂಗಣದಲ್ಲಿ ಇಂದು ನಡೆಯುವ 32ರ ಸುತ್ತಿನ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡ ಈಜಿಪ್ಟ್ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 11:30 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಾಕಿಸ್ತಾನದ ಗಡಿಯಾಚೆಗಿನ ಭಯೋತ್ಪಾದನೆಯನ್ನು ತೀವ್ರವಾಗಿ ಖಂಡಿಸಿದ ಭಾರತ ಜಪಾನ್. ರಾಜಸ್ಥಾನ ಗುಜರಾತ್ಗೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ, ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಚಾಲನೆ. ನಾವೀನ್ಯತೆ ಆಧಾರಿತ ಅಭಿವೃದ್ದಿಗೆ ಭಾರತ ಫ್ರಾನ್ಸ್ ಕಾರ್ಯತಂತ್ರದ ಪಾಲುದಾರಿಕೆ ಬಲ, ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್. ಫಿಫಾ ವಿಶ್ವಕಪ್ ಫುಟ್ಬಾಲ್ 16ರ ಸುತ್ತಿಗೆ ಸ್ವಿಟ್ಜರ್ಲೆಂಡ್ ಸ್ಪೇನ್ ಮುನ್ನಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಆಕಾಶವಾಣಿ ಬೆಂಗಳೂರು. ಈಗ ಚಿತ್ರಗೀತೆಗಳು.
2: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ದೂರದ ಬೆಟ್ಟ ಚಿತ್ರದ ಗೀತೆಯನ್ನ ಡಾಕ್ಟರ್ ಪಿ ವಿ ಶ್ರೀನಿವಾಸ್ ಮತ್ತು ಪಿ ಸುಶೀಲ ಹಾಡಿದ್ದಾರೆ. ಜಿ ಉದಯಶಂಕರ್ ಅವರ ಗೀತೆಗೆ ಜಿ
1: ಆಕಾಶವಾಣಿ ಧಾರವಾಡ ಜನಪದ ಸಂಗೀತ. ಇಂದು ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕುಳಲಿಯ ಕಲ್ಲವ್ವ ಕಾಶವ್ವ ಹಂದಣ್ಣವರ್ ಮತ್ತು ಸಂಗಡಿಗರಿಂದ ಚೌಡಕಿ ಪದಗಳನ್ನು ಕೇಳೋಣ.

0: ಸಮಯಕ್ಕೆ ಸರಿಯಾಗಿ ಬಿತ್ತನೆ ಮಾಡಿದ್ರೆ ನಿಮಗೆ ಭರ್ಜರಿ ಫಸಲು ಗ್ಯಾರಂಟಿ.
1: ಗುರುಗಳೇ, ರೈತನಿಗಿಂತ ಬೇಸಾಯದ ಬಗ್ಗೆ ಬೇರೆ ಯಾರಿಗೆ ಚೆನ್ನಾಗಿ ಗೊತ್ತು ಹೇಳಿ? ಸರಿಯಾದ ಸಮಯಕ್ಕೆ ಬೀಜಗಳ ಬಿತ್ತನೆ ಮಾಡಲಾಗಿದೆ.
0: ನಾನು ಬೆಳೆ ಬೆಳೆಯುವ ಬೀಜಗಳ ಬಗ್ಗೆ ಮಾತಾಡ್ತಾ ಇಲ್ಲ, ನಾನು NPS ಸಂಚಯ್ ಬಗ್ಗೆ ಮಾತಾಡ್ತಾ ಇದ್ದೀನಿ.
1: ಗುರುಗಳೇ, NPS ಸಂಚಯ್ ಹಂಗಂದ್ರೇನು?
0: NPS ಸಂಚಯ್ ಭಾರತ ಸರ್ಕಾರದ ಪ್ರಾಧಿಕಾರವಾದ PFRDA ನಡೆಸುವ ಪಿಂಚಣಿ ಯೋಜನೆಯಾಗಿದೆ. ಕೇವಲ 250 ರೂಪಾಯಿಯೊಂದಿಗೆ ನಿಮ್ಮ ಖಾತೆಯನ್ನ ತೆರೆಯಿರಿ ಮತ್ತು ಕೊಡುಗೆ ನೀಡುವುದನ್ನ ಮುಂದುವರೆಸಿ. ನಿಮ್ಮ ವೃದ್ಧಾಪ್ಯದಲ್ಲಿ ನಿಮಗೆ ಮಾಸಿಕ ಪಿಂಚಣಿ ಸಿಗುತ್ತೆ. ಇಂದು NPS ಸಂಚಯ್ನಲ್ಲಿ ಉಳಿತಾಯವನ್ನು ಪ್ರಾರಂಭಿಸಿ ಮತ್ತು ನಿಮ್ಮ ಭವಿಷ್ಯವನ್ನು ಸುರಕ್ಷಿತಗೊಳಿಸಿ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರ ಅಥವಾ ನಿಮ್ಮ ಬ್ಯಾಂಕ್ ಅನ್ನು ಸಂಪರ್ಕಿಸಿ. NPS ಸಂಚಯನೊಂದಿಗೆ ಭವಿಷ್ಯಕ್ಕೆ ಸಿದ್ಧರಾಗಿರಿ.
2: ಚೌಡ್ಕಿ ಪದಗಳನ್ನು ಕೇಳುತ್ತಿರುವಿರಿ.

ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಕುಳಲಿಯ ಕಲ್ಲವ್ವ ಕಾಶವ್ವ ಹಂದಣ್ಣವರ್ ಹಾಗೂ ಸಂಗಡಿಗರಿಂದ ಚೌಡ್ಕಿ ಪದಗಳನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ. ಈಗ ಕನ್ನಡ ಚಿತ್ರಗೀತೆಗಳು. ಆರಂಭದಲ್ಲಿ ಕೇಳಿ ಹೊಸ ಇತಿಹಾಸ ಚಿತ್ರದ ಈ ಗೀತೆ.

0: ಆತ್ಮೀಯ ಕೇಳುಗರೇ, ಪ್ರತಿ ಶನಿವಾರ ಬೆಳಿಗ್ಗೆ 9:30 10:30 ಸಿನಿ ಕ್ವಿಜ್ ನಂದನಾ.
1: ನಮ್ಮ ಸಿನಿಮಾ, ನಿಮ್ಮ ಸಿನಿಮಾ, ನಮ್ಮ ಸಿನಿಮಾ, ಕನ್ನಡ ಸಿನಿಮಾ.
0: ಕನ್ನಡ ಚಲನಚಿತ್ರ ಕ್ಷೇತ್ರಕ್ಕೆ ಸಂಬಂಧಿಸಿದ ಕಾರ್ಯಕ್ರಮ ಸಿನಿ ಕ್ವಿಜ್ ನಂದನಾ.
1: ಭಾರಿ ಸಿನಿಮಾ,
0: ಕನ್ನಡ ಸಿನಿಮಾ ಕುರಿತು ನಾವು ಕೇಳುವ ಪ್ರಶ್ನೆಗಳಿಗೆ ನೀವು ಉತ್ತರಿಸಲು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15 ಹಾಗೂ 244-344-16. ಎಸ್ಟಿಡಿ ಸಂಖ್ಯೆ 0836.

0: ನಿಮ್ಮ ಮೆಚ್ಚಿನ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಶನಿವಾರ 9:30 ಕಾರ್ಯಕ್ರಮ ಸಿನಿ ಕ್ವಿಜ್ ನಂದನ.
1: ಕೋಟಿಗೊಬ್ಬ 2 ಚಿತ್ರದ ಗೀತೆಯನ್ನು ಕೇಳಿ ಬರುವ ಸ್ವರಗಳು ಶ್ರೇಯಾ ಘೋಷಾಲ್ ಹಾಗೂ ವಿಜಯ್ ಪ್ರಕಾಶ್ ಅವರದು.

0: ಸ್ವರಾಂಜಲಿ ಸಂಗೀತ ದಿಗ್ಗಜರ ಸ್ಮೃತಿ ಚಿತ್ರ. ಅಭಿಮಾನಿ ಶ್ರೋತೃಗಳೇ, ಶಾಸ್ತ್ರೀಯ ಸಂಗೀತದೊಂದಿಗೆ ಮಿಳಿತಗೊಂಡು ಅದಕ್ಕೆ ಇಂಬು ಕೊಡುವಂತಹದ್ದು ಹಾರ್ಮೋನಿಯಂ ಅನ್ನೋ ಸಂವಾದಿನಿಯ ಸೆಳಕು ಅದು. ಆ ಸರಿಗಮಗಳನ್ನ ಆರಾಧಿಸಿ ಸಂವಾದಿನಿಯ ಸಂತ ಎನಿಸಿಕೊಂಡವರು ರಾಮ್ಭಾವು ಬಿಜಾಪುರೆ ಅನ್ನೋ ಸಂಗೀತ ದಿಗ್ಗಜರು. ಆ ಕಲಾವಿದರ ಜೀವನ ಸಂಗೀತದ ಎಳೆ ಎಳೆಯ ಪದರು ಸಂವಾದಿನಿ ಸಂತನ ಸುಸ್ವರ ಸಿಂಚನ ಅನ್ನೋ ಸ್ವರಾಂಜಲಿಯ ಕದರು. ಕೇಳ್ರಿ, ಪ್ರತಿ ಶುಕ್ರವಾರ ಮುಂಜಾನೆ 6:35 ರಾತ್ರಿ 8:15
1: ಸಂವಾದಿನಿ ಸಂತನ ಸುಸ್ವರ ಸಿಂಚನ
0: ಸ್ವರಾಂಜಲಿಯ ಈ ನಡೆ ಸಂವಾದಿನಿ ಸಂತನ ಜೀವನ ಸಾಧನೆಯೆಡೆ.
2: ರಂಗೀತರಂಗ್ ಚಿತ್ರದ ಗೀತೆ ಹಾಡಿದರೆ ಇಂಚರ ರಾವ್.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು. ಬಿಎಲ್ಒಗಳು ಗಣತಿ ನಮೂನೆ ಮನೆಮನೆಗೆ ತೆರಳಿ ವಿತರಿಸುವಂತೆ ಚುನಾವಣಾ ಅಧಿಕಾರಿ ಅನ್ಬುಕುಮಾರ್ ಸೂಚನೆ. ರಾಮನಗರ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಅಕ್ರಮ, ತನಿಖೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಗ್ರಹ. 30 ದಿನದ ಕಾರ್ಯಾವಧಿ ಕಾರ್ಯಸೂಚಿ ಮಂಡಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ನಗರಾಭಿವೃದ್ದಿ ಇಲಾಖೆಗೆ ಬಾಕಿ ಅನುದಾನ ಬಿಡುಗಡೆ ಮಾಡುವಂತೆ ಕೇಂದ್ರವನ್ನು ಒತ್ತಾಯಿಸಿದ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ. ಮೇಕೆದಾಟು ಯೋಜನೆ ಕುರಿತು ತಮಿಳುನಾಡು ಕಾಂಗ್ರೆಸ್ ನಿಲುವಿನ ಬಗ್ಗೆ ಮುಖ್ಯಮಂತ್ರಿ ಮೌನ, ಬಿಜೆಪಿ ಆಕ್ಷೇಪ. ರಾಜ್ಯದಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಬಿಎಲ್ಒಗಳು ಮನೆ ಮನೆಗೆ ತೆರಳಿ ಗಣತಿ ನಮೂನೆ ವಿತರಿಸುತ್ತಿಲ್ಲ ಎಂಬ ದೂರುಗಳ ಹಿನ್ನೆಲೆಯಲ್ಲಿ ರಾಜ್ಯ ಮುಖ್ಯ ಚುನಾವಣಾ ಅಧಿಕಾರಿ ವಿ ಅನ್ಬುಕುಮಾರ್ ಎಲ್ಲಾ ಜಿಲ್ಲಾ ಚುನಾವಣಾ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದ್ದಾರೆ. ಆಯೋಗದ ಮಾರ್ಗಸೂಚಿಗಳನ್ನು ಕಡ್ಡಾಯವಾಗಿ ಪಾಲಿಸುವಂತೆ ಸೂಚಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದಿರುವ ರಾಜ್ಯ ಮುಖ್ಯ ಚುನಾವಣಾ ಅಧಿಕಾರಿ ಎಲ್ಲಾ ಬಿಎಲ್ಒಗಳು ಕಡ್ಡಾಯವಾಗಿ ಮತದಾರರ ಮನೆ ಬಾಗಿಲಿಗೆ ತೆರಳಿ ಫಾರಂ ವಿತರಿಸಬೇಕು. ವಿಶೇಷ ತೀವ್ರ ಪರಿಷ್ಕರಣೆಯ ಎಲ್ಲಾ ಹಂತಗಳಲ್ಲಿಯೂ ಕೇಂದ್ರ ಚುನಾವಣಾ ಆಯೋಗದ ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಲು ಅಧಿಕಾರಿಗಳು ಅಗತ್ಯ ನಿರ್ದೇಶನ ನೀಡಬೇಕು ಎಂದು ಆದೇಶ ನೀಡಿದ್ದಾರೆ. ಗಣತಿ ನಮೂನೆ ತುಂಬಲು ಕಷ್ಟವಾಗುವ ಮತದಾರರು ಮತದಾರರ ಸಹಾಯಕ ಕೇಂದ್ರಗಳಿಗೆ ಭೇಟಿ ನೀಡಿ ನೆರವು ಪಡೆಯಬಹುದು ಎಂದು ತಿಳಿಸಿದ್ದಾರೆ. ರಾಜ್ಯ ಸರ್ಕಾರ ಕೇಳಿರುವ 12 ಪ್ರಶ್ನೆಗಳಿಗೆ ಕೇಂದ್ರ ಚುನಾವಣಾ ಆಯೋಗ ಮೊದಲು ಉತ್ತರ ನೀಡಲಿ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮತದಾರರ ಪಟ್ಟಿ ಸಮಗ್ರ ಪರಿಶೀಲನೆಗೆ ಅದರದ್ದೇ ಆದ ಮಾನದಂಡಗಳಿವೆ, ಅದರಂತೆಯೇ ಪ್ರಕ್ರಿಯೆ ನಡೆಯಬೇಕು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಯಾವುದೇ ನಾಗರಿಕರ ಮತದಾನದ ಹಕ್ಕನ್ನು ಕಸಿದುಕೊಳ್ಳಲು ಯಾರಿಗೂ ಅವಕಾಶವಿಲ್ಲ ಎಂದು ಹೇಳಿದ್ದಾರೆ. ರಾಮನಗರ ಕಲ್ಯಾಣ ಮಂಟಪದಲ್ಲಿ ನಡೆದ ಎಸ್ಐಆರ್ ಪ್ರಕ್ರಿಯೆ ಸರಿಯಿಲ್ಲ ಎಂದು ತಿಳಿಸಿದ ಗೃಹ ಸಚಿವರು, ಈ ವಿಷಯವನ್ನು ಚುನಾವಣಾ ಆಯೋಗವೇ ಬಗೆಹರಿಸಲಿ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಮನಗರದಲ್ಲಿ ನಡೆಯುತ್ತಿರುವ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ರಾಜ್ಯ ಸರ್ಕಾರದ ನೇರ ಹಸ್ತಕ್ಷೇಪ ಮತ್ತು ರಾಜಕೀಯ ಪ್ರಭಾವ ಎದ್ದು ಕಾಣುತ್ತಿದ್ದು ನಿಷ್ಪಕ್ಷಪಾತ ತನಿಖೆ ನಡೆಸಬೇಕೆಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಗ್ರಹಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಂಚಿಕೊಂಡಿರುವ ಅವರು, ಇದು ಪ್ರಜಾಪ್ರಭುತ್ವದ ಆಶಯಕ್ಕೆ ದ್ರೋಹ ಬಗೆದಿಂತಿದೆ ಎಂದು ತಿಳಿಸಿದ್ದಾರೆ. ಕೇಂದ್ರ ಚುನಾವಣಾ ಆಯೋಗದ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ನಿಯಮಾವಳಿ ಮಾರ್ಗಸೂಚಿಗಳನ್ನು ಸಂಪೂರ್ಣ ಗಾಳಿಗೆ ತೂರಿ ಸ್ಥಳೀಯ ಬಿಎಲ್ಒಗಳನ್ನು ದುರ್ಬಳಕೆ ಮಾಡಿಕೊಂಡಿರುವ ಈ ಪರಿಷ್ಕರಣೆ ಕಾನೂನುಬಾಹಿರವಾಗಿದೆ ಎಂದು ಆರೋಪಿಸಿದ್ದಾರೆ. ರಾಜ್ಯದಲ್ಲಿ ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ ಮುಂದುವರೆದಿದೆ. ಬಳ್ಳಾರಿ ಜಿಲ್ಲೆಯಲ್ಲಿ ಮನೆ ಮನೆಗೆ ಭೇಟಿ ಮುಂದುವರೆದಿದ್ದು, ಜೂನ್ 30ರಿಂದ ಜುಲೈ 2ರವರೆಗೆ 190,234 ಗಣತಿ ನಮೂನೆಗಳನ್ನು ಮತದಾರರಿಗೆ ಹಂಚಿಕೆ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ನಾಗೇಂದ್ರ ಪ್ರಸಾದ್ ತಿಳಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಚುರುಕಿನಿಂದ ಸಾಗಿದ್ದು, ಇದುವರೆಗೂ ಜಿಲ್ಲೆಯಾದ್ಯಂತ ಒಟ್ಟು 395,023 ಎನ್ಯುಮರೇಷನ್ ಫಾರ್ಮ್ಗಳನ್ನು ವಿತರಿಸಲಾಗಿದ್ದು, 3,036 ಫಾರ್ಮ್ಗಳನ್ನು ಗಣಕೀಕರಣಗೊಳಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ತಿಳಿಸಿದ್ದಾರೆ. ದಾವಣಗೆರೆ ಜಿಲ್ಲೆಯಲ್ಲಿ ಮತದಾರರ ಮಾಹಿತಿ ಸಂಗ್ರಹಣೆ ಕಾರ್ಯ ಮುಂದುವರೆದಿದ್ದು, ಕ್ಷೇತ್ರವಾರು ಸ್ಥಳಾಂತರ, ಮರಣ ಹಾಗೂ ದ್ವಿಪ್ರತಿ ಸೇರಿದಂತೆ ಒಟ್ಟು 159 ವಿವಿಧ ಪ್ರಕರಣಗಳನ್ನು ಪತ್ತೆಹಚ್ಚಲಾಗಿದೆ ಎಂದು ಜಿಲ್ಲಾ ಚುನಾವಣಾ ಅಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಪ್ರಗತಿಯಲ್ಲಿದ್ದು, ಮತದಾರರಿಗೆ ಜಾಗೃತಿ ಮೂಡಿಸಲು ವಿವಿಧ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಜಿಲ್ಲಾಡಳಿತ, ಜಿಲ್ಲಾ ಸ್ವೀಪ್ ಸಮಿತಿ ವತಿಯಿಂದ ಮತದಾರರಿಗೆ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕೋಲಾರದಲ್ಲಿ ಸಾರ್ವಜನಿಕರಲ್ಲಿ ವ್ಯಾಪಕ ಅರಿವು ಮೂಡಿಸುವ ಹಾಗೂ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಬಲಪಡಿಸುವ ನಿಟ್ಟನಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಜಿಲ್ಲಾ ಸ್ವೀಪ್ ಸಮಿತಿಯ ಸಂಯುಕ್ತ ಆಶ್ರಯದಲ್ಲಿ ಇಂದು ಸೈಕಲ್ ಜಾಥಾ ಆಯೋಜಿಸಲಾಗಿತ್ತು.

0: ಕೋಲಾರ ನಗರದ ಬಂಗಾರಪೇಟೆ ಸರ್ಕಲ್ನಿಂದ ಆರಂಭವಾದ ಜಾಗೃತಿ ಜಾಥಾಗೆ ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಪ್ರವೀಣ್ ಪಿ ಬಾಗೇವಾಡಿ ಜಂಟಿಯಾಗಿ ಚಾಲನೆ ನೀಡಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರ ಸ್ವೀಕರಿಸಿ ಇಂದಿಗೆ 30 ದಿನಗಳಾಗಿದೆ. ರಾಜ್ಯದ ಎಲ್ಲಾ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್, ರಾಜ್ಯದೆಲ್ಲೆಡೆ ಬಿಯಿಂದ ಎ ಖಾತಾ ಪರಿವರ್ತನೆ ಸೇರಿದಂತೆ ಹಲವು ಮಹತ್ವದ ತೀರ್ಮಾನ ಕೈಗೊಳ್ಳಲಾಗಿದೆ ಎಂದು ಮುಖ್ಯಮಂತ್ರಿ ಕಚೇರಿ ಪ್ರಕಟಣೆಯಲ್ಲಿ ತಿಳಿಸಿದೆ. ಗ್ಯಾರಂಟಿ ಯೋಜನೆಗಳು ರಾಜ್ಯದವರಿಗೆ ಈ ಹಿನ್ನೆಲೆಯಲ್ಲಿ ಸೋರಿಕೆ ತಪ್ಪಿಸಲು ಕ್ರಮ ಕೈಗೊಳ್ಳಬೇಕು. ರೌಡಿಗಳ ನಿಗ್ರಹಕ್ಕೆ ಜಿಲ್ಲೆಗೊಂದು ಪಡೆ. ಭ್ರಷ್ಟಾಚಾರದ ವಿರುದ್ದ ದೂರು ನೀಡಲು ದೂರವಾಣಿ ಸಂಖ್ಯೆ. ಮೀಟರ್ ಬಡ್ಡಿ ದಂಧೆಗೆ ಕಡಿವಾಣ ಹಾಕಲು ಅಧಿಕಾರಿಗಳಿಗೆ ನಿರ್ದೇಶನ. ರೈತರಿಗೆ ಸಕಾಲದಲ್ಲಿ ಬಿತ್ತನೆ ಬೀಜ, ಗೊಬ್ಬರ ಪೂರೈಕೆಗೆ ಸೂಚನೆ ಸೇರಿದಂತೆ ಹಲವಾರು ಪ್ರಮುಖ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಸ್ಪಷ್ಟಪಡಿಸಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪತ್ನಿ ಹಾಗೂ ಸಹೋದರ ಡಿಕೆ ಸುರೇಶ್ ಅವರೊಂದಿಗೆ ಇಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ತೆರಳಿ ಮಾತುಕತೆ ನಡೆಸಿದ್ದಾರೆ. ಈ ಕುರಿತಂತೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಂಚಿಕೊಂಡಿರುವ ಮುಖ್ಯಮಂತ್ರಿ ರಾಜ್ಯದ ಸಮಗ್ರ ಅಭಿವೃದ್ದಿ, ಜನಕಲ್ಯಾಣ ಹಾಗೂ ಸುಭದ್ರ ಭವಿಷ್ಯ ನಿರ್ಮಾಣಕ್ಕೆ ಸಿದ್ದರಾಮಯ್ಯನವರ ಮಾರ್ಗದರ್ಶನ ಮತ್ತು ಆಶೀರ್ವಾದ ಸದಾ ಪ್ರೇರಣೆಯಾಗಿದೆ ಎಂದು ತಿಳಿಸಿದ್ದಾರೆ. 15ನೇ ಹಣಕಾಸು ಆಯೋಗದ ಶಿಫಾರಸಿನ ಅನ್ವಯ ರಾಜ್ಯದ ನಗರಾಭಿವೃದ್ದಿ ಇಲಾಖೆಗೆ ಕೇಂದ್ರ ಸರ್ಕಾರದಿಂದ ಬರಬೇಕಿರುವ ಸುಮಾರು 887 ಕೋಟಿ ಬಾಕಿ ರೂಪಾಯಿ ಅನುದಾನವನ್ನು ಶೀಘ್ರವೇ ಬಿಡುಗಡೆ ಮಾಡುವಂತೆ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಲಾಗಿದೆ ಎಂದು ನಗರಾಭಿವೃದ್ದಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ದಾವಣಗೆರೆಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬೆಂಗಳೂರಿಗೆ ಆಗಮಿಸಿದ್ದ ಕೇಂದ್ರ ನಗರಾಭಿವೃದ್ದಿ ಇಲಾಖೆಯ ರಾಜ್ಯ ಸಚಿವರಾದ ಥೋಕನ್ ಸಾಹು ಅವರನ್ನು ಖುದ್ದಾಗಿ ಭೇಟಿಯಾಗಿ ಇಲಾಖೆಯ ಪ್ರಮುಖ ಬೇಡಿಕೆಗಳ ಕುರಿತು ಸುದೀರ್ಘ ಚರ್ಚೆ ನಡೆಸಲಾಗಿದೆ ಎಂದು ಹೇಳಿದ್ದಾರೆ. ಮೇಕೆದಾಟು ಯೋಜನೆ ಕುರಿತಂತೆ ತಮಿಳುನಾಡು ಕಾಂಗ್ರೆಸ್ ನಿಲುವಿನ ಬಗ್ಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಏಕೆ ಮೌನ ವಹಿಸಿದ್ದಾರೆ ಎಂದು ಬಿಜೆಪಿ ಪ್ರಶ್ನಿಸಿದೆ. ರಾಜಕೀಯ ಒತ್ತಡಗಳಿಂದ ಈ ವಿಷಯವನ್ನು ಕೈಬಿಡಲಾಗಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು, ಕನ್ನಡಿಗರ ಮೇಲೆ ನಿಜವಾದ ಕಾಳಜಿ ಇದ್ದರೆ ಚೆನ್ನೈಗೆ ಪಾದಯಾತ್ರೆ ಕೈಗೊಂಡು ತಮಿಳುನಾಡು ಕಾಂಗ್ರೆಸ್ ಕಚೇರಿ ಮುಂದೆ ಉಪವಾಸ ಸತ್ಯಾಗ್ರಹ ಕೈಗೊಳ್ಳುವಂತೆ ಸವಾಲು ಹಾಕಿದ್ದಾರೆ. ಕಾವೇರಿ ಕೊಳ್ಳದ ರೈತರ ಹಾಗೂ ಬೆಂಗಳೂರಿನ ಕೋಟ್ಯಾಂತರ ಜನರ ಕುಡಿಯುವ ನೀರಿನ ಹಕ್ಕಿಗಿಂತ ದೆಹಲಿ ಹೈಕಮಾಂಡ್ ಅಣತಿ ಹಾಗೂ ತಮಿಳುನಾಡಿನ ಮೈತ್ರಿ ರಾಜಕಾರಣವೇ ಹೆಚ್ಚಾಯಿತೆ ಎಂದು ಅಶೋಕ ಪ್ರಶ್ನಿಸಿದ್ದಾರೆ. ಕಲಬುರಗಿ ಪೊಲೀಸ್ ಠಾಣೆಯಿಂದ ಪೋಕ್ಸೊ ಆರೋಪಿಯೊಬ್ಬ ಪರಾರಿಯಾಗಿದ್ದಾನೆ. ಪರಾರಿಯಾಗಿರುವ ಆರೋಪಿಯನ್ನು ಪತ್ತೆ ಹಚ್ಚಲು ಪೊಲೀಸರು ವಿಶೇಷ ತಂಡ ರಚಿಸಿದ್ದಾರೆ. ಕರ್ನಾಟಕ, ಆಂಧ್ರಪ್ರದೇಶ, ಮಹಾರಾಷ್ಟದಲ್ಲಿ ಆರೋಪಿಗಾಗಿ ಪೊಲೀಸರು ಶೋಧ ಆರಂಭಿಸಿದ್ದಾರೆ. ಘಟನೆ ಕುರಿತಂತೆ ತನಿಖೆ ನಡೆಯುತ್ತಿದ್ದು ಗಂಭೀರ ಭದ್ರತಾ ಲೋಪವನ್ನು ಹಿರಿಯ ಅಧಿಕಾರಿಗಳು ಒಪ್ಪಿಕೊಂಡಿದ್ದಾರೆ. ತಪ್ಪಿತಸ್ಥ ಪೊಲೀಸರ ವಿರುದ್ದ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಒಂದು ವಾರದ ಹಿಂದೆ ಆರೋಪಿಯನ್ನು ಬಂಧಿಸಲಾಗಿದ್ದು ತನಿಖೆಯ ಭಾಗವಾಗಿ ಪೊಲೀಸ್ ಠಾಣೆಯ ಲಾಕಪ್ನಲ್ಲಿ ಇರಿಸಲಾಗಿತ್ತು. ಪೊಲೀಸ್ ಸಿಬ್ಬಂದಿ ನಿದ್ರಿಸುತ್ತಿರುವ ವೇಳೆ ಆರೋಪಿ ಠಾಣೆಯಿಂದ ಪರಾರಿಯಾಗಿದ್ದಾನೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರೀ ಮಳೆಯ ಹಿನ್ನೆಲೆಯಲ್ಲಿ ಇಂದು ಕೂಡ ಪ್ರಾಥಮಿಕ ಶಾಲೆ, ಪದವಿ ಪೂರ್ವ ಕಾಲೇಜುವರೆಗೆ ರಜೆ ಘೋಷಿಸಲಾಗಿದೆ. ಮಳೆಯ ಸಂದರ್ಭದಲ್ಲಿ ನಾಗರಿಕರು ಸಮುದ್ರ ತೀರ ಮತ್ತು ತಗ್ಗು ಪ್ರದೇಶಗಳತ್ತ ತೆರಳದೆ ಮುನ್ನೆಚ್ಚರಿಕೆ ವಹಿಸುವಂತೆ ಜಿಲ್ಲಾಧಿಕಾರಿ ದರ್ಶನ್ ಹೆಚ್ವಿ ಸೂಚನೆ ನೀಡಿದ್ದಾರೆ. ಕಳೆದ ಕೆಲವು ದಿನಗಳಿಂದ ಜಿಲ್ಲೆಯಲ್ಲಿ ಎಡೆಬಿಡದೆ ಮಳೆ ಸುರಿಯುತ್ತಿದ್ದು ಅಲ್ಲಲ್ಲಿ ಪ್ರಾಕೃತಿಕ ವಿಕೋಪಗಳು ಸಂಭವಿಸುತ್ತಿವೆ. ಜಿಲ್ಲೆಯಲ್ಲಿ ಏಪ್ರಿಲ್ 1ರಿಂದ ನಿನ್ನೆಯವರೆಗೆ ಒಟ್ಟು 407 ಮನೆಗಳಿಗೆ ಹಾನಿಯಾಗಿದೆ. ಈ ಪೈಕಿ 6 ಮನೆಗಳು ಸಂಪೂರ್ಣ ಕುಸಿದಿವೆ. ಭಾರೀ ಗಾಳಿ ಮಳೆಯಿಂದಾಗಿ 9,920 ಹೆಕ್ಟೇರ್ ಪ್ರದೇಶದಲ್ಲಿನ ತೋಟಗಾರಿಕಾ ಬೆಳೆಗಳಿಗೆ ಹಾನಿಯಾಗಿದೆ. 3,210 ವಿದ್ಯುತ್ ಕಂಬಗಳು ಧರೆಗೆ ಉರುಳಿವೆ. 15 ವಿದ್ಯುತ್ ಪರಿವರ್ತಕಗಳು ಹಾನಿಗೊಂಡಿದ್ದು 164 ಕಿಲೋಮೀಟರ್ ಉದ್ದದ ರಸ್ತೆಗಳು ಹದಗೆಟ್ಟಿವೆ ಎಂದು ಜಿಲ್ಲಾಡಳಿತ ಮಾಹಿತಿ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಿಎಲ್ಒಗಳು ಗಣತಿ ನಮೂನೆ

0: ಮನೆ ಮನೆಗೆ ತೆರಳಿ ವಿತರಿಸುವಂತೆ ಚುನಾವಣಾ ಅಧಿಕಾರಿ ಅನ್ಬುಕುಮಾರ್ ಸೂಚನೆ. ರಾಮನಗರ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಅಕ್ರಮ, ತನಿಖೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಗ್ರಹ. 30 ದಿನದ ಕಾರ್ಯಾವಧಿ ಕಾರ್ಯಸೂಚಿ ಮಂಡಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ನಗರಾಭಿವೃದ್ದಿ ಇಲಾಖೆಗೆ ಬಾಕಿ ಅನುದಾನ ಬಿಡುಗಡೆ ಮಾಡುವಂತೆ ಕೇಂದ್ರವನ್ನು ಒತ್ತಾಯಿಸಿದ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ. ಮೇಕೆದಾಟು ಯೋಜನೆ ಕುರಿತು ತಮಿಳುನಾಡು ಕಾಂಗ್ರೆಸ್ ನಿಲುವಿನ ಬಗ್ಗೆ ಮುಖ್ಯಮಂತ್ರಿ ಮೌನ, ಬಿಜೆಪಿ ಆಕ್ಷೇಪ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಧಾರವಾಡ. ಹೊಸ ಹಾಡು ಶೈಲು ಚಿತ್ರದ ಗೀತೆ

0: ಗೆಳತಿಯ ಗೆಳತಿ ಕೇಳು ಗೆಳತಿ ಕೇಳು ನೀ ಗೆಳತಿ ಕೇಳೇ ಕೇಳ್ತೀನಿ ಮತ್ಯಾಕ ಈ ವಿನಂತಿ ಅಂತಿ. ಗುರುವಾರ ಮುಂಜಾನೆ 11 ಗಂಟೆಕ್ಕ ಅಂದೆ ಗೆಳತಿ, ಗೊತ್ತದ ಏನೋ ವಿಶೇಷ ಇರಬಹುದು, ಕುತೂಹಲ ತಡಿಲಿಕ್ಕಾಗೋಲ್ತು, ಲಗೂನೇ ಹೇಳು ಗೆಳತಿ ಅಂತಿ. ಹಾ ಹಾ, ಇದ ಗುರುವಾರ ಮುಂಜಾನೆ 11 ಗಂಟೆಕ್ಕ ಕೇಳು ಗೆಳತಿ ನೇರ ಪ್ರಸಾರದೊಳಗ. ನಿನ್ನ ಬಹುದಿನದ ಬೇಡಿಕೆಯ ಮೇರೆಗೆ ಕೇಳು ಗೆಳತಿ ಗುರುವಾರ ಮುಂಜಾನೆ 11 ಗಂಟೆಕ್ಕ ನೇರ ಪ್ರಸಾರದೊಳಗ ಕೇಳ್ತೀಯಲ್ಲ ಗೆಳತಿ.
1: ಫೇಸ್ ಟು ಫೇಸ್ ಚಿತ್ರದ ಗೀತೆಯನ್ನು ಕೇಳಿ ಹಾಡಿದ್ದಾರೆ ಚಿತ್ರ.

ಶ್ರೀನಗರಿ ಈ ಸಂಜೆ 6:50 ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮ. ವಿಷಯ ಬೆಳೆ ವಿಮೆ ಯೋಜನೆ. ಭಾಗವಹಿಸುತ್ತಾರೆ ಜಂಟಿ ಕೃಷಿ ನಿರ್ದೇಶಕರಾದ ಶೋಭಾ ಎಚ್ಬಿ, ಪ್ರಾಯೋಜಕರು ಕೃಷಿ ಇಲಾಖೆ ಕರ್ನಾಟಕ ಸರ್ಕಾರ.

ಆಕಾಶವಾಣಿ ಧಾರವಾಡ ತರಂಗಾಂತರ 392.16 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಸ್, ಡಿಜಿಟಲ್ ಪ್ರಸಾರ 756 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳ ಮೇಲೆ ಇದುವರೆಗೆ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಈಗ ಸಮಯ ಸರಿಯಾಗಿ 3 ಗಂಟೆ. ಮಧ್ಯಾಹ್ನದ ಪ್ರಸಾರ ಇಲ್ಲಿಗೆ ಮುಕ್ತಾಯವಾಯಿತು. ಇನ್ನು ಮುಂದೆ ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಹಿಂದಿ ಕಾರ್ಯಕ್ರಮಗಳನ್ನು ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಕೇಳುತ್ತೀರಿ. ಇನ್ನು ಮಂಜುಳಾ ವಡೇಕರ್ಗೆ ಅನುಮತಿ ನೀಡಿ. ಎಲ್ಲರಿಗೂ ನಮಸ್ಕಾರ.

0: ಆಕಾಶವಾಣಿ ಧಾರವಾಡ ಇದುವರೆಗೆ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಗಗಳಲ್ಲಿ ವಿವಿಧ ಭಾರತಿ ಮುಂಬೈ ಕೇಂದ್ರದಿಂದ ಕಾರ್ಯಕ್ರಮವನ್ನು ಆಲಿಸುತ್ತಿದ್ದೀರಿ. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ನಮ್ಮ ಸಂಜೆಯ ಕಾರ್ಯಕ್ರಮಗಳನ್ನು 392.16 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಸ್ ತರಂಗಾಂತರಗಳಲ್ಲಿ ಮತ್ತು ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಸಂಜೆಯ ಪ್ರಸಾರ ಕಾರ್ಯವನ್ನು ಕೇಳಲಿದ್ದೀರಿ. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಶುಭ ಸಂಜೆಯೊಂದಿಗೆ ಡಾಕ್ಟರ್ ನವೀನ್ ಶಾಸ್ತ್ರಿ ಪುರಾಣಿಕರ ನಮಸ್ಕಾರ. ಸಮಯ 5:30:36. ಇದೀಗ ಟೀ ಟೈಮ್ ಚಿತ್ರಗೀತೆಗಳು.
1: ಸಮಯಕ್ಕೆ ಸರಿಯಾಗಿ ಬಿತ್ತನೆ ಮಾಡಿದ್ರೆ ನಿಮಗೆ ಭರ್ಜರಿ ಫಸಲು ಗ್ಯಾರಂಟಿ.
2: ಗುರುಗಳೇ, ರೈತನಿಗಿಂತ ಬೇಸಾಯದ ಬಗ್ಗೆ ಬೇರೆ ಯಾರಿಗೆ ಚೆನ್ನಾಗಿ ಗೊತ್ತು ಹೇಳಿ? ಸರಿಯಾದ ಸಮಯಕ್ಕೆ ಬೀಜಗಳ ಬಿತ್ತನೆ ಮಾಡಲಾಗಿದೆ.
1: ನಾನು ಬೆಳೆ ಬೆಳೆಯುವ ಬೀಜಗಳ ಬಗ್ಗೆ ಮಾತಾಡ್ತಾ ಇಲ್ಲ, ನಾನು NPS ಸಂಚಯ್ ಬಗ್ಗೆ ಮಾತಾಡ್ತಾ ಇದ್ದೀನಿ.
2: ಗುರುಗಳೇ, NPS ಸಂಚಯ್ ಹಂಗಂದ್ರೇನು?
1: NPS ಸಂಚಯ್ ಭಾರತ ಸರ್ಕಾರದ ಪ್ರಾಧಿಕಾರವಾದ PFRDA ನಡೆಸುವ ಪಿಂಚಣಿ ಯೋಜನೆಯಾಗಿದೆ. ಕೇವಲ 250 ರೂಪಾಯಿಯೊಂದಿಗೆ ನಿಮ್ಮ ಖಾತೆಯನ್ನ ತೆರೆಯಿರಿ ಮತ್ತು ಕೊಡುಗೆ ನೀಡುವುದನ್ನ ಮುಂದುವರಿಸಿ. ನಿಮ್ಮ ವೃದ್ಧಾಪ್ಯದಲ್ಲಿ ನಿಮಗೆ ಮಾಸಿಕ ಪಿಂಚಣಿ ಸಿಗುತ್ತೆ. ಇಂದು NPS ಸಂಚಯ್ನಲ್ಲಿ ಉಳಿತಾಯವನ್ನು ಪ್ರಾರಂಭಿಸಿ ಮತ್ತು ನಿಮ್ಮ ಭವಿಷ್ಯವನ್ನು ಸುರಕ್ಷಿತಗೊಳಿಸಿ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರ ಅಥವಾ ನಿಮ್ಮ ಬ್ಯಾಂಕ್ ಅನ್ನು ಸಂಪರ್ಕಿಸಿ. NPS ಸಂಚಯನೊಂದಿಗೆ ಭವಿಷ್ಯಕ್ಕೆ ಸಿದ್ಧರಾಗಿರಿ.
3: ಆತ್ಮೀಯ ಕೇಳುಗರೇ, ಆಕಾಶವಾಣಿ ಧಾರವಾಡ ಹಾಗೂ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಪ್ರತಿ ಶನಿವಾರ ಬೆಳಿಗ್ಗೆ 7:15 ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ. ತಪ್ಪದೇ ಕೇಳಿ, ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ.
0: ಟೀ ಟೈಮ್ ಚಿತ್ರಗೀತೆಗಳ ಆರಂಭದಲ್ಲಿ ಕೇಳೋಣ ಉಪಾಸನೆ ಚಿತ್ರದ ಗೀತೆಯನ್ನು ಎಸ್ ಜಾನಕಿ ಅವರ ಧ್ವನಿಯಲ್ಲಿ, ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ವಿಜಯ್ ಭಾಸ್ಕರ್ ಅವರ ಸಂಗೀತ.

ಇನ್ನೊಂದು ಕೇಳೋಣ. ಆಲೆಮನಿ ಚಿತ್ರದ ಗೀತೆಯನ್ನ ಗೀತೆಗೆ ಧ್ವನಿ ನೀಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತ.

0: ಆತ್ಮೀಯ ಕೇಳುಗರೇ,
1: ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ
0: ಪ್ರತಿ ಶನಿವಾರ ಬೆಳಿಗ್ಗೆ 9:30 ಹತ್ತು ಗಂಟೆ 30 ನಿಮಿಷದವರೆಗೆ ಸಿನಿ ಕ್ವಿಜ್ ನಂದನಾ.
1: ನಮ್ಮ ಸಿನಿಮಾ ನಿಮ್ಮ ಸಿನಿಮಾ ನಮ್ಮ ಸಿನಿಮಾ ಕನ್ನಡ ಸಿನಿಮಾ.
0: ಕನ್ನಡ ಚಲನಚಿತ್ರ ಕ್ಷೇತ್ರಕ್ಕೆ ಸಂಬಂಧಿಸಿದ ಕಾರ್ಯಕ್ರಮ ಸಿನಿ ಕ್ವಿಜ್ ನಂದನಾ.
1: ಭಾರಿ ಸಿನಿಮಾ
0: ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಕನ್ನಡ ಸಿನಿಮಾ ಕುರಿತು

0: ನಾವು ಕೇಳುವ ಪ್ರಶ್ನೆಗಳಿಗೆ ನೀವು ಉತ್ತರಿಸಲು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 244-3414, 244-3415 ಹಾಗೂ 244-3416. ಎಸ್ಟಿಡಿ ಸಂಖ್ಯೆ 0836.
1: ಮೂಕಿ ಸಿನಿಮಾ, ಟಾಕಿ ಸಿನಿಮಾ, ಜಗದ ಜನರಂಜನೀಯ.
0: ನಿಮ್ಮ ಮೆಚ್ಚಿನ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಶನಿವಾರ 9:30 ಕಾರ್ಯಕ್ರಮ ಸಿನಿ ಕ್ವಿಜ್ ನಂದನ.
2: ಇನ್ನು ಮುಂದೆ ಕೇಳೋಣ ಸೋಲಿಲ್ಲದ ಸರ್ದಾರ ಚಿತ್ರದ ಗೀತೆಯನ್ನ. ಧ್ವನಿ ನೀಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

0: ಸ್ವರಾಂಜಲಿ ಸಂಗೀತ ದಿಗ್ಗಜರ ಸ್ಮೃತಿ ಚಿತ್ರ. ಅಭಿಮಾನಿ ಶ್ರೋತೃಗಳೇ, ಶಾಸ್ತ್ರೀಯ ಸಂಗೀತದೊಂದಿಗೆ ಮಿಳಿತಗೊಂಡು ಅದಕ್ಕ ಇಂಬು ಕೊಡುವಂತಹದ್ದು ಹಾರ್ಮೋನಿಯಂ ಅನ್ನೋ ಸಂವಾದಿನಿಯ ಸೆಳಕು ಅದು. ಆ ಸರಿಗಮಗಳನ್ನ ಆರಾಧಿಸಿ ಸಂವಾದಿನಿಯ ಸಂತ ಎನಿಸಿಕೊಂಡವರು ರಾಮ್ಭಾವು ಬಿಜಾಪುರೆ ಅನ್ನೋ ಸಂಗೀತ ದಿಗ್ಗಜರು. ಆ ಕಲಾವಿದರ ಜೀವನ ಸಂಗೀತದ ಎಳೆ ಎಳೆಯ ಪದರು ಸಂವಾದಿನಿ ಸಂತನ ಸುಸ್ವರ ಸಿಂಚನ ಅನ್ನೋ ಸ್ವರಾಂಜಲಿಯ ಕದರು. ಕೇಳ್ರಿ, ಪ್ರತಿ ಶುಕ್ರವಾರ ಮುಂಜಾನೆ 6:35 ರಾತ್ರಿ 8:15
1: ಸಂವಾದಿನಿ ಸಂತನ ಸುಸ್ವರ ಸಿಂಚನ
0: ಸ್ವರಾಂಜಲಿಯ ಈ ನಡೆ ಸಂವಾದಿನಿ ಸಂತನ ಜೀವನ ಸಾಧನೆಯೆಡೆ.
2: ಈಗ ಕೇಳೋಣ ಡ್ರಾಮಾ ಚಿತ್ರದ ಗೀತೆಯನ್ನು. ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿ ಹಾಡಿದ್ದಾರೆ ವಿ ಹರಿಕೃಷ್ಣ.
3: ಹುಟ್ಟಬೇಕು, ಬೆಳೆಸ್ತಾನೆ, ಬೆಳಿಬೇಕು, ಹೊಗೆ ಆಗ್ತಾನೆ, ಹಾಕಿಸ್ಕೋಬೇಕು. ದೇವ್ರಿಚ್ಚಿಯ ಈ

ಇದುವರೆಗೂ ಟೀ ಟೈಮ್ ಚಿತ್ರಗೀತೆಗಳಲ್ಲಿ ಉಪಾಸನೆ, ಆಲೆಮನೆ, ಸೋಲಿಲ್ಲದ ಸರ್ದಾರ, ಉಪ್ಪಿದಾದ MBBS, ನಮ್ಮ ಬಸವ ಚಿತ್ರದ ಆಯ್ದ ಗೀತೆಗಳನ್ನು ಟೀ ಟೈಮ್ ಚಿತ್ರಗೀತೆಗಳಲ್ಲಿ ಕೇಳಿದಿರಿ. ಟೀ ಟೈಮ್ ಚಿತ್ರಗೀತೆಗಳು ಇದುವರೆಗೂ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ.

0: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
1: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
0: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
1: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
0: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
2: ಶ್ರೋತೃ ಬಾಂಧವರೇ, ಪ್ರತಿ ರವಿವಾರ ಮಧ್ಯಾಹ್ನ 1:30 ಪ್ರಸಾರವಾಗುತ್ತಿದೆ ಪ್ರಾಯೋಜಿತ ಕಾರ್ಯಕ್ರಮ ನಡೆ ನುಡಿ. ಪ್ರಾಯೋಜಕರು ಸಂಪ್ರೀತಿ ಇಂಡಿಯಾ.
3: ಆತ್ಮೀಯ ಕೇಳುಗರೇ, ಪ್ರತಿ ಶನಿವಾರ ಬೆಳಿಗ್ಗೆ 9:30 10:30 ಸಿನಿ ವಿಜ್ ನಂದನಾ.
4: ನಮ್ಮ ಸಿನಿಮಾ, ನಿಮ್ಮ ಸಿನಿಮಾ, ನಮ್ಮ ಸಿನಿಮಾ, ಕನ್ನಡ ಸಿನಿಮಾ.
3: ಕನ್ನಡ ಚಲನಚಿತ್ರ ಕ್ಷೇತ್ರಕ್ಕೆ ಸಂಬಂಧಿಸಿದ ಕಾರ್ಯಕ್ರಮ ಸಿನಿ ಕ್ವಿಜ್ ನಂದನ.
4: ಭಾರಿ ಸಿನಿಮಾ, ಸಿನಿಮಾ, ಸಿನಿಮಾ, ಸಿನಿಮಾ, ಸಿನಿಮಾ, ಸಿನಿಮಾ, ಸಿನಿಮಾ, ಸಿನಿಮಾ, ಸಿನಿಮಾ.
3: ಕನ್ನಡ ಸಿನಿಮಾ ಕುರಿತು ನಾವು ಕೇಳುವ ಪ್ರಶ್ನೆಗಳಿಗೆ ನೀವು ಉತ್ತರಿಸಲು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15 ಹಾಗೂ 244-344-16. ಎಸ್ಟಿಡಿ ಸಂಖ್ಯೆ 0836.
5: ಮೂಕಿ ಸಿನಿಮಾ, ಟಾಕಿ ಸಿನಿಮಾ, ಜಗದ ಜನರಂಜನೀಯ.
3: ನಿಮ್ಮ ಮೆಚ್ಚಿನ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಶನಿವಾರ 9:30 ಕಾರ್ಯಕ್ರಮ ಸಿನಿ ಕ್ವಿಜ್ ನಂದನ.
2: ಸ್ವರಾಂಜಲಿ, ಸಂಗೀತ ದಿಗ್ಗಜರ ಸ್ಮೃತಿ ಚಿತ್ರ.
6: ಅಭಿಮಾನಿ ಶ್ರೋತೃಗಳೇ, ಶಾಸ್ತ್ರೀಯ ಸಂಗೀತದೊಂದಿಗೆ ಮಿಳಿತಗೊಂಡು ಅದಕ್ಕೆ ಇಂಬು ಕೊಡುವಂತಹದ್ದು ಹಾರ್ಮೋನಿಯಂ ಅನ್ನೋ ಸಂವಾದಿನಿಯ ಸೆಳಕು. ಅದು ಸರಿಗಮಗಳನ್ನ ಆರಾಧಿಸಿ ಸಂವಾದಿನಿಯ ಸಂತ ಎನಿಸಿಕೊಂಡವರು ರಾಮ್ ಬಾಬು ಬಿಜಾಪುರೆ ಅನ್ನೋ ಸಂಗೀತ ದಿಗ್ಗಜರು.

0: ಕಲಾವಿದರ ಜೀವನ ಸಂಗೀತದ ಎಳೆ ಎಳೆಯ ಪದರು, ಸಂವಾದಿನಿ ಸಂತನ ಸುಸ್ವರ ಸಿಂಚನ ಅನ್ನೋ ಸ್ವರಾಂಜಲಿಯ ಕದರು ಕೇಳ್ರಿ. ಪ್ರತಿ ಶುಕ್ರವಾರ ಮುಂಜಾನೆ 6:35 ರಾತ್ರಿ 8:15
1: ಸಂವಾದಿನಿ ಸಂತನ ಸುಸ್ವರ ಸಿಂಚನ
0: ಸ್ವರಾಂಜಲಿಯ ಈ ನಡೆ ಸಂವಾದಿನಿ ಸಂತನ ಜೀವನ ಸಾಧನೆಯೆಡೆ. ಬೆಳಕು ಹರಿಯುತ್ತಿದ್ದಂತೆಯೇ ಹರಿಸಿದ್ದೇವೆ ನಾದ ನದಿ, ಜೀಕುತ್ತಲೇ ಇದ್ದೇವೆ ಜಾನಪದದ ಜೋಕಾಲಿ, ತಂದಿದ್ದೇವೆ ಹೊತ್ತು ಹೊತ್ತಿಗೆ ಸುದ್ದಿ ಸಮಾಚಾರ, ರೈತರಿಗೆ ಮಾಹಿತಿ ಸಾರ, ಹಚ್ಚಿ ಕಳಿಸಿದ್ದೇವೆ ನಿಮ್ಮ ಕೋರಿಕೆಯ ಹಾಡಿಗೆ ರೆಕ್ಕೆ.
2: ನಿಲ್ಲುಸಿರಿ ಕವಿಗಾನ, ಎದೆ ಜಲ್ಲೆನೆ ಹೂವಿನ ಬಾಣ.
0: ಗಟ್ಟಿಗೊಳಿಸಿದ್ದೇವೆ ನಟ ಸಾರ್ವಭೌಮನ ನೆನಪು.
3: ಚಿತ್ರರಂಗಕ್ಕೆ ಬಂದವರಾದ್ರಿಂದ ನಮಗೆ ತಾಯಿ ಮನೆ ಅದು.
0: ಎಷ್ಟೊಂದು ವಿಷಯ, ಏನೆಲ್ಲಾ ಕಾರ್ಯಕ್ರಮ. ಜನ ಮೆಚ್ಚಿದ ವಾಣಿ ಆಕಾಶವಾಣಿ, ದೇಶ ಮೆಚ್ಚಿದ ವಾಣಿ ಆಕಾಶವಾಣಿ.

0: She said the global economy is undergoing rapid transformation due to technological advances, supply chain diversification, energy transition, and geopolitical developments. India has stepped up its humanitarian assistance to earthquake-hit Venezuela under Operation Amistad. Sharing pictures of the ongoing medical relief efforts on social media, the Ministry of External Affairs said the Army Field Hospital continues to provide medical care to affected communities in Venezuela. The Indian Embassy in Venezuela has said India's humanitarian relief efforts in the South American nation have received widespread acclaim from the public for its professionalism and quality of service. The India Meteorological Department, IMD, has issued red alert for heavy to very heavy rainfall over Gujarat, Konkan, Goa, Madhya Maharashtra, Odisha and West Madhya Pradesh till tomorrow. It has also predicted thunderstorms accompanied by lightning over Chhattisgarh, East Madhya Pradesh, Uttar Pradesh and Vidarbh. Benchmark domestic equity indices ended with modest gains today, extending their rising streak for the third straight session. The Sensex rose 262 points to close at 77,764. The Nifty also added 95 points to settle at 24,271. In the FIFA World Cup, Australia will take on Egypt in a round of 32 match at Arlington in US tonight. In other round of 32 matches, Argentina will face Cabo Verde at Miami Gardens, while Colombia will clash with Ghana at Kansas City Stadium tomorrow morning. Switzerland, Spain, Portugal, Belgium, the United States, England, Mexico, France, Norway, Canada, Morocco, Brazil and Paraguay have already advanced to the round of 16. In the round of 32 matches this morning, Switzerland defeated Algeria 2-0 in Vancouver, while Portugal beat Croatia 2-1 in Toronto. Spain defeated Austria 3-0 at Los Angeles Stadium in US. And that is the end of this news bulletin.
1: ಆಕಾಶವಾಣಿ ಧಾರವಾಡ.
2: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
3: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹುವಿಶೇಷ ಪರಿಣತಿವರೆಗೂ
2: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
3: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
2: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
1: ಇನ್ನು ಮುಂದೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಬಿತ್ತರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಇನ್ನು ಮುಂದೆ 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಅವಲೋಕನ, 6:51 ಕೃಷಿರಂಗದಲ್ಲಿ ಹಲೋ ಕೃಷಿರಂಗ ನೇರ ಫೋನಿನ ಕಾರ್ಯಕ್ರಮ. ವಿಷಯ ಬೆಳೆ ವಿಮೆ ಯೋಜನೆ ಕುರಿತು ಭಾಗವಹಿಸಿ ಮಾತನಾಡುತ್ತಾರೆ ಜಂಟಿ ಕೃಷಿ ನಿರ್ದೇಶಕರಾದ ಶೋಭಾ ಎಚ್ ಬಿ, ಪ್ರಾಯೋಜಕರು ಕೃಷಿ ಇಲಾಖೆ ಕರ್ನಾಟಕ ಸರ್ಕಾರ. ಆನಂತರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಜಮಖಂಡಿ ತಾಲೂಕು ಮದರಕಂಡಿಯ ಭೀರಪ್ಪ ಕರಿಯಪ್ಪ ಬಿಜಿಗಾರ್ ಹಾಗೂ ಸಂಗಡಿಗರಿಂದ ಡೊಳ್ಳಿನ ಪದ. 7:45 ಹಿರಿಯ ಸಾಹಿತಿಗಳು ಹಾಗೂ ಜಾನಪದ ವಿದ್ವಾಂಸರು ಆದ ಗೋರು ಚನ್ನಬಸಪ್ಪ ಅವರೊಂದಿಗಿನ ಸಂದರ್ಶನವನ್ನು ಕೇಳುತ್ತೀರಿ. ಸಂದರ್ಶಕರು ಮಂಜುಳಾ ಪುರಾಣಿಕ್. 8:00 ಯುವವಾಣಿಯಲ್ಲಿ ಯುವಕರ ಚಿತ್ತ ಎತ್ತ, ಈ ಕುರಿತು ಮಾತನಾಡುತ್ತಾರೆ ವರ್ಷ ದೇಸಾಯಿ. 8:30 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್. 9:15 ಸ್ಪಾಟ್ಲೈಟ್ನ ಕನ್ನಡ ಅವತರಣಿಕೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. 9:30 ಡಿನ್ನರ್ ಟೈಮ್, ಊಟದೊಂದಿಗೆ ಬದುಕಿನ ಮಾತು. ಭಾಗವಹಿಸುತ್ತಾರೆ ಮಾಲಾ ಸಾಂಬ್ರಾಣಿ, ಕುಮಾರ್ ಅಗಡಿ ಹಾಗೂ ರಾಕಿ ಹಾನಗಲ್. 10:00 ಜನಪದ ವೈವಿಧ್ಯ ಕಾರ್ಯಕ್ರಮ. 10:30 ಹಲೋ ಅಭಿಲಾಷ ನೇರ ಫೋನಿನ ಕಾರ್ಯಕ್ರಮ.

ಇನ್ನು ನಾಳೆ ಬೆಳಗಿನ ಪ್ರಸಾರ ಕಾರ್ಯದಲ್ಲಿ 6:05 ಭಕ್ತಿ ಸಂಗೀತದ ಕಾರ್ಯಕ್ರಮ ವಂದನ, 6:25 ಡಾಕ್ಟರ್ ವಿನಾಯಕ್ ಕುಲಕರ್ಣಿ ಅವರಿಂದ ಚಿಂತನ, 6:30 ರೈತರಿಗೆ ಸಲಹೆಗಳನ್ನು ಕೇಳುತ್ತೀರಿ, 6:35 ಸುಬೋಧ ಸಮಾಲೋಚನೆ ಪ್ರಾಯೋಜಿತ ಕಾರ್ಯಕ್ರಮ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಪಾಟೀಲ್, 6:50 KLS VDIT ಪ್ರಾಯೋಜಿತ ಕಾರ್ಯಕ್ರಮ ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ, ಪ್ರಸ್ತುತಿ ಮಾಯಾ ರಾಮನ್, 7:15 ಫ್ರಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ.

ನೋಡಿ ಕಲಿ ಮಾಡಿ ತಿಳಿ ಪ್ರಾಯೋಜಿತ ಕಾರ್ಯಕ್ರಮ. 7:45 ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. 8:30 ಕೇಂದ್ರ ಸರ್ಕಾರಿ ನೌಕರರ ಆರೋಗ್ಯ ಯೋಜನೆ ಕುರಿತು ಉತ್ತರ ಕರ್ನಾಟಕ ಭಾಗದ ಕಾರ್ಯದರ್ಶಿಗಳಾಗಿರುವ ರಮೇಶ್ ಎ ಜೋಶಿ ಅವರೊಂದಿಗಿನ ಸಂದರ್ಶನವನ್ನು ಕೇಳುತ್ತೀರಿ. ಸಂದರ್ಶಕರು ಮಂಜುಳಾ ಪುರಾಣಿಕ್. 9:05 ಶಾರದಾ ಭಟ್ ಅವರಿಂದ ಸುಗಮ ಸಂಗೀತ. 9:15 ಅರ್ಪಣ ಭಕ್ತಿಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. 9:30 ಸಿನಿಕ್ವಿಜ್ ನಂದನ ಪ್ರಸ್ತುತಿ ಜಿ ಸುರೇಖ ಸುರೇಶ್. 10:30 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಅನುಮೋಲ್ ಗೀತ್ ಪ್ರಸ್ತುತಿ ರಾಕಿ ಹಾನ್ಗಲ್ ಕಾರ್ಯಕ್ರಮ ನಿರ್ವಹಣೆ ಮಂಜುಳಾ ಪುರಾಣಿಕ್. 11:00 ಸ್ಮೃತಿ ಪಟಲದಿಂದ. 11:30 ಪಂಡಿತ್ ಎಂ ವೆಂಕಟೇಶ್ ಕುಮಾರ್ ಅವರಿಂದ ಠುಮ್ರಿ.

0: ಇನ್ನು ನಾಳೆ ಮಧ್ಯಾಹ್ನ 12:05 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವನಿತಾ ವಿಹಾರ, ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕಿನ ವಜ್ರಳ್ಳಿಯ ಯೋಗ ಸಾಧಕಿ ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯಿನಿಯಾಗಿರುವ ಶ್ರೀಮತಿ ರಾಧಾ ಎಂ ಭಟ್ ಅವರೊಡನೆ ಸಂದರ್ಶನವನ್ನು ಕೇಳುತ್ತೀರಿ. ಸಂದರ್ಶಕರು ಟಿ ಶ್ಯಾಮ್ ಪ್ರಸಾದ್. ಈ ಕಾರ್ಯಕ್ರಮ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ಥೈರಾಯ್ಡ್ ಕಾಯಿಲೆ ಮತ್ತು ಚಿಕಿತ್ಸೆ, ಈ ಕುರಿತು ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ತುರ್ತು ಚಿಕಿತ್ಸಾ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ENT ತಜ್ಞ ವೈದ್ಯರಾದ ಡಾಕ್ಟರ್ ಮೋಹನ್ ಅಪ್ಪಾಜಿ ಅವರೊಡನೆ ಸಂದರ್ಶನವನ್ನು ಕೇಳ್ತೀರಿ. ನಂತರ ಅತಿಸಾರ ತಡೆಗಟ್ಟುವಿಕೆ ಕುರಿತು ಜಿಲ್ಲಾ ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯಾಧಿಕಾರಿ ಡಾಕ್ಟರ್ AR ಮಧುಸೂದನ್ ಅವರೊಡನೆ ಸಂದರ್ಶನ. ಸಂದರ್ಶಕರು PM ಜಗದೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 1 ಗಂಟೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸ್ಟ್ಯಾಂಡ್ ಅಪ್ ಇಂಡಿಯಾ, ಮಣ್ಣು ಆರೋಗ್ಯ ಚಿಠಿ, ಈ ಕುರಿತು ಮಾತನಾಡುವವರು ಪ್ರಸನ್ನ. 1:20 ಐನಾಪುರದ ಧನಪಾಲ್ ನೇಮಣ್ಣ ಆಸಂಗಿ ಹಾಗೂ ಸಂಗಡಿಗರಿಂದ ಜೈನ್ ಭಜನಾ ಪದಗಳು. 1:30 ವಾಟ್ಸಪ್ ಸಂದೇಶ ಆಧಾರಿತ ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. 2:40 ಎಳೆಯರ ಬಳಗದಲ್ಲಿ ನಮ್ಮ ಆಹಾರ, ಕೃಷಿ ವಿಶ್ವವಿದ್ಯಾಲಯದ ಸಮುದಾಯ ವಿಜ್ಞಾನ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ. ಇನ್ನು ನಾಳೆ ಸಂಜೆ 5:30 ಎಂದಿನಂತೆ ಟೀ ಟೈಮ್ ಚಿತ್ರಗೀತೆಗಳು, 6:30 ವಿಜ್ಞಾನದ ಮುನ್ನಡೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ, 6:51 ಕೃಷಿ ರಂಗದಲ್ಲಿ ಮೊದಲಿಗೆ ಕೃಷಿ ಮಾಹಿತಿ, ಆನಂತರ ಸಿದ್ದಾಪುರ ತಾಲೂಕು ನೆಟಗಾರದ ಮಂಜುನಾಥ್ ಎಸ್ ಹೆಗಡೆ ಹಾಗೂ ಸಂಗಡಿಗರಿಂದ ಯಕ್ಷಗಾನ, ಜಾಂಬವತಿ ಕಲ್ಯಾಣ ಸನ್ನಿವೇಶ ಕೇಳುತ್ತೀರಿ. 7:45 ಸಮಾಚಾರ ದರ್ಶನ, 8:00 ಕನ್ನಡ ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ.
1: ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ,
2: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
1: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
2: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
1: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
0: ನಾಳೆ ಸಂಜೆ ನಮ್ಮ ನಿಲಯದಿಂದ ಬಿತ್ತರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳುತ್ತಿದ್ದೀರಿ. ನಾಳೆ 7:45 ಸಮಾಚಾರ ದರ್ಶನ, 8:00 ಕನ್ನಡ ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. 8:30 ಪುಷ್ಪಹಾರ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 9:15 ಸ್ವರ ಸೌರಭ. 9:30 ಯುವವಾಣಿಯಲ್ಲಿ ಬಹುಮುಖ ಪ್ರತಿಭೆ ಸಮುದ್ಯತ ಅವರೊಡನೆ ಸಂದರ್ಶನವನ್ನು ಕೇಳುತ್ತೀರಿ. 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಅರ್ನಾಬ್ ಚಟ್ಟೋಪಾಧ್ಯಾಯ ಅವರ ಗಾಯನ.

0: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
1: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹುವಿಶೇಷ ಪರಿಣತಿವರೆಗೂ
0: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
1: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
0: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
2: ಆಕಾಶವಾಣಿ ಧಾರವಾಡ, ಸಮಯ 6:20 ಆಗುತ್ತಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದಿಲ್ಲಿ ಕೇಂದ್ರದಿಂದ, ಆನಂತರ 6:30 ಅವಲೋಕನ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: एव लोकसभाध्यक्षाय ओम बिड़ला वर्याय गार्ड ऑफ ऑनर इति राष्ट्रीय सम्मान प्रणाम समर्पितः। उद्घाटन सत्रं संबोधयन् लोकसभाध्यक्षः ओम बिड़ला प्रावोचत् यत् विधायकानां कृते विधि निर्माण प्रक्रियायाः तंत्रस्य च गभीर ज्ञानस्य आवश्यकता वर्तते। भारतीय ऋतु विज्ञान विभागेन गुजरात कोंकण गोवा मध्य महाराष्ट्र ओडिशा पश्चिम मध्य प्रदेशेषु श्वः यावत् अतिवृष्टेः रक्त संचेतना प्रसारिता। अनेनैव सह छत्तीसगढ़ पूर्व मध्य प्रदेश उत्तर प्रदेश विदर्भ क्षेत्रेषु झंझावातस्य विद्युत प्रपातस्य चापि संभावना प्रकटीकृता। विभागानुसारं श्वः यावत् उत्तर प्रदेश बिहार आंध्र प्रदेश पश्चिम बंगाल कर्नाटक जम्मू कश्मीर लद्दाख तमिलनाडु पुदुचेरी कैकल तेलंगाना पूर्वोत्तर राज्येषु अपि अत्यधिक वृष्टि भवितुं शक्या। फीफा विश्व चषके कनाडा देशस्य वैंकूवर नगरे स्विट्जरलैंड देशेन अल्जीरिया देशः 2-0 इत्यंकांतरालेन पराजित्य राउंड ऑफ 16 चक्रे प्रवेशः संप्राप्तः। इतिहासे चतुर्वारं प्रागुपान्त्य चरणे गन्तुं स्विट्जरलैंड दलम् आगामी मंगलवासरे अस्मिन्नेव स्थाने कोलंबिया अथवा घाना देशेन सह स्पर्धिष्यति। अन्यस्मिन् द्वन्द्वे स्पेन देशेन कैलिफोर्नियायाः लॉन्स एलेंजिस क्रीडांगणे राउंड ऑफ 32 चक्रे ऑस्ट्रेलिया दलम 3-0 इत्यनेन पराभूय राउंड ऑफ 16 चक्रे स्वस्थानं सुरक्षितम्। अपरत्र कनाडा देशस्य टोरेंटो नगरे प्रवृत्ते द्वन्द्वे पुर्तगाल देशः अपि क्रोएशिया दलं 2-0 इत्यंकांतरालेन पराजित्य राउंड ऑफ 16 चक्रे प्राप्तवान्। मंगलवासरे डलास नगरे राउंड ऑफ 16 चक्रे पुर्तगाल दलं स्पेन देशं सम्मुखी करिष्यति। इति वार्ताः।
1: आकाशवाणी अवलोकन। ಆಕಾಶವಾಣಿ ಅವಲೋಕನ ವಿಷಯ ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿಯ 9 ವರ್ಷಗಳ ಯಶಸ್ವಿ ಪಯಣ ಬರೆದವರು ಅಭಯದಾಮ್ಲೆ ಓದುತ್ತಿರುವವರು ಹರ್ಷಿತಾ ಟಿಎಲ್ 2017ರ ಜುಲೈ 1ರಂದು ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ಜಾರಿಗೆ ಬಂದಿದ್ದು ಭಾರತದ ಆರ್ಥಿಕ ಇತಿಹಾಸದಲ್ಲೇ ಒಂದು ಐತಿಹಾಸಿಕ ಮೈಲುಗಲ್ಲಾಗಿದೆ ಒಂದು ದೇಶ ಒಂದು ತೆರಿಗೆ ಎಂಬ ಪರಿಕಲ್ಪನೆಯೊಂದಿಗೆ ಜಾರಿಯಾದ ಈ ವ್ಯವಸ್ಥೆಯು ದೇಶದ ಪರೋಕ್ಷ ತೆರಿಗೆ ಪದ್ದತಿಯಲ್ಲಿ ಕ್ರಾಂತಿಕಾರಕ ಬದಲಾವಣೆ ತಂದಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿವಿಧ ಪರೋಕ್ಷ ತೆರಿಗೆಗಳು ಹಾಗೂ ಸೆಸ್ ಅಂದರೆ ಸುಂಕಗಳನ್ನು ತನ್ನೊಳಗೆ ವಿಲೀನಗೊಳಿಸುವ ಮೂಲಕ ಜಿಎಸ್ಟಿ ಇಡೀ ದೇಶವನ್ನು ಒಂದೇ ಮಾರುಕಟ್ಟೆಯನ್ನಾಗಿ ರೂಪಿಸಿದೆ ಜಿಎಸ್ಟಿ ಜಾರಿಗೆ ಬಂದು 9 ವರ್ಷಗಳು ಪೂರ್ಣಗೊಂಡಿರುವ ಈ ಸಂದರ್ಭದಲ್ಲಿ ನಿರಂತರ ಸುಧಾರಣೆ ಮತ್ತು ತಂತ್ರಜ್ಞಾನ ಅಳವಡಿಕೆಯೊಂದಿಗೆ ದೇಶದ ಆರ್ಥಿಕತೆಯನ್ನು ಮತ್ತಷ್ಟು ಬಲಪಡಿಸಿದೆ ಇದು ಕೇವಲ ತೆರಿಗೆ ಸುಧಾರಣೆಯಾಗಿರದೆ ಏಕ ಭಾರತ ಶ್ರೇಷ್ಠ ಭಾರತದ ಪರಿಕಲ್ಪನೆಯನ್ನು ಸಾಕಾರಗೊಳಿಸುವ ಪ್ರಮುಖ ಹೆಜ್ಜೆಯಾಗಿದೆ ಜಿಎಸ್ಟಿ ಜಾರಿಗೆ ಬರುವ ಮೊದಲು ಭಾರತದಲ್ಲಿ ತೆರಿಗೆಯ ಮೇಲೆ ತೆರಿಗೆ ವಿಧಿಸುವ ಪದ್ದತಿ ಅಸ್ತಿತ್ವದಲ್ಲಿತ್ತು ಇದರಿಂದಾಗಿ ಉದ್ಯಮಿಗಳಿಗೆ ಹೆಚ್ಚುವರಿ ವೆಚ್ಚ ಉಂಟಾಗುವುದರ ಜೊತೆಗೆ ಗ್ರಾಹಕರಿಗೂ ವಸ್ತುಗಳು ದುಬಾರಿಯಾಗುತ್ತಿದ್ದವು ಜಿಎಸ್ಟಿ ಈ ಸಮಸ್ಯೆಯನ್ನು ಗಣನೀಯವಾಗಿ ನಿವಾರಿಸಿದೆ ಇದು ಗ್ರಾಹಕರು ಸರಕು ಅಥವಾ ಸೇವೆಯನ್ನು ಅಂತಿಮವಾಗಿ ಬಳಸುವ ರಾಜ್ಯಕ್ಕೆ ತೆರಿಗೆ ಆದಾಯವನ್ನು ತಲುಪಿಸುವ ಗುರಿ ಆಧಾರಿತ ತೆರಿಗೆ ವ್ಯವಸ್ಥೆಯಾಗಿದೆ ಜಿಎಸ್ಟಿ ಮಂಡಳಿಯು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಪ್ರತಿನಿಧಿಗಳನ್ನು ಒಳಗೊಂಡ ಸಹಕಾರಿ ಒಕ್ಕೂಟ ವ್ಯವಸ್ಥೆಯ ಅತ್ಯುತ್ತಮ ಉದಾಹರಣೆಯಾಗಿದ್ದು ಜಿಎಸ್ಟಿಎನ್ ಎಂಬ ಅತ್ಯಾಧುನಿಕ ಡಿಜಿಟಲ್ ವ್ಯವಸ್ಥೆಯು ಈ ಸಂಪೂರ್ಣ ತೆರಿಗೆ ವ್ಯವಸ್ಥೆಯ ಬೆನ್ನೆಲುಬಾಗಿದೆ ಈ ಹೊಸ ತೆರಿಗೆ ಪದ್ದತಿಯ ಯಶಸ್ಸು ದೇಶದ ಆರ್ಥಿಕ ಬೆಳವಣಿಗೆಯಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತದೆ 2017ರಲ್ಲಿ ಸುಮಾರು 65.5 ಲಕ್ಷದಷ್ಟಿದ್ದ ತೆರಿಗೆದಾರರ ಸಂಖ್ಯೆ 2026ರ ಮೇ ವೇಳೆಗೆ ಸುಮಾರು 1.65 ಕೋಟಿಗೆ ಏರಿಕೆಯಾಗಿದೆ ಇದು ದೇಶದ ಆರ್ಥಿಕ ವ್ಯವಸ್ಥೆಯ ವಿಸ್ತರಣೆಗೆ ಸಾಕ್ಷಿಯಾಗಿದೆ ಜಿಎಸ್ಟಿ ಸಂಗ್ರಹವು ವರ್ಷದಿಂದ ವರ್ಷಕ್ಕೆ ದಾಖಲೆ ಮಟ್ಟದಲ್ಲಿ ಹೆಚ್ಚಾಗುತ್ತಿದೆ 2017-18ರಲ್ಲಿ ಸುಮಾರು 7.4 ಲಕ್ಷ ಕೋಟಿ ರೂಪಾಯಿ ಇದ್ದ ಒಟ್ಟು ತೆರಿಗೆ ಸಂಗ್ರಹವು 2025-26ರ ಹಣಕಾಸು ವರ್ಷದಲ್ಲಿ ಸುಮಾರು 22.27 ಲಕ್ಷ ಕೋಟಿ ರೂಪಾಯಿಗಳಿಗೆ ತಲುಪಿದೆ 2026-27ರ ಹಣಕಾಸು ವರ್ಷದ ಏಪ್ರಿಲ್ ಮತ್ತು ಮೇ ತಿಂಗಳುಗಳಲ್ಲಿಯೇ ಸುಮಾರು 4.3

0: 7 ಲಕ್ಷ ಕೋಟಿ ರೂಪಾಯಿ ಸಂಗ್ರಹವಾಗಿದ್ದು ದೇಶದ ಆರ್ಥಿಕ ಸ್ಥಿರತೆ ಮತ್ತು ಅಭಿವೃದ್ಧಿಯನ್ನು ಪ್ರತಿಬಿಂಬಿಸುತ್ತದೆ. ಈ ಯಶಸ್ಸಿನ ಮುಂದಿನ ಹಂತವಾಗಿ ಜಿಎಸ್ಟಿ ಮಂಡಳಿಯ 56ನೇ ಸಭೆಯಲ್ಲಿ ಹಲವು ಮಹತ್ವದ ಸುಧಾರಣೆಗಳನ್ನು ಅನುಮೋದಿಸಲಾಗಿದೆ. 2025ರ ಸೆಪ್ಟೆಂಬರ್ 22ರಿಂದ ಜಾರಿಗೆ ಬಂದಿರುವ ಈ ಕ್ರಮಗಳು ತೆರಿಗೆ ವ್ಯವಸ್ಥೆಯನ್ನು ಇನ್ನಷ್ಟು ಸರಳ ಹಾಗೂ ಜನಸ್ನೇಹಿಯನ್ನಾಗಿಸಿವೆ. ತೆರಿಗೆ ದರಗಳನ್ನು ಪ್ರಮುಖವಾಗಿ ಶೇಕಡ 5 ಮತ್ತು ಶೇಕಡ 18ರ 2 ಮುಖ್ಯ ಸ್ಲಾಬ್ಗಳಾಗಿ ಮರು ರಚಿಸಲಾಗಿದ್ದು ಐಷಾರಾಮಿ ಹಾಗೂ ಆರೋಗ್ಯಕ್ಕೆ ಹಾನಿಕಾರಕ ವಸ್ತುಗಳ ಮೇಲೆ ಗರಿಷ್ಠ ಶೇಕಡ 40ರವರೆಗೆ ತೆರಿಗೆ ವಿಧಿಸಲಾಗುತ್ತಿದೆ. ಜೀವರಕ್ಷಕ ಔಷಧಿಗಳು ಮತ್ತು ಕೆಲವು ಆರೋಗ್ಯ ವಿಮಾ ಸೇವೆಗಳ ಮೇಲಿನ ತೆರಿಗೆ ವಿನಾಯಿತಿಯಂತಹ ಕ್ರಮಗಳು ಸಾಮಾನ್ಯ ನಾಗರಿಕರ ಮೇಲಿನ ಆರ್ಥಿಕ ಹೊರೆಯನ್ನು ತಗ್ಗಿಸುವ ಉದ್ದೇಶ ಹೊಂದಿವೆ. ಅತಿ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಬೆಳವಣಿಗೆಗೆ ಉತ್ತೇಜನ ನೀಡುವ ಉದ್ದೇಶದಿಂದ ಹಲವು ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಜಿಎಸ್ಟಿ ನೋಂದಣಿಯ ಮಿತಿಯನ್ನು ಸರಕು ಮತ್ತು ಸೇವೆಗಳ ಸ್ವರೂಪ ಹಾಗೂ ರಾಜ್ಯಗಳ ನಿಯಮಗಳಿಗೆ ಅನುಗುಣವಾಗಿ ಪರಿಷ್ಕರಿಸಲಾಗಿದೆ. ಸಣ್ಣ ವ್ಯಾಪಾರಿಗಳಿಗೆ ಕಾಂಪೋಸಿಷನ್ ಯೋಜನೆ ಮುಂದುವರಿಸಲಾಗಿದ್ದು ಅರ್ಹ ಉದ್ಯಮಿಗಳು ಸರಳ ವಿಧಾನದಲ್ಲಿ ತೆರಿಗೆ ಪಾವತಿಸುವ ಅವಕಾಶವನ್ನು ಪಡೆಯುತ್ತಿದ್ದಾರೆ. 5 ಕೋಟಿ ರೂಪಾಯಿವರೆಗೆ ವಾರ್ಷಿಕ ವಹಿವಾಟು ಹೊಂದಿರುವ ಅರ್ಹ ತೆರಿಗೆದಾರರಿಗೆ 3 ತಿಂಗಳಿಗೊಮ್ಮೆ ರಿಟರ್ನ್ ಸಲ್ಲಿಸುವ ಸೌಲಭ್ಯ ಕಲ್ಪಿಸಲಾಗಿದೆ. ಯಾವುದೇ ವ್ಯವಹಾರ ನಡೆಯದ ತಿಂಗಳುಗಳಲ್ಲಿ ಉದ್ಯಮಗಳು ಎಸ್ಎಂಎಸ್ ಮೂಲಕವೇ ಶೂನ್ಯ ರಿಟರ್ನ್ ಸಲ್ಲಿಸುವ ವ್ಯವಸ್ಥೆಯು ಉದ್ಯಮಿಗಳ ಅನುಕೂಲಕ್ಕೆ ಕಾರಣವಾಗಿದೆ. ಇಂದಿನ ಜಿಎಸ್ಟಿ ವ್ಯವಸ್ಥೆಯು ಸಂಪೂರ್ಣವಾಗಿ ತಂತ್ರಜ್ಞಾನ ಆಧಾರಿತವಾಗಿದೆ. ಈ ಇನ್ವಾಯ್ಸಿಂಗ್, ದತ್ತಾಂಶ ವಿಶ್ಲೇಷಣೆ ಹಾಗೂ ಕೃತಕ ಬುದ್ದಿಮತ್ತೆ ಆಧಾರಿತ ವ್ಯವಸ್ಥೆಗಳ ಮೂಲಕ ತೆರಿಗೆ ವಂಚನೆಯನ್ನು ಪರಿಣಾಮಕಾರಿಯಾಗಿ ತಡೆಗಟ್ಟುವ ಪ್ರಯತ್ನ ನಡೆದಿದೆ. ಇದರಿಂದ ಪ್ರಾಮಾಣಿಕ ತೆರಿಗೆದಾರರಿಗೆ ತೆರಿಗೆ ಪ್ರಕ್ರಿಯೆ ಸುಲಭವಾಗಿದ್ದು ಶಂಕಾಸ್ಪದ ವ್ಯವಹಾರಗಳನ್ನು ಗುರುತಿಸಿ ಅಗತ್ಯ ಕ್ರಮ ಕೈಗೊಳ್ಳಲು ನೆರವಾಗುತ್ತಿದೆ. ಆರಂಭಿಕ ವರ್ಷಗಳಲ್ಲಿ ಉಂಟಾದ ಕೆಲವು ಸಮಸ್ಯೆಗಳನ್ನು ಪರಿಹರಿಸಲು ಬಡ್ಡಿ ಮತ್ತು ದಂಡದ ಮನ್ನಾ ಯೋಜನೆಗಳನ್ನು ಸರ್ಕಾರ ಜಾರಿಗೆ ತಂದಿದೆ. ಪ್ರತಿ ವರ್ಷ ಆಚರಿಸಲಾಗುವ ಜಿಎಸ್ಟಿ ದಿನವು ಕೇವಲ ಒಂದು ತೆರಿಗೆ ವ್ಯವಸ್ಥೆಯ ಸಂಭ್ರಮವಾಗಿರದೆ ಅದು ದೇಶದ ತೆರಿಗೆ ವ್ಯವಸ್ಥೆಯನ್ನು ಹೆಚ್ಚು ಪಾರದರ್ಶಕ, ಸರಳ ಮತ್ತು ಪರಿಣಾಮಕಾರಿಯನ್ನಾಗಿ ರೂಪಿಸುವ ಸಂಕಲ್ಪದ ಸಂಕೇತವಾಗಿದೆ. ಉದ್ಯಮ ಸ್ನೇಹಿ ವಾತಾವರಣವನ್ನು ನಿರ್ಮಿಸುತ್ತಾ ಆರ್ಥಿಕ ಬೆಳವಣಿಗೆಗೆ ವೇಗ ನೀಡುತ್ತಾ ವಿಕಸಿತ ಭಾರತದ ನಿರ್ಮಾಣದತ್ತ ಜಿಎಸ್ಟಿ ತನ್ನ ಕೊಡುಗೆಯನ್ನು ಮುಂದುವರಿಸುತ್ತದೆ. ಇದುವರೆಗೂ ಅವಲೋಕನ ಕೇಳಿದಿರಿ. ಬರೆದವರು ಅಭಯ್ ದಾಮ್ಲೆ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಇದು ಬೆಂಗಳೂರು ಕೇಂದ್ರದ ಕೊಡುಗೆ.
1: ಆಕಾಶವಾಣಿ ಧಾರವಾಡ.
2: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
3: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
2: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
3: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
2: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನ್ನಿಂಗ್ಹ್ಯಾಮ್ ರೋಡ್.

ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. 6:51 ಕೃಷಿ ರಂಗದಲ್ಲಿ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಳುತ್ತೀರಿ.

0: ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ವಿಮೆ ಯೋಜನೆ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಬೆಳೆ ವಿಮೆ ವಿಭಾಗದ ಜಂಟಿ ಕೃಷಿ ನಿರ್ದೇಶಕಿ ಶ್ರೀಮತಿ ಶೋಭಾ ಎಚ್ ಪಿ ಅವರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237744 ಎಸ್ಟಿಡಿ ಕೋಡ್ 080. ಕೇಳಿ, ಇದೇ ಶುಕ್ರವಾರ ಜುಲೈ 3ರಂದು ಸಾಯಂಕಾಲ 6:30 ಹಲೋ ಕೃಷಿ ರಂಗ ರಾಜ್ಯವ್ಯಾಪಿ ಕಾರ್ಯಕ್ರಮದ ವಿಷಯ ಬೆಳೆ ವಿಮೆ ಯೋಜನೆ.
1: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿ ರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ CBSVLR@gmail.com.

0: ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಉತ್ತಿರುವಿರ ಬಿತ್ತಿರುವಿರ? ಮೋಡಗಳು ಮಳೆ ಸುರಿಸುತ್ತವೆ, ಭೂಮಿಯು ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ
1: ಎಂದು ಗುಡುಗಿ ಆಂಗ್ಲರಿಗೆ ಸವಾಲೊಡ್ಡಿದ ಕಿತ್ತೂರು ರಾಣಿ ಚೆನ್ನಮ್ಮನ ನಾಡು ನಮ್ಮ ಕನ್ನಡ ನಾಡು.
0: ಕನ್ನಡದ ಕರಾವಳಿಯಲ್ಲಿ ಪೋರ್ಚುಗೀಸರನ್ನು ಸದೆ ಬಡಿದ ರಾಣಿ ಅಬ್ಬಕ್ಕನ ನಾಡು
1: ನಮ್ಮ ಕನ್ನಡ ನಾಡು.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ರಾಜ್ಯದಲ್ಲಿ ಮುಂದಿನ ಎರಡು ತಿಂಗಳು ಕುಡಿಯುವ ನೀರಿನ ಸಮಸ್ಯೆ ಇಲ್ಲ, ಸಚಿವ ಜಾರಕಿಹೊಳಿ ಸ್ಪಷ್ಟನೆ. ಹಾವೇರಿಯಲ್ಲಿ ಮೋಡ ಬಿತ್ತನೆಗೆ ನಿರ್ಧಾರ. ರಾಜ್ಯದ ಪ್ರತ್ಯೇಕ ಎಸ್ಐಆರ್ ಪ್ರಕ್ರಿಯೆಗೆ ಬಿಜೆಪಿ ಆಕ್ಷೇಪ, ಕೇಂದ್ರ ಚುನಾವಣಾ ಆಯೋಗಕ್ಕೆ ಸಚಿವೆ ಶೋಭಾ ಕರಂದ್ಲಾಜೆ ಪತ್ರ. ಪರಿಶಿಷ್ಟರ 19 ಬೇಡಿಕೆಗಳ ಕುರಿತು ಚರ್ಚೆ, ಜನಾಗ್ರಹ ಸಮಾವೇಶದಲ್ಲಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಭರವಸೆ. 15ನೇ ಹಣಕಾಸು ಆಯೋಗದ 2186 ಕೋಟಿ ರೂಪಾಯಿ ಶೀಘ್ರ ಬಿಡುಗಡೆಗೆ ಕೇಂದ್ರಕ್ಕೆ ಸಚಿವ ಈಶ್ವರ್ ಖಂಡ್ರೆ ಒತ್ತಾಯ. ಹಾಗೂ ಗೃಹಜ್ಯೋತಿ ಯೋಜನೆಯ ಪರಿಷ್ಕರಣೆ ವೇಳೆ ಫಲಾನುಭವಿಯ ಪ್ರವರ್ಗ ಮಾಹಿತಿ ಕಡ್ಡಾಯವಲ್ಲ, ಬೆಸ್ಕಾಂ ಸ್ಪಷ್ಟನೆ. ಮುಂಗಾರು ಮಳೆ ಕೊರತೆಯಿಂದ ರಾಜ್ಯದ ಪ್ರಮುಖ ಜಲಾಶಯಗಳು ಡೆಡ್ ಸ್ಟೋರೇಜ್ ಹಂತ ತಲುಪಿದ್ದರೂ ಎರಡು ತಿಂಗಳು ಕುಡಿಯುವ ನೀರಿಗೆ ಸಮಸ್ಯೆ ಇಲ್ಲ ಎಂದು ಬೆಳಗಾವಿ, ಧಾರವಾಡ ಮತ್ತು ಹಾವೇರಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಹಾವೇರಿಯಲ್ಲಿ ಜಿಲ್ಲಾ ಪ್ರಕೃತಿ ವಿಕೋಪ ನಿರ್ವಹಣಾ ಪ್ರಗತಿ ಪರಿಶೀಲನಾ ಸಭೆ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಂಬರುವ ದಿನಗಳಲ್ಲಿ ಮಳೆಯಾಗದಿದ್ದರೆ ಸಂಕಷ್ಟ ಎದುರಾಗಬಹುದು ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ಕುಡಿಯುವ ನೀರಿನ ಸಮಸ್ಯೆ, ಬೆಳೆ ನಾಶದಿಂದಾಗಿ ಜನರ ಮೇಲಾಗುತ್ತಿರುವ ಪರಿಣಾಮಗಳ ಬಗ್ಗೆ ಬೆಳಗಾವಿ, ಧಾರವಾಡ ಮತ್ತು ಹಾವೇರಿ ಜಿಲ್ಲೆಗಳಲ್ಲಿ ಪ್ರಕೃತಿ ವಿಕೋಪ ನಿರ್ವಹಣಾ ಪ್ರಗತಿ ಪರಿಶೀಲನೆ ನಡೆಸಲಾಗಿದ್ದು ಸರ್ಕಾರಕ್ಕೆ ವರದಿ ಸಲ್ಲಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ.
1: ವರದಿ ಕೊಡ್ತೀವಿ. ಈ ರೀತಿ ಆಗಿದೆ, ಈಗಾಗಲೇ ಬಿತ್ತಿದ್ರು ಕೆಲವರು, ಅವ್ರ ಬೆಳೆ ನಷ್ಟ ಆಗಿದೆ, ನಾಶ ಆಗಿದೆ. ಇದು ಕೇವಲ ಹಾವೇರಿಯಲ್ಲ, ಇಡೀ ರಾಜ್ಯದಲ್ಲಿ ಕೂಡ ಈ ರೀತಿ ಆಗಿದೆ. ಸರ್ಕಾರದ ಗಮನಕ್ಕೆ ತರ್ತೀವಿ, ಹಾವೇರಿಯಲ್ಲಿ ಏನಾಗಿದೆ, ಧಾರವಾಡದಲ್ಲಿ ಏನಾಗಿದೆ, ಬೆಳಗಾವಿಯಲ್ಲಿ ಏನಾಗಿದೆ, ಅದ್ರಾಗ ಸರ್ಕಾರ ಅಂತಿಮವಾಗಿ ತೀರ್ಮಾನ ಮಾಡಬೇಕು. ಈಗ ಕುಡಿಲಿಕ್ಕೆ ಮಾತ್ರ ಬಿಡ್ತಾ ಇದಾರೆ, ಭದ್ರಾವತಿಯಿಂದಾರೆ. ಸೊ ಇನ್ನು ಬಹಳಷ್ಟು ಬರಬೇಕದು, ಬಂದಾಗ ಸ್ವಲ್ಪ ಪರಿಹಾರ ಆಗ. ಸದ್ಯಕ್ಕೆ 500 ಬಿಡ್ತಾ ಇದಾರೆ ಅಷ್ಟೇ, 500 ಕ್ಯೂಸೆಕ್. ಇನ್ನು 2 ತಿಂಗಳವರೆಗೆ ಕುಡಿಯುವ ನೀರಿಗೆ ಸಾಕಾಗುವಷ್ಟು ನೀರು ಇದೆ ರೀ. ಆಗಸ್ಟ್ ವರೆಗೆ ಅಲ್ಲಿವರೆಗೆ ಹೊಸ ನೀರು ಬರಲೇಬೇಕು, ಬರದಿಲ್ಲಾಂದ್ರೆ ಪರ್ಯಾಯವಾಗಿ ಸರ್ಕಾರ ಚಿಂತನೆ ಮಾಡಬೇಕು.
0: ಸೂಪರ್ ಎಲ್ನಿನೋ ಪ್ರಭಾವದಿಂದಾಗಿ ಹಾವೇರಿ ಜಿಲ್ಲೆಯಲ್ಲಿ ಮಳೆ ಕೊರತೆ ಉಂಟಾಗಿದ್ದು ಮೋಡ ಬಿತ್ತನೆ ಮಾಡಲು ಸರ್ಕಾರದಿಂದ ಅನುಮತಿ ಸಿಕ್ಕಿದೆ. ಜುಲೈ 7 ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಮೋಡ ಬಿತ್ತನೆ ಮಾಡಲಾಗುವುದು ಎಂದು ರಾಣೆಬೆನ್ನೂರು ಶಾಸಕ ಪ್ರಕಾಶ ಕೋಳಿವಾಡ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ. ಹಾವೇರಿ ಜಿಲ್ಲಾ ಪಂಚಾಯತ್ನಲ್ಲಿ ನಡೆದ ಪ್ರಕೃತಿ ವಿಕೋಪ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಇಡೀ ರಾಜ್ಯದಲ್ಲಿ ಮೋಡ ಬಿತ್ತನೆಗೆ ಅವಕಾಶ ಸಿಗುವುದು

0: ತಡವಾಗಲಿದೆ. ಹಾವೇರಿಯಲ್ಲಿ ಮೊದಲಿಗೆ ಜಿಲ್ಲೆಯ ಎಲ್ಲಾ ಶಾಸಕರ ಸಹಯೋಗದಲ್ಲಿ ಮೋಡ ಬಿತ್ತನೆ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ.
1: ಸೂಪರ್ ಎಲ್ನಿನೋ 2026ರಲ್ಲಿ ಬರಗಾಲದ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಹೋದ ತಿಂಗಳು ನಾನು ಮೋಡ ಬಿತ್ತನೆ ಪರ್ಮಿಷನ್ಗೆ ಡಿಜಿಸಿಐಯಿಂದ ಅದಕ್ಕೆ ಪರ್ಮಿಷನ್ ಬೇಕು, ಅದಕ್ಕೆ ಅಪ್ಲೈ ಮಾಡಿ ಸರ್ಕಾರದಿಂದ ಮಾಡಬೇಕು ಅಂತ ಮನವಿ ಮಾಡ್ಕೊಂಡಿದ್ದೆ. ಅವರು ಅದಕ್ಕೆ ಸಕಾರಾತ್ಮಕ ಉತ್ತರ ಕೊಟ್ಟಿದ್ದಾರೆ. ಆದ್ರೆ ಅದಕ್ಕೆಲ್ಲ ಟೆಂಡರ್ ಗಿಂಡರ್ ಪ್ರೊಸೆಸ್ ಲೇಟ್ ಆಗುತ್ತೆ. ನಮ್ಮ ಹಾವೇರಿ ಜಿಲ್ಲೆಗೆ ನಾವು ಮಂಗಳವಾರದಿಂದಾನೆ ನಾವು ಮೋಡ ಬಿತ್ತನೆಯನ್ನು ಶುರು ಮಾಡ್ತೀವಿ. ಮೆಟ್ರಾಲಜಿಸ್ಟ್ ನೆಲ್ಲ ತಿಳ್ಕೊಂಡು ಒಂದು 2-3 ದಿವಸದವರೆಗೆ ನಾವು ಮೋಡ ಬಿತ್ತನೆಯನ್ನು ಹಾವೇರಿ ಜಿಲ್ಲೆಗೆ ಎಲ್ಲ 6 ಶಾಸಕರು ಸೇರಿ ನಾವು ಮಾಡ್ತೀವಿ ಅಂತಕ್ಕಂಥದ್ದು ನಮಗೆ ಹೇಳಬೇಕು.
0: ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಎಸ್ಐಆರ್ ಪ್ರಕ್ರಿಯೆ ನಿಯಮ ಪ್ರಕಾರ ನಡೆಯುತ್ತಿಲ್ಲ ಎಂದು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗವು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯ ಕೆಲವು ವಿಧಾನಸಭಾ ಕ್ಷೇತ್ರಗಳಲ್ಲಿ ಮತ್ತೊಂದು ಸಮಾನಾಂತರ ವಿಶೇಷ ತೀವ್ರ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆ ಆರಂಭವಾಗಿರುವುದನ್ನು ತಕ್ಷಣವೇ ನಿಲ್ಲಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ತುರ್ತು ಮಧ್ಯಪ್ರವೇಶ ಮಾಡುವಂತೆ ಆಗ್ರಹಿಸಿ ಕೇಂದ್ರ ಚುನಾವಣಾ ಆಯೋಗಕ್ಕೆ ಪತ್ರ ಬರೆದಿದ್ದಾರೆ. ಬಿಎಲ್ಒಗಳು ಮನೆ ಮನೆಗೆ ತೆರಳಿ ಪರಿಶೀಲನೆ ನಡೆಸುವ ಬದಲು ಕಲ್ಯಾಣ ಮಂಟಪಗಳಲ್ಲಿ ಎಸ್ಐಆರ್ ನಡೆಸಿದರೆ ಅರ್ಹರಲ್ಲದ ವ್ಯಕ್ತಿಗಳು, ಅಕ್ರಮ ವಲಸಿಗರ ಹೆಸರುಗಳು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಯಾಗುವ ಅಪಾಯವಿದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಇನ್ನೊಂದೆಡೆ ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಬೂತ್ ಮಟ್ಟದ ಅಧಿಕಾರಿಗಳನ್ನು ದುರುಪಯೋಗಪಡಿಸಿಕೊಳ್ಳಲಾಗುತ್ತಿದೆ ಎಂದು ಆರೋಪಿಸಿದ್ದಾರೆ. ಭೂಮಿ, ವಸತಿ, ಬ್ಯಾಕ್ಲಾಗ್ ಹುದ್ದೆಗಳ ಭರ್ತಿ, ಉದ್ಯೋಗ ಮೀಸಲಾತಿ ಸೇರಿದಂತೆ ಪರಿಶಿಷ್ಟರ 19 ಬೇಡಿಕೆಗಳ ಕುರಿತು ಚರ್ಚೆ ನಡೆಸಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಭರವಸೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಜನಾಗ್ರಹ ಸಮಾವೇಶಕ್ಕೆ ಭೇಟಿ ನೀಡಿ ಮನವಿ ಸ್ವೀಕರಿಸಿದ ಅವರು, ಸಾಧ್ಯವಾದರೆ ಸಭೆಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಆಹ್ವಾನಿಸುವುದಾಗಿ ತಿಳಿಸಿದ್ದಾರೆ. ಪರಿಶಿಷ್ಟರ ಹಕ್ಕೊತ್ತಾಯವನ್ನು ಗಂಭೀರವಾಗಿ ಪರಿಗಣಿಸಿ ಕಂದಾಯ ಇಲಾಖೆ ಸೇರಿದಂತೆ ಸಂಬಂಧಪಟ್ಟ ಇಲಾಖೆಗಳೊಂದಿಗೆ ಸಮನ್ವಯ ಸಾಧಿಸಿ ಪರಿಹಾರ ಕಂಡುಕೊಳ್ಳಲು ಪ್ರಯತ್ನಿಸುವುದಾಗಿ ಹೇಳಿದ್ದಾರೆ. ರಾಜ್ಯಕ್ಕೆ 15ನೇ ಹಣಕಾಸು ಆಯೋಗದ ಶಿಫಾರಸಿನಂತೆ 2025-26ನೇ ಸಾಲಿನಲ್ಲಿ ಬಾಕಿ ಇರುವ 2,186 ಕೋಟಿ ರೂಪಾಯಿಗಳನ್ನು ಕೂಡಲೇ ಬಿಡುಗಡೆ ಮಾಡುವಂತೆ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಒತ್ತಾಯಿಸಿದ್ದಾರೆ. ನವದೆಹಲಿಯಲ್ಲಿಂದು ನಡೆದ ಕೇಂದ್ರ ಪಂಚಾಯತ್ ರಾಜ್ ಸಚಿವ ರಾಜೀವ್ ರಂಜನ್ ಸಿಂಗ್ ಅಧ್ಯಕ್ಷತೆಯಲ್ಲಿ ನಡೆದ ರಾಷ್ಟೀಯ ಸಮಾವೇಶದಲ್ಲಿ ಮಾತನಾಡಿದ ಅವರು, ಗ್ರಾಮೀಣ ಜನರಿಗೆ ನೀರು ಪೂರೈಕೆ ರಾಜ್ಯದ ಆದ್ಯತೆಯಾಗಿದೆ ಎಂದು ಹೇಳಿದ್ದಾರೆ. ಗ್ರಾಮ ಪಂಚಾಯಿತಿಗಳಿಗೆ ಸಕಾಲದಲ್ಲಿ ಹಣ ಬಿಡುಗಡೆ ಮಾಡದಿದ್ದರೆ ಕುಡಿಯುವ ನೀರು ಪೂರೈಕೆಗೂ ತೊಡಕಾಗಲಿದ್ದು, ಕೂಡಲೇ ರಾಜ್ಯದ ಗ್ರಾಮ ಪಂಚಾಯಿತಿಗಳಿಗೆ ಬಾಕಿ ಇರುವ 2,186 ಕೋಟಿ ರೂಪಾಯಿ ಬಿಡುಗಡೆ ಮಾಡುವಂತೆ ಆಗ್ರಹಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯಾದ್ಯಂತ ಜುಲೈ 1ರಿಂದ ಆರಂಭಗೊಂಡಿರುವ ಗೃಹಜ್ಯೋತಿ ಯೋಜನೆಯ ಮಾಹಿತಿ ಸಂಗ್ರಹಕ್ಕೆ ಸಂಬಂಧಿಸಿದಂತೆ ಫಲಾನುಭವಿಯ ಪ್ರವರ್ಗ ಕುರಿತು ಕೇಳಿರುವ ಮಾಹಿತಿ ಕಡ್ಡಾಯವಲ್ಲ ಎಂದು ಬೆಸ್ಕಾಂ ಸ್ಪಷ್ಟಪಡಿಸಿದೆ. ಜಾತಿ ಪ್ರಮಾಣಕ್ಕೆ ಸಂಬಂಧಿಸಿದ ಮಾಹಿತಿ ಕೇವಲ ಐಚ್ಛಿಕವಾಗಿದೆ ಎಂದು ಬೆಸ್ಕಾಂ ತಿಳಿಸಿದೆ. ಫಲಾನುಭವಿಗಳಿಗೆ ಜಾತಿ ಮಾಹಿತಿ ನೀಡಲು ಇಷ್ಟವಿಲ್ಲದಿದ್ದರೆ ಮೊಬೈಲ್ ಅಪ್ಲಿಕೇಶನ್ನಲ್ಲಿರುವ ಮಾಹಿತಿ ನೀಡಲು ನಿರಾಕರಣೆ ಎಂಬ ಆಯ್ಕೆಯನ್ನು ನಮೂದಿಸಲು ಸಿಬ್ಬಂದಿಗೆ ಸೂಚನೆ ನೀಡಲಾಗಿದೆ. ರಾಜ್ಯವನ್ನು ದೇಶದ ಪ್ರಮುಖ ಪ್ರವಾಸೋದ್ಯಮ ತಾಣವನ್ನಾಗಿ ರೂಪಿಸುವ ನಿಟ್ಟನಲ್ಲಿ ಕರಾವಳಿ ಮಲೆನಾಡು ಕರ್ನಾಟಕ ಪ್ರವಾಸೋದ್ಯಮ ನೀತಿ 2026 ರೂಪಿಸಲಾಗುತ್ತಿದೆ ಎಂದು ಇಂಧನ ಮತ್ತು ಪ್ರವಾಸೋದ್ಯಮ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಪ್ರವಾಸೋದ್ಯಮ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಯೋಜನೆಯ ಪ್ರಗತಿ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ಬೀಚ್ ಪ್ರವಾಸೋದ್ಯಮ ಮತ್ತಷ್ಟು ಬಲಪಡಿಸುವ ನಿಟ್ಟನಲ್ಲಿ ಬ್ಲೂ ಫ್ಲಾಗ್ ಬೀಚ್ಗಳ ಅಭಿವೃದ್ದಿ, ಸ್ವಚ್ಛತೆ, ಜಲಕ್ರೀಡೆಗಳು, ಸಾಹಸ ಚಟುವಟಿಕೆಗಳನ್ನು ನೂತನ ನೀತಿಯಲ್ಲಿ ಸೇರಿಸಲಾಗುವುದು ಎಂದು ಹೇಳಿದ್ದಾರೆ. ಉಪಮುಖ್ಯಮಂತ್ರಿ ಹಾಗೂ ಕ್ರೀಡಾ ಸಚಿವ ಡಾ ಜಿ ಪರಮೇಶ್ವರ್ ಅವರನ್ನು ಬೆಂಗಳೂರಿನಲ್ಲಿಂದು ಗ್ಲೋಬಲ್ ಚೆಸ್ ಲೀಗ್ ನಿಯೋಗ ಭೇಟಿ ಮಾಡಿ ಚರ್ಚೆ ನಡೆಸಿದೆ. ಗ್ಲೋಬಲ್ ಚೆಸ್ ಲೀಗ್ನ 4ನೇ ಆವೃತ್ತಿಯನ್ನು ಬೆಂಗಳೂರಿನಲ್ಲಿ ಆಯೋಜಿಸಲು ಉತ್ಸುಕ

ಪ್ರಸನ್ನತೆ ವ್ಯಕ್ತಪಡಿಸಿದ ನಿಯೋಗವು ಈ ಸಂಬಂಧ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಕಾರವನ್ನು ಕೋರಿದೆ. ಈ ವೇಳೆ ಮಾತನಾಡಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ವಿಶ್ವಮಟ್ಟದ ಕ್ರೀಡಾಕೂಟಗಳಿಗೆ ಬೆಂಗಳೂರು ಆತಿಥ್ಯ ವಹಿಸುವ ಮೂಲಕ ರಾಜ್ಯದ ಕ್ರೀಡಾ ಕ್ಷೇತ್ರಕ್ಕೆ ಹೊಸ ಉತ್ತೇಜನ ದೊರೆಯಲಿದೆ. ಇಂತಹ ಪ್ರತಿಷ್ಠಿತ ಕಾರ್ಯಕ್ರಮಗಳಿಗೆ ಸರ್ಕಾರ ಅಗತ್ಯ ಸಹಕಾರ ನೀಡಲು ಬದ್ದವಾಗಿದೆ ಎಂದು ತಿಳಿಸಿದ್ದಾರೆ. ಅಣೆಕಟ್ಟು ನೀರನ್ನು ನಂಬಿಕೊಂಡು ರೈತರು ಬೆಳೆಗಳನ್ನು ಬೆಳೆಯಬೇಡಿ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾಡಿದ ಮನವಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ.

0: ಅಣೆಕಟ್ಟು ನೀರನ್ನು ನಂಬಿಕೊಂಡು ರೈತರು ಬೆಳೆಗಳನ್ನು ಬೆಳೆಯಬೇಡಿ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾಡಿದ ಮನವಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಹೇಳಿಕೆಯು ರೈತ ಸಮುದಾಯವನ್ನು ನಿರಾಶೆಗೊಳಿಸಿದೆ ಎಂದು ತಿಳಿಸಿದ್ದಾರೆ. ಇಡೀ ದೇಶವೇ ಬರಗಾಲ ಪರಿಸ್ಥಿತಿ ಎದುರಿಸುತ್ತಿದ್ದು, ಇಂತಹ ಸಂದರ್ಭದಲ್ಲಿ ಸರ್ಕಾರ ರೈತರಲ್ಲಿ ಆತ್ಮವಿಶ್ವಾಸ ತುಂಬಬೇಕು ಎಂದು ಹೇಳಿದ್ದಾರೆ. ಸರ್ಕಾರ ಬರ ಪರಿಸ್ಥಿತಿ ಎದುರಿಸಲು ಜಿಲ್ಲಾಧಿಕಾರಿಗಳಿಗೆ ಹಣ ಬಿಡುಗಡೆ ಮಾಡಿಲ್ಲ ಎಂದು ದೂರಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಮಳೆ ಕೊರತೆಯಾದಲ್ಲಿ ಪರ್ಯಾಯ ಮಾರ್ಗಗಳನ್ನು ಕೈಗೊಳ್ಳುವಂತೆ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಖುಷ್ಬು ಗೋಯಲ್ ಚೌಧರಿ ಹೇಳಿದ್ದಾರೆ. ವಿಜಯಪುರದಲ್ಲಿ ಆಯೋಜಿಸಿದ್ದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಮುಂಗಾರು ಮಳೆ ಸಮರ್ಪಕವಾಗಿ ಆಗದೇ ಇದ್ದರೆ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗದಂತೆ ಅಧಿಕಾರಿಗಳು ನೋಡಿಕೊಳ್ಳಬೇಕು ಎಂದು ಸೂಚನೆ ನೀಡಿದ್ದಾರೆ. ರಾಜ್ಯದಲ್ಲಿ ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ ಮುಂದುವರಿದಿದೆ. ವಿಜಯಪುರ ಜಿಲ್ಲೆಯಾದ್ಯಂತ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಆರಂಭಗೊಂಡಿದ್ದು, ಇಲ್ಲಿಯವರೆಗೆ 468,681 ಗಣತಿ ನಮೂನೆ ಮತದಾರರಿಗೆ ವಿತರಿಸಲಾಗಿದೆ ಎಂದು ಅಪರ ಜಿಲ್ಲಾಧಿಕಾರಿ ಡಾ ಔದ್ರಾಮ ಮಾಹಿತಿ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಮುಂದಿನ 2 ತಿಂಗಳು ಕುಡಿಯುವ ನೀರಿನ ಸಮಸ್ಯೆ ಇಲ್ಲ, ಸಚಿವ ಜಾರಕಿಹೊಳಿ ಸ್ಪಷ್ಟನೆ. ಹಾವೇರಿಯಲ್ಲಿ ಮೋಡ ಬಿತ್ತನೆಗೆ ನಿರ್ಧಾರ. ರಾಜ್ಯದ ಪ್ರತ್ಯೇಕ ಎಸ್ಐಆರ್ ಪ್ರಕ್ರಿಯೆಗೆ ಬಿಜೆಪಿ ಆಕ್ಷೇಪ. ಕೇಂದ್ರ ಚುನಾವಣಾ ಆಯೋಗಕ್ಕೆ ಸಚಿವೆ ಶೋಭಾ ಕರಂದ್ಲಾಜೆ ಪತ್ರ. ಪರಿಶಿಷ್ಟರ 19 ಬೇಡಿಕೆಗಳ ಕುರಿತು ಚರ್ಚೆ. ಜನಾಗ್ರಹ ಸಮಾವೇಶದಲ್ಲಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಭರವಸೆ. 15ನೇ ಹಣಕಾಸು ಆಯೋಗದ 2,186 ಕೋಟಿ ರೂಪಾಯಿ ಶೀಘ್ರ ಬಿಡುಗಡೆಗೆ ಕೇಂದ್ರಕ್ಕೆ ಸಚಿವ ಈಶ್ವರ್ ಖಂಡ್ರೆ ಒತ್ತಾಯ. ಹಾಗೂ ಗೃಹಜ್ಯೋತಿ ಯೋಜನೆಯ ಪರಿಷ್ಕರಣೆ ವೇಳೆ ಫಲಾನುಭವಿಯ ಪ್ರವರ್ಗ ಮಾಹಿತಿ ಕಡ್ಡಾಯವಲ್ಲ, ಬೆಸ್ಕಾಂ ಸ್ಪಷ್ಟನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.
1: ಆಕಾಶವಾಣಿ ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ.
2: ನಮಸ್ಕಾರ ರೈತ ಬಾಂಧವರೇ, ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲಾ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು %90 ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ.
1: ಇಂದಿನ ಕಾರ್ಯಕ್ರಮದಲ್ಲಿ ಬೆಳೆ ವಿಮೆ ಯೋಜನೆ, ಈ ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀಮತಿ ಶೋಭಾ ಎಚ್ಬಿ. ಬೆಳೆ ವಿಮೆ ವಿಭಾಗ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ತಿಮ್ಮಪ್ಪ ಹೆಚ್ಗೌಡ.
3: ನಮಸ್ಕಾರ ಎಲ್ಲ ಆತ್ಮೀಯ ಕೇಳುಗರಿಗೂ, ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ಕೇಳುಗರೆ, ಇವತ್ತು ನಾವು ಕೃಷಿ ಇಲಾಖೆಯ 2ನೇ ಪ್ರಾಯೋಜಿತ ಕಾರ್ಯಕ್ರಮವನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ರಾಜ್ಯ ಸರ್ಕಾರದ 2ನೇ ಕಾರ್ಯಕ್ರಮ ಆಗಿದೆ ಇವತ್ತು. ರಾಜ್ಯ ಸರ್ಕಾರದ ಜಂಟಿ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀಮತಿ ಶೋಭಾ ಎಚ್ ಬಿ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಶೋಭಾ ಮೇಡಮ್ ಅವರೇ, ತಮಗೆ ಆಕಾಶವಾಣಿ ಬೆಂಗಳೂರಿಗೆ ಎಲ್ಲ ಕೇಳುಗರ ಪರವಾಗಿ ಸ್ವಾಗತ. ನಮಸ್ಕಾರ.
4: ನಮಸ್ಕಾರ ಸರ್.
3: ತಮಗೆಲ್ಲ ತಿಳಿದಿರೋ ಹಾಗೆ ಇವತ್ತಿನ ಕಾರ್ಯಕ್ರಮದ ವಿಷಯ ಬೆಳೆ ವಿಮೆ ವಿಭಾಗ, ಬೆಳೆ ವಿಮೆ ಯೋಜನೆ, ಇದು ನಮ್ಮ ಕಾರ್ಯಕ್ರಮದ ವಿಷಯ ಆಗಿರುತ್ತೆ. ಈ ಬೆಳೆ ವಿಮೆಗೆ ಸಂಬಂಧಪಟ್ಟಾಗೆ ಯಾವುದೇ ಪ್ರಶ್ನೆಗಳನ್ನು ತಾವು ಕೇಳ್ಬೋದಾಗಿದೆ. ತಾವು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂದ್ರೆ ನಮ್ಮ ಫೋನ್ ಸಂಖ್ಯೆನ ದಯವಿಟ್ಟು ನೆನಪು ಮಾಡಿಕೊಡ್ತೇವೆ, ನೋಟ್ ಮಾಡ್ಕೊಳ್ಳಿ. ಫೋನ್ ಸಂಖ್ಯೆ ಇರುತ್ತಿವೆ 2237-4888, 2237-4888. ಇನ್ನೊಂದು ಫೋನ್ ಸಂಖ್ಯೆ 2237-4999, 2237-4999. ಎಸ್ಟಿಡಿ ಕೋಡ್ ಸಂಖ್ಯೆ 080. ರಾಜ್ಯ ಸರ್ಕಾರದ ಕೃಷಿ ಇಲಾಖೆಯ ಅಧಿಕಾರಿಗಳಾದ ಹಿರಿಯ ಅಧಿಕಾರಿಯಾದ ಶ್ರೀಮತಿ ಶೋಭಾ ಎಚ್ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ. ತಾವು ಬೆಳೆ ವಿಮೆಗೆ ಸಂಬಂಧಪಟ್ಟಾಗೆ ಯಾವುದೇ ಪ್ರಶ್ನೆಯನ್ನು ಕೇಳ್ಬೋದು. ಮೊದಲನೇದಾಗಿ ನಾನೇ ಒಂದು ಪ್ರಶ್ನೆಯನ್ನು ಮೇಡಮ್ ಅವರೇ ತಮಗೆ ಕೇಳ್ತೇನೆ. ಬೆಳೆ ವಿಮೆ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡಿ. ಯಾಕಂದರೆ ಈಗ ಬೆಳೆ ವಿಮೆ ಯಾಕೆ ಮಾಡಬೇಕು, ಬೆಳೆ ವಿಮೆ ಅಂದ್ರೇನು, ಇದನ್ನು ಸಂಕ್ಷಿಪ್ತವಾಗಿ ತಿಳಿಸ್ಕೊಡಿ.
4: ಸರಿ ಸರ್. ಈಗ ಒಂದು ಬೆಳೆ ವಿಮೆ ಅಂತಂದರೆ ಬೇರೆ ಯಾವುದೋ ಒಂದು ವಿಮೆ ಕಟ್ಟದಂಗೆ ಇದೆ.

0: ಇದನ್ನು ಅಷ್ಟೇ, ಒಂದು ಬೆಳೆ ನಷ್ಟ ಆದರೆ ಅವರಿಗೆ ರೈತರಿಗೆ ಆರ್ಥಿಕ ಒಂದು ಬೆಂಬಲ ಒದಗಿಸ್ಬೇಕು ಮತ್ತು ವಿಮಾ ರಕ್ಷಣೆ ಒದಗಿಸ್ಬೇಕು ಅಂತೇಳಿ ಕೃಷಿ ಆದಾಯ ಸ್ಥಿರತೆ ಮಾಡಲಿಕ್ಕೋಸ್ಕರ ರೈತರಿಗೆ ಈ ಒಂದು ಬೆಳೆ ವಿಮೆಯನ್ನು ರಾಜ್ಯ ಮತ್ತು ಕೇಂದ್ರ ಸರ್ಕಾರದವರು ಜಾರಿಗೊಳಿಸಿದ್ದಾರೆ ಸರ್. ಇದನ್ನು ನಾವು 2016-17 ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆಯನ್ನು ಜಾರಿಗೊಳಿಸಿದ್ದೀವಿ ಮತ್ತು ಇಲ್ಲಿವರೆಗೂ ಇವಾಗ್ಲೂ ಸಹ ರೈತರಿಗೆ ಇದು ಒಂದು ಸೌಲಭ್ಯ ಪಡ್ಕೊಳ್ಳೋಕೆ ಅವಕಾಶ ಮಾಡಿದ್ದೀವಿ.
1: ಅಂದ್ರೆ ಈಗ ಬೆಳೆ ವಿಮೆ ಅಂದ ತಕ್ಷಣ ಈಗ ಬೆಳೆ ಮುಂದೆ ಇವ್ರು ಹಾಕಿದಂತ ಬೆಳೆ ಕೈಗೆ ಸಿಗದೆ ಇದ್ದಂಗ ಆದಾಗ ಅಥವಾ ಇವ್ರ ನಿರೀಕ್ಷೆ ಪ್ರಮಾಣದ ಮಳೆ ಬರ್ದಿದ್ದಾಗ ಅಂತ ಸಂದರ್ಭದಲ್ಲಿ ಈ ಬೆಳೆ ವಿಮೆ ಯೋಜನೆಗಳು ರೈತರಿಗೆ ಸ್ವಲ್ಪ ಧೈರ್ಯ ತುಂಬುತ್ತವೆ, ಆಧಾರ ಕೊಡ್ತವೆ ಅಂತ.
0: ಸರಿ ಸರ್, ಹೌದು ಸರ್.
1: ಈಗ ಒಂದು ಕರೆ ಇದೆ ಬೆಳೆ ವಿಮೆ ಯೋಜನೆ ಕುರಿತು, ಯಾರೋ ಕರೆ ಮಾಡ್ತಾ ಇದ್ದಾರೆ. ಹಲೋ ಸರ್,
2: ನಮಸ್ಕಾರ.
1: ನಮಸ್ಕಾರ, ಹೆಸರೇಳಿ, ಎಲ್ಲಿಂದ?
2: ನಾನು ಶ್ರೀರಂಗಪಟ್ಟಣ ತಾಲೂಕು ಅರಕೆರೆ ಗ್ರಾಮದಿಂದ ಮಾತಾಡ್ತಾ ಇದ್ದೀನಿ.
1: ಹೆಸರು?
2: ನಮ್ದು ಕಾವೇರಿ ಕಣಿವೆ ಭಾಗ ಬರುತ್ತೆ ಸರ್. ನಾವು ಭತ್ತ ಇನ್ನೂ ಬಿತ್ತನೆ ಮಾಡಿಲ್ಲ, ಏನು ಮಾಡಿಲ್ಲ. ನಮ್ಮಲ್ಲಿ ಸರ್ಕಾರ ಆದೇಶ ಹೊರಡಿಸದೆ ಯಾವ್ದೇ ಬಿತ್ತನೆ ಮಾಡಬೇಡಿ ಅಂತ. ನಾವು ಬೆಳೆ ಮಾಡಿಸ್ಬಹುದಾ?
1: ನಿಮ್ಮ ಹೆಸರು ಹೇಳಿಲ್ಲ. ಹಲೋ,
2: ಹಲೋ,
1: ನಾ ಕೇಳಿ
2: ಸರ್. ನಾವು ಕಾವೇರಿ ಕಣಿವೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕು ಅರಕೆರೆಯಿಂದ ನಾವು ಭತ್ತ ಬಿತ್ತನೆ ಮಾಡಿಲ್ಲ, ಭತ್ತ ಬಿತ್ತನೆ ಯಾವುದೇ ಬೆಳೆ ಬೆಳಿಬೇಡಿ ಅಂತ ಹೇಳ್ತಾ ಇದ್ದಾರೆ ಸರ್ಕಾರದ ವತಿಯಿಂದ. ಈಗ ನಾವು ಬೆಳೆ ವಿಮೆ ಮಾಡಬಹುದಾ ಅಂತ
1: ಹೇಳ್ತಾರೆ
0: ಸರ್. ಇದು ಬಿತ್ತನೆ ಮಾಡಿಲ್ಲ ಅಂತ ಅಲ್ಲಿ ಆದೇಶ ಆಗಿದ್ರೆ ಆ ಭತ್ತಕ್ಕೆ ಇನ್ಶೂರೆನ್ಸ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಬೇರೆ ಯಾವ್ದಾದ್ರು ಬೆಳೆ ಬಿತ್ತನೆ ಮಾಡಿದ್ರೆ ಆ ಬೆಳೆಗೆ ಬೆಳೆ ವಿಮೆಯನ್ನ ಕಟ್ಟಬಹುದು.
1: ಇದು ಕೇವಲ ಭತ್ತ ಅಲ್ಲ, ಇನ್ನೂ ಒಂದು 30 ಹೆಚ್ಚು ಬೆಳೆಗಳಿಗೆ ಕರೆ ಕಟ್ಟಾಗಿದೆ.
0: ಅಲ್ಲಿ ಅವರು ಹೇಳಿದ್ದು ಕಾವೇರಿ ಕಣಿವೆಯಲ್ಲಿ ಅಲ್ಲಿ ಆದೇಶ ಮಾಡಿದರೆ ಭತ್ತ ಬೆಳಿಲೇಬಾರದು ಅಂತ ಮಾಡಿದರೆ ಅವರು ಕೇಳಿದ್ದು ಅದಕ್ಕೆ ವಿಮೆ ಕಟ್ಟಬಹುದಾ ಅಂತ. ಭತ್ತದ ಬೆಳೆ ಆದೇಶ ಆಗಿದ್ರೆ ಅಲ್ಲಿ ಅವ್ರಿಗೆ ಬೆಳೆಯಕ್ಕೆ ಆಗೋದಲ್ಲ ಅಂದ್ರೆ ಇನ್ಶೂರೆನ್ಸ್ ಮಾಡ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. ಆ ಒಂದು ಪ್ರದೇಶದಲ್ಲಿ ಬೇರೆ ಯಾವ್ದಾದ್ರು ಬೆಳೆ ಅವರು ಬಿತ್ತನೆ ಮಾಡಿ ಕಡಿಮೆ ನೀರು ತಗೊಳ್ತಕ್ಕಂತ ಬೆಳೆ ಮಳೆ ಆಶ್ರಿತ ಬೆಳೆಯನ್ನ ಮಾಡ್ಕೊಂಡಿದ್ರೆ
1: ಆ ಬೆಳೆಗಳಿಗೆ ಮಾಡ್ಕೋಬಹುದು
0: ಸರ್.
1: ಮುಂದಿನ ಕರೆಯನ್ನ ನೋಡೋಣ. ಹಲೋ ಕೃಷಿರಂಗ.
3: ಹಲೋ ನಮಸ್ಕಾರ ಸರ್.
1: ನಮಸ್ಕಾರ.
3: ಹಲೋ ರೀ ಸರ್, ನಾವು ವಿಜಯಪುರ ಡಿಸ್ಟಿಕ್ ಇಂಡಿ ತಾಲೂಕು ಲಚ್ಚಾಣಿ ವಿಲೇಜ್ ನಿಂದ ಭಾಗೀರಥಿ ಮಲ್ಲನಗೌಡ ಪಾಟೀಲ್ ಮಾತಾಡೋದ್ರಿ ಸರ್.
1: ಹೆಸರೇಳಿ ಮೇಡಮ್.
0: ಭಾಗೀರಥಿ.
1: ಭಾಗೀರಥಿ, ಕೇಳಿ, ಪ್ರಶ್ನೆ ಕೇಳಿ
3: ಸರ್. ನಾವು ಈಗ ತೊಗರಿ ಬಿತ್ತೀವ್ರಿ ಸರ್, 4 ಆಗೈತ್ರಿ ಸರ್. ಅದಕ್ಕೆ ಬೆಳೆ ವಿಮೆ ಕಟ್ತೀವಿ ಸರ್. ಮುಂದ ಒಂದ್ ಫೂಟ್ ಅದ ಇದ್ರ ಹಿಂಗ ನೆಟೆ ಹೋಯ್ತು ಮಾಡ್ತು ಅಂದ್ರೆ ಹಿಂಗ ಒಣಗ್ತು ಅಂತ ಬರ್ಲಿಲ್ಲ ಅಂದ್ರ ಅಂದ್ರ ಈಗ ಪತ್ತ ಹಕ್ಕಿನೂ ಆಗಿಲ್ರಿ, ಆದ್ರೂ ಬಿತ್ತೀವ್ರಿ ಸರ್ ನಾವು.
0: ನೀವು ಇನ್ಶೂರೆನ್ಸ್ ಕಟ್ಟಬಹುದು ಅಮ್ಮ ಭಾಗೀರಥಿ ಅವ್ರೆ. ನೀವು ಬೆಳೆ ಬಿತ್ತನೆ ಮಾಡಿದೀರಾ ಮತ್ತೆ ಅಲ್ಲಿ ನೀವು ಬೆಳೆ ಸಮೀಕ್ಷೆ ಅಂತ ಮಾಡ್ತಾರೆ, ಬೆಳೆ ನಿಮ್ಮ ಇದ್ರಲ್ಲಿ ಇದೆಯಾ ಅಂತ ಹೇಳಿ ಒಂದು GPS ಮಾಡ್ತಾರೆ ಅಂತ ಹೇಳ್ತಿರಲ್ಲ, ನೀವು ಆತರ ಮಾಡಿಸಿ ಆತರನು ಮಾಡಿಸ್ಬೇಕು. ಯಾಕೆಂದ್ರೆ ನಾವು ಬೆಳೆ ಬಿತ್ತಿದ್ದೀರಾ ಇಲ್ಲ ಅನ್ನೋದನ್ನ ನಾವು ಆ ಒಂದು ಬೆಳೆ ಸಮೀಕ್ಷೆ ಮಾಡಿರೋದಕ್ಕಂತ ಇದನ್ನ ನಾವು ಚೆಕ್ ಮಾಡ್ತೀವಿ. ಬೆಳೆ ವಿಮೆ ಕಟ್ಟಿರೋದು ತೊಗರಿ ಆಗಿದ್ರೆ ಅಲ್ಲಿ ಬೆಳೆ ವಿಮೆ ಬೆಳೆ ಇದೆಯಾ ಇಲ್ಲ ಆ ಸರ್ವೆ ನಂಬರ್ ಅಲ್ಲಿ ಅಂತ. ನೀವು ಬೆಳೆ ವಿಮೆ ಕಟ್ಟಿ ಮತ್ತೆ ಅದನ್ನ GPS ಕೂಡ ಮಾಡಿಸ್ಬೇಕು ಅಂದ್ರೆ ಬೆಳೆ
3: ಸಮೀಕ್ಷೆ. ಕಂಪ್ಲೇಂಟ್ ಕೊಟ್ಟಿದೀವ್ರಿ, ಅದು ಮಳಿ ಬಂದು ಬಾಳ ಹಾಳಾಗಿತ್ರಿ ಸರ್ ಮೇಡಮ್ ಅವ್ರ.
0: ಹೇಳಿ ಹೇಳಿ.
3: ಅದ್ ಹಾಳಾದ ಕಂಪ್ಲೇಂಟ್ ಕೊಟ್ಟಿದೀವ್ರಿ, ಅವಾಗ ಏನದ 75% ಅಂತ ಬರ್ತದ ಮೇಡಮ್ ಅವ್ರ. ಮತ್ತ ಮುಂದೆ ಏನದ ಕಟಾವದಾಗ ಬೇರೆ ಅವ್ರು ಹೊಸ ಬಂದಿತ್ತತ್ರಿ, ಅದ ಕಟಾವ್ ಮಾಡಕರ್ರಿ. ಏನದ 42 ಅಂತ ಬರ್ಕೊಂಡ್ ಹೋಗ್ಯಾರತ್ರಿ, ಪರ್ಸೆಂಟೇಜ್ ನುಕ್ಸಾನತ್ತೆ. ಮತ್ತ ಅದ್ರ ಪ್ರಕಾರನೇ ಹಾಕ್ಯಾರ ಯಾರಕೊಂಡ್ರಿ. ನಮ್ದು ಪೈಲ 29,000 ಬಂದಿತ್ರಿ, ಎರಡನೇ ಸಲ ಏನದ 39,000 ಬಂದು 36,000 ಬಂತ್ರಿ ಮೇಡಮ್.
0: ಒಟ್ಟು ನಿಮಗೆ ಬಂದಿದೆ ಬೆಳೆ ವಿಮೆ ಬಂದಿದೆ,
3: 75% ಬರ್ಲಿಲ್ರಿ ಮೇಡಮ್ ಅವ್ರ.
0: 75% ಬರ್ಲಿಲ್ಲ ಅಂತಂದ್ರೆ ಇದೇ ತರ ಅಂದ್ರೆ ಈಗೇನ್ ಅವ್ರು ಹೇಳ್ತಿರೋದು ಲೋಕಲೈಸ್ ಕಿಲಾಮಿಟಿ ಅಂತ ಅಂದು ವೈಯಕ್ತಿಕ ನಷ್ಟ ಆಗಿದೆ ಅಂತ. ಅದು ಆತರ ಅವ್ರಿಗೆ ಇಂಟಿಮೇಷನ್ಸ್ ತುಂಬಾ ಜಾಸ್ತಿ ಬಂದಾಗ ಏನಾಗುತ್ತೆ

0: ಆ ಒಂದು ಪ್ರದೇಶದಲ್ಲಿ ರ್ಯಾಂಡಮ್ ಆಗಿ ಅಂದ್ರೆ ಎಲ್ಲ ಕಡೆ ಎಲ್ಲ ಕಡೆನೂ ಮಾಡಲ್ಲ, 10% ಮಾಡಿ ಅದೇ ಅದೇ ಆತರ ಜಾಸ್ತಿ ಏನಾದ್ರೂ ಇಂಟಿಮೇಷನ್ಸ್ ಬಂದಾಗ ರ್ಯಾಂಡಮ್ ಆಗಿ ಮಾಡಿ ಅದು ಒಂದು ಆವರೇಜ್ ಲಾಸ್ ಪರ್ಸೆಂಟೇಜ್ ಅಂತ ತಗೊಳ್ತಾರೆ ಸರ್. ಸೊ ಹಾಗಾಗಿ ಅದು ಅದೇ ನೋಡ್ಕೊಂಡು ಹೋಗಿರ್ತಾರೆ, ಮತ್ತೆ ಕ್ರಮೇಣವಾಗಿ ಅವ್ರಿಗೆ ಜಾಸ್ತಿ ರಿಸೀವ್ ಆದಾಗ ಎಲ್ಲ ಕಡೆ ಹೋಗಿ ಮಾಡಿ ಒಂದು ಸರಾಸರಿ ಮಾಡಿ ಆಗಿರುತ್ತೆ ಇದು. ಅದು ಯಾವ್ದು ಅಂತ ನನಗೆ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ, ಪರ್ಟಿಕ್ಯುಲರ್ ಆಗಿ ಯಾವ ವಿಮಾ ಘಟಕ ನಿಮ್ದು ನಿಮ್ದು ಯಾವ್ದಮ್ಮ ಇದು ಗ್ರಾಮ ಪಂಚಾಯತಿ?
1: ಲಕ್ಯಾಣ ಬರ್ತದ್ರಿ ನಮ್ದು
2: ಇಂಡಿ ತಾಲೂಕು,
0: ಇಂಡಿ ತಾಲೂಕು ಲಕ್ಯಾಣ. ಇದು ನಾನು ಪರಿಶೀಲನೆ ಮಾಡ್ತೀನಿ. ಇಲ್ಲ ಓರಿಯೆಂಟಲ್ ಇಲ್ಲ, ನೀವು ಅಲ್ಲೇ ನೀವು ಎಲ್ಲಿ ಕಟ್ಟಿರ್ತೀರ ಅಲ್ಲಿ ಹೋದ್ರೆ ಯಾವ ಕಂಪನಿ ಅಂತ ಗೊತ್ತಾಗುತ್ತೆ. ವಿಜಯಪುರ ತುಂಬಿಕೊಳ್ತಾರೆ ಎಲ್ಲ. ನಾವ್ ಅದೇ ಹೇಳಿದ್ದು, ನೀವು ಬೆಳೆ ಸಾಲ ಪಡೆದಿದ್ರೆ ಬ್ಯಾಂಕಿಗೆ ಹೋಗ್ಬೇಕು. ಬ್ಯಾಂಕಿಗೆ ಅಲ್ಲ, ಅಲ್ಲಿ ಸಾಲ ಇಲ್ಲ, ಬಟ್ ಎಲ್ಲಿ ಸಾಲ ಇರುತ್ತೆ ಆ ಬ್ಯಾಂಕಿಗೆ ಹೋಗ್ಬೇಕು. ಈಗ ನೀವು ಬೆಳೆ ಸಾಲ ತೊಗರಿಗೆ ಸಾಲ ಪಡ್ಕೊಂಡಿದ್ರೆ, ತೊಗರಿ ಬೆಳೆಗೆ ಸಾಲ ಪಡ್ಕೊಂಡಿದ್ರೆ ಎಲ್ಲಿ ನೀವು ಯಾವ ಬ್ಯಾಂಕ್ ಅಲ್ಲಿ ಸಾಲ ಪಡ್ಕೊಂಡಿದ್ರೆ ಆ ಬ್ಯಾಂಕಿಗೆ ಹೋಗಿ ತುಂಬಿದ್ರೆ ಒಳ್ಳೇದಾಗತ್ತೆ. ನೀವೊಂದು ಈಗ SBI ಜನರಲ್ ಇನ್ಶೂರೆನ್ಸ್ ಏನ್ ಹೇಳಿ ಲೋನ್ ಇಲ್ಲ ಅಂದ್ರೆ ನೀವು ಸಾಮಾನ್ಯ ಸೇವಾ ಕೇಂದ್ರ ಗ್ರಾಮವನ್ನಲ್ಲಿ ನೀವು ಕಟ್ಕೋಬಹುದು. ಲೋನ್ ಇಲ್ಲ ಅಂತೇಳಿ ಒಂದು ದೃಢೀಕರಣ ಕೊಡ್ಬೇಕಾಗುತ್ತೆ, ಅದನ್ನ ಕೊಟ್ಬಿಟ್ಟು ನೀವು ಕಟ್ಕೋಬಹುದು, ಏನು ಸಮಸ್ಯೆ ಇಲ್ಲ.
2: ನಮಸ್ಕಾರ.
0: ನಮಸ್ತೆ ನಮಸ್ತೆ.
2: ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿರಂಗ, ಬೆಳೆ ವಿಮೆ ಯೋಜನೆ ಕುರಿತು ಮಾಹಿತಿ ಹೇಳಿ. ಹೆಸರೇಳಿ ಎಲ್ಲಿಂದ ಕೇಳ್ತಾ ಇದೆ? ಹೆಸರೇಳಿ ಎಲ್ಲಿಂದ?
3: ಹಲೋ
0: ಹಲೋ ಕೇಳ್ತಾ ಇದೆ ಹೇಳಿ.
2: ರೇಡಿಯೋ ಸೆಟ್ ಇದ್ರೆ ದೂರ ಇಡಿ. ಪ್ರಶ್ನೆ ಕೇಳಿ.
0: ಕಬ್ಬಿಗೆ ಇಲ್ಲ, ಕಬ್ಬಿಗೆ ನಾವು ಯಾವ್ದು ಅಧಿಸೂಚನೆ ಮಾಡಿಲ್ಲ. ಮುಂಚೆ ಕಬ್ಬಿಗೆ ಮುಂದೆ ಗೊತ್ತಿಲ್ಲ, ಹಿಂದೆ ಮಾಡ್ತಿದ್ವಿ 2002-03 ಮಾಡ್ತಿದ್ವಿ ಸರ್. ಅದು ಕ್ರಮೇಣವಾಗಿ ರೈತರ ಒಂದು ಒತ್ತಾಯದಿಂದಾನೆ ಅದು ಕಬ್ಬನ್ನ ಕೈಬಿಡಲಾಗಿದೆ. ಯಾಕೆಂದ್ರೆ
2: ಬೆಳೆ ಇದ್ರೆ ಕೇಳಿ,
3: ಮುಸ್ಕಿನ ಜೋಳ ಐತ್ರಿ.
0: ಮುಸ್ಕಿನ ಜೋಳ ಮಾಡ್ಬೋದು, ಮುಸ್ಕಿನ ಜೋಳ ಮಾಡ್ಬೋದು. ನೀವು ಅಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಮುಸ್ಕಿನ ಜೋಳ ಅಧಿಸೂಚನೆ ಆಗಿದೆಯಾ ಅಂತೇಳಿ ನೀವು ಅಲ್ಲಿ ಏನು ಸಾಮಾನ್ಯ ಅಥವಾ ನಿಮ್ ಬ್ಯಾಂಕ್ ಸಾಮಾನ್ಯ ಸೇವಾ ಕೇಂದ್ರ ಎಲ್ಲೋದ್ರೂ
2: ಮಾಹಿತಿ
0: ಸಿಗುತ್ತೆ. ಮತ್ತೆ ನಮ್ದು ಒಂದು ಆನ್ಲೈನ್ ಪೋರ್ಟಲ್ ಇದೆ ಸರ್, ಸಂರಕ್ಷಣೆ ಅಂತ ಪೋರ್ಟಲ್ ಇದೆ. ಇವರೇ ನಿಮ್ ಹೆಸರು ಸಹ ಹೇಳಲಿಲ್ಲ, ನೀವು ರಾಯಭಾಗದಿಂದ ಮಾಡ್ತಾ ಇದ್ದೀರಾ. ಸಂರಕ್ಷಣೆ ಅಂತ ಏನಿದೆ ಅದೊಂದು ಪೋರ್ಟಲ್ ಅಲ್ಲಿ ನೀವು ಓಪನ್ ಮಾಡಿದ್ರೆ ಕ್ರಾಪ್ ಯು ಕ್ಯಾನ್ ಇನ್ಶೂರ್, ನೀವು ಯಾವ ಕ್ರಾಪ್ ಇನ್ಶೂರ್ ಮಾಡಬಹುದು ಅಂತ ಅನ್ನೋದು ನಿಮಗೆ ಅಲ್ಲೇ ಕಾಣುತ್ತೆ. ನೀವು ಸಾಮಾನ್ಯ ಸೇವಾ ಕೇಂದ್ರಕ್ಕೆ ಹೋದ್ರೆ ಮುಸ್ಕಿನ ಜೋಳ ಈಗ ಆಲ್ರೆಡಿ ನಾವು ಅಧಿಸೂಚನೆ ಮಾಡಿದೀವಿ. ನಿಮ್ಮ ಒಂದು ಕ್ಷೇತ್ರದಲ್ಲಿ ಮುಸ್ಕಿನ ಜೋಳ ಬೆಳೀತಾ ಇದ್ರೆ ಯಥೇಚ್ಛವಾಗಿ ವಿಸ್ತೀರ್ಣದಲ್ಲಿ ಅದು ಖಂಡಿತ ಅದು ಅಧಿಸೂಚನೆ ಆಗಿರುತ್ತೆ, ನೀವು ಅಲ್ಲಿ ಹೋಗಿ ಮಾಡಬಹುದು.
2: ಮುಂದಿನ ಕರೆ. ಹಲೋ ಕೃಷಿರಂಗ, ಬೆಳೆ ವಿಮಾಗ ಬೆಳೆ ವಿಮೆ ಯೋಜನೆ ಇದು ನಮ್ಮ ಕಾರ್ಯಕ್ರಮದ ವಿಷಯ ಹೇಳಿದ್ರೆ ಎಲ್ಲಿಂದ?
4: ನಮಸ್ಕಾರ ಸರ್.
2: ನಮಸ್ಕಾರ, ಹೆಸರೇಳಿ ಎಲ್ಲಿಂದ?
4: ನಾವು ಇಂಡಿ ತಾಲೂಕ ಬರಗೂಡಿನಿಂದ ಶಿವಪುತ್ರ ಶರಣಪ್ಪ ಅಂತ ಹೇಳಿ.
2: ಕೇಳಿ ಶರಣಪ್ಪ ಅವ್ರೆ,
4: ನೋಡ್ರಿ ನಾವು ಹೋಸಲ ಕೇಮಾ ಇನ್ಸೂರೆನ್ಸ್ ಮಾಡಿದೀವಿ ಸರ್.
2: ದೂರ ಇಡಿ ರೇಡಿಯೋ ಸೆಟ್.
4: ಕೇಮಾ ಇನ್ಸೂರೆನ್ಸ್ ಮಾಡಿದೀವಿ ಸರ್. ಅದು ಒಟ್ಟ ಬರ್ಲಿಲ್ಲ ಸರ್, ನಮ್ದು ಒಟ್ಟ ರಿಜೆಕ್ಟ್ ಮಾಡಿಬಿಟ್ರಿ ಎರಡು, ನಮ್ಮ ಹೆಣ್ಮಕ್ಳ ಹೆಸರ್ಲೇ ನನ್ನ ಹೆಸರ್ಲೇ.
0: ಅದೇ ಕ್ಷೇಮ ಅಂದ್ರೆ ಅವರು

0: ತೋಟಗಾರಿಕೆ ಬೆಳೆ ಮಾಡಿರ್ಬೋದಲ್ವಾ ನೀವು?
1: ಇಲ್ರಿ, ನಮ್ದು ಹತ್ತಿ ಮತ್ತು ಉದ್ದಿತ್ರಿ ಮೇಡಮ್ ಅವ್ರೆ.
0: ಹತ್ತಿ ಮತ್ತು ಉದ್ದು ಕ್ಷೇಮದಲ್ಲಿ ಮಾಡಿಲ್ಲ, ಅದು ತೋಟಗಾರಿಕೆ ಬೆಳೆಯಲ್ಲಿ ಈ ಇನ್ಶೂರೆನ್ಸ್ ಕಂಪನಿಯವರು ಇದ್ರು,
2: ಹಾಗೆ ಆಗಿರ್ತದ ಅಲ್ಲಿ ಸೇರಿಸ್ಬಿಟ್ಟಿರ್ತಾರೆ.
0: ಹೌದು, ಓರಿಯಂಟಲ್
2: ಈ ಸರಿ ಸರಿಯಾಗಿ ಮಾಡಿ ನೀವು ನಿಮ್ಗೆ ಸಿಗುತ್ತೆ
1: ಮಾಡಿದಿರಿ ಸರ್. ಒಟ್ಟು ನಮ್ಗೆ ಮೂರ್ ಸಲ ಆಯ್ತು ಅವರು ರಿಜೆಕ್ಟ್ ಮಾಡ್ರಿ. ಕ್ಷೇಮದವ್ರಿಗೆ ಅವ್ರಿಗೆ ಪರ್ಮಿಷನ್ ಕೊಡ್ಬೇಡ್ರಿ ಸರ್.
2: ಇಲ್ಲ ಈಗ ಮೇಡಮ್ ಏನ್ ಹೇಳ್ತಾರೆ ಹಾಗ ಮಾಡಿ ಮೇಡಮ್ ಹೇಳಿ.
0: ಕ್ಷೇಮ
2: ಈ ಬಾರಿ ಹೇಳಿ,
0: ಇನ್ಶೂರೆನ್ಸ್ ಕಂಪನಿ ಈ ಬಾರಿ ಇಲ್ಲ,
2: ಈ ಬಾರಿ
1: ಇಲ್ರಿ ಮೇಡಮ್. ಅವ್ರ ಆತ್ ಹೇಳಿ, ನಾಲ್ಕ್ ಸಲ ಫೋನ್ ಹಚ್ಚಿ ನಮ್ಗ್ರಿ ಅವ್ರು ಮೇಡಮ್ ಅವ್ರ ಹೈದರಾಬಾದ್ ಏನ್ರಿ.
0: ಅಂದ್ರೆ ಸಾಮಾನ್ಯವಾಗಿ ಅವರು ಕ್ಷೇಮದವರು ನಮ್ಮ ಜೊತೆ ಯಾವ್ದು ಇಲ್ಲ ಸರ್, ಟೈಅಪ್ ಇಲ್ಲ ಸರ್. ಅವರು ಪ್ರತ್ಯೇಕವಾಗಿ ಮಾಡ್ತಿರ್ಬೋದು. ನೀವು ದಯವಿಟ್ಟು
2: ಬಿಟ್ಟು
0: ನೀವು ಸರ್ಕಾರದಿಂದ ನಾವೇನು ಅಧಿಸೂಚನೆ ಮಾಡಿರ್ತೀವೋ ಆ ಒಂದು ಇದ್ರಲ್ಲಿ ಸಿ ಎಸ್ ಸಿ ಸೆಂಟರ್ಗೆ ಹೋಗಿ ನೀವು ಕಟ್ಟಿ
2: ನೋಡಿ. ಕ್ಷೇಮ ಜನ
0: ಕ್ಷೇಮದವರು ಪ್ರತ್ಯೇಕವಾಗಿ ಮಾಡ್ತಾ ಇದಾರೆ, ರೈತರ ಬಳಿ ಹೋಗಿ ಅಂತ ಒಂದು ನನಗೆ
2: ಇದೆ. ಅವ್ರಿಗೆ ಮಾಹಿತಿ ಕಳಿಸ್ತಾ ಇದ್ದಾರೆ, ಮಾಡಿ ಮಾಡಿ ಅಂತ ಒತ್ತಾಯ ಮಾಡ್ತಾ ಇದ್ದಾರೆ.
0: ಬ್ಯಾಂಕ್ ನೀವು ಲೋನ್ ತಗೊಂಡಿದ್ರೆ ಬ್ಯಾಂಕಿಗೆ ಹೋಗಿ ಅಥವಾ ನಾವು ಸಾಮಾನ್ಯ ಸೇವಾ ಕೇಂದ್ರಕ್ಕೆ ಹೋಗಿ ಅಲ್ಲಿ ಕಟ್ಟಿದ್ರೆ ಈ ಸಲ ವಿಜಯಪುರಕ್ಕೆ ಎಸ್ ಬಿ ಐ ಜನರಲ್ ಇನ್ಶೂರೆನ್ಸ್ ಅಂತ ನಾವು ಮಾಡಿಸಿರೋದು.
2: ಆ ಬ್ಯಾಂಕಿಗೆ ನೀವು
0: ಅಲ್ಲಿ ಹೋಗಿ ಕಟ್ಟಿ, ನೀವು ಸಪರೇಟ್ ಆಗಿ ಅವರೇ ಬಂದು ನೀವು ಹೇಳಿ ಸೊಸೈಟಿ ದಯವಿಟ್ಟು ಸೊಸೈಟಿ ಹೋಗಿ ಕಟ್ಟಿ, ಅವರೇ ಬಂದು ನೀವು ಕಟ್ಟಿ ಕಟ್ಟಿ ಅಂತ ಪ್ರತ್ಯೇಕವಾಗಿ ಇನ್ಶೂರೆನ್ಸ್ ಕಂಪನಿಗೆ ಡೈರೆಕ್ಟ್ ಆಗಿ ಕಟ್ಟಕ್ ಹೋಗ್ಬೇಡಿ.
1: ಈಗ
2: ಇನ್ ಮುಂದೆ ಜಾಗೃತರಾಗ್ರಿ ನೀವು, ನಿಮ್ಮ ಊರಿನ ಸಹಕಾರಿ ಸಂಘ ಇದೆಯಲ್ಲ
1: ಹಚ್ಚಿ ಇಲ್ಲತ್ತಾರ ನಮ್ಮ ಹಿಂಡಿ ತಾಲೂಕ್ನ ಹ್ಯಾಂಗ ಮಾಡದ್ರಿ ಮೇಡಮ್ ಅವ್ರ? ಈಗ ನಮ್ಮ ಹಿಂಡಿ ತಾಲೂಕ್ ಬರಗೂಡಿ ಲಚ್ಚಾಣ ಇಂಥವೆಲ್ಲ ಹಚ್ಚಿ ಬರ್ದಿದ್ರಿ, ಹಚ್ಚಿ ಇಲ್ಲತ್ತಾರ ಇನ್ಶೂರೆನ್ಸ್ ಹ್ಯಾಂಗ ಮಾಡದ್ರಿ?
0: ಹತ್ತಿಗೆ ನಿಮ್ ಇದ್ರಲ್ಲಿ ಇಲ್ವ ಇದೆ ಅನ್ಸತ್ತೆ ನೋಡಿ, ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಬೇಕು. ನೀವು ಜಾಸ್ತಿ ವಿಸ್ತೀರ್ಣದಲ್ಲಿ ಬೆಳೆದಿದ್ರೆ ನಾವು ಹತ್ತಿನ ಇದ್ ಮಾಡಿರ್ತೀವಿ. ಇಂಡಿ ತಾಲೂಕ್, ಇಂಡಿ
1: ತಾಲೂಕ್,
0: ಇಂಡಿ ತಾಲೂಕಲ್ಲಿ ಯಾವ್ದು ಹೋಬಳಿ ಹೇಳಿ ನೀವು?
1: ನಾವು ಹೋಬಳಿ ಬಳುವಳ್ಳಿ ಬರ್ತದೆ ಮೇಡಮ್ ಅವ್ರೆ.
2: ಬಳುವಳ್ಳಿ
1: ಬಳುವಳ್ಳಿ ಇಂಡಿ ತಾಲೂಕ್ ಬಳುವಳ್ಳಿ
0: ಬಳುವಳ್ಳಿ ಬಳುವಳ್ಳಿ
1: ಬಳುವಳ್ಳಿ ಬಳುವಳ್ಳಿ
0: ಬಳುವಳ್ಳಿ
1: ಬಳುವಳ್ಳಿ ಸರ್, ಬಳುವಳ್ಳಿ ಮೇಡಮ್ ಅವ್ರೆ.
0: ಬಳುವಳ್ಳಿ
2: ಬಳುವಳ್ಳಿ
1: ಇದ್ರಿ ಬಳುವಳ್ಳಿ ಸರ್, ಬಳುವಳ್ಳಿ ರೀ.
0: ಬಳ್ಳೊಳ್ಳಿ ಬಳ್ಳೊಳ್ಳಿ ಇದೆ, ಹತ್ತಿ
1: ನೀರಾವರಿ
2: ಇದೆ ಮೇಡಮ್. ಅಲ್ಲಿ
0: ಹತ್ತಿ ನೀರಾವರಿ ಇದೆ,
2: ಹತ್ತಿ ನೀರಾವರಿ ಅಲ್ಲಿ ಆ ಬೆಳೆ ಇದೆ, ನೋಟಿಫಿಕೇಶನ್ ಅಲ್ಲಿ ಇದೆ.
1: ಇಲ್ಲ ತೇಳ್ತಾರಿ ಸರ್, ನಿನ್ನೆ ಇಲ್ಲಿ ಇನ್ಶೂರೆನ್ಸ್ ಕೇಳಕ್ ಹೋಗಿದಾರ ನಾವು ಅಲ್ಸಂಗಿ ಗ್ರಾಮ ಒಂದ್ ಕೇಂದ್ರ ಇಲ್ಲಿ ಬಂದಿಲ್ಲ ನಮ್ ಏರಿಯಾಕ ತೇಳ್ತಾರ್ರಿ.
0: ಇಲ್ಲ ಇಲ್ಲ ಇಲ್ಲ, ಇನ್ನೂ ನಿಮ್ಗೆ ಸಮಯನೂ ಇದೆ ಹತ್ತಿಗೆ.
2: ಇನ್ನೂ ಮೇಡಮ್ ಅವ್ರಿಗೆ ಹೇಳ್ಬಿಡಿ,
0: ಇನ್ನು ದೂರ ಇದೆ, ಅವ್ರು ಹೋಗಿ ಸಂಪರ್ಕ ಮಾಡಬಹುದು. ಹಂಗೇನಾರು ಯಾರು ಹೇಳ್ತಿದಾರೆ ನಮ್ಗೆ ನಿಮ್ಮ ಏನು
2: ಸಂಪರ್ಕ ಸಂಖ್ಯೆನ ಕೊಡಿ ನಿಮ್ದು.
0: ಅಲ್ಲ ನಿಮ್ಮ ಏನು ಅಲ್ಲಿ ಹತ್ತಿರದ ಕೃಷಿ ಇಲಾಖೆ ಏನಾದ್ರು ಇದ್ರೆ ಅಲ್ಲಿಗೆ ಹೋಗಿ ಸಂಪರ್ಕ ಮಾಡಿ.
2: ಈಗಲೇ
0: ನಾನು ಚೆಕ್ ಮಾಡ್ತಾ ಇದ್ದೀನಿ,
2: ಚೆಕ್ ಮಾಡಿ ನಿಮ್ಗೆ ಹೇಳ್ತಾ ಇದ್ದಾರೆ.
0: ಹತ್ತಿ ನೀರಾವರಿ ಇದೆ, ಹತ್ತಿ ನೀರಾವರಿ
2: ತಂದು ನಿಮ್ಗೆ ಹೇಳ್ತಾ ಇದ್ದಾರೆ.
0: ಇಲ್ಲಿ 31 ಜುಲೈಗೆ ಕೊನೆ ದಿನಾಂಕ ಇದೆ, ನೀವು ಇನ್ನು ಸಮಯ ಇದೆ, ನೀವು ಅಲ್ಲಿ ಹೋಗಿ
2: ಮೂವತ್ತೊಂದು ನೋಡಿ.
0: ನೀವು ಅಲ್ಲಿ
1: ಮಾಡ್ತೀರಿ
0: ಒಳಗಾಗಿ ಮಾಡಿ,
2: ಸಹಕಾರಿ ಸಂಘ ಅಥವಾ ನೀವು ಅಲ್ಲಿ ಏನ್ ನಿಮ್ಗೆ ಸಾಲ ತಗೋತೀರಲ್ಲ ಆ ಬ್ಯಾಂಕ್ ಇಂದ ಮೂಲಕ ಮಾತ್ರ ಮಾಡಿ. ಮತ್ತೆ ಯಾವ್ದು ಹೊರಗಡೆ ಹೈದರಾಬಾದ್ ಅಂದ್ರಲ್ಲ ಅಲ್ಲೆಲ್ಲ ಬೇಡ.
0: ಸೊಸೈಟಿ
1: ನೋಡಿದ್ರಿ,
2: ಧನ್ಯವಾದಗಳು.
0: ನಿಮ್ದು ನಂಬರ್ ಹೇಳಿದ್ರೆ ನಾವು ಅಲ್ಲಿ
2: ನಿಮ್ ನಂಬರ್ ಹೇಳಿ
0: ಮಾಡ್ತೀವಿ. ಹೇಳಿ ಹೇಳಿ, ಏನ್ ಹೇಳಿ?
1: 99
0: ನಿಮ್ಗೆ ಸೌಲಭ್ಯ ಒದಗಿಸ್ಕೊಡ್ತೀವಿ, ನೀವ್ ಅಲ್ಲಿ ಹೋಗಿ ನಮ್ಗೆ ಇದ್ ಮಾಡಿ. ನಾಳೆ
2: ಹಲೋ, ಹಲೋ ಕೃಷಿರಂಗ, ಬೆಳೆ ವಿಮೆ ಯೋಜನೆ ಇದು ವಿಷಯ ಇರುತ್ತೆ. ಹೆಸರು ಹೇಳಿ. ನಮಸ್ಕಾರ ಸರ್. ನಮಸ್ಕಾರ.

0: ಸರ್, ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ರಾಮಸಾಗರದಿಂದ ಬಿ ಎಂ ವಿಶ್ವನಾಥ್ ಸರ್.
1: ಕೇಳಿ ಪ್ರಶ್ನೆ. ಕೇಳಿ,
0: ನಮ್ಮ ಪ್ರಶ್ನೆ ಏನಂದ್ರೆ ಸರ್, ಇಲ್ಲಿ ನಮ್ಮ ಕಂಪ್ಲಿ ತಾಲೂಕು ಬರುತ್ತೆ ಸರ್, ಈಗ ಬೆಳೆ ವಿಮೆ ಯೋಜನೆ ಹೇಳಿದ್ರಲ್ಲ,
1: ಹೌದು,
0: ಯಾವ್ಯಾವ ಬೆಳೆಗೆ ನಮಗೆ ಬೆಳೆ ವಿಮೆ ಮಾಡಿಸ್ಬೋದು ಸರ್? ಇಲ್ಲಿ
1: ಒಟ್ಟು 30ಕ್ಕಿಂತ ಹೆಚ್ಚು ಬೆಳೆಗಳು ಇದಾವೆ ಮೇಡಮ್.
2: ಕಂಪ್ಲಿ ತಾಲೂಕಲ್ಲಿ ಯಾವ್ಯಾವ್ದು ಬೆಳೆ ನೋಂದಣಿ ಆಗಿದೆ ಅಂತ ಅಂದ್ಬಿಟ್ಟು ನೀವು ಸಾಮಾನ್ಯ ಸೇವಾ ಕೇಂದ್ರಕ್ಕೆ ಹೋದ್ರೆ ಅಲ್ಲೇನೆ ಗೊತ್ತಾಗುತ್ತೆ. ಹಾಗೂ ಸಂರಕ್ಷಣೆ ಒಂದು ತಂತ್ರಾಂಶದಲ್ಲಿ ನೀವು ಹೋಗಿ ಯಾವ ಕ್ರಾಪ್ ಇನ್ಶೂರ್ ಮಾಡ್ಬೋದು ಅಂತ ಒಂದು ಅಲ್ಲೇ ಹೋಮ್ ಪೇಜ್ ಅಲ್ಲೇ ಇದೆ, ನೀವು ಒಳಗಡೆ ಲಾಗಿನ್ ಆಗೋದು ಬೇಡ. ಸೊ ಅಲ್ಲಿ ಹೋದ್ರೆ ಯಾವ್ದು ಬೆಳೆ ವಿಮೆಗೆ ನೋಂದಣಿ ಆಗಬಹುದು ಅಂತ ಹೇಳ್ಬಿಟ್ಟು ಅಲ್ಲಿ ನೀವು ಚೆಕ್ ಮಾಡಿದ್ರೆ ನಿಮ್ದು ಜಿಲ್ಲೆ ಮತ್ತೆ ತಾಲೂಕು ಮತ್ತೆ ನಿಮ್ದು ಹೋಬಳಿ ಎಲ್ಲ ಇದ್ ಮಾಡಿದ್ರೆ ಅಲ್ಲಿ ಯಾವ್ಯಾವ ಬೆಳೆ ನೋಟಿಫೈ ಆಗಿದೆ ಅಂತ ಅಂದ್ಬಿಟ್ಟು ಸಿಗುತ್ತೆ. ಈಗ ನಾನು ನೋಡ್ತಾ ಇದ್ದೀನಿ ಕಂಪ್ಲಿ ತಾಲೂಕಲ್ಲಿ ಜೋಳ, ತೊಗರಿ, ಮುಸ್ಕಿನ್ ಜೋಳ, ಸಜ್ಜೆ, ಹತ್ತಿ, ಕೆಂಪು ಮೆಣಸಿನ್ಕಾಯಿ ಇವೆಲ್ಲವನ್ನು ನೀವು
1: ಮಾಡ್ಕೋಬಹುದು. ನೋಡಿ ಹೇಳ್ತಾ ಇದಾರೆ, ದಾಖಲೆ ನೋಡಿ ಅವ್ರು ನಿಮ್ಗೆ ಹೇಳ್ತಾ ಇರೋದು.
0: ಕೊನೆ ತಾರೀಕು ಅದರಲ್ಲಿ ತೋರಿಸ್ತಾರೆ ಮೇಡಮ್?
2: ನಾ ಕೊನೆ ತಾರೀಕು ತೋರಿಸುತ್ತೆ. ನೀವು ಸಂರಕ್ಷಣೆಯಿಂದಲೇ
1: ಸಮಯ ಇದೆ, ನೀವು ಮಾಡ್ಕೋಬಹುದು,
2: ಸಮಯ ಇದೆ.
0: ಸೂಕ್ತ. ಥ್ಯಾಂಕ್ ಯು ಮೇಡಮ್, ಮಾಹಿತಿ ಕೊಟ್ಟಿದ್ದಕ್ಕೆ
1: ಧನ್ಯವಾದಗಳು.
2: ಧನ್ಯವಾದಗಳು.
1: ಹಲೋ, ಹಲೋ ಕೃಷಿರಂಗ
3: ಸರ್, ನಮಸ್ಕಾರ.
1: ನಮಸ್ಕಾರ, ಹೆಸರೇಳಿ ಸರ್, ಎಲ್ಲಿಂದ?
3: ನಾ ಬೆಳಗಾವಿ ಜಿಲ್ಲಾ ಖಾನಾಪುರ ತಾಲೂಕಿಂದ ಇಟಗಿಂದ ಸರ್ ಮಾತಾಡೋದು ಸರ್.
1: ಓಕೆ, ಪ್ರಶ್ನೆ.
3: ಪ್ರಶ್ನೆ ಸರ್, ನಾವು ಜೂನ್ ಮೊದಲ ವಾರದಾಗ ಭತ್ತ ಬಿತ್ತನೆ ಮಾಡಿದವ್ರ ಸರ್, ಈಗ ಅದೆಲ್ಲ ಇದ ಮಳಿ ಇಲ್ದಕ್ಕ ಸರ್ ಎಲ್ಲ ಹೋಗೈತ್ರದ.
1: ಹೌದೌದು,
3: ಅದಕ್ಕೆ ನಾವು ಈಗ ಬೆಳೆ ವಿಮಾ ಮಾಡ್ಬೋದ್ರಾ?
2: ಅಲ್ಲ, ಹೋಗಿದೆ ಅಂತಂದ್ರೆ ಬತ್ತತಾ ಇದೆಯಾ ಅಥವಾ ಪೂರ್ಣವಾಗಿ ಹೋಗಿದೆಯಾ ಅದು ಗೊತ್ತಾಗ್ಲಿಲ್ಲ.
3: ಸ್ವಲ್ಪ ಉಳಿದ್ರಿ ಮೇಡಮ್,
2: ಅದನ್ನ ನೀವು ಫಸ್ಟ್ ಇದನ್ನ ಮಾಡಿಸಿ, ನಿಮ್ಮ GPS ಅಂತ ಕ್ರಾಪ್ ಸರ್ವೆ ಅಂತ ಏನಿದೆ ಅದನ್ನ ಮಾಡಿಸಿ ಮತ್ತೆ ಏನು ಬೆಳೆ ವಿಮೆಗೆ ನೋಂದಾಯಿಸ್ಕೋಬಹುದು.
3: ಅದೇ
2: ಮಾಡಿಸಿ,
1: ಮಾಡಿಸ್ಲೇಬೇಕು
2: ಕಡ್ಡಾಯ.
1: ನಮಸ್ಕಾರ. GPS ಮಾಡಿದಾಗ ನಿಮ್ದು ಜಮೀನ್ದು ಮತ್ತೆ ಸರ್ವೆ ನಂಬರ್ದೆಲ್ಲ ದಾಖಲೆ ಉಂಟಾಗುತ್ತೆ. ಕರೆ ಮಾಡಿದಕ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿರಂಗ, ಬೆಳೆ ವಿಮೆ ಯೋಜನೆ ಇರುತ್ತೆ.
4: ಮೇಡಮ್ ನಮಸ್ತೆ. ಮೇಡಮ್ ಸರ್, ತಿಮ್ಮಪ್ಪ ಗೌಡ ಸರ್, ನಮಸ್ಕಾರ ಸರ್.
1: ನಮಸ್ಕಾರ, ಕೇಳಿ ಪ್ರಶ್ನೆ. ಹಾವೇರಿಯಿಂದ
4: ಮುದುಕಪ್ಪ ಬೆಟ್ಟದ ಸರ್. ಹಾವೇರಿ
2: ಅವರು.
1: ಪ್ರಶ್ನೆ ಕೇಳಿ
4: ಸರ್. ಈಗ ಬೆಳೆ ವಿಮೆ ಮಾಡಿಸ್ತೀವಿ ಸರ್ ನಾವೀಗ. ಬೆಳೆ ವಿಮೆ ಕೆಲವೊಂದು ನಾವು ಈಗ ಹೊಲದಲ್ಲಿ ಗೊಂಜಾಳ ಹಾಕಿರ್ತೇವೆ ಸರ್, ಆಮೇಲೆ ಸೋಯಾಬೀನ್ ಹಾಕಿರ್ತೇವೆ, ಆಮೇಲೆ ಹತ್ತಿ ಹಾಕಿರ್ತೇವೆ ಸರ್. ಮೂರು ಬೆಳೆಗೆ ಮಾಡಿಸಿರ್ತೇವೆ ಬೆಳೆ ವಿಮೆ ಸರ್. ಅಲ್ಲಿ ಏನಾಗಿತ್ತು ಸರ್, ನೀವು ಬೆಳೆ ವಿಮೆ ಕೊಡೋದು ಕ್ಲೇಮ್ ಮಾಡೋದು ಒಂದು ಈಗ ಹತ್ತಿ ಉದಾಹರಣೆ ಹತ್ತಿ ಕೊಟ್ಟು ಅಷ್ಟು ಕೊಟ್ಬಿಡ್ತೀರಿ ನಂಗೆ. ಅದನ್ನೊಂದು ಸೋಯಾಬೀನ್ ಸ್ವಲ್ಪ ಇಳುವರಿ ಬಹಳ ಕಡಿಮೆ ಇರುತ್ತೆ, ಒಮ್ಮೊಮ್ಮೆ ಗೊಂಜಾಳ ಅಂಕರ ಯಾವ್ದಾದ್ರು ರೋಗ ಬಂದ ಒಟ್ಟ ಬಂದ ಅದು ಇಳುವರಿ ಬಂದಿರಲ್ಲ ಸರ್.
2: ಹತ್ತಿಗೆ ಮಾತ್ರ ಬಂದಿದೆ, ಉಳಿದಿದ್ದಕ್ಕೆ
1: ಎರಡಕ್ಕೆ ಮುಂದೆ ಉಳಿದ್ಯಾ ಬೆಳಿಗ್ಗೆ ಸಿಗ್ತಾ ಇಲ್ಲ ಅಂತ.
2: ಯಾವಾಗ ಮಾಡಿದ್ರು?
1: ಯಾವಾಗ ಮಾಡಿರ್ತೀರಿ ಅದನ್ನ?
2: ಹೋದ ವರ್ಷನಾ?
4: ಹಲೋ,
2: ಹೋದ ವರ್ಷ ಮಾಡಿರ್ತೀರಾ?
4: ಹಾ ಮೇಡಮ್.
2: ಅದೇ ನಾ ಅಂದ್ರೆ ಇದು ನಾನು ಅವಾಗ್ಲೇ ಹೇಳಿದೆ ಇಳುವರಿ ಆಧಾರಿತ ಅಂತ. ಇದು ಒಂದು ವಿಮಾ ಘಟಕ ಒಂದು ಯೂನಿಟ್ ಅಂತ ತಗೋತೀವಿ. ಹತ್ತಿ ಬಂದ್ರೆ ಯಾವ ಹೋಬಳಿ ಇರುತ್ತೋ ಆ ಹೋಬಳಿನಲ್ಲಿ ಏನ್ ಬೆಳೆ ಕಟಾವು ಪ್ರಯೋಗ ಆಗುತ್ತೆ ಅದ್ರದ್ದು ಇಳುವರಿ ಮೇಲೆ ಮಾಡ್ತೀವಿ. ಸೋಯಾಬೀನ್ ಮತ್ತೆ ಜೋಳ, ಮೆಕ್ಕೆಜೋಳ ಏನಿದೆ ಗೋವಿನ ಜೋಳ ಅಂತಾರೆ, ಅದನ್ನು ಸಹ ಒಂದು ವಿಮಾ ಘಟಕದಲ್ಲಿ ಎಲ್ಲೆಲ್ಲಿ ಏನು ಬೆಳೆ ಕಟಾವು ಪ್ರಯೋಗ ಮಾಡ್ತೀವಿ ಆ ಒಂದು ಇಳುವರಿ ಹಿಂದಿನ 7 ವರ್ಷದ ಸರಾಸರಿ ಇಳುವರಿ ಮತ್ತೆ ಇಂಡೆಮ್ನಿಟಿ ಥ್ರೆಶೋಲ್ಡ್ ಈಲ್ಡ್ ಅಂತ ಹೇಳ್ತೀವಿ, ಅದಕ್ಕಿನ್ನ ಕಮ್ಮಿ ಬಂದ್ರೆ ಇವ್ರಿಗೆ ಎಲ್ಲರಿಗೂ ಅಷ್ಟೇ. ಅದು
1: ಅಲ್ಲ, ಈಗ ಮೇಡಮ್ ಅವರಿಗೆ ಅವರು ಬೆಳೆ ವಿಮೆ ಮಾಡಿರ್ತಾರಲ್ಲ, ಇದು ಬೆಳೆ ಪ್ರತಿಯೊಂದು ಬೆಳೆ ಬೆಳೆಗೆ ಬೇರೆ ಬೇರೆ ಇರುತ್ತಲ್ಲ,
2: ಬೇರೆ ಬೇರೆ ಇರುತ್ತೆ.
1: ಮತ್ತೆ ಇನ್ಸೂರೆನ್ಸ್ ಮತ್ತೆ ಸಿಗುತ್ತಲ್ಲ ಹೆಚ್ಚು ಇದಾದ್ರೆ
2: ಅಂದ್ರೆ ಬೆಳೆವಾರು ಇಳುವರಿ ಬೇರೆ ಬೇರೆ ಇರುತ್ತೆ, ವಿಮಾ ಘಟಕವಾರು ಬೇರೆ ಬೇರೆ ಇರುತ್ತೆ, ಅದಕ್ಕೆ ಥ್ರೆಶೋಲ್ಡ್.
1: ಅಲ್ಲ, ಬೆಳೆಗೆ ಎಷ್ಟು ನಷ್ಟ ಆಗಿದೆಯೋ ಅದು ಏನು ನಿರ್ಧಾರ ಮಾಡಿರ್ತಾರಲ್ಲ, ಅಷ್ಟು ಪರಿಹಾರ ಸಿಗಬಹುದು?
2: ಅದು ಆಗಿದ್ರೆ ಸಿಗುತ್ತೆ ಸರ್. ಶಾರ್ಟ್ ಫಾಲ್ ಅಂತ ಏನ್ ಹೇಳ್ತೀವಿ, ಇಳುವರಿ ಕೊರತೆ ಅಂತ ಏನ್ ಹೇಳ್ತೀವಿ, ಆ ಇಳುವರಿ ಕೊರತೆ ನಾನು ಏನ್ ಹೇಳ್ದೆ, ಈ ವರ್ಷದಲ್ಲಿ ಬೆಳೆ ಕಟಾವು ಪ್ರಯೋಗ
1: ಸಿಗ್ಗಾವೆಲ್ಲ ಮಳೆ ಬರ್ತಾ ಇದ್ದಾರೆ.
4: ಇಲ್ಲ ಸರ್, ಮಳೆ ಇಲ್ಲ ಸರ್, ಇದು ಮೋಡ ಇದೆ ಸರ್, ಮಳೆ ಇಲ್ಲ ಸರ್.
1: ಅಂದ್ರೆ ಈಗ ಬೆಳೆ ವಿಮೆ ಯೋಜನೆ ಇದು ಪಾಲ್ಗೊಳ್ಬೇಕು ಅಂತ

0: ಮೇಡಮ್ ಅವ್ರು ಹೇಳ್ತಾ ಇದ್ದಾರೆ.
1: ಹಾ ಸರ್,
0: ಎಲ್ಲ ರೈತರು ಕೂಡ
1: ಹೋಬಳಿ ವಾರ ಕ್ಲೇಮ್ ಮಾಡ ಹೇಳ್ತಿರಲ್ಲ ಅದ ವೈಜ್ಞಾನಿಕ ಮೇಡಮ್. ಈಗ ನಂದು ಸಿಗ್ಗಾವಲ್ಲಿ ನಂದು ಇದೈತಂದ್ರ ಹೊಲ ಐತಂದ್ರ ನನಗೆ ಲಾಸ್ ಆಗಿದ್ರೆ ಪ್ರತಿಯೊಂದಕ್ಕೂ ಎಷ್ಟ್ ಅದನ್ನ ಎವರೇಜ್ ತೆಗೆದು ನೀವು ಇಳುವರಿ ಕಡಿಮೆ ಬರತ್ಪ ಅಂದ್ರೆ ಅದನ್ನ ನೀವು ಕೊಡ್ಬೇಕ್ರಿ ಮೇಡಮ್, ಕ್ಲೇಮ್ ಮಾಡ್ಬೇಕು ಮೇಡಮ್ ಅದ. ಹಾ ಮೇಡಮ್, ಮತ್ ನೀವ್ ಏನ್ ಮಾಡ್ತೀರಿ ಹೋಬಳಿ ವಾರ ಒಂದು ಯಾವ್ದು ಉದಾಹರಣೆಗೆ ಮೆಕ್ಕೆಜೋಳ ಅಷ್ಟೇ ಈ ಬಂಕಾಪುರ ಹೋಬಳಿಗೆ ಮೆಕ್ಕೆಜೋಳ ಅಂತ ಅಷ್ಟೇ ಅನೌನ್ಸ್ ಮಾಡ್ಬಿಡ್ತೀರಿ ಮೇಡಮ್?
2: ಈಗ ನಮ್ಮಲ್ಲಿ
1: ಸೋಯಾಬೀನ್ ಲಾಸ್ ಆಗಿರುತ್ತೆ, ಹತ್ತಿನ ಲಾಸ್ ಆಗಿರುತ್ತೆ ಮೇಡಮ್.
2: ಅಲ್ಲ ಎಲ್ಲಾದ್ರದ್ದು ಇಳುವರಿ ಆದರೆ ಎಲ್ಲದನ್ನು ನಾವು ಅಸೆಸ್ಮೆಂಟ್ ಮಾಡ್ತೀವಿ, ಯಾವ ಕ್ರಾಪಿಗೆ ಬೆಳೆ ಬರುತ್ತಾ ಆ ಕ್ರಾಪಿಗೆ ವಿಮೆ ಬರುತ್ತೆ, ಎಲ್ಲದನ್ನು ಮಾಡ್ತೀವಿ, ಒಂದು ಬಿಟ್ಟು ಒಂದು ಮಾಡೋದು ಆ ತರ ಇಲ್ಲ
1: ಮೇಡಮ್. ಆದ್ರೆ ನಾನು ಹೇಳಲ್ಲ ಮೇಡಮ್, ಆದ್ರೆ ನಂದು ಈಗ ಎಲ್ಲಾ ರೈತರ ಮೇಡಮ್ ಕ್ವಶನ್ ಇದೆ ಮೇಡಮ್, ನಾನು ಪ್ರಾಕ್ಟಿಕಲಿ ಇಲ್ಲಿ ಫೀಲ್ಡ್ ನಾಗ ಪ್ರಾಬ್ಲಮ್ ಆಗ್ತಾ ಇದಾರೆ ಮೇಡಮ್. ಈಗ ಏನಾಗುತ್ತೆ ಅಂದ್ರೆ ನೀವು ಯಾವ ಬೆಳೆ ನಮ್ಗೆ ಈಗ ಬೆಳೆ ಯಾವ್ದು ಬರಲ್ಲ ಅದಕ್ಕೆ ಕ್ಲೇಮ್ ಆಗ್ಬೇಕು ಮೇಡಮ್. ನಂದು ವಿಚಾರ
2: ಅದೇ, ಅವರು ವೈಯಕ್ತಿಕವಾಗಿ ಮಾಡ್ಬೇಕು ಅಂತ
0: ಎಲ್ಲರೂ ಗಣನೆಗೆ ತಗೊಂಡು ಅದು ಮಾಡ್ತಾರಲ್ಲ,
2: ಅದೇ ವೈಯಕ್ತಿಕವಾಗಿ ಅದು ಒಂದು ನಾವು ಇಲ್ಲ. ಇದು
1: ಅಂದ್ರೆ
2: ಇದು ಒಂದು ಏರಿಯಾ ಬೇಸಿಸ್
0: ಸಮುದಾಯ ಅಥವಾ ಒಂದು ಎಲ್ಲ ಜಾಸ್ತಿ ಜನ ತಗೊಂಡು ಅದು ಗಣನೆ ತಗೋತಾರೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿರಂಗ, ಹೇಳಿ ಎಲ್ಲಿಂದ?
3: ಹಲೋ ಸರ್, ನಾವು ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕ ಹಿರೇರುಗಿ ಗ್ರಾಮದಿಂದ ಮಾತಾಡ್ತೀವ್ರಿ ಸರ್.
0: ಪ್ರಶ್ನೆ ಕೇಳಿದ್ದೀವಿ.
3: ಅದೇ ಹೋಗ್ರಿ, 3 ಎಕರೆ ತೊಗರಿದು ವಿಮಾ ಕಟ್ಟಿದೇವ್ರಿ, ಫುಲ್ ನೀರ್ ನಿಂತು ಹೋಯ್ತರಿ, ಇನ್ಸೂರೆನ್ಸ್ ಕಂಪನಿಗು ತಿಳಿಸಿದೇವ್ರಿ, ಬಂದ್ ನೋಡ್ಕೊಂಡು ಫೋಟೋ ತಕೊಂಡು ಹೋಗ್ಯಾರಿ ಸರ್. ಬರೀ 4,135 ರೂಪಾಯಿ ಹಾಕ್ಯಾರಿ ಸರ್. ನಿನ್ನೆ 19ನೇ ತಾರೀಕು ಸರ್
0: ಪರಿಹಾರ
3: 80% ಮಾಡ್ಯಾರಿ. ಇವತ್ತು 80% ಆತದ ಅಂದಾರಿ, ಬರೀ 4,135 ರೂಪಾಯಿ ಹಾಕ್ಯಾರಿ ಸರ್.
2: ಅದು ಈಗ ಅದೇ ನಾನು ವೈಯಕ್ತಿಕ ಅಂತ ಏನ್ ಹೇಳ್ತೀರ ಸರ್, ಅದು ಲೋಕಲೈಸ್ಡ್ ಇಂಟಿಮೇಷನ್ ಅಂತ ಎಲ್ಲೆಲ್ಲಿ ಅಂದ್ರೆ ಕೆಲವೇ ಸೀಮಿತವಾದ ಪ್ರದೇಶದಲ್ಲಿ ಮೆಚ್ಚುಗೆ ಮಳೆ ಬಂದು ಅವರು ಇಂಟಿಮೇಷನ್ಸ್ ಕೊಟ್ಟಿರ್ತಾರೆ.
0: ನೀವು ಎಷ್ಟು ನಿರೀಕ್ಷೆ ಮಾಡಿದ್ರಾಗಿತ್ತು?
2: ಅದೇ 80% ಹೇಳ್ತಾರ ಅವರು.
0: ಹಲೋ,
2: ಇದು
0: ನೀವು ಎಷ್ಟು ಬರ್ಬಹುದು ಅನ್ಕೊಂಡು ಅಂದಾಜು ಮಾಡಿದ್ರಾಗಿತ್ತು
3: ಸರ್? ನಾವಂದ್ರೆ ಇಲ್ಲಿ ಕಾಮನ್ ಆಗಿ ಸರ್ ದ್ರಾಕ್ಷಿಯವ್ರಿಗೆ ಫುಲ್ ಹಾಕ್ಯಾರಲ್ರ ಸರ್, ಹಣ್ಣ ತೋಟಗಾರಿಕೆ ಬೆಳೆಗೆ ಫುಲ್ ಹಾಕ್ಯಾರಿ, ಆದ್ರೆ ಕೃಷಿ ಬೆಳೆಗೆ ಒಟ್ಟೆ ಹಾಕಿಲ್ರಿ ಸರ್.
0: ಅಲ್ಲಲ್ಲ, ಈಗ ನಿಮ್ಗೆ 4,000 ಅಷ್ಟೇ ಬಂದಿದೆ ಅಂದ್ರಲ್ಲ, ಅದು 80% 100-80% ಸಿಕ್ಕಿದೆ ಅಂತ ಹೇಳಿ ಮಾಹಿತಿ ಕೊಟ್ಟಿದಾರಲ್ಲ, ನೀವ್ ಎಷ್ಟು ಅಂದಾಜ್ ಮಾಡಿದ್ರಾಗಿತ್ತು ಎಷ್ಟು ಬರ್ಬಹುದು ಅಂತ?
3: ನಾವೊಂದು 1 ಎಕರೆಗೆ 15,000 ಮಾಡಿದೀವ್ರಿ ಸರ್. 1 ಎಕರೆಗೆ 15,000 ಮಾಡಿದೀವಿ, 3 ಎಕರೆ ಕೂಡ 40,000-42,000 ರೂಪಾಯಿ ಬರ್ಬೋದು ಅಂತ ನಮ್ ನಿರೀಕ್ಷೆ ಐತ್ರಿ ಸರ್.
0: ತುಂಬಾ ಕಡಿಮೆ ಬಂದಿದೆ.
3: ಹ್ಮ್ ಸರ್, ತುಂಬಾ ಕಡಿಮೆ ರೀ, ಕಟ್ಟಿ 1,800 ರೂಪಾಯಿ ಕಟ್ಟಿದೇವ್ರಿ, ಗೊಬ್ಬರ ಬೀಜದ ಅದ ಏನೋ ತಗೋರಿ ಏನೋನೇ ಬಂದಿರ, ಬರೀ 4,135 ನಿನ್ನ 19ನೇ ತಾರೀಕಿಗೆ ಬಂದವ್ರಿ. ಇಲ್ಲಿ ನಮ್ ಬಿಜಾಪುರ ಡಿಸ್ಟ್ರಿಕ್ಟ್ ರೀ, ಎಲ್ಲ ಆಗಳೆ ಲಕ್ಷಣದವ್ರು ಮಾತಾಡದ್ರಲ್ರಿ, ಅವ್ರು ಇದೇ ಸಮಸ್ಯೆನೆ ಮಾತಾಡದ್ರಲ್ಲ, ಲಕ್ಷಣದವ್ರು
2: ಮಾತಾಡದ್ರಿ. ಅದು ವೈಡ್ ನಾನು ಅವಾಗ್ಲೇ ಹೇಳಿದೆ, ವೈಡ್ ಸ್ಪ್ರೆಡ್ ಆದಾಗ ಹೆಚ್ಚಿಗೆ ಇಂಟಿಮೇಷನ್ ಬಂದಾಗ ಎಲ್ಲ ಕಡೆ ಹೋಗಿ ಆ ಒಂದು ವಿಮಾ ಘಟಕದಲ್ಲಿ ರ್ಯಾಂಡಮ್ ಆಗಿ ಸರ್ವೆ ಮಾಡಿ ಒಂದು ಆವರೇಜ್ ತಗೊಳ್ತಾರೆ ಸರ್. ಇವ್ರದ್ದು ಇಷ್ಟು ಕಡಿಮೆ ಬಂದಿರೋದು, ನಿಮ್ದು ಇದು ಕೊಡಿ, ನಿಮ್ದು
0: ನಂಬರ್ ಕೊಡಿ, ಮೊಬೈಲ್ ನಂಬರ್, ಮೊಬೈಲ್ ನಂಬರ್ ಕೊಡಿ.
3: 8971 ರೀ. 8364777 ರೀ.
0: 8364777
2: ಉತ್ತರ ಕೊಡ್ತೇನೆ. ಮೊಬೈಲ್ ನಂಬರ್ ಆಗಿದ್ರೆ ಮೊಬೈಲ್ ನಂಬರ್ ನೀವು ಬೆಳೆ ವಿಮೆಯಲ್ಲಿ ನೋಂದಣಿ ಮಾಡಿದ್ರೆ ನಾವು ಇದನ್ನ ಚೆಕ್ ಮಾಡಿ
0: ನಿಮ್ಗೆ ಉತ್ತರ ಹೇಳ್ತಾರೆ ಮೇಡಮ್. ಹಾ, ಕರೆ ಮಾಡಿದ್ಕೆ ಧನ್ಯವಾದಗಳು. ಇನ್ನೊಂದು ಕರೆ ತೆಗೆದುಕೊಳ್ಳೋಣ. ಹಲೋ ಕೃಷಿರಂಗ, ಹೆಸರೇಳಿ ಎಲ್ಲಿಂದ? ರೇಡಿಯೋ ಸೆಟ್ ದೂರ ಇಡಿ.
4: ಆಕಾಶವಾಣಿ,
0: ನೀವು ರೇಡಿಯೋ ಸೆಟ್ ದೂರ ಇಟ್ಟು ಮಾತಾಡಿ, ಬೇಗನೆ ಕೇಳಿ ಪ್ರಶ್ನೆನ, ಜಲ್ದಿ ಕೇಳಿ ಪ್ರಶ್ನೆನ, ನಿಮ್ಗೆ ಉತ್ತರ ಆಮೇಲೆ ಹೇಳ್ತೇವೆ. ರೇಡಿಯೋ ಸೆಟ್ ದೂರ ಇಡಿ.
2: ವಾಲ್ಯೂಮ್ ಕಮ್ಮಿ ಮಾಡಬೇಕು.
4: ಆಕಾಶವಾಣಿ
2: ವಾಲ್ಯೂಮ್ ಕಮ್ಮಿ ಮಾಡಿ. ರೇಡಿಯೋ
0: ರೇಡಿಯೋ ಸೆಟ್ ದೂರ ಇಡಿ. ಹಲೋ.

0: ಕೇಳುವರೆ, ಇದಾಗಿತ್ತು ಇವತ್ತಿನ ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ. ಬೆಳೆ ವಿಮೆ ಯೋಜನೆ ಇವತ್ತಿನ ನಮ್ಮ ನೇರ ಪ್ರಸಾರದ ಕಾರ್ಯಕ್ರಮವಾಗಿತ್ತು. ಅನೇಕ ರೈತ ಬಾಂಧವರು ಪ್ರಶ್ನೆಯನ್ನು ಕೇಳಿದ್ರು. ಇನ್ನೂ ಅನೇಕ ರೈತರು ಅವರಿಗೆ ಕರೆ ಮಾಡಲಿಕ್ಕೆ ಮತ್ತು ಪ್ರಶ್ನೆ ಕೇಳಲಿಕ್ಕೆ ಅವರಿಗೆ ಸಮಯ ಸಿಕ್ಕಿಲ್ಲ. ಅದಕ್ಕಾಗಿ ನಾವು ಕೂಡ ವಿಷಾದ ವ್ಯಕ್ತಪಡಿಸ್ತೇವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿ ರಾಜ್ಯ ಸರ್ಕಾರದ ಜಂಟಿ ಕೃಷಿ ನಿರ್ದೇಶಕರು ಅಧಿಕಾರಿಯಾಗಿ ಶ್ರೀಮತಿ ಶೋಭಾ ಎಚ್ ಮೇಡಮ್ ಅವರು ಆಗಮಿಸಿ ನಮ್ಮ ರೈತರಿಗೆ ಈ ಒಂದು ಬೆಳೆ ವಿಮೆ ಯೋಜನೆ ಕುರಿತು ಸೂಕ್ಷ್ಮವಾದ ಮಾಹಿತಿಯನ್ನು ಒದಗಿಸಿದ್ದಾರೆ. ಮೇಡಮ್, ತಮಗೆ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರು ವತಿಯಿಂದ ತಮಗೆ ತುಂಬ ತುಂಬ ಧನ್ಯವಾದಗಳು.
1: ಧನ್ಯವಾದಗಳು ಸರ್.
0: ನಮ್ಮ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಮುಂದಿನ ಶುಕ್ರವಾರ ಮತ್ತೆ ನೇರ ಪ್ರಸಾರ ಕಾರ್ಯಕ್ರಮ ಹಲೋ ಕೃಷಿ ರಂಗ ಇರುತ್ತೆ, ಅಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ.
1: ನಮಸ್ಕಾರ.
2: ನಮಸ್ಕಾರ ರೈತ ಬಾಂಧವರೇ. ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು %90 ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ.
3: ಹಲೋ ಕೃಷಿರಂಗ ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಇದುವರೆಗೂ ಬೆಳೆ ವಿಮೆ ಯೋಜನೆ ಈ ವಿಷಯವಾಗಿ ಉತ್ತರಿಸಿದವರು ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀಮತಿ ಶೋಭಾ ಎಚ್ಬಿ. ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ತಿಮ್ಮಪ್ಪ ಹೆಚ್ಗೌಡ. ಕಾರ್ಯಕ್ರಮಕ್ಕೆ ಸಹಕಾರ ಸುಧಾರಾಣಿ ಟಿ. ತಾಂತ್ರಿಕ ನೆರವು ಎಸ್ ಶ್ರೀನಿವಾಸುಲು, ತಿಪ್ಪೇಸ್ವಾಮಿ ಎಸ್ಎ ಮತ್ತು ಮುನಿರಾಜು ಎನ್. ಹಲೋ ಕೃಷಿರಂಗ ಇದು ರಾಜ್ಯವ್ಯಾಪಿ ಪ್ರಸಾರವಾದ ನೇರ ಫೋನ್ ಇನ್ ಕಾರ್ಯಕ್ರಮ. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
4: ಆಕಾಶವಾಣಿ ಧಾರವಾಡ.
5: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
6: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹುವಿಶೇಷ ಪರಿಣತಿವರೆಗೂ
5: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
6: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
5: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
7: ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ ಧಾರವಾಡದ ಪ್ರಕಟಣೆ.
8: ಲಿಕ್ವಿಡ್ ಐಟಮ್ಸ್ ಕಳುಹಿಸಲು ಸಾಧ್ಯವಿಲ್ಲ ಎಂಬ ಹಳೆಯ ಕಲ್ಪನೆಗೆ ಈಗ ವಿದಾಯ.
7: ಬೆಂಕಿ ಹತ್ತಿಕೊಳ್ಳುವ ದ್ರವಗಳನ್ನ ಹೊರತುಪಡಿಸಿ ಜೇನುತುಪ್ಪ, ಚಿಕಿತ್ಸಾ ತೈಲಗಳು, ಆಯುರ್ವೇದ ಹಾಗೂ ಹೋಮಿಯೋಪತಿ ಔಷಧಿಗಳು ಸೇರಿದಂತೆ ವಿವಿಧ ದ್ರವ ವಸ್ತುಗಳನ್ನ ಸುರಕ್ಷಿತ ಮತ್ತು ಸೋರಿಕೆಯಾಗದ ಪ್ಯಾಕಿಂಗ್ನೊಂದಿಗೆ ಭಾರತೀಯ ಅಂಚೆ ಮೂಲಕ ನಿಶ್ಚಿಂತೆಯಿಂದ ರವಾನಿಸಬಹುದು.
8: ಭಾರತದ ಯಾವುದೇ ಮೂಲೆಯಿಂದ ಯಾವುದೇ ಗಮ್ಯಸ್ಥಾನಕ್ಕೆ ಇರುವ ಅಂಚೆ ದರಗಳನ್ನ ಡಾಕ್ ಸೇವಾ ಆಪ್ನಲ್ಲಿ ತಕ್ಷಣ ಪರಿಶೀಲಿಸಿ ವಿಶ್ವಾಸಾರ್ಹ ಮತ್ತು ಕೈಗೆಟಕುವ ರವಾನೆಗೆ ಭಾರತೀಯ ಅಂಚೆಯನ್ನು ಆರಿಸಿ.
9: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
10: ಸಾಯಿ ಬಾಲ್.
11: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
5: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
6: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹುವಿಶೇಷ ಪರಿಣತಿವರೆಗೂ
5: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
6: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
5: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
12: ಸಮಯಕ್ಕೆ ಸರಿಯಾಗಿ ಬಿತ್ತನೆ ಮಾಡಿದ್ರೆ ನಿಮಗೆ ಭರ್ಜರಿ ಫಸಲು ಗ್ಯಾರಂಟಿ.
13: ಗುರುಗಳೇ, ರೈತನಿಗಿಂತ ಬೇಸಾಯದ ಬಗ್ಗೆ ಬೇರೆ ಯಾರಿಗೆ ಚೆನ್ನಾಗಿ ಗೊತ್ತು ಹೇಳಿ? ಸರಿಯಾದ ಸಮಯಕ್ಕೆ ಬೀಜಗಳ ಬಿತ್ತನೆ ಮಾಡಲಾಗಿದೆ.
12: ನಾನು ಬೆಳೆ ಬೆಳೆಯುವ ಬೀಜಗಳ ಬಗ್ಗೆ ಮಾತಾಡ್ತಾ ಇಲ್ಲ, ನಾನು NPS ಸಂಚಯ್ ಬಗ್ಗೆ ಮಾತಾಡ್ತಾ ಇದ್ದೀನಿ.
13: ಗುರುಗಳೇ, NPS ಸಂಚಯ್ ಹಂಗಂದ್ರೇನು?
12: NPS ಸಂಚಯ್ ಭಾರತ ಸರ್ಕಾರದ ಪ್ರಾಧಿಕಾರವಾದ PFRDA ನಡೆಸುವ ಪಿಂಚಣಿ ಯೋಜನೆಯಾಗಿದೆ. ಕೇವಲ 250 ರೂಪಾಯಿಯೊಂದಿಗೆ ನಿಮ್ಮ ಖಾತೆಯನ್ನ ತೆರೆಯಿರಿ ಮತ್ತು ಕೊಡುಗೆ ನೀಡುವುದನ್ನ ಮುಂದುವರಿಸಿ. ನಿಮ್ಮ ವೃದ್ಧಾಪ್ಯದಲ್ಲಿ ನಿಮಗೆ ಮಾಸಿಕ ಪಿಂಚಣಿ ಸಿಗುತ್ತೆ. ಇಂದು NPS ಸಂಚಯ್ನಲ್ಲಿ ಉಳಿತಾಯವನ್ನು ಪ್ರಾರಂಭಿಸಿ ಮತ್ತು ನಿಮ್ಮ ಭವಿಷ್ಯವನ್ನು ಸುರಕ್ಷಿತಗೊಳಿಸಿ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರ ಅಥವಾ ನಿಮ್ಮ ಬ್ಯಾಂಕ್ ಅನ್ನು ಸಂಪರ್ಕಿಸಿ. NPS ಸಂಚಯನೊಂದಿಗೆ ಭವಿಷ್ಯಕ್ಕೆ ಸಿದ್ಧರಾಗಿರಿ.
14: ಅರೆ ಮೋಹನ್ ಭಾಯ್, ಕಾಫಿ ಬಿಜಿ ಲಗ್ ರಹೆ ಹೋ.
15: ಮೈ ಸೋಚ ರಹಾ ಹೂ ಕಿ ಬಿಸ್ನೆಸ್ ಶುರು ಕರೂ. ಏಕ್ ಏಜೆಂಟ್ ನೇ ಕಹಾ ಕಿ ಮುದ್ರಾ ಲೋನ್ ಜಲ್ದಿ ಸ್ಯಾಂಕ್ಷನ್ ಕರ್ವಾ ದೇಗಾ, ಬಸ್ ಪ್ರೋಸೆಸಿಂಗ್ ಫೀಸ್ ಔರ್ ಲೀಗಲ್ ಫೀಸ್ ದೇನಿ ಹೋಗಿ. ಪೇಮೆಂಟ್ ಲಿಂಕ್ ಭಿ ಭೇಜಾ ಹೈ.
14: ಅರೆ ಮೋಹನ್ ಭಾಯ್, ಪ್ರಧಾನ ಮಂತ್ರಿ ಮುದ್ರಾ ಯೋಜನಾ ಮೇ ಕೋಯಿ ಏಜೆಂಟ್ ನಹೀ ಹೋತಾ ಹೈ. ಧೋಖೆಬಾಜ್ ನಕಲಿ ವೆಬ್ಸೈಟ್, ಸ್ಯಾಂಕ್ಷನ್ ಲೆಟರ್ಸ್ ಔರ್ ದಸ್ತಖತ್ ಸೇ ಲೋಗೋ ಕೋ ಫಸಾತೇ ಹೈ.
15: ಸಚ್?
14: ಸೀಧಾ ಬ್ಯಾಂಕ್ ಯಾ ವಿತ್ತ ಸಂಸ್ಥಾ ಮೇ ಜಾಓ ಯಾ ಸರ್ಕಾರಿ ವೆಬ್ಸೈಟ್ ಸೇ ಲೋನ್ ಅಪ್ಲೈ ಕರೋ. ಸತರ್ಕ.

0: और ऑनलाइन ठगों से बचें।
1: समझ गया।
2: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
3: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
2: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
3: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
2: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
4: ಕೃಷಿ ರಂಗದಲ್ಲಿ ಇನ್ನು ಮುಂದೆ ಕೇಳೋಣ. ಜಮಖಂಡಿ ತಾಲೂಕು ಮಧುರಕಂಡಿಯ ಬೀರಪ್ಪ, ಕರಿಯಪ್ಪ, ಬಿಜಿಗಾರ ಹಾಗೂ ಸಂಘಟಕರಿಂದ ಡೊಳ್ಳಿನ ಪದಗಳನ್ನು.

ಇದುವರೆಗೆ ಜಮಖಂಡಿ ತಾಲೂಕು ಮದರಗಂಡಿಯ ಬೀರಪ್ಪ ಕರಿಯಪ್ಪ ಬಿಜಿಗರ ಹಾಗೂ ಸಂಗಡಿಗರಿಂದ ಡೊಳ್ಳಿನ ಪದ ಕೇಳಿದಿರಿ. ಇದು ಇಂದಿನ ಕೃಷಿರಂಗ.

ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆಗಳು, ನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳುತ್ತೀರಿ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿದ್ಯಾ ಭಟ್. ಮುಖ್ಯಾಂಶಗಳು: ಪಾಕಿಸ್ತಾನದೊಂದಿಗಿನ ಸಿಂಧೂ ನದಿ ನೀರು ಹಂಚಿಕೆ ಒಪ್ಪಂದ ಅಮಾನತು ಮುಂದುವರಿಕೆ, ಭಾರತದಿಂದ ದೃಢ ಸಂದೇಶ. ರಕ್ಷಣಾ ಪಡೆಗಳ ಬಲವರ್ಧನೆಗೆ 52,000 ಕೋಟಿ ರೂಪಾಯಿ ವೆಚ್ಚದ ಶಸ್ತಾಸ್ತ ಖರೀದಿಗೆ ರಕ್ಷಣಾ ಸ್ವಾಧೀನ ಮಂಡಳಿ ಅನುಮೋದನೆ. $1 ಟ್ರಿಲಿಯನ್ ರಫ್ತು ಗುರಿ ತಲುಪುವತ್ತ ಭಾರತ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ತೋತಾಪುರಿ ಮಾವು ಬೆಳೆಗಾರರ ಸಮಸ್ಯೆ ಅಧ್ಯಯನ ನಡೆಸಲು ಉನ್ನತ ಮಟ್ಟದ ಸಮಿತಿ ರಚನೆಗೆ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಆದೇಶ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ 32ರ ಸುತ್ತಿನಲ್ಲಿ ಇಂದು ಆಸ್ಟ್ರೇಲಿಯಾ ಈಜಿಪ್ಟ್ ಮುಖಾಮುಖಿ. ವಾರ್ತೆಗಳ ವಿವರ: ಪಾಕಿಸ್ತಾನವು ಗಡಿಯಾಚೆಗಿನ ಭಯೋತ್ಪಾದನೆಗೆ ನಿರಂತರವಾಗಿ ಬೆಂಬಲ ನೀಡುತ್ತಿರುವುದನ್ನು ಖಂಡಿಸಿರುವ ಭಾರತ, ಸಿಂಧೂ ನದಿ ನೀರು ಹಂಚಿಕೆ ಒಪ್ಪಂದ ಐಡಿಬ್ಲ್ಯೂಟಿ ಸದ್ಯಕ್ಕೆ ಅಮಾನತ್ತಿನಲ್ಲೇ ಮುಂದುವರಿಯಲಿದೆ ಎಂದು ಪುನರುಚ್ಚರಿಸಿದೆ. ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಇಂದು ಮಾತನಾಡಿದ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್, ಪಾಕಿಸ್ತಾನವು ಭಯೋತ್ಪಾದನೆಗೆ ನೀಡುತ್ತಿರುವ ಬೆಂಬಲವನ್ನು ಶಾಶ್ವತವಾಗಿ ಕೈಬಿಡಬೇಕು ಎಂದು ಸ್ಪಷ್ಟಪಡಿಸಿದ್ದಾರೆ. ಬಾಂಗ್ಲಾದೇಶದ ತೀಸ್ತಾ ನದಿ ಸಮಗ್ರ ನಿರ್ವಹಣೆ ಯೋಜನೆ ಕುರಿತು ಮಾತನಾಡಿದ ಅವರು, ಈ ವಿಷಯದಲ್ಲಿನ ಎಲ್ಲಾ ಬೆಳವಣಿಗೆಗಳನ್ನು ಪರಿಗಣಿಸಿ ಭಾರತವು ತನ್ನ ಮುಂದಿನ ನಿರ್ಧಾರ ಕೈಗೊಳ್ಳಲಿದೆ ಮತ್ತು ಯೋಜನೆಗೆ ಸಂಬಂಧಿಸಿದ ಭಾರತದ ನಿಲುವನ್ನು ಈಗಾಗಲೇ ಬಾಂಗ್ಲಾದೇಶಕ್ಕೆ ತಿಳಿಸಲಾಗಿದೆ ಎಂದಿದ್ದಾರೆ. ಇದೇ ವೇಳೆ ವೆನೆಜುವೆಲಾದಿಂದ ತರಲಾದ ಭಾರತೀಯ ನಾವಿಕನ ಮೃತದೇಹದಿಂದ ಪ್ರಮುಖ ಅಂಗಾಂಗಗಳನ್ನು ತೆಗೆದುಹಾಕಲಾಗಿದೆ ಎಂಬ ವರದಿಗಳಿಗೆ ಪ್ರತಿಕ್ರಿಯಿಸಿದ ವಕ್ತಾರರು, ಈ ಗಂಭೀರ ಘಟನೆಯ ಕುರಿತು ತುರ್ತು ತನಿಖೆ ನಡೆಸುವಂತೆ ವೆನೆಜುವೆಲಾ ಸರ್ಕಾರಕ್ಕೆ ಭಾರತ ವಿನಂತಿಸಿದೆ ಎಂದು ಮಾಹಿತಿ ನೀಡಿದ್ದಾರೆ. ಭಾರತೀಯ ರಕ್ಷಣಾ ಪಡೆಗಳ ಯುದ್ದ ಸನ್ನದ್ದತೆಯನ್ನು ಹೆಚ್ಚಿಸುವ ನಿಟ್ಟನಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ರಕ್ಷಣಾ ಸ್ವಾಧೀನ ಮಂಡಳಿ ಡಿಎಸಿ ಸಭೆಯು ಸುಮಾರು 52,000 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಖರೀದಿ ಪ್ರಸ್ತಾಪಗಳಿಗೆ ಆಡಳಿತಾತ್ಮಕ ಅನುಮೋದನೆ ನೀಡಿದೆ. 3 ರಕ್ಷಣಾ ಪಡೆಗಳ ಆಧುನೀಕರಣಕ್ಕೆ ಪೂರಕವಾಗಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಭೂಸೇನೆಯ ಬಲವರ್ಧನೆಗಾಗಿ ಆಕಾಶ್ ತರಂಗ್, ಡ್ರೋನ್ ನಿರೋಧಕ ವಿದ್ಯುನ್ಮಾನ ಯುದ್ದ ವ್ಯವಸ್ಥೆ, ಆಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್, ಮಧ್ಯಮ ಶ್ರೇಣಿಯ ಮೇಲ್ಮೈನಿಂದ ಗಾಳಿಗೆ ಚಿಮ್ಮುವ ಕ್ಷಿಪಣಿ ಹಾಗೂ ಜೆಟ್ ಆಧಾರಿತ ಕಾಮಿಕಾಜೆ ಡ್ರೋನ್ ವ್ಯವಸ್ಥೆಗಳ ಖರೀದಿಗೆ ಒಪ್ಪಿಗೆ ನೀಡಲಾಗಿದೆ. ಈ ಅತ್ಯಾಧುನಿಕ ತಂತ್ರಜ್ಞಾನಗಳು ಶತ್ರುಗಳ ವಾಯುಪಡೆ ಹಾಗೂ ಯುದ್ದ ಟ್ಯಾಂಕ್ಗಳ ದಾಳಿಯನ್ನು ಸಮರ್ಥವಾಗಿ ಎದುರಿಸಲು ಭೂಸೇನೆಗೆ ನೆರವಾಗಲಿವೆ. ನೌಕಾಸೇನೆಗಾಗಿ ಶತ್ರುಗಳ ಚಲನವಲನ ನಿಯಂತ್ರಿಸುವ ಮೈನ್ಗಳು, ಹಡಗು ಆಧಾರಿತ ಕಣ್ಗಾವಲು ಡ್ರೋನ್ ಹಾಗೂ ಉಡ್ಡಯನ ವ್ಯವಸ್ಥೆ ಪರೀಕ್ಷಾ ಸೌಲಭ್ಯಕ್ಕೆ ಅನುಮೋದನೆ ನೀಡಲಾಗಿದೆ. ವಾಯುಸೇನೆಯ ನಿರಂತರ ಮತ್ತು ಕಣ್ಗಾವಲು ಸಾಮರ್ಥ್ಯವನ್ನು ಹೆಚ್ಚಿಸಲು ಹೈ ಆಲ್ಟಿಟ್ಯೂಡ್ ಸ್ಯೂಡೋ ಸ್ಯಾಟಲೈಟ್ ಖರೀದಿಗೆ ಮಂಡಳಿಯು ಹಸಿರು ನಿಶಾನೆ ತೋರಿದೆ. ರಫ್ತು ಗುರಿಯನ್ನು ತಲುಪುವತ್ತ

0: ದೃಢವಾಗಿ ಸಾಗಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ನಡೆದ ವಾಣಿಜ್ಯ ಮಂಡಳಿ ಸಭೆಯಲ್ಲಿ ಮಾತನಾಡಿದ ಅವರು, ವಾರ್ಷಿಕ ರಫ್ತು ಗುರಿಯ ಪೈಕಿ ಸುಮಾರು ಶೇಕಡಾ 15ರಷ್ಟನ್ನು ಮೊದಲ ತ್ರೈಮಾಸಿಕದಲ್ಲೇ ದಾಖಲಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಈ ಗುರಿ ತಲುಪಲು ಸರಕುಗಳ ರಫ್ತನ್ನು 530 ಬಿಲಿಯನ್ $ಗೆ ಹಾಗೂ ಸೇವಾ ರಫ್ತನ್ನು 470 ಬಿಲಿಯನ್ $ಗೆ ಹೆಚ್ಚಿಸಬೇಕಿದೆ. ಮೊದಲ ತ್ರೈಮಾಸಿಕದಲ್ಲಿ ಸರಕು ರಫ್ತು ಶೇಕಡಾ 15 ಹಾಗೂ ಸೇವಾ ರಫ್ತು ಶೇಕಡಾ 10ರಿಂದ 11ರಷ್ಟು ಪ್ರಗತಿ ಕಾಣುವ ನಿರೀಕ್ಷೆ ಇದೆ ಎಂದು ಹೇಳಿದರು. ದೇಶದ ರಫ್ತು ಕಾರ್ಯತಂತ್ರವು ಎಲ್ಲರನ್ನೂ ಒಳಗೊಂಡಿದ್ದು, ಸಣ್ಣ ಮತ್ತು ಬೃಹತ್ ಕೈಗಾರಿಕೆಗಳಿಗೆ ಸಮಾನ ಅವಕಾಶ ಕಲ್ಪಿಸಲಾಗುತ್ತಿದೆ ಎಂದು ಅವರು ಹೇಳಿದರು. ಕೇವಲ ಸಮಸ್ಯೆಗಳನ್ನು ಗುರುತಿಸುವುದು ಮಾತ್ರವಲ್ಲದೆ ಸವಾಲುಗಳಿಗೆ ಸೂಕ್ತ ಪರಿಹಾರಗಳನ್ನು ರೂಪಿಸುವುದೇ ಆದರ್ಶ ವಿಧಾನಸಭೆಯ ಪ್ರಾಥಮಿಕ ಗುರಿಯಾಗಬೇಕು ಎಂದು ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ತಿಳಿಸಿದ್ದಾರೆ. ಪಶ್ಚಿಮ ಬಂಗಾಳ ವಿಧಾನಸಭೆಯ ನೂತನ ಶಾಸಕರಿಗಾಗಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಸಾಮಾನ್ಯ ಜನರ ಆಶೋತ್ತರಗಳು ರಾಜ್ಯದ ಅಭಿವೃದ್ದಿಯೊಂದಿಗೆ ಹಾಸುಹೊಕ್ಕಾಗಿರುತ್ತವೆ ಎಂದು ಅವರು ಹೇಳಿದರು. ಶಾಸಕರು ಸದನದ ಹಳೆಯ ಚರ್ಚೆಗಳನ್ನು ಕೂಲಂಕುಷವಾಗಿ ಅಧ್ಯಯನ ನಡೆಸಬೇಕು ಎಂದು ಸಲಹೆ ನೀಡಿದರು. ಅಧಿವೇಶನಗಳಲ್ಲಿ ನಿಖರ ಮಾಹಿತಿ ಆಧಾರಿತ ಚರ್ಚೆಗಳತ್ತ ಗಮನ ಹರಿಸಬೇಕು ಮತ್ತು ನಿರಂತರ ಕಲಿಕಾ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳಬೇಕು. ಪ್ರಸ್ತುತ ಡಿಜಿಟಲ್ ಹಾಗೂ ಕೃತಕ ಬುದ್ದಿಮತ್ತೆಯ ಯುಗದಲ್ಲಿ ಜಾಗತಿಕ ವಿದ್ಯಮಾನಗಳ ಬಗ್ಗೆ ಅರಿವಿರಲು ಡಿಜಿಟಲ್ ಕಲಿಕೆಯನ್ನು ರೂಢಿಸಿಕೊಳ್ಳಬೇಕು ಮತ್ತು ಸದನದಲ್ಲಿ ಗರಿಷ್ಠ ಸಮಯ ಉಪಸ್ಥಿತರಿದ್ದು ಕಲಾಪದ ಸೂಕ್ಷ್ಮತೆಗಳನ್ನು ಕಲಿಯಬೇಕು ಎಂದು ಪ್ರೋತ್ಸಾಹಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಆಂಧ್ರಪ್ರದೇಶದ ತೋತಾಪುರಿ ಮಾವು ಬೆಳೆಗಾರರು ಎದುರಿಸುತ್ತಿರುವ ಸವಾಲುಗಳು ಮತ್ತು ಬಿಕ್ಕಟ್ಟುಗಳ ಕುರಿತು ಸಮಗ್ರ ಅಧ್ಯಯನ ನಡೆಸಲು ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ICAR ಅಡಿಯಲ್ಲಿ ಉನ್ನತ ಮಟ್ಟದ ತಜ್ಞರ ಸಮಿತಿಯೊಂದನ್ನು ರಚಿಸುವಂತೆ ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಇಂದು ಆದೇಶಿಸಿದ್ದಾರೆ. ಕೇಂದ್ರ ಸಚಿವರು ಇತ್ತೀಚೆಗೆ ಆಂಧ್ರಪ್ರದೇಶಕ್ಕೆ ಭೇಟಿ ನೀಡಿದ್ದ ಸಂದರ್ಭದಲ್ಲಿ ಸಂಸ್ಕರಣಾ ಉದ್ಯಮಕ್ಕಾಗಿ ವ್ಯಾಪಕವಾಗಿ ಬೆಳೆಯಲಾಗುವ ತೋತಾಪುರಿ ಮಾವಿನ ತಳಿಯ ಬೆಲೆಯು ಇತ್ತೀಚಿನ ತಿಂಗಳುಗಳಲ್ಲಿ ತೀವ್ರವಾಗಿ ಕುಸಿದಿದೆ ಎಂದು ಸ್ಥಳೀಯ ರೈತರು ಸಚಿವರ ಗಮನಕ್ಕೆ ತಂದಿದ್ದರು. ಈ ಹಿನ್ನೆಲೆಯಲ್ಲಿ ಕೃಷಿ ಸಚಿವರು ಈ ತ್ವರಿತ ಕ್ರಮ ಕೈಗೊಂಡಿದ್ದಾರೆ. ತೋತಾಪುರಿ ಮಾವು ಬೆಳೆಗಾರರ ಆದಾಯ ಮತ್ತು ಜೀವನೋಪಾಯವನ್ನು ರಕ್ಷಿಸುವುದು ಸರ್ಕಾರದ ಆದ್ಯತೆಯಾಗಿದೆ ಎಂದು ಸಚಿವರು ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಟೆಲಿವಿಷನ್ ರೇಟಿಂಗ್ ಪಾಲಿಸಿ 2026 ಅಡಿಯಲ್ಲಿ ತನ್ನ ಪರವಾನಿಗೆ ನವೀಕರಣಗೊಳ್ಳುವವರೆಗೆ ಸುದ್ದಿ ಮತ್ತು ಸುದ್ದಿರಹಿತ ಎರಡು ವಿಭಾಗಗಳ ಟೆಲಿವಿಷನ್ ರೇಟಿಂಗ್ ಟಿಆರ್ಪಿಗಳನ್ನು ಪ್ರಕಟಿಸುವುದನ್ನು ತಕ್ಷಣದಿಂದಲೇ ಸ್ಥಗಿತಗೊಳಿಸುವಂತೆ ಬ್ರಾಡ್ಕಾಸ್ಟ್ ಆಡಿಯನ್ಸ್ ರಿಸರ್ಚ್ ಕೌನ್ಸಿಲ್ BARC ಸಂಸ್ಥೆಗೆ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯವು ನಿರ್ದೇಶನ ನೀಡಿದೆ. ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ಪರಿಚಯಿಸಿರುವ ನೂತನ ನಿಯಂತ್ರಣ ಚೌಕಟ್ಟಿಗೆ ಸಂಪೂರ್ಣವಾಗಿ ಬದ್ದವಾಗಿರುವ ಬಗ್ಗೆ ಪ್ರಮಾಣೀಕರಣಗೊಂಡು ಪರವಾನಗಿ ನವೀಕರಣಗೊಳ್ಳುವವರೆಗೆ BARC ಸಂಸ್ಥೆಯ ರೇಟಿಂಗ್ ಕಾರ್ಯಾಚರಣೆಗೆ ಈ ನಿರ್ದೇಶನವು ತಾತ್ಕಾಲಿಕ ತಡೆ ನೀಡಿದೆ. ಹೊಸ ಆಧಾರ್ ಮೊಬೈಲ್ ಆಪ್ ಮೂಲಕ ಆಧಾರ್ ಕಾರ್ಡ್ಗೆ ಇಮೇಲ್ ಐಡಿ ಲಿಂಕ್ ಮಾಡುವ ಸೌಲಭ್ಯಕ್ಕೆ ಭಾರೀ ಸ್ಪಂದನೆ ಸಿಕ್ಕಿದ್ದು, ಸೇವೆ ಆರಂಭವಾದ ಕೇವಲ 2 ದಿನಗಳಲ್ಲಿ 2,05,000ಕ್ಕೂ ಹೆಚ್ಚು ನಾಗರಿಕರು ತಮ್ಮ ಇಮೇಲ್ ಐಡಿಗಳನ್ನು ನವೀಕರಿಸಿದ್ದಾರೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. UIDAI ಕಲ್ಪಿಸಿರುವ ಈ ನೂತನ ಸೌಲಭ್ಯದಿಂದಾಗಿ ಸಾರ್ವಜನಿಕರು ಯಾವುದೇ ಆಧಾರ್ ಕೇಂದ್ರಕ್ಕೆ ಭೇಟಿ ನೀಡದೆ ನೇರವಾಗಿ ತಮ್ಮ ಸ್ಮಾರ್ಟ್ಫೋನ್ ಮೂಲಕವೇ ಇಮೇಲ್ ಅಪ್ಡೇಟ್ ಮಾಡಿಕೊಳ್ಳಬಹುದು. ಇದೇ ಜುಲೈ 1ರಿಂದ ಜಾರಿಗೆ ಬಂದಿರುವ ಈ ಸೇವೆಯನ್ನು ಮುಂದಿನ 6 ತಿಂಗಳವರೆಗೆ ಉಚಿತವಾಗಿ ನೀಡಲಾಗುತ್ತಿದೆ. ಅಯೋಧ್ಯೆಯ ಶ್ರೀರಾಮ ಮಂದಿರದ ಕಾಣಿಕೆ ಹಣ ಕಳ್ಳತನದ ಘಟನೆಯನ್ನು ಬಳಸಿಕೊಂಡು ಸಮಾಜದಲ್ಲಿ ಒಡಕು ಮೂಡಿಸಲು ಯತ್ನಿಸುತ್ತಿರುವ ದೇಶ ವಿರೋಧಿ ಶಕ್ತಿಗಳ ತಂತ್ರಗಳಿಗೆ ಭಕ್ತರು ಒಳಗಾಗಬಾರದು ಎಂದು ರಾಷ್ಟೀಯ ಸ್ವಯಂ ಸೇವಕ ಸಂಘ ಆರ್ಎಸ್ಎಸ್ ಮನವಿ ಮಾಡಿದೆ. ಈ ಕಠಿಣ ಸಂದರ್ಭದಲ್ಲಿ ಸಾರ್ವಜನಿಕರು ತೀವ್ರ ಸಂಯಮ

0: ಮತ್ತು ಒಗ್ಗಟ್ಟನ್ನು ಪ್ರದರ್ಶಿಸುವ ಮೂಲಕ ಪಿತೂರಿಗಳನ್ನು ವಿಫಲಗೊಳಿಸಬೇಕು ಎಂದು ಸಂಘ ಕರೆ ನೀಡಿದೆ. ಈ ಕುರಿತು ಹೇಳಿಕೆ ನೀಡಿರುವ ಆರ್ಎಸ್ಎಸ್ ಸರಕಾರ್ಯವಾಹ ದತ್ತಾತ್ರೇಯ ಹೊಸಬಾಳೆ ಕಳ್ಳತನದ ಘಟನೆಯು ರಾಮಭಕ್ತರ ಭಾವನೆಗಳಿಗೆ ಧಕ್ಕೆ ತಂದಿದೆ ಎಂದಿದ್ದಾರೆ. ಉತ್ತರ ಪ್ರದೇಶ ಸರ್ಕಾರವು ಈಗಾಗಲೇ ವಿಶೇಷ ತನಿಖಾ ತಂಡವನ್ನು ರಚಿಸಿ ಕಾನೂನು ಪ್ರಕ್ರಿಯೆ ಆರಂಭಿಸಿದ್ದು ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆಯಾಗಬೇಕು ಎಂದು ಒತ್ತಾಯಿಸಿದ್ದಾರೆ. ಭದ್ರತಾ ಕಾಳಜಿ ಹಾಗೂ ದುರುಪಯೋಗದ ಹಿನ್ನೆಲೆಯಲ್ಲಿ ಬಿಎಟಿ, ಬಿಎಂಎಸ್, ಐಪೋಕ್ಲಿ ಅಯಾನ್ ಮತ್ತು ಲಾಸೆಜಿ ಎಂಬ ಮೂರು ಮೊಬೈಲ್ ಅಪ್ಲಿಕೇಶನ್ಗಳನ್ನು ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ಸ್ಟೋರ್ನಿಂದ ತಕ್ಷಣವೇ ತೆರವುಗೊಳಿಸುವಂತೆ ಕೇಂದ್ರ ಸರ್ಕಾರ ಆದೇಶಿಸಿದೆ. ಈ ಆಪ್ಗಳ ಮೂಲಕ ಇ ರಿಕ್ಷಾಗಳು ಸೇರಿದಂತೆ ವಿದ್ಯುತ್ ಚಾಲಿತ ವಾಹನಗಳನ್ನು ರಿಮೋಟ್ ಕಂಟ್ರೋಲ್ ಮೂಲಕ ದೂರದಿಂದಲೇ ನಿಷ್ಕ್ರಿಯಗೊಳಿಸಲಾಗುತ್ತಿದೆ ಎಂಬ ಗಂಭೀರ ಆರೋಪಗಳು ಕೇಳಿಬಂದ ಬೆನ್ನಲ್ಲೇ ಈ ಕ್ರಮ ಕೈಗೊಳ್ಳಲಾಗಿದೆ. ಟೆಕ್ಸಾಸ್ನ ಆರ್ಲಿಂಗ್ಟನ್ನಲ್ಲಿ ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 32ರ ಸುತ್ತಿನ ಪಂದ್ಯದಲ್ಲಿ ಇಂದು ಆಸ್ಟ್ರೇಲಿಯಾ ಮತ್ತು ಈಜಿಪ್ಟ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 11:30ಕ್ಕೆ ಆರಂಭವಾಗಲಿದೆ. ಫ್ಲೋರಿಡಾದ ಮಯಾಮಿ ಗಾರ್ಡನ್ಸ್ನಲ್ಲಿ ಭಾರತೀಯ ಕಾಲಮಾನ ನಾಳೆ ಮುಂಜಾನೆ 3:30ಕ್ಕೆ ನಡೆಯಲಿರುವ ಅರ್ಜೆಂಟೀನಾ ಮತ್ತು ಕಾಬೋವರ್ಡೆ ತಂಡಗಳು ಸೆಣಸಲಿವೆ. ಸ್ವಿಟ್ಜರ್ಲ್ಯಾಂಡ್, ಸ್ಪೇನ್, ಪೋರ್ಚುಗಲ್, ಬೆಲ್ಜಿಯಂ, ಅಮೆರಿಕ, ಇಂಗ್ಲೆಂಡ್, ಮೆಕ್ಸಿಕೋ, ಫ್ರಾನ್ಸ್, ನಾರ್ವೆ, ಕೆನಡಾ, ಮೊರಾಕೋ, ಬ್ರೆಜಿಲ್ ಮತ್ತು ಪೆರಾಗ್ವೆ ತಂಡಗಳು ಈಗಾಗಲೇ 16 ಸುತ್ತಿಗೆ ಪ್ರವೇಶಿಸಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಾಕಿಸ್ತಾನದೊಂದಿಗೆ ಸಿಂಧೂ ನದಿ ನೀರು ಹಂಚಿಕೆ ಒಪ್ಪಂದ ಅಮಾನತು ಮುಂದುವರಿಕೆ, ಭಾರತದಿಂದ ದೃಢ ಸಂದೇಶ. ರಕ್ಷಣಾ ಪಡೆಗಳ ಬಲವರ್ಧನೆಗೆ 52,000 ಕೋಟಿ ರೂಪಾಯಿ ವೆಚ್ಚದ ಶಸ್ತಾಸ್ತ ಖರೀದಿಗೆ ರಕ್ಷಣಾ ಸ್ವಾಧೀನ ಮಂಡಳಿ ಅನುಮೋದನೆ. $1 ಟ್ರಿಲಿಯನ್ ರಫ್ತು ಗುರಿ ತಲುಪುವತ್ತ ಭಾರತ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ತೋತಾಪುರಿ ಮಾವು ಬೆಳೆಗಾರರ ಸಮಸ್ಯೆ ಅಧ್ಯಯನ ನಡೆಸಲು ಉನ್ನತ ಮಟ್ಟದ ಸಮಿತಿ ರಚನೆಗೆ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಆದೇಶ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ 32ರ ಸುತ್ತಿನಲ್ಲಿ ಇಂದು ಆಸ್ಟ್ರೇಲಿಯಾ ಈಜಿಪ್ಟ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05ಕ್ಕೆ.
1: ಆಕಾಶವಾಣಿ ಧಾರವಾಡ.
2: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
3: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
2: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
3: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
2: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನ್ನಿಂಗ್ಹ್ಯಾಮ್ ರೋಡ್.
1: ಆಕಾಶವಾಣಿ ಧಾರವಾಡ.

0: ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಕಾರ್ಯಕ್ರಮದಲ್ಲಿ ಹಿರಿಯ ಸಾಹಿತಿಗಳು, ಜಾನಪದ ವಿದ್ವಾಂಸರಾದ ಗೋರು ಚನ್ನಬಸಪ್ಪ ಅವರೊಂದಿಗೆ ಸಂದರ್ಶನ ಕೇಳೋಣ. ಇವರನ್ನು ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣೇಕ್.
1: ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೆ, ಸಾಹಿತಿಗಳಾಗಿ, ಜಾನಪದ ವಿದ್ವಾಂಸರಾಗಿ, ಶಿಕ್ಷಕರಾಗಿ, ಕನ್ನಡ ಸಾಹಿತ್ಯ ಪರಿಷತ್ತಿನಂತಹ ಸಂಸ್ಥೆಗಳ ಆಡಳಿತಗಾರರಾಗಿ ಕನ್ನಡ ನಾಡಿನಲ್ಲಿ ಸಾಕಷ್ಟು ಹೆಸರುವಾಸಿಗಳಾದವರು ಗೋರು ಚನ್ನಬಸಪ್ಪ ಅವರು. ಕೇಳುಗರೆ, ನಿಮ್ಮ ಪರವಾಗಿ ಹಾಗೂ ಆಕಾಶವಾಣಿ ಪರವಾಗಿ ನಾನು ಗೋರು ಚನ್ನಬಸಪ್ಪ ಅವರಿಗೆ ಸ್ವಾಗತವನ್ನ ಬಯಸ್ತೀನಿ.
2: ವಂದನೆಗಳು.
1: ಈಗ ತಾವು ಕನ್ನಡ ಸಾಹಿತ್ಯ ಲೋಕಕ್ಕೆ, ಅದರಲ್ಲೂ ಈ ಜಾನಪದ ಕ್ಷೇತ್ರಕ್ಕೆ ಅಪಾರ ಸೇವೆಯನ್ನ ಸಲ್ಲಿಸಿದಿರಿ. ಈ ಕ್ಷೇತ್ರನೇ ಆಯ್ಕೆಯನ್ನ ಯಾಕೆ ಮಾಡ್ಕೊಂಡಿದ್ದೀರಿ?
2: ನಾನು ಹುಟ್ಟಿದ್ದು ಒಂದು ಸಾಮಾನ್ಯ ಹಳ್ಳಿಯಲ್ಲಿ. ಸಹಜವಾಗಿ ಆ ಗ್ರಾಮೀಣ ವಾತಾವರಣ ನಮ್ಮಲ್ಲಿ ಆ ಪ್ರೇರಣೆ ಉಂಟು ಮಾಡುದು. ಬಾಲ್ಯದಲ್ಲೇ ನಮ್ಮ ತಾಯಿ ಒಳ್ಳೆ ಜನಪದ ಗೀತೆಗಳನ್ನು ಹಾಡ್ತಾ ಇದ್ರು. ಅವ್ರು ಬೀಸುವಾಗ, ಕುಟ್ಟುವಾಗ ಅದು ಸಹಜವಾಗಿ ಪ್ರಭಾವ ಬೀರ್ತು. ಮತ್ತೆ ನಮ್ಮಲ್ಲಿ ಒಬ್ಬರು ಒಳ್ಳೆ ಜನಪದ ಗಾಯಕರಿದ್ರು, KR ಲಿಂಗಪ್ಪನವರು ಅಂತ. ಅವರು ಮತ್ತೆ ಕರೀಂ ಖಾನ್, ಅವರ ಇಬ್ಬರು ಸಭೆಗಳಲ್ಲಿ ಹಾಡೋದನ್ನ ಕೇಳಿ ಈ ಜನಪದ ಸಾಹಿತ್ಯದಲ್ಲಿ ಎಷ್ಟೊಂದು ಸತ್ವ ಇದೆ ಅಂತ ಸಹಜವಾಗಿ ಆಸಕ್ತಿ ಉಂಟಾಯಿತು. ಆಮೇಲೆ ನಾನು ಸಂಗ್ರಹ ಮಾಡಲಿಕ್ಕೆ ಶುರು ಮಾಡಿದೆ. ಆ ಆಸಕ್ತಿ ಬೆಳೀತಾ ಬಂದಾಗ ನಮ್ಮ ಕ್ಷೇತ್ರ ಕಾರ್ಯ ವಿಸ್ತಾರ ಆಗ್ತಾ ಬಂತು.
1: ಈಗ ತಾವು ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರರು ಹೌದು. ಈ ಸ್ವಾತಂತ್ರ್ಯ ಚಳವಳಿಗೆ ತಾವು ಧುಮುಕಿದ್ದೆ ಹೆಂಗ, ಅದರ ಒಂದೆರಡು ಸವಿ ನೆನಪುಗಳನ್ನ ನಮ್ಮ ಜೊತೆಗೆ ಹೇಳ್ತೀರಾ?
2: ಸ್ವಾತಂತ್ರ್ಯ ಹೋರಾಟಕ್ಕೆ ನಾನು

ಮಾಧ್ಯಮಿಕ ಶಾಲೆ ಇದ್ದು ಆ ಕಾಲದಲ್ಲಿ ಜಂಪುರ ಅಂತ ಇದೆ ನಮ್ಮ ಊರಿಗೆ ಹತ್ತಿರ ಒಂದು ಸಣ್ಣ ಪಟ್ಟಣ. ಅಲ್ಲಿಗೆ ಹೆಚ್ಚು ಜನ ಆಗಿಂದಾಗೆ ಸ್ವಾತಂತ್ರ್ಯ ಹೋರಾಟಕ್ಕೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳು ನಡೀತಾ ಇದ್ವು. ಆ ಚಳುವಳಿ ಸಂದರ್ಭದಲ್ಲಿ ರಾಷ್ಟ್ರ ನಾಯಕರು ರಾಜ್ಯ ನಾಯಕರು ಎಲ್ಲ ಬರ್ತಾ ಇದ್ರು. ಅವರ ಮಾತುಗಳನ್ನು ಕೇಳಿದಾಗ ಸಹ ನಮಗೆ ಆಸಕ್ತಿ ಉಂಟಾಯಿತು. ನಾವು ಸ್ವಯಂ ಸೇವಕರಾಗಿ ಕೆಲಸ ಮಾಡಿದ್ವಿ. ಆ ಸಂದರ್ಭದಲ್ಲಿ ಒಂದು ಸಂದರ್ಭ ನಾನು ಆಗಿಂದಾಗೆ ನೆನಪು ಮಾಡಿಕೊಳ್ಳೋದಂದರೆ, ಕಳ್ಳಿ ತಿಪ್ಪಣ್ಣ ಶಾಸ್ತ್ರಿ ಅಂತ ಬಹಳ ಪ್ರಸಿದ್ಧವಾದಂತಹ ಕೀರ್ತನಕಾರರು, ಒಳ್ಳೆಯ ವಾಗ್ಮಿಗಳು, ಅವರ ಮಾತುಗೆ ಕೇಳಲಿಕ್ಕೆ ಸಹಸ್ರಾರು ಜನ ಸೇರ್ತಿದ್ರು ಆ ಕಾಲದಲ್ಲಿ. ಅವರು ನಮ್ಮ ಅಜ್ಜಂಪುರಕ್ಕೆ ಬರಬೇಕಾಗಿತ್ತು. ಅವ್ರು ಬಂದಾಗ ಅವರೇ ಅತಿಥಿ ಅಂತ ಹೇಳಿ ಅವರಿಗೊಂದು ಕುರ್ಚಿ ಹಾಕ್ಲಿಕ್ಕೂ ನಮ್ಮಲ್ಲಿ ಅವಕಾಶ ಇರಲಿಲ್ಲ. ನಮ್ಮಲ್ಲಿ ಕುರ್ಚಿಗಳಿರಲಿಲ್ಲ. ಯಾರ್ದೋ ಮಳೆಯಲ್ಲಿ ಒಂದು ಹಳೆ ಕಾಲದ ಕುರ್ಚಿ ಸಿಕ್ತು. ಆ ಕುರ್ಚಿಯನ್ನು ತಂದು ಅದನ್ನು ಹಾಕಿ ಅವರು ಬಂದರು. ಅವರು ಸ್ವಲ್ಪ ಸ್ಥೂಲ ದೇಹ, ಅವರ ಕುರ್ಚಿ ಮೇಲೆ ಕೂತು ಕೂಡಲೇ ಕುರ್ಚಿ ಮುರಿದು ಹೋಗ್ಬಿಡ್ತು. ಆದರೆ ಅವರು ಎಷ್ಟು ಬುದ್ಧಿವಂತರು ಅಂದರೆ, ಅವ್ರು ಹೇಳಿದರು ಒಂದು ಮಾತನ್ನ, ಇವತ್ತು ಕಳ್ಳಿ ತಿಪ್ಪಣ್ಣ ಶಾಸ್ತ್ರಿ ಕುರಿತಂಥ ಕುರ್ಚಿ ಹೇಗೆ ಪುಡಿ ಪುಡಿಯಾಗಿ ಹೋಯ್ತೋ ಹಾಗೆ ಬ್ರಿಟಿಷ್

0: ಇಲ್ಲಿ ಒಂದು ನಾವೊಂದು ಹಳೆ ಕಾಲದ ಕುರ್ಚಿ ಸಿಕ್ತು. ಆ ಕುರ್ಚಿಯನ್ನು ತಂದು ಅದನ್ನು ಹಾಕಿ ಅವರು ಬಂದರು. ಅವರು ಸ್ವಲ್ಪ ಸ್ಥೂಲ ದೇಹ, ಅವರ ಕುರ್ಚಿ ಮೇಲೆ ಕೂತ್ ಕೂಡಲೇ ಕುರ್ಚಿ ಮುರಿದು ಹೋಗ್ಬಿಡ್ತು. ಆದರೆ ಅವರು ಎಷ್ಟು ಬುದ್ಧಿವಂತರು ಅಂದರೆ ಅವ್ರು ಹೇಳಿದರು ಒಂದು ಮಾತನ್ನ, ಇವತ್ತು ಕಳ್ಳಿ ಟಿಪ್ಪಣಿ ಶಾಸ್ತ್ರಿ ಕುರಿತಂಥ ಕುರ್ಚಿ ಹೇಗೆ ಪುಡಿ ಪುಡಿಯಾಗಿ ಹೋಯ್ತೋ ಹಾಗೆ ಬ್ರಿಟಿಷ್ ಸಾಮ್ರಾಜ್ಯ ಸದ್ಯದಲ್ಲೇ ಪುಡಿ ಪುಡಿ ಆಗ್ತದೆ. ಇಂಥ ಮಾತುಗಳು ನಮ್ಮ ಮೇಲೆ ತುಂಬ ಪರಿಣಾಮ ಉಂಟು ಮಾಡೋದು. ಆಮೇಲೆ ನಾವು ಮತ್ತೆ ಆ ಚಳುವಳಿಯಲ್ಲಿ ಪಾಲ್ಗೊಂಡು ಪೊಲೀಸಿಂದ ಲಾಠಿ ಇಟ್ಟಿದ್ದೀವಿ. ಮತ್ತೆ ಆದರೂ ನನ್ನ ಶಿಕ್ಷಣದಲ್ಲಿ ಕೂಡ ನಮ್ಮ ಅಧ್ಯಾಪಕರೇ, ನೀವು ಸ್ವಾತಂತ್ರ್ಯ ಹೋರಾಟದಲ್ಲಿ ಹಿಂಗೆ ಪಾಲ್ಗೊಂಡ್ರೆ ನಿನಗೆ ಸ್ಕಾಲರ್ಶಿಪ್ ಕೊಡೋಕ್ಕಾಗೋದಿಲ್ಲ ಅಂತ ಹೇಳ್ತಾ ಇದ್ರು. ಅಂಥ ಸಂದರ್ಭದಲ್ಲಿ ಏನೋ ಅದರ ಆಸಕ್ತಿನ ಬಿಡಲಿಲ್ಲ. ನಾನು SSLC ಬರೆದ್ರೊಳಗಾಗಿ ಸ್ವಾತಂತ್ರ್ಯ ಬಂತು, ನಮಗದೊಂದು ಸಂತೋಷ ಸಂಖ್ಯೆ.
1: ಈಗ ಈ ಸ್ವಾತಂತ್ರ್ಯ ಹೋರಾಟಗಾರರಾಗಿ ತಾವು ಕಾರ್ಯ ಮಾಡಬೇಕಾದಾಗ ಸಾಕಷ್ಟು ಹೋರಾಟಗಾರರನ್ನ ತಾವು ಪ್ರತ್ಯಕ್ಷವಾಗಿ ಕಂಡಿದ್ರಿ, ಯಾರನ್ನೆಲ್ಲ ನೋಡಿದ್ರಿ ಅವಾಗ?
0: ನಾನು ಅಂದಾನಪ್ಪ ದೊಡ್ಡಮೇಟಿ ನಮಗೆ ಬಹಳ ನಿಕಟವಾಗಿದ್ರು. ಆಮೇಲೆ ಗುದ್ಲಪ್ಪ ಹಳ್ಳಿಕೇರಿಯವರು, ನಿಜಲಿಂಗಪ್ಪನವರು, ವೀರಣ್ಣಗೌಡರು ಇಂಥವ್ರು, ಆಮೇಲೆ KT ಭಾಷ್ಯಂ ಇಂಥವರೆಲ್ಲ ನನಗೆ ತುಂಬ ಆಯಿತು. ಆಮೇಲೆ ಶಿವಮೊಗ್ಗದಲ್ಲಿ HS ರುದ್ರಪ್ಪ ಅಂತ ಇದ್ರು, ಆಮೇಲೆ ಹಾರನಹಳ್ಳಿ ರಾಮಸ್ವಾಮಿಯವರು, ಇವರೆಲ್ಲ ಸಹಜವಾಗಿ ಪರಿಚಯ. ಆಮೇಲೆ ಚಿಕ್ಕ ಹುಡುಗರು ಸ್ವಾತಂತ್ರ್ಯ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕಾರ್ಯಕ್ರಮ ನಡೀಬೇಕಾದ್ರೂ ಕೂಡ ನಾವು ಬೇಕಾದ ಸಿದ್ಧತೆ ಮಾಡ್ತಾ ಇದ್ವಿ. ಆಮೇಲೆ ಆ ಕಾಲದಲ್ಲಿ ಹೆಂಡದ ಮಡಿಕೆಗಳನ್ನು ಒಡೆಯೋದು, ಈಚಿಲ್ ಮರ ಕಡಿಯೋದು, ಇಂಥ ಕೆಲ ನೋಡಿ ನಮ್ಮನ್ನು ಪೊಲೀಸ್ನವರು ಕೊಂಡೊಯ್ದದ್ದು ಸಂದರ್ಭಗಳು ಬೇಕಾದಷ್ಟಿದೆ. ಸಹಜವಾಗಿ ಒಂದ್ಸಾರಿ ಅಜ್ಜಂಪುರದಲ್ಲಿ ನಿಷೇಧಾಜ್ಞೆ ಹೊರಡಿಸ್ತು ಅವತ್ತಿನ ಸರ್ಕಾರ. ನಾವು ಒಂದು 4-5 ಮೈಲಿ ದೂರದಲ್ಲಿ ಗಿಡಗಳನ್ನೆಲ್ಲ ಕಡ್ದೆ ಆಗದಕ್ಕೆ ನಿಜಲಿಂಗಪ್ಪನವರು ಇಂಥವರೆಲ್ಲ ಹಿರಿಯರು ಬರಬೇಕಾಯ್ತು. ಆ ಮೈದಾನವನ್ನು ಮಾಡಿ ಅವರಿಗೆಲ್ಲ ಸಾಕಷ್ಟು, ಅದಕ್ಕೆ ಈಗ ವಿಜಯ ಮೈದಾನ ಅಂತಾನೆ ಹೆಸರಿಟ್ಟಿದ್ದಾರೆ ನಮ್ಮ ಊರು.
1: ಈಗ ತಾವು ಶಿಕ್ಷಕರಾಗಿ ತಮ್ಮ ಸೇವೆ ವೃತ್ತಿಯನ್ನ ಆರಂಭಿಸಿದ್ರಿ, ನಂತರ ಸ್ಕೌಟ್ಸು, ಗೈಡು ಇಲ್ಲಿ ಕೂಡ ವಿಶೇಷ ಸೇವೆಯನ್ನ ಮಾಡಿದ್ರಿ. ಈ ನಿಮ್ಮ ಸೇವಾ ಕಾರ್ಯಕ್ಷೇತ್ರದ ಬಗ್ಗೆ ಒಂದ್ ಸ್ವಲ್ಪ ಹೇಳ್ರಲ್ಲ.
0: ಮಾನಸಿಕವಾಗಿ ನಮ್ಗೆ ಸಿದ್ಧತೆ ಇತ್ತು, ಏನಾದ್ರೂ ಒಳ್ಳೇದು ಮಾಡ. ನಮ್ಮ ತಂದೆ ತಾಯಿಗಳು ಕೊಟ್ಟಂತಹ ಶಿಕ್ಷಣ ಆಗ್ಲಿ, ಅವರ ನಡೆನುಡಿಗಳೆಲ್ಲ ನಮ್ಮ ಮೇಲೆ ಸಹಜವಾಗಿ ಪರಿಣಾಮ ಉಂಟು ಮಾಡಿ ನಮ್ಮ ಬದುಕು ವ್ಯರ್ಥ ಆಗಬಾರದು ಅನ್ನೋ ಕಾರಣಕ್ಕಾಗಿ ಸಹಜವಾಗಿ ಸೇವೆ ಬಗ್ಗೆ ನಾವು ಅಂತ ಸ್ವಯಂ ಸೇವಾ ಸಂಸ್ಥೆಗಳಲ್ಲೇ ನಾವು ಕೆಲಸ ಮಾಡಿ, ಸ್ಕೌಟ್ ಗೈಡ್ ಆಗಲಿ, ಮತ್ತೆ ಆಗ ಭಾರತ ಸೇವಾದಳ ಆಗಲಿ, ಮತ್ತೆ ಅಂಧರ ಸೇವಾ ಸಂಸ್ಥೆ ಆಗಲಿ, ಇಂತಹ ಸಂಸ್ಥೆಗಳಲ್ಲಿ ನನ್ನ ಸೇವೆ ಸಲ್ಲಿಸೋದ್ರಲ್ಲಿ ಮಾನಸಿಕವಾದ ತೃಪ್ತಿ ಸಮಾಧಾನ ಇದೆ ಅಂತ ಅವರು.
1: ಮತ್ತೆ ನಂತರದ ದಿನದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿ ಆದ್ರಿ, ಅಧ್ಯಕ್ಷರಾದ್ರಿ, ಇಲ್ಲಿ ಕೂಡ ಸಾಕಷ್ಟು ಕಾರ್ಯವನ್ನ ಮಾಡಿದಿರಿ, ಅದರ ಒಂದೆರಡು ನೆನಪುಗಳು.
0: ನನಗೆ ಈಗ ನೆನಪಿನ ವಯಸ್ಸಲ್ಲ ನಂದು, ಆದರೂ ನಾನು ಕಾರ್ಯದರ್ಶಿಯಾಗಿ ಇದ್ದೆ, ಆಗ ಸಿದ್ದಲಿಂಗಯ್ಯನವರು ಅಧ್ಯಕ್ಷರಾಗಿದ್ದೆ, GS ಸಿದ್ದಲಿಂಗಯ್ಯನವರು. ಅದಾದ ಮೇಲೆ ಮೊದಲು ಅಧ್ಯಕ್ಷರಾಗಿದ್ದಂಥ GNarayanaru ಈ ಸಲ ನೀವು ಪರಿಷತ್ತಿನ ಅಧ್ಯಕ್ಷರಾಗಿ ಚುನಾವಣೆಗೆ ನಿಲ್ಲಬೇಕಂದ್ರು, ಮತ್ತು ಅವರೆಲ್ಲರ ಒತ್ತಾಯಕ್ಕಾಗಿ ನಿಂತೆ. ಮತ್ತೆ ನಾನು ಆ ಸ್ಥಾನಕ್ಕೆ ಬಂದಾಗ ಸಹಜವಾಗಿ ನಾನು ಮಾಡಬೇಕಾದಂಥ ಕೆಲಸನ ವಿನಂಬರನಾಗಿ ಮಾಡಿದ್ದೇನೆ. ನನಗೆ ಆ ಸಂದರ್ಭದಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಆರ್ಥಿಕ ಸ್ಥಿತಿ ಬಹಳ ಹೀನಾಯವಾಗಿತ್ತು ಕನ್ನಡ ಸಾಹಿತ್ಯ ಪರಿಷತ್. ಹಾಗೆ ಒಬ್ಬ ಕನ್ನಡಿಗ 1 ರೂಪಾಯಿನ ಒಂದು ಯೋಜನೆ ಆರಂಭ ಮಾಡಿ ಲಕ್ಷಾಂತರ ರೂಪಾಯಿ ಆ ಕಾಲದಲ್ಲಿ ಸಂಗ್ರಹ ಮಾಡಿ,
1: ಅದೇ ಅಮೃತ ನಿಧಿ ಯೋಜನೆ.
0: ಅಮೃತ ನಿಧಿ ಆದ ಯೋಜನೆ ಮತ್ತೆ ನನ್ನ ನಂತರ ಮುಂದುವರಿಯಲಿಲ್ಲ, ಅಷ್ಟೇ ನನ್ನ ಅವಧಿಯೇನೂ ಮುಗೀತು. ಆದರೂ ಕನ್ನಡ ಸಾಹಿತ್ಯ ಪರಿಷತ್ ಕಾರ್ಯದರ್ಶಿಯಾಗಿ ಅಧ್ಯಕ್ಷನಾಗಿ 6 ಸಮ್ಮೇಳನಗಳನ್ನು ನಡೆಸಿದಂತಹ ಒಂದು ಸಮಾಧಾನ ನನಗಿದೆ.
1: ಖಂಡಿತ
0: ಏನೇ ಕಷ್ಟ ಇದ್ರೂ ಅದೊಂದು ದೊಡ್ಡ ಸಂಸ್ಥೆ, ಕನ್ನಡಿಗರ ಮಾತೃ ಸಂಸ್ಥೆ, ಅಂತ ಸಂಸ್ಥೆ ಸೇವೆ ಮಾಡುದು ಕೂಡ ಒಂದು ವಿಶೇಷ ಅಂತ ನನ್ನ ಭಾವನೆ.
1: ಇದಲ್ಲದೆ ಹಲವಾರು ದತ್ತಿ ನಿಧಿಗಳನ್ನ ಶುರು ಮಾಡಿದ ಹೆಗ್ಗಳಿಕೆ ಕೂಡ ತಮ್ದು. ಸಾಹಿತ್ಯ ಸಮಾವೇಶಗಳನ್ನ ಆಯೋಜನೆ ಮಾಡಿದಿರಿ ನಿಮ್ಮ ಕಾಲದಲ್ಲಿ, ಮತ್ತೆ ಈ ಗೀತ ಸಂಗೀತ ಕಾರ್ಯಕ್ರಮ ಕೂಡ ನಿಮ್ಮ ಕಾಲದಲ್ಲೇ ಬಂತು, ಶಾಲಾ ಮಕ್ಕಳಿಗಾಗಿ ಶುರು ಮಾಡಿ.
0: ಅದು ಗಾಯಕರು, ಕನ್ನಡದ ಭಾವಗೀತೆ ಗಾಯಕರಿಗೆಲ್ಲ ಒಂದು ದೊಡ್ಡ ಅವಕಾಶ, ಪ್ರತಿ ತಿಂಗಳು ಮಾಡ್ತಾ ಇದ್ವಿ, ಅದರಿಂದ ಎಲ್ಲ ಗಾಯಕರು ಅಲ್ಲಿ ಸೇರ್ತಾ ಇದ್ರು.
1: ಮತ್ತೆ ಈ ಸಾಹಿತ್ಯ ಪರಿಷತ್ತನ್ನ ಒಂದು ಸಂಶೋಧನಾ ಕೇಂದ್ರವನ್ನಾಗಿನೇ ತಾವು ಮಾರ್ಪಡಿಸಿದ್ರಿ, ಹಲವಾರು ಜನ ಇಲ್ಲಿ ಕಲಿತರು.
0: ನಾನಿರೋವರೆಗೆ ಪ್ರತಿ ತಿಂಗಳು ಕೂಡ ಚಿದಾನಂದಮೂರ್ತಿಯವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡಿ ಪ್ರತಿ ತಿಂಗಳು ಕೂಡ ಸಂಶೋಧನೆ ಕುರಿತೇನೆ ಉಪನ್ಯಾಸಗಳು ಮಾಡೋದು ಅದೆಲ್ಲ ಮಾಡ್ತಾ ಇದ್ವಿ ನಾವು. ಅದು ಬಹಳ ಮುಖ್ಯವಾದ ಪರಿಷತ್ತೇ ಮಾಡಬೇಕಂತಹ ಕೆಲಸಗಳನ್ನು.
1: ಈಗ ಈ ಶರಣರ ವಿಚಾರಗಳನ್ನ 12ನೇ ಶತಮಾನದಲ್ಲೇನೆ ಆಗಿ ಹೋದಂತ ಶರಣರು ನಾವು ಇವತ್ತು ಏನು ಜೀವನ ಅನುಭವಿಸ್ಲಿಕ್ಕತ್ತಿರ್ತೀವಿ ಅದರ ಒಂದು ವಿಚಾರಗಳನ್ನ ಅವರು ಅವಾಗ್ಲೇ ಕಂಡುಹಿಡ್ಕೊಂಡಿದ್ರು. ಈ ಶರಣರ ವಿಚಾರ ಸಂಸ್ಕೃತಿಯನ್ನ ತಾವು ಜನರ ಮನೆ ಮನಕ್ಕ ತಲುಪಿಸುವಲ್ಲಿ ಅಪಾರ ಕಾರ್ಯವನ್ನ ಮಾಡಿದ್ದೀರಿ. ಇದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳ್ತೀರಿ?

0: ಅಪಕಾರಕಾರಿ ಅಂತನ್ನುವಂಥದ್ದೇನಿಲ್ಲ, ಸಹಜವಾಗಿ ಮಾಡೋದು ಮಾಡಿ. ನಾನು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸ್ಥಾನದ ಅವಧಿ ಮುಗಿದು ಕೂಡಲೇ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಸ್ಥಾನಕ್ಕೆ ಬೇಕು ಅಂತ ಅದರ ಪೋಷಕರು ಸುತ್ತೂರು ಸ್ವಾಮೀಜಿಯವರು ಜಗದ್ಗುರು ಅದರಂತೆ ನಾನು ಅದನ್ನು ವಹಿಸಿಕೊಂಡೆ. ನನಗೆ ಅದು ತುಂಬ ಆಸಕ್ತಿಯ ವಿಷಯ. ವಚನ ಸಾಹಿತ್ಯ ನನಗೆ ತುಂಬ ಹತ್ತಿರವಾದಂಥ ಸಾಹಿತ್ಯ. ವಚನ ಸಾಹಿತ್ಯದ ವಿಚಾರಧಾರೆ ಇವತ್ತಿನ ಹೆಚ್ಚು ಪ್ರಸ್ತುತ ಆಗ್ತದೆ, ಮತ್ತು ಅದನ್ನು ಹೇಗೆ ನಾವು ಇವತ್ತಿನ ಬದುಕಿಗೆ ಅನ್ವಯ ಮಾಡಲಿಕ್ಕೆ ಸಾಧ್ಯ, ಅದನ್ನು ಹೇಗೆ ಹೆಚ್ಚು ಜನಗಳಿಗೆ ಆ ಸಂದೇಶವನ್ನು ಒಯ್ಯಲಿಕ್ಕೆ ಸಾಧ್ಯ ಅನ್ನೋ ದೃಷ್ಟಿಯಿಂದ ಶರಣ ಸಾಹಿತ್ಯ ಪರಿಷತ್ತನ್ನು ನಾನು ಬಂದ ಮೇಲೆ ಎಲ್ಲ ಜಿಲ್ಲೆ ತಾಲೂಕುಗಳಿಗೂ ಘಟಕಗಳಿಗೂ ಮಾಡಿ ಅದನ್ನು ಬೆಳೆಸಲಿಕ್ಕೆ ಸಾಧ್ಯವಾಯಿತು. ಹಾಗೆಯೇ ಮಹಿಳೆಯರು ನೇರವಾಗಿ ಪಾಲ್ಗೊಳ್ಬೇಕು ಅಂಥೇಳಿ ಕದಳಿ ವೇದಿಕೆ ಅಂತೇಳಿ ಒಂದು ಅವರಿಗಾಗಿ ಪ್ರತ್ಯೇಕ ವೇದಿಕೆ ಮಾಡಿದೆ. ಅವರು ಈಗ 7-8 ಸಮಾವೇಶಗಳನ್ನು ರಾಜ್ಯ ಮಟ್ಟದ ಸಮಾವೇಶ ಬಹಳ ಪರಿಣಾಮಕಾರಿಯಾದ ಸಮಾವೇಶಗಳು ಮಾಡಿದ್ದಾರೆ. ಅದೊಂದು ಸಮಾಧಾನದ ಕೆಲಸ, ಒಳ್ಳೆ ಕೆಲಸ.
1: ಈಗ ನಮ್ಮ ಧಾರವಾಡ ಆಕಾಶವಾಣಿ ಪ್ರತಿ ವಾರ ವಚನಾಮೃತ ಅನ್ನುವಂತ ಕಾರ್ಯಕ್ರಮವನ್ನು ಪ್ರಸಾರ ಮಾಡ್ತಾ ಇದೆ.
0: ಇದಕ್ಕಾಗಿ ನಾನು ಧಾರವಾಡ ಆಕಾಶವಾಣಿಯನ್ನ ಅಭಿನಂದಿಸ್ತೇನೆ.
1: ಅಂದ್ರೆ ಇದು ಬಹಳ ಜನಪ್ರಿಯ ಕಾರ್ಯಕ್ರಮನೂ ಆಗಿದೆ. ಜನರಿಗೆ ಈ ಬಸವಣ್ಣನವರ ವಚನಗಳು ಎಷ್ಟು ನಮ್ಮ ಜೀವನಕ್ಕೆ ಹಾಸು ಹಕ್ಕಾಗಿದೆ ಅನ್ನೋ ಸಂದೇಶವನ್ನ ತಿಳಿಸ್ತಾ ಇದೆ. ತಮ್ಮ ಪ್ರೀತಿಯ ವಚನ ಯಾವುದು ತುಂಬಾ ಅಂದ್ರೆ ಖುಷಿ ಕೊಟ್ಟ?
0: ಭಕ್ತಿ ಸುಭಾಷೆಯ ನುಡಿವೆ ನುಡಿದಂತೆ ನಡೆವೆ, ನನ್ನ ನಡೆಯೊಳಗಾಗಿ ನುಡಿಯ ಪೂರೈಸುವೆ ಅನ್ನೋ ಮಾತು ಒಂದು ವಚನ ಇದೆ.
1: ಹೌದು,
0: ಆ ವಚನ ನನಗೆ ನಾವು ನಡೆದಂತೆ ನುಡಿಬೇಕು, ನುಡಿದಂತೆ ನಡೀಬೇಕು, ನುಡಿ ನಡೆ ಸಾಮಾನ್ಯ, ಅದು ನನಗೆ ಹೆಚ್ಚು ಹಿಡಿಸುವಂತ ವಚನ.

0: ಈಗ ಗಾಂಧಿ ಚಿಂತನ, ಗಾಂಧಿ ವಿಚಾರಧಾರೆ ತಮ್ಮ ಮೇಲೆ ಬಹಳಷ್ಟು ಪ್ರಭಾವ ಬೀರಿದೆ. ಹಂಗಾಗಿ ತಾವು ಖಾದಿಧಾರಿಗಳು ಕೂಡ ಹೌದು. ಗಾಂಧೀಜಿಯವರ ಯಾವ ತತ್ವ ಆದರ್ಶಗಳು ನಿಮ್ಮನ್ನು ಬಹಳಷ್ಟು ಆಕರ್ಷಿಸಿದ್ವು?
1: ಗಾಂಧಿ ತತ್ವ, ಅವರ ಸರಳ ಜೀವನ, ನಾವು ವ್ಯಕ್ತಿಗಳು ಆಡಂಬರದ ಜೀವನಕ್ಕಿಂತ ಸರಳ ಜೀವನ ಬಹಳ ಮುಖ್ಯ ಅನ್ನೋದು. ನಮ್ಮಂತೆ ಅವರ ಅಹಿಂಸಾ ತತ್ವ ಇವೆಲ್ಲ ಸಹಜವಾಗಿ ಒಂದಲ್ಲ ಒಂದು ಗುಣಗಳು ನಮಗೆ ಆದರ್ಶ ಅಂತ ಅನಿಸ್ತದೆ.
0: ಒಟ್ಟು ಗಾಂಧೀಜಿಯವರಿಂದ ಬಹಳಷ್ಟು ಪ್ರಭಾವಿತರಾಗಿದ್ದೀರಿ ನೀವು.
1: ನಾನು ಓದೋ ಪ್ರೌಢಶಾಲೆ ಓದುವಂತ ಬೀರೂರು ಅಂತ, ಅಲ್ಲಿ ಗಾಂಧೀಜಿ ಬಂದಿದ್ರು. ಅವಾಗಿನ ನಾವು ಬಹಳ ಚಿಕ್ಕವರು, ನಾವೇನು ನೋಡ್ಲಿಕ್ಕೆ ಅಲ್ಲ. ಅವರ ಭಾಷಣಗಳು ಮತ್ತೆ ಇದನ್ನೆಲ್ಲ ನಾವು ಕೇಳ್ತಾನೆ ಇದ್ದೀವಲ್ಲ, ಹಾಗಾಗಿ ನಮ್ಮ ಹಿರಿಯ ಹೋರಾಟಗಾರರಿಂದ ಕೇಳ್ತಾನೆ ಇದ್ದ, ಹಾಗಾಗಿ ಪರಿಣಾಮ ನೇರವಾಗಿ ಏನು ಮತ್ತೇನು ನಾವು ನೋಡಿ ಪರಿಣಾಮ ಇಲ್ಲ, ಪರಿಣಾಮ ಇದ್ದೆಲ್ಲ ಪರೋಕ್ಷ ಪರಿಣಾಮ.
0: ಅಂದ್ರೆ ಅವರ ಒಟ್ಟು ಆದರ್ಶ ಜೀವನ ತತ್ವ ಇದಕ್ಕೆಲ್ಲ ನೀವು ಮಾರಿ ಹೋಗಿದ್ದೀರಿ. ಈಗ ಒಂದು ಕೊನೆಯ ಪ್ರಶ್ನೆ ತಮಗೆ ಕೇಳುವುದು ಅಂದ್ರೆ, ಗೋರು ಚನ್ನಬಸಪ್ಪ ಅವರ ಇನಿದಾದ ದನಿಯೊಳಗ ಜನಪದ ಸಾಹಿತ್ಯ ಸುಧೆಯನ್ನ ಸವಿಯೋದೇ ಒಂದು ಸೊಗಸು ಅನ್ನೋ ಮಾತಿದೆ. ತಾವು ಕರ್ನಾಟಕದ ಜನಪದ ಅಕಾಡೆಮಿಯ ಕ್ರಿಯಾಶೀಲ ವ್ಯಕ್ತಿ ಶಕ್ತಿಯಾಗಿದ್ದೀರಿ. ಕರ್ನಾಟಕದಲ್ಲಿ ಈ ಜನಪದ ವಿಶ್ವವಿದ್ಯಾಲಯಗಳನ್ನ ಸ್ಥಾಪಿಸಿದ ಹೆಗ್ಗಳಿಕೆ ಕೂಡ ತಮ್ಮದು. ಇದರ ಬಗ್ಗೆ ಒಂದ್ ಸ್ವಲ್ಪ ಹೇಳ್ತೀರಿ, ವಿಶ್ವವಿದ್ಯಾಲಯಗಳ ಸ್ಥಾಪನೆಯ ಬಗ್ಗೆ?
1: ನಾನು ಮೊದಲೇ ಹೇಳಿದ ಹಾಗೆ ನನ್ನ ಜನಪದ ಕ್ಷೇತ್ರದ ಬಗ್ಗೆ ಇರುವಂತ ಆಸಕ್ತಿ, ನಾನು ಬೆಂಗಳೂರಿಗೆ ಹೋದಾಗ ನನಗೆ ಅವಕಾಶ ಆಯಿತು, ಹೆಚ್ಚು ಜನಸಂಪರ್ಕ ಬಂತು, ಅದರಲ್ಲೂ ಜನಪದ ಅನೇಕ ಕ್ಷೇತ್ರ ತಜ್ಞರ ಪರಿಚಯ ಆಯಿತು. ಮತ್ತೆ ಹೆಚ್ ಎಲ್ ನಾಗೇಗೌಡರು ಅಂತ ಈಗ ಜಾನಪದ ಲೋಕ ಎಲ್ಲ, ಆವಾಗ ನಾವು ಜಾನಪದ ಪರಿಷತ್ತನ್ನ ಆರಂಭ ಮಾಡಿದ್ವಿ. ಅಲ್ಲಿ ಜಾನಪದ ಪರಿಷತ್ ಆರಂಭ ಆಗ್ಲಿಕ್ಕೆ ತೆರಿಗೆಯಲ್ಲಿ ಜಾನಪದ ಸಮ್ಮೇಳನ ಮಾಡಿ ಅಲ್ಲಿ ನಿರ್ಣಯ ಮಾಡಿ ಜಾನಪದ ಅಕಾಡೆಮಿ ಆಗಬೇಕು, ಜಾನಪದ ಪರಿಷತ್ ಆಗಬೇಕು, ಆಮೇಲೆ ಮತ್ತೆ ಜಾನಪದ ವಿಶ್ವವಿದ್ಯಾಲಯ ಆಗಬೇಕು ಅಂತ ಅವಾಗ 67ನೇ ಇಸ್ವಿಯಲ್ಲಿ ನಾನು ಬೆಂಗಳೂರಿಗೆ ಹೋದಕ್ಕೆ ಅವಕಾಶ ಆಯಿತು. ಎಲ್ಲ ಕ್ಷೇತ್ರ ತಜ್ಞರ ಸಮಾಲೋಚನೆ ಮಾಡಿ ಅದನ್ನು ಮಾಡಿ ಸರ್ಕಾರ ಕೊಟ್ಟ ಪ್ರಸ್ತಾವನೆ ಸರ್ಕಾರ ಅಂಗೀಕಾರ ಮಾಡಿತು, ನನಗೆ ಸಮಾಧಾನ ಆಯಿತು.
0: ಇವತ್ತು ಜಾನಪದ ವಿಶ್ವವಿದ್ಯಾಲಯಗಳು ಮಾಡ್ತಾ ಇರುವಂತ ಕಾರ್ಯ, ಅಲ್ಲಿ ಓದ್ತಾ ಇರುವಂತಹ ವಿದ್ಯಾರ್ಥಿಗಳು, ಅಲ್ಲಿ ಆಗ್ತಾ ಇರುವಂತಹ ಸಂಶೋಧನೆಗಳು, ಇದು ತಮಗೆ ಸಂತೃಪ್ತಿ ಸಮಾಧಾನ ತಂದಿದೆಯಾ?
1: ಅದು ಸಂತೃಪ್ತಿ ತಂದಿಲ್ಲ, ಇದಕ್ಕೆ ಸರ್ಕಾರ ಅದಕ್ಕೆ ಬೇಕಾದಂತಹ ನೆರವು ಉದಾರವಾಗಿ ಕೊಡ್ತಾ ಇಲ್ಲ ಅಂತ ನನಗೆ ಅನಿಸ್ತದೆ. ಹಾಗಾಗಿ ಅದರ ಚಟುವಟಿಕೆಗಳು ಸೀಮಿತ ವ್ಯಾಪ್ತಿಯಲ್ಲಿ ನಡೀತಾ ಇದ್ದಾವೆ, ಇನ್ನೂ ವಿಸ್ತಾರಗೊಳ್ಳಬೇಕಾದ್ದು ನಾಡಿದ ಮೂಲೆ ಮೂಲೆಗೆ ಜನಗಳ ಬಳಿ ಹೋಗಬೇಕಾದ ವಿಶ್ವವಿದ್ಯಾಲಯ ಇದೆ ಅಂತದ ಆಗಲಿ ಅಂತ ನಾನು ಹಾರೈಸ್ತೇನೆ.
0: ಈಗ ಕನ್ನಡ ಸಾಹಿತ್ಯ ಪರಿಷತ್ತು ಹಲವಾರು ವಿನೂತನ ಯೋಜನೆಗಳನ್ನ

0: ಆಯೋಜಿಸಿ ಕಾರ್ಯನಿರ್ವಹಿಸ್ತಾ ಇದೆ. ಇನ್ನೂ ಹೆಚ್ಚು ಹೆಚ್ಚು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ತಮ್ಮ ವಿಚಾರ ಏನು?
1: ಯಾವುದೇ ಕ್ಷೇತ್ರದಲ್ಲೂ ಹೆಚ್ಚು ಹೆಚ್ಚು ಮಾಡಬೇಕು, ಬೆಳಿಬೇಕು, ಪ್ರಗತಿ ಹೊಂದಬೇಕು ಅನ್ನೋದು ಇರೋದು ಹಾಗೆ ಅದು ಕನ್ನಡ ಸಾಹಿತ್ಯ ಪರಿಷತ್ತಲ್ಲೂ ಕೂಡ ಹಾಗೆ ಬೇರೆ ಬೇರೆ ಅವರ ಪರಿಷತ್ತಿನ ಕಾರ್ಯವ್ಯಾಪ್ತಿಯಲ್ಲಿ ಸಾಹಿತ್ಯ, ಕನ್ನಡ ಸಾಹಿತ್ಯ ಮತ್ತು ಸಂಸ್ಕೃತಿ ಪ್ರಸಾರವೇ ಬಹಳ ಮುಖ್ಯವಾದದ್ದು. ಅದು ಹೆಚ್ಚು ಹೆಚ್ಚು ಜನಗಳಿಗೆ ಮುಟ್ಟಿಸಬೇಕು ಅನ್ನುವಂಥದ್ದು. ಹಾಗೆ ಸಾಹಿತ್ಯ ಪ್ರಕಟಣೆಗಳು, ಉಪನ್ಯಾಸಗಳು, ಸಂವಾದಗಳು, ಚರ್ಚೆಗಳು, ಸಮಾವೇಶಗಳು, ಸಮ್ಮೇಳನಗಳು ಇದನ್ನು ಮಾಡ್ತಾ ಹೋಗಬೇಕು. ಅದು ಹೆಚ್ಚು ಹೆಚ್ಚು ಪ್ರಮಾಣದಲ್ಲಿ ಅದು ಆದ್ಯಂತ ಕ್ಷೇತ್ರಕಾರ್ಯ ನೇಮಕ ಮಾಡಿ ಅವರಿಂದ ಮಾಹಿತಿ ಪಡೆದ ರಚನೆಯಾದಂಥ ಗ್ರಂಥ ಅದು. ಇವತ್ತಿಗೂ ಕೂಡ ಭಾರತದಲ್ಲಿ ಬೇರೆಯಲ್ಲೂ ಕೂಡ ಆ ಥರದ ಗ್ರಂಥ ಆಗಿರಲಿಲ್ಲ ಆ ಕಾಲದಲ್ಲಿ. ಅದೊಂದು ಒಳ್ಳೆಯ ನಮ್ಮ ದಾಖಲೀಕರಣ ಆಗಬೇಕು ಅನ್ನೋದು ನಾನು ಹೆಚ್ಚು ಆಸೆ. ಹಳೆಯದೆಲ್ಲ ಕಳೆದು ಹೋಗಿಬಿಡುತ್ತದೆ ಅನ್ನೋ ದೃಷ್ಟಿಯಿಂದ ಆ ದಾಖಲೀಕರಣಕ್ಕೆ ಹೆಚ್ಚು ಮಹತ್ವ ಕೊಟ್ಟು ಅದನ್ನು ಗ್ರಂಥನ ಕನ್ನಡ ಸಾಹಿತ್ಯ ಪರಿಷತ್ ಪ್ರಕಟಿಸಿ.
0: ಬಹಳ ಸಂತೋಷ ಗುರು ಚನ್ನಬಸಪ್ಪ ಅವರ ಸಂದರ್ಶನದಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ ನಿಮಗೆ ನಮ್ಮ ಎಲ್ಲ ಕೇಳುಗರ ಪರವಾಗಿ ಅನಂತಾನಂತ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ.

0: ಇದುವರೆಗೆ ಹಿರಿಯ ಸಾಹಿತಿಗಳು ಜಾನಪದ ವಿದ್ವಾಂಸರಾದ ಗೋರು ಚನ್ನಬಸಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಮಂಜುಳಾ ಪುರಾಣೇಕ್. ಸಂಕಲನ ರಾಖಿ ಹಾನಗಲ್.
1: ಆಕಾಶವಾಣಿ ಧಾರವಾಡ.
2: ಮೂವತ್ತೈದು ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
3: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
2: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
3: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
2: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
4: ಹತ್ತು ಲಕ್ಷ ಲಾಟ್ರಿ ನನ್ಗೆ
5: ಸಿಕ್ಕಿಬಿದ್ರು.
6: ನಕಲಿ ಆಫರ್ಗಳ ಬಗ್ಗೆ ಎಚ್ಚರ.
7: RBI ಹೇಳುತ್ತೆ,
6: ಜಾಣರಾಗಿರಿ, ಜಾಗರೂಕರಾಗಿರಿ.
1: ಕಾರ್ಯಕ್ರಮ ಯುವವಾಣಿ.

ಒಂದು ದೇಶದ ಯುವಜನತೆ ಆ ದೇಶದ ಅಭಿವೃದ್ಧಿಯಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸುತ್ತದೆ. ದೇಶದಲ್ಲಿ ಯುವಜನತೆಯ ಪ್ರಮಾಣ ಹೆಚ್ಚಾದಂತೆ ದೇಶ ಬಲಿಷ್ಠವಾಗುತ್ತಾ ಹೋಗುತ್ತದೆ. ನಮ್ಮ ದೇಶದ ಒಟ್ಟು ಜನಸಂಖ್ಯೆಯು 60%+ ಯುವಜನತೆಯನ್ನು ಹೊಂದಿದೆ. ಯುವಜನತೆಯನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಂಡರೆ ದೇಶ ಅತಿ ವೇಗವಾಗಿ ಅತ್ಯುನ್ನತ ಸ್ಥಾನಕ್ಕೆ ಹೋಗುತ್ತದೆ. ಆಧುನಿಕ ಸೆಳೆತದ ನಡುವೆ ಸಿಲುಕಿಕೊಂಡಿರುವ ಯುವಜನತೆಯನ್ನು ಸರಿದಾರಿಯಲ್ಲಿ ಕೊಂಡೊಯ್ಯಲು ಅವರಿಗೆ ಬಾಲ್ಯದಲ್ಲಿ ಮೌಲ್ಯಾಧಾರಿತ ಮತ್ತು ನೈತಿಕ ಶಿಕ್ಷಣ ಕೊಡುವುದು ಅತ್ಯಂತ ಅವಶ್ಯಕ. ಯುವಜನತೆಯ ಚಿಂತನೆಯ ಮೇಲೆ ಅನೇಕರ ಪ್ರಭಾವ ಪರಿಣಾಮ ಬೀರುತ್ತದೆ. ಈ ಚಿಂತನೆಗಳನ್ನು ಸತ್ಯವೆಂದು ನಂಬಿ ಪಾಲಿಸುವವರು ತುಂಬಾ ಜನ. ಚಿಂತನೆಗಳು ಯುವಜನಾಂಗದ ಬೆಳವಣಿಗೆಗೆ ಆಧಾರವಾಗದೆ ಅವರ ದೈನಂದಿನ ಚಟುವಟಿಕೆ ಅವರ ನಾಶಕ್ಕೆ ದಾರಿಯಾಗುತ್ತಿದೆ. ಯುವಕರ ಏಳಿಗೆಗೆ 10 ಜನ ಶ್ರಮಪಟ್ಟರೆ ಅವರನ್ನು ಸಮಾಜದಿಂದ ಸಂಗತ್ವದಿಂದ ಹೊರಗೆ ತರಲು ಶ್ರಮಿಸುವವರು 100 ಜನ. ಆಕರ್ಷಕ ನುಡಿಗಳಿಂದ ಆಸೆಯ ಆಮಿಷಗಳಿಂದ ತಮ್ಮ ಬಲೆಗೆ ಸಿಲುಕಿಸುವ ಕುತಂತ್ರಿಗಳ ಮೋಸ ಅರಿಯದೆ ಯುವಜನತೆ ನಾಶವಾಗುತ್ತಿದೆ. ಆಧುನಿಕ ಯುಗದ ಸೆಳೆತಕ್ಕೆ ಬಲಿಯಾದ ನಾವು, ಅದರಲ್ಲೂ ವಿಶೇಷವಾಗಿ ಯುವಕರು, ನಿಂತ ನೀರಾಗಿ ಪ್ರತಿ ಆಚಾರ ವಿಚಾರ ನಡೆ ನುಡಿಯನ್ನು ಬೇರೆಯವರಿಂದ ಎರವಲು ಪಡೆದು ಜೀವಿಸುವುದು ಕಂಡುಬರುತ್ತಿದೆ. ದೇಶ ನಿಂತಿರುವುದು ಯುವಜನರ ಮೇಲೆ. ಸ್ವಂತಿಕೆ ಇಲ್ಲದ ಯುವಜನಾಂಗ ಚಲನಚಿತ್ರ ನಾಯಕ ನಾಯಕಿ ಕ್ರಿಕೆಟ್ ಸ್ಟಾರ್ ಜಾಹೀರಾತುಗಳನ್ನು ಅನುಸರಿಸುವುದು ಹೆಚ್ಚು. ಚಿಂತಿಸುವ ಶಕ್ತಿ ಸೃಜನಶೀಲತೆ ಪ್ರತಿಭೆ ಎಲ್ಲವೂ ನಾಶವಾಗಿದೆ. ಏಕೆಂದರೆ ಎಲ್ಲವೂ ನೋಡಿ ಮಾಡುವುದಾಗಿದೆ. ಅರಿತು ತಿಳಿದು

0: ಅಭ್ಯಾಸ ಮಾಡಿ ಮಾಡುವುದು ಕಡಿಮೆಯಾಗಿದೆ. ಅನೇಕ ಯುವಜನರು ನನ್ನ ಗೆಳತಿ ಆ ಕೆಲಸ ಮಾಡಿದಳು, ನಾನೂ ಮಾಡ್ತೀನಿ ಎಂದು ಅನುಕರಣೀಯವಾಗಿ ಕೆಲಸ ಮಾಡುತ್ತಾರೆ. ಅನೇಕ ಯುವಜನರು ಪರಿಶುದ್ಧತೆಯನ್ನು ಮರೆತು ಬಾಳುತ್ತಿರುವುದು ಇಂದಿನ ಆಧುನಿಕ ಯುಗದಲ್ಲಿ ಕಂಡುಬರುತ್ತಿದೆ. ಪ್ರೀತಿ ಪ್ರೇಮದ ತೆಕ್ಕೆಯಲ್ಲಿ ಬಿದ್ದು ತಮ್ಮ ಅಮೂಲ್ಯವಾದ ಸಮಯವನ್ನು, ತಮ್ಮ ಭವಿಷ್ಯವನ್ನು ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ಪರಿಶುದ್ಧವಾದ ಪ್ರೀತಿ ಮಾಡಿ ಹಿರಿಯರ ಆಶೀರ್ವಾದದೊಂದಿಗೆ ಅದನ್ನು ಮದುವೆಯಲ್ಲಿ ಸಾಕಾರಗೊಳಿಸುವ ಯುವಕರಂತೂ ತೀರಾ ಕಡಿಮೆ. ಇತ್ತೀಚೆಗೆ ಯುವಜನತೆ ಹೆಚ್ಚಾಗಿ ದಾರಿ ತಪ್ಪುತ್ತಿರುವುದು ಸಾಮಾಜಿಕ ಜಾಲತಾಣಗಳಿಂದ. ಇಂದಿನ ಪೀಳಿಗೆಯ ಯುವಕ ಯುವತಿಯರು ತಮ್ಮ ಬಹುತೇಕ ಸಮಯವನ್ನು ಸಾಮಾಜಿಕ ಜಾಲತಾಣಗಳಲ್ಲಿಯೇ ಕಳೆಯುತ್ತಾರೆ. ದಿನದ 24 ಗಂಟೆಯು ಫೇಸ್ಬುಕ್, ವಾಟ್ಸ್ಆ್ಯಪ್, ವಿಚ್ಯಾಟ್ ಮುಂತಾದ ಜಾಲತಾಣಗಳೇ ಅವರ ಬದುಕಾಗಿ ಬಿಟ್ಟಿದೆ. ಇದಕ್ಕೆ ಸಹಾಯಕವಾಗಿರುವ ಮೊಬೈಲ್ ಕಂಪನಿಗಳು ಇವುಗಳನ್ನು ಉತ್ತಮ ರೀತಿಯಲ್ಲಿ ಉಪಯೋಗಿಸಿಕೊಳ್ಳಲು ಸಾಧ್ಯವಿದ್ದರೂ ನಮ್ಮ ಯುವಜನತೆ ಉಪಯೋಗಿಸುತ್ತಿಲ್ಲ. ಗುರುತೇ ಇರದವರ ಜೊತೆಗೆ ಸಮಯದ ಅರಿವೇ ಇಲ್ಲದಂತೆ ವ್ಯವಹರಿಸುವುದು ದುರಂತ. ಈಗಿನ ಯುವಜನತೆ ಅಪಾಯಕಾರಿ ಅಂಶವೇನೆಂದರೆ ಇಂತಹ ಜಾಲತಾಣಗಳಲ್ಲಿ ನಕಲಿ ಖಾತೆ ಸೃಷ್ಟಿಸಿ ವ್ಯವಹರಿಸುವುದು, ಅಶ್ಲೀಲ ಸಂದೇಶ ಕಳಿಸುವುದು, ಬೇರೆಯವರ ಬದುಕಿನಲ್ಲಿ ಮನಬಂದಂತೆ ಆಟವಾಡುವುದು ಇವರಿಗೊಂದು ಕೆಲಸವಾಗಿದೆ. ಇದರಿಂದ ಸಮಾಜಕ್ಕಾಗುವ ಆಘಾತ, ನಷ್ಟ ಇವರ ಅರಿವಿಗೆ ಬಂದಿರುವುದಿಲ್ಲ. ಆದರೆ ಇಂತಹ ವಿಕೃತ ಕೆಲಸ ಮಾಡುತ್ತಿರುವವರು ಹೆಚ್ಚಾಗಿ ಯುವ ವಿದ್ಯಾವಂತರೇ ಎಂದರೂ ತಪ್ಪಿಲ್ಲ. ಮೊದಲೆಲ್ಲ ಮಕ್ಕಳು ತಮ್ಮ ತುಂಬು ಸಂಸಾರ ಇಲ್ಲವೇ ತಂದೆ ತಾಯಿಯರೊಂದಿಗೆ ಕುಳಿತು ಅವರಿಂದ ಎಷ್ಟೆಲ್ಲಾ ವಿಷಯಗಳನ್ನು ಅರಿತು ಕಾಲಹರಣ ಮಾಡುತ್ತಿದ್ದರು. ಇದರಿಂದ ತಂದೆ ತಾಯಿಗೂ ಖುಷಿ ಸಿಗುತ್ತಿತ್ತು. ಆದರೆ ಈಗ ಒಬ್ಬೊಬ್ಬರು ಒಂದೊಂದು ಮೊಬೈಲ್ ಹಿಡಿದುಕೊಂಡು ಒಂದು ಮೂಲೆಯಲ್ಲಿ ಕುಳಿತುಕೊಳ್ಳುತ್ತಾರೆ. ತಂದೆ ತಾಯಿಯರೊಂದಿಗೆ ಮಾತಿಲ್ಲ, ಕಥೆಯಿಲ್ಲ, ಹೊರಾಂಗಣ ಆಟವಿಲ್ಲ, ವ್ಯಾಯಾಮ ಯೋಗವಿಲ್ಲ. ಮೊಬೈಲ್ ಒಂದನ್ನು ಹಿಡಿದು ಸ್ತಬ್ಧರಾಗುವುದೇ ಅವರಿಗೆ ಮೋಜು. ಇಂತಹ ಸ್ಥಿತಿಯಲ್ಲಿ ಸ್ಮಾರ್ಟ್ಫೋನ್ ಯುಗದಲ್ಲಿ ಯಾರ ಕೈಯಲ್ಲಿ ನೋಡಿದರೂ ಬಗೆ ಬಗೆಯ ಸ್ಮಾರ್ಟ್ಫೋನ್ಗಳು, ಅಗ್ಗದ ಬೆಲೆಗೆ ವಿವಿಧತೆ ಹೊಂದಿರುವ ಸ್ಮಾರ್ಟ್ಫೋನ್ಗಳು ಬಿಡುಗಡೆಗೊಂಡಿವೆ. ಇದರ ಜೊತೆಗೆ ಕಡಿಮೆ ಬೆಲೆಗೆ ಇಂಟರ್ನೆಟ್ ಕೂಡ ಲಭ್ಯವಿದೆ. ಇದರಿಂದ ಯುವಕರು ತಮ್ಮ ಕೆಲಸಗಳತ್ತ ಕಣ್ಣು ಹಾಯಿಸಿ ಕೂಡ ನೋಡುತ್ತಿಲ್ಲ. ಹಲವು ಪತ್ರಿಕೆಗಳು, ಸಮೂಹ ಮಾಧ್ಯಮಗಳು ಕೂಡ ಮಿತಿಯಿಲ್ಲದೆ ಹಿಂಸೆಯನ್ನು ವೈಭವೀಕರಿಸುವ ಜಾಯಮಾನವೂ ಬೆಳಕಿಗೆ ಬರುತ್ತಿದೆ. ಇದನ್ನೋದುವ ಜನರ ಮನಸ್ಸಿನ ಮೇಲೆ ತುಂಬಾ ಕ್ರೌರ್ಯಭಾವ ಮೂಡುತ್ತಿದೆ. ಅನೇಕ ಧಾರಾವಾಹಿಗಳ ಹಿಂಸಾಚಾರದ ದೃಶ್ಯ, ಮಹಿಳೆಯರ ಮೇಲಿನ ಅತ್ಯಾಚಾರ, ಕೋಮುಗಲಭೆ ಯುವಕರ ಮನದಲ್ಲಿ ಎಲ್ಲೋ ಒಂದು ಕಡೆ ಖಂಡಿತ ದುಷ್ಪರಿಣಾಮ ಮೂಡಿಸುವುದರಲ್ಲಿ ಸಂದೇಹವಿಲ್ಲ. ಪದೇ ಪದೇ ಅದನ್ನೇ ಮರುಪ್ರಸಾರ ಮಾಡಿ ತಮ್ಮ ಟಿಆರ್ಪಿ ಹೆಚ್ಚಿಸಿಕೊಳ್ಳುವುದು ಅವರ ಉದ್ದೇಶ. ಟಿವಿಯ ಪ್ರಭಾವದಿಂದ ಓದುವ ಹವ್ಯಾಸವಂತೂ ಗಣನೀಯವಾಗಿ ಕಡಿಮೆಯಾಗಿದೆ. ವಿದ್ಯಾರ್ಥಿ ದೆಸೆಯಲ್ಲಿ ಮಾರಕವಾಗಿ ಪರಿಣಮಿಸಿರುವ ಈ ಸಾಮಾಜಿಕ ಜಾಲತಾಣಗಳ ಪ್ರವೇಶಕ್ಕೆ ವಯೋಮಿತಿ ಇಲ್ಲದಿರುವುದು ಮತ್ತೊಂದು ದೌರ್ಭಾಗ್ಯ. ಇದನ್ನು ಹೆಚ್ಚಾಗಿ ಉಪಯೋಗಿಸುತ್ತಿರುವವರು ಯುವಕರೇ. ಗೆಳೆಯರ ಬಳಗ ಕಟ್ಟಿಕೊಳ್ಳುವ ಆಸಕ್ತಿ ಹೆಚ್ಚಿಸುತ್ತಿರುವ ಸಾಮಾಜಿಕ ತಾಣಗಳು ಓದಿನ ಮೇಲಿರಬೇಕಾದ ಗಮನವನ್ನು ಕುಂಠಿತಗೊಳಿಸುತ್ತಿವೆ. ಎಲ್ಲೋ ಕಂಡ ಹುಡುಗಿಯ ಜೊತೆ ಚಾಟ್ ಮಾಡಿ ಫ್ರೆಂಡ್ ಆಗಿ ಕೊನೆಗೆ ಲವ್ ಆಗಿ ಲವ್ ಮ್ಯಾರೇಜ್ ನಡೆಯುತ್ತಿರುವ ಈ ಕಾಲದಲ್ಲಿ ಹೆಣ್ಣು ಹುಡುಕುವುದೂ ವ್ಯರ್ಥ. ಸ್ವಾಮಿ ವಿವೇಕಾನಂದರು, ನನಗೆ 100 ಜನ ಸದೃಢ ಯುವಕರನ್ನು ನೀಡಿ, ನಾನು ಬಲಾಢ್ಯ ಭಾರತವನ್ನು ಕಟ್ಟುತ್ತೇನೆ, ಭಾರತದ ಯುವಶಕ್ತಿಗೆ ಸರಿಸಾಟಿಯಾಗಿ ನಿಲ್ಲುವಂತದ್ದು ಯಾವುದೂ ಇಲ್ಲ ಎಂದು ಜಗತ್ತಿಗೆ ಸಾರಿದ್ದರು. ಸದೃಢ ದೇಶ ನಿರ್ಮಾಣ ಮಾಡುವ ಯುವಕರೇ ಕೈಚಲ್ಲಿ ಕುಂತಾಗ ಅಭಿವೃದ್ಧಿಯ ಮಾತೆಲ್ಲಿ? ತಂದೆ ತಾಯಿಯ ಬುದ್ಧಿ ಮಾತನ್ನೂ ಕೇಳದ ಮಟ್ಟಿಗೆ ಯುವಕರು ಬೆಳೆದು ನಿಂತಿದ್ದಾರೆ. ಸ್ವಲ್ಪ ಬೈದರಂತೂ ಆತ್ಮಹತ್ಯೆ ಮಾಡಿಕೊಳ್ಳುವ ಯುವಜನಾಂಗವೇನೂ ಕಮ್ಮಿಯಿಲ್ಲ. ಮಾದಕ ದ್ರವ್ಯ, ಡ್ರಗ್ಸ್, ಧೂಮಪಾನ ಮುಂತಾದ ವ್ಯಸನಿಗಳಾಗುತ್ತಿದ್ದಾರೆ. ಅದೇಕೆ ನಮ್ಮ ಯುವಕರು ಈ ರೀತಿ ವರ್ತಿಸುತ್ತಿದ್ದಾರೆ? ಅವರಲ್ಲಿ ನೈತಿಕ ಭಾವನೆ, ಗೌರವ ಕಡಿಮೆಯಾಗುತ್ತಿದೆಯೇ? ಹುಡುಗರಷ್ಟೇ ಅಲ್ಲ, ಹುಡುಗಿಯರೂ ಕೂಡ ಪರಕೀಯರಂತೆ ತುಂಡುಡುಗೆ ತೊಟ್ಟು ಕೈಯಲ್ಲಿ ಸಿಗರೇಟು ಹಿಡಿದ ದೃಶ್ಯವಂತೂ ಅಲ್ಲಲ್ಲಿ ಕಂಡುಬರುತ್ತಿದೆ. ಇದಲ್ಲದೆ ಇನ್ನು ಕಾಲೇಜು ವಿದ್ಯಾರ್ಥಿಗಳ ವಿಷಯದ ಬಗ್ಗೆ ಗಮನಿಸುವುದಾದರೆ ಅವರದ್ದು ಕೂಡ ಭಿನ್ನವಾಗಿಲ್ಲ. ಉಜ್ವಲ ಸಮಾಜವನ್ನು ನಿರ್ಮಾಣ ಮಾಡಬೇಕಾದಂತಹ ವಿದ್ಯಾರ್ಥಿಗಳು ಬೀದಿ ಬೀದಿಗಳಲ್ಲಿ ಪೊರ್ಕಿಗಳಂತೆ ಅಲೆದಾಡುತ್ತಿದ್ದಾರೆ. ಸಮಾಜದಲ್ಲಿ ಭಯ ಹುಟ್ಟಿಸುವಂತಹ ಕೆಲಸ ಮಾಡುತ್ತಿದ್ದಾರೆ. ದೇಶಕ್ಕಾಗಿ, ಸಮಾಜಕ್ಕಾಗಿ ಅಲ್ಲದಿದ್ದರೂ ನಮ್ಮ ಏಳಿಗೆಗಾಗಿ ಶ್ರಮಿಸುವ ಪಾಲಕರಿಗಾದರೂ ಯುವಜನತೆ ಬದಲಾಗಬಹುದಲ್ಲವೇ?
1: ಹೀಗೆ ಹಾದಿ ತಪ್ಪಿದ ಯುವಜನಾಂಗವನ್ನು ಸರಿದಾರಿಗೆ ತರಲು ಅನೇಕ

ಕಾರ್ಯಗಳುಂಟು. ಇದರಲ್ಲಿ ತಂದೆ ತಾಯಿಯ ಪಾತ್ರ, ಗುರುಗಳ ಪಾತ್ರ, ಸಮಾಜದ ಪಾತ್ರ ತುಂಬ ಮುಖ್ಯವಾಗಿದೆ. ನಮಗೆ ಸಿಕ್ಕಿರುವ ಅವಕಾಶ, ನಮ್ಮ ಜೀವನದಲ್ಲಿ ಪ್ರತಿಯೊಂದು ಕ್ಷಣವೂ ನಮಗೆ ಅಮೂಲ್ಯವಾದದ್ದು. ಕಳೆದು ಹೋದ ಕ್ಷಣವನ್ನೋ ಅಥವಾ ಕಳೆದು ಹೋದ ಆ ದಿನವನ್ನೋ ಮತ್ತೆ ಆಸೆ ಪಡದೆ ಮುಂದೆ ಬರುವ ದಿನಗಳ ಬಗ್ಗೆ ಸಿಗುವಂತಹ ಅವಕಾಶ ವ್ಯರ್ಥ ಮಾಡಿಕೊಳ್ಳದೆ ಒಳ್ಳೆಯ ರೀತಿಯಲ್ಲಿ ಅದನ್ನು ಉಪಯೋಗ ಮಾಡಿಕೊಳ್ಳೋಣ. ಸಮಾಜದ ಸೇವೆ ಮಾಡುವುದರಲ್ಲಿ ನಾವು ಒಂದು ಹೆಜ್ಜೆ ಮುಂದೆ ಇಡೋಣ. ಮನುಷ್ಯನು ಅಳುತ್ತಾ ಈ ಜಗತ್ತಿನಲ್ಲಿ ಜನ್ಮವೆತ್ತಿ ಬರುತ್ತಾನೆ, ಗೋಳಾಡುತ್ತಾ ಜೀವಿಸುತ್ತಾನೆ, ನಿರಾಶೆಯಲ್ಲಿ ಸಾಯುತ್ತಾನೆ. ಈ ಕಾರಣದಿಂದಾಗಿಯೇ ಬದುಕಿರುವ ಅಲ್ಪ ಸಮಯದಲ್ಲಿ ಅತ್ಯುತ್ತಮ ಆದರ್ಶಗಳನ್ನು ಮೈಗೂಡಿಸಿಕೊಂಡು ಸಾಧನೆಯ ಹಾದಿ ಹಿಡಿಯಬೇಕು. ವಿದ್ಯಾರ್ಥಿಗಳಲ್ಲಿ ಆದರ್ಶದ ಅವಶ್ಯಕತೆ ಬಗ್ಗೆ ವಿವೇಕಾನಂದರು ಹೀಗೆ ಹೇಳುತ್ತಾರೆ: ಆದರ್ಶವನ್ನಿಟ್ಟುಕೊಂಡ ಒಬ್ಬ ವಿದ್ಯಾರ್ಥಿ 1000 ತಪ್ಪು ಮಾಡಿದರೆ ಆದರ್ಶವಿಲ್ಲದವನು 50,000 ತಪ್ಪು ಮಾಡುತ್ತಾನೆ. ಹಾಗಾಗಿ ಆದರ್ಶಕ್ಕೆ ಜೋತು ಬೀಳುವುದು ಒಳ್ಳೆಯದು. ಯುವಜನತೆ ಎಂದೆನಿಸಿರುವ ಯುವಕ ಯುವತಿಯರು ನಾಣ್ಯದ ಎರಡು ಮುಖಗಳು ಇದ್ದ ಹಾಗೆ. ಅವರಿಗೆ ಸರಿಯಾದ ಆರ್ಥಿಕ ಸಾಂಸ್ಕೃತಿಕ ತರಬೇತಿಯನ್ನು ನೀಡಿದರೆ ನಮ್ಮ ದೇಶ ಉನ್ನತ ಪ್ರಗತಿ ಸಾಧ್ಯವೆಂದಿದ್ದಾರೆ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬಂತೆ ಯುವಜನತೆಗೆ ಚಿಕ್ಕ ವಯಸ್ಸಿನಿಂದಲೇ ಒಳ್ಳೆಯ ಬುದ್ಧಿ ವಿದ್ಯೆಗಳೆಂಬ ಗೊಬ್ಬರ ಕೊಟ್ಟು ಮುಂದೆ ಪ್ರಗತಿ ಎಂಬ ಗಿಡ ಹೆಮ್ಮರವಾಗಿ ಅದರಿಂದ ಉತ್ತಮ ಫಲ ದೊರೆಯುವುದರಲ್ಲಿ ಹಾಗೂ ರಾಷ್ಟ್ರವು ಸುರಕ್ಷಿತವಾಗುವುದರಲ್ಲಿ ಸಂಶಯವಿಲ್ಲ. ಯುವಜನಾಂಗ 24 ಗಂಟೆಯೂ ಸಾಮಾಜಿಕ ಜಾಲತಾಣಗಳಲ್ಲಿ ಸಮಯ ಕಳೆಯುವುದಕ್ಕಿಂತ ಆ ಸಮಯವನ್ನು ಓದುವುದರಲ್ಲಿ, ಸಂಶೋಧನೆಗಳಲ್ಲಿ, ಹಿರಿಯರಿಂದ ಮಾಹಿತಿ ಸಂಗ್ರಹಿಸುವುದರಲ್ಲಿ, ಹೀಗೆ ಒಳ್ಳೆಯ ಕೆಲಸಗಳಿಗೆ ವ್ಯಯಿಸಿದರೆ ಉತ್ತಮ. ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಜಾಲತಾಣಗಳ ಉಪಯೋಗ ಪಡೆದುಕೊಳ್ಳಬೇಕು. ಮಿತಿ ಮೀರಿದರೆ ಅಮೃತವು ವಿಷವಾಗುತ್ತದೆ. ನಾವು ಪಾಶ್ಚಾತ್ಯರಿಂದ ಬೇಕಾದಷ್ಟು ಎರವಲು ಪಡೆದಿದ್ದೇವೆ. ಆದರೆ ಅವರ ಸಮಯ ಪ್ರಜ್ಞೆ, ಅವರ ಜಾಣ್ಮೆ, ಸಮಾಜದ ಕಳಕಳಿ, ಕೆಲಸಕ್ಕೆ ನೀಡುವ ಸಮಯ ಇವನ್ನೆಲ್ಲ ನೋಡಿ ಕಲಿಯಬಹುದಲ್ಲವೇ? ಬರೀ ವೇಷಭೂಷಣದಲ್ಲಿ ಬದಲಾಗದೆ ಅವರಂತೆ ಸಮಾಜಕ್ಕೂ ಹಿತವಾಗುವಂತಹ ಮೌಲ್ಯವನ್ನು ಅಳವಡಿಸಿಕೊಳ್ಳಬೇಕು. ದೇಶದಲ್ಲಿ ಯುವಕರಿಗಾಗಿಯೇ ಹಲವಾರು ಉದ್ಯೋಗಗಳು ಸೃಷ್ಟಿಯಾಗುತ್ತಿವೆ. ಅದರಿಂದ ಬೇರೆ ದೇಶಗಳಿಗೆ ಪ್ರತಿಭಾ ಪಲಾಯನವಾಗದಂತೆ ನಮ್ಮ ದೇಶದಲ್ಲಿಯೇ ಉದ್ಯೋಗ ಮಾಡುವುದು ಒಳ್ಳೆಯದು. ನಮ್ಮ ದೇಶ ಇನ್ನೂ ಅಭಿವೃದ್ಧಿಶೀಲ ದೇಶವಾಗಿಯೇ ಉಳಿದಿದೆ. ಅದು ಅಭಿವೃದ್ಧಿ ಹೊಂದಿದ ದೇಶಗಳ ಸಾಲಿಗೆ ಸೇರಬೇಕಾದರೆ ನಮ್ಮಂತಹ ಯುವಕರು ಒಂದು ಹೆಜ್ಜೆ ಮುಂದೆ ಇಡೋಣ. ನಮ್ಮ ಮಹಿಳೆಯರು ಯಾವಾಗ ಮಧ್ಯರಾತ್ರಿ ರಸ್ತೆಯಲ್ಲಿ ಬರುವಷ್ಟು ಸ್ವತಂತ್ರವಾಗುತ್ತಾರೋ ಅಂದು ಭಾರತ ದೇಶ ಸಂಪೂರ್ಣ ಸ್ವತಂತ್ರವಾದಂತೆ ಎಂಬ ಗಾಂಧೀಜಿಯವರ ಮಾತು ತುಂಬಾ ಅರ್ಥಪೂರ್ಣವಾಗಿದೆ. ಜೀವನದಲ್ಲಿ ಮಹತ್ವದ ಕಾಲ ಯೌವನ. ಇಂತಹ ಪ್ರಬುದ್ಧವಾದ ವಯಸ್ಸಿನಲ್ಲಿ ಯುವಕರು ಏನು ಮಾಡುತ್ತಿದ್ದಾರೆ ಎನ್ನುವುದು ಅವರ ಜೀವನವನ್ನು ನಿರ್ಧರಿಸುತ್ತದೆ. ಅದರಿಂದ ದೇಶವು ಯಾವುದನ್ನು ಬಯಸುತ್ತಿರುತ್ತದೆಯೋ ಎಂದು ಯುವಕರು ಮರೆಯಬಾರದು. ಇವರಿಗೆ ಎಲ್ಲಾ ಪೋಷಕರು ಸಹಕಾರ ಮತ್ತು ಪ್ರೋತ್ಸಾಹ ನೀಡಿದರೆ ದೇಶದ ಅಭಿವೃದ್ಧಿಗೆ ಮತ್ತಷ್ಟು ಶಕ್ತಿ ತುಂಬಿದಂತಾಗುತ್ತದೆ. ಯುವಜನಾಂಗವು ವಾರದಲ್ಲಿ ಒಂದೋ ಎರಡೋ ದಿನ ಸಮಾಜಕ್ಕಾಗಿ ಮೀಸಲಿಟ್ಟರೆ ಸಾಕು, ಅಬ್ದುಲ್ ಕಲಾಂರ 2020 ಭಾರತದ ಕನಸು ಖಂಡಿತವಾಗಿಯೂ ನನಸಾಗುತ್ತದೆ. ಇದೆಲ್ಲದಕ್ಕೂ ಮೊದಲು ನಮ್ಮಲ್ಲಿ ದೇಶಭಕ್ತಿ ಜಾಗೃತವಾಗಬೇಕು. ನನ್ನ ದೇಶ, ನನ್ನ ಜನ, ನನ್ನ ಸಮಾಜ ಎಂಬ ಭಾವನೆ ಎಲ್ಲರಲ್ಲೂ ಮೂಡಬೇಕು. ವಯಸ್ಸಾದ ವ್ಯಕ್ತಿಗಳೇ ಇನ್ನೂ ಉತ್ಸಾಹ ಹೊಂದಿರುವಾಗ ನಮ್ಮಂತಹ ಯುವಕರೇಕೆ ಜೀವನೋತ್ಸಾಹ ಕಳೆದುಕೊಳ್ಳಬೇಕು? ಯುವಜನತೆ ದೇಶದ ಆಧಾರಸ್ತಂಭ. ದೇಶದ ಭವಿಷ್ಯ ನಮ್ಮ ಕೈಯಲ್ಲಿದೆ. ನಾವು ಮುನ್ನಡೆದಷ್ಟು ದೇಶ ಮುಂದೆ ಸಾಗುತ್ತದೆ. ನಾವು ನಮ್ಮ ಬದುಕಿಗಷ್ಟೇ ಸೀಮಿತವಾದರೆ ರಾಷ್ಟ್ರದ ಭವಿಷ್ಯ ಮಂಕಾಗುತ್ತದೆ. ಆದ್ದರಿಂದ ನಾವು ಕ್ರಿಯಾಶೀಲರಾಗೋಣ. ವಿವೇಕಾನಂದರ ವಾಕ್ಯದಂತೆ ಏಳಿ ಎದ್ದೇಳಿ ಯುವಕ ಯುವತಿಯರೇ, ಗುರಿ ಮುಟ್ಟುವವರೆಗೆ ನಿಲ್ಲದಿರಿ ಎಂಬ ಮಾತನ್ನು ನೆನಪಿನಲ್ಲಿಟ್ಟುಕೊಂಡು ಅವರಂತಹ ಮಹಾನ್ ವ್ಯಕ್ತಿಗಳಾಗುವುದು ಉತ್ತಮ. ಇಡೀ ಪ್ರಪಂಚವೇ ಸಹಾಯಕ್ಕಾಗಿ ನಮ್ಮತ್ತ ಕೈಚಾಚುವಂತಹ ಬಲಿಷ್ಠ ಭಾರತವನ್ನು ನಿರ್ಮಿಸುವುದು ನಮ್ಮಂತಹ ಯುವಕರ ಕೈಯಲ್ಲಿದೆ. ಹಿರಿಯರ ಮಾತನ್ನು ಆಲಿಸಿ ಮಹಾನ್ ವ್ಯಕ್ತಿಗಳ ದಾರಿಯನ್ನೇ ಹಿಡಿದು ಭವ್ಯ ಭಾರತವನ್ನು ನಿರ್ಮಿಸೋಣ. ಭಾರತಾಂಬೆಯ ಪಾದಕ್ಕೆ ನಮ್ಮನ್ನು ಅರ್ಪಿಸಿಕೊಂಡು ಅವಳ ಸೇವೆಗೆ ಸಿದ್ಧರಾಗೋಣ.

0: ಆಕಾಶವಾಣಿ ಧಾರವಾಡ ಸ್ವರಾಂಜಲಿ ಸಂಗೀತ ದಿಗ್ಗಜರ ಸರಿಗಮ ಜೀವನ ಕುರಿತ ಮಾಲಿಕೆಯಲ್ಲಿ ಕೇಳಿ ಸಂವಾದಿನಿ ಸಂತನ ಸುಸ್ವರ ಸಿಂಚನ
1: ಸಂವಾದಿನಿ ಸಂತನ ಸುಸ್ವರ ಸಿಂಚನ
0: ಹಾರ್ಮೋನಿಯಂ ದಿಗ್ಗಜ ಪಂಡಿತ್ ರಾಮ್ಭಾವ್ ಬಿಜಾಪುರೆ ಅವರ ಜೀವನ ಸಂಗೀತದ ಬಗೆಗಿನ ಕಾರ್ಯಕ್ರಮ ಸರಣಿ ಪೂರಕ ಸಾಹಿತ್ಯ ಶಿರೀಶ್ ಜೋಶಿ ಪ್ರಸ್ತುತಿ ಮಾಯಾ ರಾಮನ್ ಕೇಳಿ ಸಂವಾದಿನಿ ಸಂತನ ಸುಸ್ವರ ಸಿಂಚನ
1: ಸಂವಾದಿನಿ ಸಂತನ ಸುಸ್ವರ ಸಿಂಚನ ಅಭಿಮಾನಿ ಶ್ರೋತೃಗಳೇ ನಮಸ್ಕಾರ ಪಂಡಿತ್ ರಾಮಕೃಷ್ಣ ಬುವಾ ವಜೆ ಹಿಂದೂಸ್ತಾನಿ ಸಂಗೀತದೊಳಗ ಬಹಳ ದೊಡ್ಡ ಹೆಸರು ಗ್ವಾಲಿಯರ್ ಘರಾಣೆಯ ಮೇರು ಪತಾಕೆ ಅನ್ಸ್ಕೊಂಡವರು ಮುಂಬೈ ಇಂದೋರ್ ಉಜ್ಜಯಿನಿ ಮುಂತಾದ ಕಡೆಗಳೊಳಗ ಗುರುವನ್ನ ಅರಸಿಕೊಂಡು ಕಾಲ್ನಡಿಗೆಯಿಂದ ಸಂಚರಿಸಿದವರು ಸಂಗೀತಕ್ಕಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟವರು ನೇಪಾಳದ ದೊರೆ ಹತ್ರ ಆಸ್ಥಾನ ಗಾಯಕರಾಗಿದ್ದವರು ರಾಮಕೃಷ್ಣ ಬುವಾ ವಜೆ ಅವರ ಧ್ವನಿಯೊಳಗಿರೋ ರಾಗ್ ಮಿಯಾ ಕಿ ತೋಡಿ

ಪಂಡಿತ್ ರಾಮಕೃಷ್ಣ ಬುವಾ ವಜೆ ಅವರು ತಮ್ಮ ಜೀವಿತಾವಧಿಯ ಕೊನೆಯ ಒಂದೆರಡು ದಶಕಗಳನ್ನ ಕಳಿಲಿಕ್ಕೆ ಬೆಳಗಾವಿಗೆ ಬಂದರು, ಅಲ್ಲೇ ನೆಲೆ ನಿಂತರು. ಇವರ ಚಿರಂಜೀವಿ ಪಂಡಿತ್ ಶಿವರಾಮ್ ಬುವಾ ವಜೆ. ತಂದೆಯಷ್ಟೇ ಪ್ರಕಾಂಡ ಪಂಡಿತರು, ತಂದಿನ ಇವರಿಗೆ ಗುರುಗಳು. ಆದ್ರ ಪ್ರಾರಂಭಿಕ ದಿನಗಳೊಳಗ ಇವರು ತಂದೆಯವರು ಹಾಡೋವಾಗೆಲ್ಲ ಎಲ್ಲರೆ ಬಚ್ಚಿಟ್ಕೊಂಡು ಕೂಡೋರು. ಅವ್ರು ಹಾಡೋದನ್ನ ಗಮನ ಇಟ್ಟು ಕೇಳ್ತಿದ್ರು. ತಾವು ಕೇಳಿ ಕಲ್ತದ್ದನ್ನ ತಂದಿ ಇಲ್ದೇ ಇದ್ದ ಹೊತ್ನ್ಯಾಗ ಹಾಡಿಕೊಂಡು ಅಭ್ಯಾಸ ಮಾಡ್ತಿದ್ರು. ಒಮ್ಮೆ ಏನಾತು ಅಂತೀರಿ, ಆಕಸ್ಮಿಕವಾಗಿ ಇವರ ಹಾಡನ್ನ

0: ತಂದೆಯವರು ಕೇಳಿಬಿಟ್ರು. ಆದ್ರೆ ಬಹಳ ಮೆಚ್ಚಿಕೊಂಡು ಬಿಟ್ರು. ಅಲ್ಲಿಂದ ಶುರುವಾತ್ ನೋಡ್ರಿ ಅಧಿಕೃತ ಅಧ್ಯಯನ. ಕೆಲವು ವರ್ಷಗಳ ಕಾಲ ತಂದೆಯವರು ಹಾಡುವಾಗ ಅವ್ರ ಹಿಂದೆ ತಂಬೂರಿ ಮೀಟ್ಕೋತ ಹಾಡುಗಾರಿಕೆಯ ಗುಟ್ಟುಗಳನ್ನ ಅರಿತುಕೊಂಡ್ರು ಶಿವರಾಂಬುವ. ಹಂಗಾಗಿ ಸಂಗೀತದೊಳಗ ಇವರು ಪಂಡಿತರು ಅನ್ಸ್ಕೊಂಡ್ರು. ಆದ್ರ ಇವ್ರದ್ದು ಚಂಚಲ ಚಿತ್ತ, ಒಂದರ್ಥದೊಳಗ ಲಹರಿ ಗಂಧರ್ವರು. ಮನಸ್ಸಿದ್ರ ಬಹಳ ಚಂದ ಹಾಡೋರು, ಇಲ್ಲಾಂದ್ರ ಅಗಾಧವಾದ ಮೌನ. ಆದ್ರ ಇವ್ರ ಜೀವನದೊಳಗ ಶಿಸ್ತು ಅನ್ನೋದೇ ಇರಲಿಲ್ಲ. ಅದರಿಂದಾಗಿನ ತಮ್ಮ ಆರೋಗ್ಯವನ್ನ ಕೆಡಿಸಿಕೊಂಡ್ರು. ಅದರಿಂದಾಗಿನ ಜೀವನದ ಕಡೆಯ ದಿನಗಳೊಳಗ ಸಾಕಷ್ಟು ತೊಂದರೆಗಳನ್ನ ಅನುಭವಿಸಬೇಕಾಯ್ತು. ಆದ್ರೂ ಶಿವರಾಂಬುವ ಅವರ ಬಗ್ಗೆ ಅಪಾರವಾದ ಗೌರವ ಇತ್ತು ಸಂಗೀತ ಲೋಕದೊಳಗ. ಇವರ ಖ್ಯಾತಿ ಮತ್ತ ಪಾಂಡಿತ್ಯ ಎಷ್ಟಿತ್ತು ಅಂತಂದ್ರ, ಪಂಡಿತ್ ಭೀಮಸೇನ್ ಜೋಶಿ, ಪಂಡಿತ್ ಕುಮಾರ ಗಂಧರ್ವರಂಥವರು ಇವರನ್ನ ನೋಡ್ಲಿಕ್ಕೆ ಅಂತಾನೆ ಬೆಳಗಾವಿಗೆ ಬರ್ತಿದ್ರು. ಅವರೆಲ್ಲ ಶಿವರಾಂಬುವ ಅವರಿಗೆ ಆತ್ಮೀಯ ಗೆಳೆಯರಾಗಿದ್ರು. ಶಿವರಾಂಬುವ ಯಾವತ್ತೂ ಹಣಕ್ಕಾಗಿ ಆಸೆ ಪಟ್ಟು ಹಾಡಿದವರಲ್ಲ. ತಮಗೆ ಎಷ್ಟು ಸಲ್ಲಬೇಕೋ ಅಷ್ಟನ್ನ ಮಾತ್ರ ಬಯಸುವವರು. ಆದ್ರೆ ಯಾರಿಗೂ ಪುಕ್ಕಟೆಯಾಗಿ ಏನನ್ನೂ ಕಲಿಸ್ತಿರ್ಲಿಲ್ಲ. ಅವರಿಗೆ ಅವರದೇ ಆದ ಕೆಲವು ಹವ್ಯಾಸಗಳಿದ್ವು. ಮಿರ್ಚಿ ಭಜಿ ಮತ್ತು ಚಹಾ ಸೇವನೆ ಅವರ ಅತ್ಯಂತ ಪ್ರಿಯವಾದ ಹವ್ಯಾಸ ಆಗಿತ್ತು. ಇವರ ಗಾಯನವನ್ನ ಮೆಚ್ಚಿಕೊಂಡಿದ್ದ ಕಲ್ಲೋಪಂತರು ಇವರೇ ತಮ್ಮ ಮಗನಿಗೆ ಯೋಗ್ಯ ಗುರು ಅಂತ ನಿರ್ಧಾರ ಮಾಡಿದ್ರು. ಬಾಜು ಮನೆಯೊಳಗೆ ಇವರ ವಾಸ. ಸರಿ, ಗುರುಗಳ ಹತ್ರ ಕಲಿಕೆ ಆರಂಭ ಆಯ್ತು. ಗುರು ಶಿಷ್ಯರೊಳಗ ವಯಸ್ಸಿನೊಳಗೆ ಹೆಚ್ಚಿನ ಅಂತರ ಇರಲಿಲ್ಲ. ಹಂಗಾಗಿ ಅವ್ರ ನಡು ಸ್ನೇಹ ಭಾವನೂ ಬೆಳೀತು. ಆದ್ರ ಶಿವರಾಂಬುವ ಶಿಸ್ತಿನಿಂದ ಕಲಿಸೋದು ಸಾಧ್ಯ ಆಗ್ಲೇ ಇಲ್ಲ. ನಿಯಮಿತವಾಗಿ ಹೇಳಿಕೊಡೋ ಜಾಯಮಾನನ ಅವ್ರದ್ದಲ್ಲ. ಹಂಗಾಗಿ ಪಾಠ ಸಾಗಿತ್ತಾದ್ರೂ ಅದಕ್ಕ ನಿಯಮಿತತನ ಅನ್ನೋದೇ ಇರಲಿಲ್ಲ. ಆದ್ರ ರಾಮ್ಭಾವು ವಿಜಾಪುರಿ ಅವರಿಗೆ ಸಂಗೀತವನ್ನ ಕಲಿಯೋ ಅಪಾರವಾದ ಹಂಬಲ. ಇದ ದಿನಗಳೊಳಗ ಇವ್ರ ಮನಿ ಹತ್ರನೇ ಇದ್ದ ಮತ್ತೊಬ್ಬ ದಿಗ್ಗಜ ಕಾಗಲ್ಕರ್ ಬುವ ಅವ್ರ ಹತ್ರ ಕಲಿಬೇಕು ಅಂತ ವಿಚಾರ ಮಾಡಿದ್ರು ರಾಮ್ಭಾವು. ಕಾಗಲ್ಕರ್ ಬುವ ಸವಾಯಿ ಗಂಧರ್ವರ ಶಿಷ್ಯರು. ಸಂಗೀತದೊಳಗ ಸಾಕಷ್ಟು ಸಾಧನೆ ಮಾಡಿದವರು. ಸಂಗೀತ ಜಗತ್ತಿನೊಳಗ ಅವರ ಹೆಸರನ್ನ ಗೌರವ ಪೂರ್ವಕವಾಗಿ ಸ್ಮರಿಸಲಾಗ್ತದೆ. ಬೆಳಗಾವಿಯೊಳಗ ಅವರು ಸಂಗೀತ ಶಿಕ್ಷಕರಾಗಿ ನೆಲೆಗೊಂಡಿದ್ರು. ಕಾಗಲ್ಕರ್ ಬುವ ಕಲ್ಲೋಪಂತ್ ವಿಜಾಪುರೆ ಮಾಸ್ತರರ ಮನಿ ಬಾಜುಕ್ನ ಇರ್ತಿದ್ರು ಅಂತ ಹೇಳಿದ್ನಲ್ಲ, ಒಂದು ಶುಭ ಮುಹೂರ್ತದೊಳಗ ರಾಮ್ಭಾವು ಕಾಗಲ್ಕರ್ ಬುವ ಅವರಿಗೆ ಗುರು ಪೂಜನ ಮಾಡಿದ. ಆ ಮೂಲಕ ಅವರ ಅಧಿಕೃತ ಶಿಷ್ಯನಾದ. ಅವಾಗಿನ ಕಾಲದ ಗುರು ಪೂಜನ ಅಂದ್ರ ಒಂದು ತೆಂಗಿನಕಾಯಿ 5 ರೂಪಾಯಿ ದಕ್ಷಿಣ ಇಟ್ರ ಮುಗೀತು. ಗುರುಗಳು ದೇವರಿಗೆ ನಮಸ್ಕಾರ ಮಾಡ್ರಿ ಅಂತ ಹೇಳ್ತಿದ್ರು. ರಾಮ್ಭಾವು ನಮಸ್ಕಾರ ಮಾಡಿ ಅವ್ರ ಮುಂದೆ ಬಂದು ನಿಂತ್ಕೊಂಡ. ಕಾಗಲ್ಕರ್ ಬುವ ವಿಚಿತ್ರ ಸ್ವಭಾವದವರು. ಅವರು ರಾಮ್ಭಾವು ಕೇಳಿದ್ರು,
1: ಇವತ್ತ ನನ್ನ ಕಡೆ ಬಂದಿ, ಈ ಹಿಂದೆ ಸಂಗೀತ ಯಾರ್ದರ ಕಡೆ ಕಲ್ತಿಯೇನ?
2: ಹಣ್ಣಿಕೆರೆ ಮಲೆನವ್ರ ಕಡೆ ಸ್ವಲ್ಪ ಕಲ್ತೀನ್ರಿ.
0: ರಾಮ್ಭಾವು ಇಷ್ಟ ಹೇಳಿದ್ದ ಅಂದ್ರ ಏನೂ ತೊಂದರೆ ಆಗ್ತಿರ್ಲಿಲ್ಲ. ಆದ್ರ ಇದರ ಜೊತೆಗೆ ಇನ್ನೊಂದು ಮಾತನ್ನ ಸೇರಿಸಿ ಹೇಳಿದ,
2: ಅವರ ನನ್ನ ಮೊದಲು ಗುರು.
0: ವಿಚಿತ್ರ ಸ್ವಭಾವದ ಕಾಗಲ್ಕರ್ ಬುವ ತಕ್ಷಣ ಪ್ರತಿಕ್ರಿಯಿಸಿದ್ರು,
1: ಹಂಗಾರ ನೀ ಹೇಳೋ ಪ್ರಕಾರ ನಾವು ನಿನ್ನ ಸೆಕೆಂಡ್ ಗುರುಗಳೇನ?
2: ಹಂಗಲ್ರಿ ಗುರುಗಳ, ಸಂಗೀತದಾಗ ಅಲ್ಪ ಸ್ವಲ್ಪ ಏನೋ ಕಲ್ತೀನಿ, ನಾನು ಇನ್ನೂ ಕಲಿಯಬೇಕಂತ ಬಹಳ ಐತಿ, ಅದಕ್ಕೆ ನಿಮ್ ಕಡೆ ಬಂದಿನಿ. ಆದ್ರ ನನಗೆ ಮೊದಲ ಸಂಗೀತ ಹೇಳಿಕೊಟ್ಟ ಗುರುಗಳು ಅವರ ಅಂತ ಹೇಳಿದೆ ಅಷ್ಟ.
0: ರಾಮ್ಭಾವು ಸಮಜಾಯಿಷಿ ನೀಡ್ಲಿಕ್ಕೆ ಪ್ರಯತ್ನ ಮಾಡಿದ.
1: ಹೇ ಬಗ್, ಮಲ ಫಸ್ಟ್ ಗುರು ಮನಾಯ್ಲಾ ಪೈಜೆ ಕಳಕಿ ನೈತುಲ
0: ಅಂತ ಗುರುಗಳು ಆದೇಶ ನೀಡಿದ್ರು. ರಾಮ್ಭಾವು ಮೌನಿಯಾದ. ಅವರ ಮೌನವನ್ನೇ ಸಮ್ಮತಿ ಅಂತ ತಿಳಿದ ಕಾಗಲ್ಕರ್ ಪುವ ಸಂಗೀತ ಕಲಿಸ್ಲಿಕ್ಕೆ ಶುರು ಮಾಡಿದ್ರು. ಯಮನ್ ರಾಗದಿಂದ ತಾಲೀಮು ಆರಂಭ ಆಯ್ತು. ಗುರುಗಳು ಹೇಳಿದ್ದನ್ನ ಟಿಪ್ಪಣಿ ಮಾಡಿಕೊಳ್ಳಿಕ್ಕೆ ರಾಮ್ಭಾವು ನೋಟ್ಬುಕ್ ಹೊರಗ್ ತೆಗೆದ. ಅದನ್ನು ನೋಡಿದ ಗುರುಗಳು ಹೇಳಿದ್ರು, ಬರ್ಕೊಳ್ಳೋ ಹಾಂಗಿಲ್ಲ, ನಾ ಹೇಳಿದ್ದನ್ನ ನೆನಪಿನಾಗಿಡಬೇಕು, ಆಮೇಲೆ ಹಾಡಬೇಕು. ಗುರುಗಳು ಖಡಕ್ಕಾಗಿ ಎಚ್ಚರಿಕೆ ನೀಡಿದ್ರು. ಗುರುಗಳು ಹೇಳಿದ್ದನ್ನ ಅವ್ರ ಎದುರಿಗೆ ಕ್ಲಾಸ್ನೊಳಗ ಅನ್ನೋದು, ಅದನ್ನ ನೆನ್ಪಿಟ್ಕೊಳ್ಳೋದು, ಇದು ಅವರ ಕಲಿಕೆಯ ಕ್ರಮ. ಬಹುತೇಕ ಅವಾಗಿನ ಎಲ್ಲಾ ಗುರುಗಳು ಇದೇ ಮಾದರಿಯನ್ನ ಅನುಸರಿಸ್ತಿದ್ರು. ಅವ್ರು ಹೇಳಿದ್ದನ್ನ ನೆನ್ಪಿನಾಗಿಟ್ಕೊಂಡು ಬಂದು ಮನೆಯೊಳಗ್ ಬೇಕಾದ್ರೆ ಬರ್ಕೊಳ್ಬಹುದಿತ್ತು. ಆದ್ರ ಅದು ಗುರುಗಳ ಗಮನಕ್ಕೆ ಬರದಂಗ ಜಾಗೃತರಾಗಿರ್ಬೇಕಾಗ್ತಿತ್ತು. ಅಕಸ್ಮಾತ್ ಸಿಕ್ಕಿ ಬಿದ್ರ ದೇವ್ರೇ ಗತಿ. ಆದ್ರ ರಾಮ್ಭಾವುಗ ಗುರುಗಳು ಹೇಳಿದ್ದನ್ನ ನೆನ್ಪಿಟ್ಕೊಳ್ಳೋದು ಮತ್ತ ಅದನ್ನ ಮನೆಗ್ ಬಂದು ನೋಟ್ಬುಕ್ಕಿನೊಳಗ್ ಬರ್ಕೊಳ್ಳೋದು ಇದೆಲ್ಲ ಬಹಳ ತ್ರಾಸ್ ಅನಿಸ್ಲಿಕ್ಕತ್ತು. ತಾಲೀಮ್ನೊಳಗಿದ್ದಾಗ ಎಲ್ಲಾನು ಸರಿನ

0: ಬೆಳಿತಿತ್ತು. ಆದ್ರ ಅಲ್ಲಿಂದ ಹೊರಗ್ ಬಂದ್ರ ಎಲ್ಲಾ ಮರ್ತ್ ಹೋಗ್ಬಿಡ್ತಿತ್ತು. ಮರುದಿನ ರಾಮ್ಭಾವು ಕ್ಲಾಸಿಗೆ ಹೋದಾಗ ಕಾಗಲ್ಕರ್ ಬುವ ನಿನ್ನೆ ಕಲಿಸಿದ್ದನ್ನ ಹಾಡು ಅಂತ ಹೇಳ್ತಿದ್ರು. ಅವಾಗ ಪೇಜಿಗೆ ಸಿಲುಕಿದ ಸ್ಥಿತಿ. ಇವತ್ ಹೇಳಿದ್ದನ್ನ ನಾಳೆ ಮತ್ತೆ ಹೇಳೋ ಜಾಯಮಾನ ಕಾಗಲ್ಕರ್ ಬುವ ಅವ್ರದ್ದು ಆಗಿರ್ಲೇ ಇಲ್ಲ. ಮರುದಿನದ ಪಾಠ ಯಮನ್ ರಾಗದೊಳಗನ ಇದ್ರೂ ಅದು ಬ್ಯಾರೇದ ಆಗಿರ್ತಿತ್ತು. ಹಂಗಾಗಿ ರಾಮ್ಭಾವು ತನಗ ತಿಳಿದಷ್ಟನ್ನ ಮತ್ತ ನೆನಪಿಗೆ ಬಂದಷ್ಟನ್ನ ಮಾತ್ರ ಹಾಡ್ತಿದ್ದ. ಇದೇ ರೀತಿ ಒಂದು ತಿಂಗಳು ಕಳೆಯಿತು. ಆಮೇಲೆ ರಾಮ್ಭಾವುಗ ಸ್ವಲ್ಪ ಸ್ವಲ್ಪ ತಿಳಿಲಿಕ್ಕತ್ತು. ಇವಾಗ ತಿಳಿಲಿಕ್ಕತ್ತದ ಅಂತ ಗೊತ್ತಾದ್ಮೇಲೆ ಕಾಗಲ್ಕರ್ ಬುವ ಅವರಿಗೆ ಒಂದ್ ಚೀಸ್ ಹೇಳ್ಕೊಟ್ರು. ಪ್ಯಾರಿ ಬಿನಚವ ಲಂಗರವ ಕರತಕ ಲಾಯಿ ಡೋಲನ ಲಾಗೆ ನಜರತ ಧೀಟ ಲಂಗರ ಜಾತ ಬಂಗರಿ ಮೋರಿ. ಇದನ್ನ ಕಲಿಸುವಾಗ ಕಾಗಲ್ಕರ್ ಬುವ ಹೇಳಿದ್ರು,
1: ಇದು ಯಮನ ಕಲ್ಯಾಣ ರಾಗ. ಇದರಾಗ ತೀವ್ರ ಮತ್ತು ಕೋಮಲ ಎರಡೂ ಮಧ್ಯಮ ಹತ್ತಾವ.
0: ಇದನ್ ಕೇಳಿದ ರಾಮ್ಭಾವು ಮತ್ತ ಗೊಂದಲಕ್ಕೆ ಬಿದ್ದ. ಇಷ್ಟ ದಿನ ಯಮನ್ ಅಂತ ಹೇಳ್ತಿದ್ದವರು ಈಗ ಯಮನ್ ಕಲ್ಯಾಣ ಅಂತ ಹೇಳಿಕತ್ತಾರ. ಇದು ಒಂದ ದಿನದ ಮಾತಲ್ಲ, ದಿನಾಲೂ ಇದ ಹಾಡು. ಇವತ್ ಹೇಳಿದ್ದು ನಾಳೆ ಇರ್ತಿದ್ದಿಲ್ಲ. ದಿನಾಲೂ ಹೊಸಾದನ್ನ ಹೇಳೋ ಈ ಗುರುವಿನಿಂದ ಹೆಂಗ ಪಹಾರಾಗ್ಲಿ ಅಂತ ರಾಮ್ಭಾವು ಯೋಚನೆಗೆ ಒಳಗಾದ. ಈ ಯೋಚನೆಯೊಳಗ ಐದಾರು ತಿಂಗಳು ಕಳೆದುಹೋದು. ಗುರುಗಳ, ನೀವು ದಿನಾಲು ಹೊಸಾದನ್ನ ಹೇಳಿದ್ರ ನಂಗ್ ಕಲೀಲಿಕ್ಕೆ ತ್ರಾಸ ಆಗ್ತದ ಅಂತ ಗುರುಗಳಿಗೆ ಹೇಳೋ ಧೈರ್ಯ ಇರ್ಲಿಲ್ಲ ರಾಮ್ಭಾವುಗ. ಅವಾಗಿನ ಕಾಲದೊಳಗ ಹಂಗ್ ಹೇಳೋದು ಅಂದ್ರ ಅದು ಉದ್ದಟತನ ಅಂತನ ಭಾವಿಸ್ತಿದ್ರು. ಅಲ್ಲದ ಕಾಗಲ್ಕರ್ ಬುವ ಅವರ ಪಾಂಡಿತ್ಯ ಎಷ್ಟು ಪ್ರಖರ ಆಗಿತ್ತೋ ಅಷ್ಟೇ ಪ್ರಖರವಾದ ಸಿಟ್ಟು ಅವರಿಗಿತ್ತು. ಈ ಸಮಯದೊಳಗ ರಾಮ್ಭಾವುನ ನೆರವಿಗೆ ಬಂದವರು ಕಾಗಲ್ಕರ್ ಬುವ ಅವರ ಗೆಳೆಯ ಗೋಪಾಲ್ ನಾಯಕ್ ಅನ್ನೋರು. ಅವರು ಅವಾಗವಾಗ ಕಾಗಲ್ಕರ್ ಬುವ ಅವರ ಹತ್ರ ಬರ್ತಾ ಇದ್ದ ರಾಮ್ಭಾವುನ ನೋಡಿದ್ರು. ಅವರಿಗೆ ರಾಮ್ಭಾವುನ ಪೇಚಾಟನೂ ಅರ್ಥ ಆಗಿತ್ತು. ಗೋಪಾಲ್ ನಾಯಕ್ ಒಬ್ಬ ಸಂಗೀತ ಪ್ರೇಮಿ, ಸಂಗೀತವನ್ನ ಸೊಗಸಾಗಿ ಆಸ್ವಾದಿಸೋ ಮನುಷ್ಯ. ರಾಮ್ಭಾವು ಮನಸಾರೆ ಸಂಗೀತ ಕಲೀಲಿಕ್ಕೆ ಬಯಸ್ತಾನ ಅನ್ನೋದು ಅವರಿಗೂ ಅರ್ಥ ಆಗಿತ್ತು. ಆದ್ರೆ ಗುರುಗಳು ಅವನಿಗೆ ದಿನಾಲೂ ಒಂದು ಹೊಸಾದ ಕಲಿಸ್ಕೊಡ್ತಾರಲ್ಲ, ಏನಿದು ಪೇಚಿಗೆ ಸಿಲ್ಕೊಂಡಾನಲ್ಲ ಹುಡುಗ ಅಂತ ಅವರಿಗೂ ಮರುಕ ಉಂಟಾಗಿತ್ತು. ಈ ಬಾಲಕ ಯಾರೇ ಒಬ್ಬ ಒಳ್ಳೆ ಗುರುವಿನ ಹತ್ರ ಕಲ್ತರ ಅಥವಾ ಕಾಗಲ್ಕರ್ ಬುವಾನ ಈ ರಾಮ್ಭಾವುಗ ವ್ಯವಸ್ಥಿತವಾಗಿ ಕಲಿಸಿಕೊಟ್ರ ಇವ ಒಬ್ಬ ಒಳ್ಳೆಯ ಸಂಗೀತಗಾರ ಆಗಬಲ್ಲ ಅಂತ ಅವ್ರಿಗೆ ಅನಿಸ್ತು. ಅವರು ರಾಮ್ಭಾವುಗ ಸಹಾಯ ಮಾಡಬೇಕು ಅಂತ ಮನಸ್ ಮಾಡಿದ್ರು. ಒಂದು ದಿನ ಸಲಹೆ ನೀಡಿದ್ರು. ಅದೇನು ಅಂತಂದ್ರ, ಕೆಲವು ದಿನ ಕಾಗಲ್ಕರ್ ಬುವ ಅವ್ರ ಹತ್ರ ತಾಲೀಮಿಗೆ ಹೋಗದೇ ಇರೋದು. ಈ ಮಾತ್ ಕೇಳಿ ರಾಮ್ಭಾವು ಕಾಗಲ್ಕರ್ ಬುವ ಅವ್ರ ಹತ್ರ ತಾಲೀಮಿಗೆ ಹೋಗೋದನ್ನ ನಿಲ್ಲಿಸ್ಬಿಟ್ರು. ಅಂತೂ ಕಾಗಲ್ಕರ್ ಬುವ ಅವರಿಂದ ರಾಮ್ಭಾವುಗ ತಾತ್ಕಾಲಿಕ ಬಿಡುಗಡೆ ದೊರಕ್ತು. ಆದ್ರ ರಾಮ್ಭಾವು ಮುಂದೆ ಏನ್ ಮಾಡ್ದ ಅದನ್ನ ಕೇಳೋಕ್ಕಿಂತ ಮುಂಚೆ ನಿಮಗಾಗಿ ಈ ಹಾರ್ಮೋನಿಯಂ ತುಣುಕನ್ನ ಪ್ರಸಾರ ಮಾಡ್ತೀನಿ ಕೇಳ್ರಿ. ಯಾರ್ದು ಅಂತ ಕಂಡುಹಿಡಿಯೋ ಪ್ರಯತ್ನನೂ ಮಾಡಬಹುದು.

0: ಈ ಹಾರ್ಮೋನಿಯಂ ಮಾಧುರ್ಯ ಯಾರದು ಊಹೆ ಮಾಡ್ತಾ ಇರಿ? ನಮಸ್ಕಾರ.
1: ಸಂವಾದಿನಿ ಸಂತನ ಸುಸ್ವರ ಸಿಂಚನ ಹಾರ್ಮೋನಿಯಂ ದಿಗ್ಗಜ ಪಂಡಿತ್ ರಾಮ್ ಭಾವ್ ಬಿಜಾಪುರೆ ಅವರ ಜೀವನ ಸಂಗೀತದ ಬಗೆಗಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಪೂರಕ ಸಾಹಿತ್ಯ ಶಿರೀಶ್ ಜೋಶಿ, ಪರಿಕಲ್ಪನೆ ನಿರೂಪಣೆ ಮತ್ತು ಪ್ರಸ್ತುತಿ ಮಾಯಾ ರಾಮನ್, ನೆರವು ನವೀನ್ ಮಹಾಲೆ,
0: ಧ್ವನಿಗಳು ಸದಾಶಿವ್ ಎಕ್ಕುಂಡಿ ಮಠ್ ಹಾಗೂ ಮಧುಕೇಶ್ವರ್,
1: ನಿರ್ವಹಣೆ ಮಂಜುಳಾ ಪುರಾಣಿಕ್. ಸ್ವರಾಂಜಲಿ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಇದೇ ವೇಳೆಗೆ ಸಂವಾದಿನಿ ಸಂತನ ಸುಸ್ವರ ಸಿಂಚನ.

ಆಕಾಶವಾಣಿ ಧಾರವಾಡ, ಸಮಯ ಸರಿಯಾಗಿ 8:30:06. ಇದೀಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್. ಆರಂಭದಲ್ಲಿ ಕೇಳೋಣ ಪಡೋ ಸಾನ್ ಚಿತ್ರದ ಗೀತೆಯನ್ನು ಧ್ವನಿ ನೀಡಿದ್ದಾರೆ ಮನ್ನಡೆ. ರಾಜೇಂದ್ರ ಕೃಷ್ಣ ಅವರ ಸಾಹಿತ್ಯಕ್ಕೆ ಆರ್ ಡಿ ಬರ್ಮನ್ ಅವರ ಸಂಗೀತ.

ಇನ್ನು ಮುಂದೆ ಕೇಳೋಣ ಡಬಾಂಗ್ ಚಿತ್ರದ ಗೀತೆಯನ್ನು. ಗೀತೆಗೆ ಧ್ವನಿ ನೀಡಿದ್ದಾರೆ ರಾಹತ್ ಫತಿ ಅಲಿ ಖಾನ್. ಸಾಹಿತ್ಯ ಫೈಜ್ ಅನ್ವರ್ ಅವರದು, ಸಂಗೀತ ಸಾಜಿದ್ ವಾಜಿದ್ ಅವರದು.

ಇನ್ನು ಮುಂದೆ ಕೇಳೋಣ. ಕಯಾಮತ್ ಸೇ ಕಯಾಮತ್ ತಕ್ ಚಿತ್ರದ ಗೀತೆಯನ್ನು ಧ್ವನಿ ನೀಡಿದ್ದಾರೆ ಉದಿತ್ ನಾರಾಯಣ್. ಮಜ್ರೂ ಸುಲ್ತಾನ್ಪುರಿಯವರ ಸಾಹಿತ್ಯಕ್ಕೆ ಆನಂದ್ ಮಿಲಿಂದ್ ಅವರ ಸಂಗೀತ.

ಶ್ರೋತೃ ಬಾಂಧವರೇ, ಪ್ರಖ್ಯಾತ ಮರಾಠಿ ಕವಿ ಗದಿ ಮಾಡ್ಗುಳ್ಕರ್ ವಿರಚಿತ, ಹೆಸರಾಂತ ಗಾಯಕ ಸುಧೀರ್ ಫಡ್ಕೆ ಅವರು ಹಾಡಿದ ಬಹು ಜನಪ್ರಿಯ ಗೀತ ರಾಮಾಯಣ ಕೇಳೋದು ಅಂದ್ರ ಎಲ್ಲಾ ಸಂಗೀತ ಪ್ರಿಯರ ಕಿವಿಗಳು ನಿಮಿರಿ ನಿಲ್ತವ. ಅಂತಹ ಬಹು ಪ್ರಸಿದ್ಧ ಮರಾಠಿ ಗೀತ ರಾಮಾಯಣದ ಕನ್ನಡಾನುವಾದ ಕೆಲ ವರ್ಷಗಳ ಹಿಂದೆ ನಮ್ಮ ಧಾರವಾಡ ಆಕಾಶವಾಣಿಯಿಂದ ಪ್ರಸಾರ ಆಗಿ ಶ್ರೋತೃಗಳೆಲ್ಲರ ಮನ ಗೆದ್ದಿತ್ತು. ನಮ್ಮ ಪ್ರಿಯ ಶ್ರೋತೃಗಳು

0: ಗಳ ಆಗ್ರಹದ ಮೇರೆಗೆ ಕನ್ನಡ ಗೀತ ರಾಮಾಯಣವನ್ನ ಈಗ ಮರುಪ್ರಸಾರ ಮಾಡ್ಲಿಕ್ಕತ್ತೀವಿ. ಪ್ರತಿ ಬುಧವಾರ ಮುಂಜಾನೆ 9:15 ತಪ್ಪದ ಕೇಳ್ರಿ ಕನ್ನಡ ಗೀತ ರಾಮಾಯಣ. ಪ್ರತಿ ಬುಧವಾರ ಮುಂಜಾನೆ 9:15 ಕನ್ನಡ ಗೀತ ರಾಮಾಯಣ.
1: ಇನ್ನು ಮುಂದೆ ಕೇಳೋಣ ಶ್ರೀಕಾಂತ್ ಕುಲಕರ್ಣಿ ಅವರು ಹಾಡಿರುವ ಡಾಕ್ಟರ್ ಅಂಬಿಕಾ ದನಯಾದತ್ತರ ರಚನೆಯನ್ನು.

0: ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15 ಹಾಗೂ 244-344-16. ಧಾರವಾಡದ STD ಕೋಡ್ ಸಂಖ್ಯೆ 0836. ಆಕಾಶವಾಣಿ ಧಾರವಾಡ ಶ್ರೋತೃಗಳೇ, ಸಮಯ ಹೊಂದಿಸಿಕೊಳ್ಳಿ. ಸರಿಯಾಗಿ 9:30:06 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಧಾರವಾಡ ಡಿನ್ನರ್ ಟೈಮ್.
2: ನಿಮ್ ಕಡೆ ಸಾಂಬಾರ್ ಅಂದ್ರೆ ನಮ್ ಕಡೆ ತಿಳಿಯುದಿಲ್ಲ, ನಮ್ ಕಡೆ ಡಾಮರ್ ಅಂದ್ರೆ ನಿಮ್ ಕಡೆ ತಿಳಿಯುದಿಲ್ಲ.
1: ಊಟದೊಂದಿಗೆ ಬದುಕಿನ ಮಾತು.
3: ಓರೆ ಗಾರಿಗೆಗಳೇ, ಆಹಾರ ಮಂಡಿಗೆಗಳೇ.
4: ಅಯ್ಯ, ನಾನು ಬಾಳ್ಕದ ಮೆಣಸಿನಕಾಯಿ ತಂದೀನಿ, ಮರ್ತಿಗಿರ್ತೀರ ನೋಡು.
3: ಇದೆಲ್ಲ ನನಗೆ ಸಾಟಿ.
5: ಅಯ್ಯಯ್ಯ, ಬಾಳ್ಕದ ಮೆಣಸಿನಕಾಯಿ ಅಂತ ನೋಡು, ಇಲ್ ನೋಡಿಲ್ಲೆ ಹಪ್ಪಳ, ಸಂಡಿಗಿ, ಮಿಡಿ, ಉಪ್ಪಿನಕಾಯಿ ಇವನ್ನೆಲ್ಲ ತಂದೀನಿ, ಎಲ್ಲಾರು ಹಾಕೊಡ್ರಿ. ಬರ್ರಿ ಬರ್ರಿ, ಊಟ ಮಾಡೋಣ.
6: ಅಕ್ಕ, ಹೆಸರು ಕಾಳು ಉಸಳಿಗೆ ಉಪ್ಪು ಜಾಸ್ತಿ ಆಗೈತ್ ನೋಡ.
1: ಭಾಗವಹಿಸಿದ್ದಾರೆ ಮಾಲಾ ಸಾಮ್ರಾಣಿ, ಕುಮಾರ್ ಅಗಡಿ ಹಾಗೂ ರಾಖಿ ಹಾನ್ಗಲ್.
7: ಮಾಲಕ್ಕ, ಮಾಲಕ್ಕ,
8: ಮಾಲಾ ಮನೆ ಇದ್ದಂಗ ಕಾಣಲ್ ಬಿಡ.
7: ಇಲ್ಲ ಹೋಗ.
5: ಅಯ್ಯೋ ಬಾಪ ಬಾ ರಾಖಿ, ಇಲ್ಲೇ ಮನ್ಯಾಗ ಅದೀನಿ, ಪೇಪರ್ ಓದ್ಕೋತ್ ಕೂತಿದ್ದೆ ನೋಡ್ ನಾನು.
8: ಮತ್ತ ಆವಾಜ ಇಲ್ಲಲ್ಲ,
5: ಪೇಪರ್ ಓದಾಕತ್ತೀನಿ, ಮತ್ತ ಆವಾಜ ಹೆಂಗಿರ್ತತಿ
8: ಅಂದ್ರ ಒಮ್ಮೆ ಜೋರ್ ಜೋರ್ ಓದ್ತಿರ್ತೀಯಲ್ಲ, ಅದಕ್ಕ ನಾ ಕೇಳ.
5: ಹೌದ್ ಬಿಡ, ಯಾಕಂತಂದ್ರ ನಮ್ಮ ಭಾಷೆ ಸ್ವಚ್ಛ ಆಗ್ಬೇಕಂತೇಳಿ ಓದ್ತೇನ.
7: ಹಾಡರ ಕೇಳ್ತಿರ್ತಿ, ನೀನರ ಗುನ್ಗುನಿಸ್ತಿರ್ತಿ, ಯಾಕೋ ಸುಮ್ಮಿದ್ಯಲ್ಲ ಅಕ್ಕ.
5: ಹೌದವ್ವ, ಸುಮ್ಮದೀನಿ, ಯಾಕಂದ್ರ ಸ್ವಲ್ಪ ಬ್ಯಾಸರಾಗಿತ್ತು ನೋಡ್ ಮನ್ಸಿಗ.
8: ಏನಾಕತ್ತೇಳ, ಯಾವ್ದಾರ ಒಂದ್ ಇನ್ಸಿಡೆಂಟ್ ಅದು ಓದಿ ಮನ್ಸಿಗೆ ಹಚ್ಕೊಂಡ್ರ ಹೋಗ್ಲಿ, ಏನಾಗೈತ ಅದನ್ನಾರ ಹೇಳ. ಏನ್ ಬರ್ದಾರ ಅದ್ರಾಗ?
5: ಪೇಪರ್ನ್ಯಾಗೂ ವಿಚಿತ್ರ ಸುದ್ದಿ ಓದ್ತೇವಿ. ಆಮೇಲೆ ನಮ್ ಬಳಗದಾಗ ಮೊನ್ನೆ ನೋಡು, ಒಂದ್ 6 ತಿಂಗಳ ಹಿಂದ ಒಂದ್ ಮದ್ವಿಗ್ ಹೋಗಿದ್ವಿ. ಚಂದ ಮದ್ವಿ ಮಾಡ್ಕೊಟ್ರು, ಆದ್ರ ಹುಡುಗಿಗೆ ಸ್ವಲ್ಪ ಲಘು ಆತಲ್ಲ ಇದು ಅನಿಸ್ಬಿಡ್ತು. ಅದು ಬರೇ 19 ವರ್ಷದ ಹುಡುಗಿಯ, ಡಿಗ್ರಿ ಓದಾಕತ್ತಿತ್ತು, ಬಿಕಾಮ್ 2ನೇ ವರ್ಷದಾಗಿತ್ತು, ಇಂಜಿನಿಯರ್ ವರ ಸಿಕ್ಕ, ಫಾರಿನ್ ಆಗಿದಾನು ಅಂತ ಹೇಳಿ ಮದ್ವಿ ಮಾಡ್ಕೊಟ್ಬಿಟ್ಲು. ಆ ಹುಡುಗಗ ನೋಡಿದ್ರ 29 ವಯಸ್ಸು, 10 ವರ್ಷ ಬರ್ಕಪ್ಪ. ಹುಡುಗಿಗೆ ಮದ್ವಿ ಇಷ್ಟ ಇರ್ಲಿಲ್ಲ, ಓದ್ಬೇಕು, CA ಆಗ್ಬೇಕು ಅನ್ನುವಂತಹ ಕನಸ್ ಕಂಡಿದ್ ಹುಡುಗಿ ಅದು. ಅದಕ್ಕ ಮನ್ಸಿಗೆ ಬ್ಯಾಸರಾಗಿ ಡಿಪ್ರೆಷನ್ ಹೋಗ್ಬಿಟ್ಟಿತ್ತ ಅದು ಹುಡುಗಿ. ಆವಾಗ ಇನ್ನೂ ಆ ಹುಡುಗ ಚಲೋ ಅನ್ಬೇಕು, ಈ ಹುಡುಗಿ ಜೊತೆ ಹೊಂದಾಣಿಕೆ ಆಗಂಗಿಲ್ಲ ಅಂತ ಹೇಳಿ ವಾಪಸ್ ಕಳಿಸಿದ. ಹುಡುಗಿ ಸುತೂತ್ರ ಮನಿಗರ ಬಂದದ. ಅದ್ ಏನ್ರ ಮಾಡ್ಕೊಂಡ್ಬಿಟ್ಟಿದ್ರೆ ಜೀವಕ್ಕೆ ಏನ್ ಮಾಡ್ತಿ ಹೇಳು.
8: ಅಲ್ಲ ಮಾಲ, ನೀ ಎಲ್ಲಾ ಹೇಳ್ದೀಗ ಕರೆಕ್ಟ್. ಈಗ ಏನಾಗತ್ತಪ್ಪ ಅಂದ್ರ ಮದ್ವಿನ ನೋಡು, ಹಿರಿಗುರಿಯರು ಎಲ್ಲಾರು ಸೇರಿ ತೀರ್ಮಾನ ಮಾಡಿ ಮದ್ವಿ ಮಾಡಿರ್ತಾರ. ಇನ್ ಕೆಲವು ಸಂದರ್ಭದಾಗ ಏನಾಕತ್ತಿ, ಅವ್ರವ್ರ ಪ್ರೀತಿ ಪ್ರೇಮ ಅಂತಂದ್ ಹಿಂದ್ ಬಿದ್ದು ಲವ್ ಮ್ಯಾರೇಜ್ ಮಾಡ್ಕೊಂಡು ಬರ್ತಾರ. ಈಗ ಮನುಷ್ಯನ್ಗೆ ಮದ್ವಿ ಅನಿವಾರ್ಯ ಅದ. ಒಂದು ಸಂಸಾರ ನಡಿಬೇಕು, ಒಂದು ಕುಟುಂಬ ಮುಂದುವರಿಬೇಕು, ನಮ್ಮ ಪೀಳಿಗೆ ಮುಂದುವರಿಬೇಕಂದ್ರ ಮತ್ತೆ ಹಿರಿಯರೆಲ್ಲಾರು ಏನ್ ಮಾಡ್ತಾರ, ಒಂದು ಮದ್ವಿ ಅನ್ನೋದೊಂದು ಕಟ್ಟುಬದ್ಧರಿಗೆ ಎಲ್ಲಾರು ಬಿದ್ದಾರ ಇಲ್ಲ ಅಂತಲ್ಲ. ಆದ್ರ ಕೆಲವರು ಏನ್ ತಂದೆ ತಾಯಿಗಳು ಮಾಡ್ತಾರ ಅಂದ್ರ ಅವಸರಕ್ಕೆ ಬೀಳ್ತಾರ. ಈಗ ನೋಡಿ ನೀ ಹೇಳಾಕತ್ತಿದೆ, ಹುಡುಗಗ ಮತ್ತ ಹುಡುಗಿಗೆ ವಯಸ್ಸು ಎತ್ತರದ ಬಹಳಷ್ಟು ಅಂತಂದ್ ಗೊತ್ತಾಗತ್ತೆ ನೀ ಹೇಳದ್ ನೋಡಿದ್ರ. ಮತ್ತ ಮದ್ವಿ ಮಾಡೋದಕ್ಕಿಂತ ಮುಂಚೆ ಮಕ್ಕಳಿಗೆ ಮನಸ್ಸು ಐತೋ ಇಲ್ಲೋ, ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡಾರ ಇಲ್ಲೋ, ಮದ್ವೆ ಆಗಕ್ ಅವ್ರಿಗೆ ಇಷ್ಟ ಆಯ್ತು ಅಥವಾ ಓದ್ತಾರೋ, ಏನ್ ಮಾಡ್ತಾರ ಅನ್ನೋದ್ ನಾವು ಮೊದಲ ಮಕ್ಕಳ ಮನಸ್ಸು ಅರ್ಥ ಮಾಡ್ಕೋಬೇಕು. ಹಿಂಗ ದಿಢೀರ್ ಅಂತಂದ್ ಹೇಳಿ ನಾವ ಹಿರಿಯರ್ ಕೂತ್ಕೊಂಡು ನಿರ್ಧಾರ ಮಾಡಿ ಮದ್ವೆ ಮಾಡಿಬಿಟ್ರೆ ಹಿಂಗೆಲ್ಲ ಸಮಸ್ಯೆ ಬರ್ತಾವ.
5: ನಾ ಹುಡುಗಿಗೂ ಮಾತಾಡದೆ ಅವ್ರವ್ಗೂ ಮಾತಾಡದೆ, ಅವ್ರವ್ ಏನಂದ್ಲು, ನಾವು ಆಕಿಗ್ ತಿಳಿಸಿ ಹೇಳಿದ್ವಿ ಇಷ್ಟು ಚಲೋ ನೌಕರಿ ಅದ ಹುಡುಗಗ, ಇಷ್ಟು ದೊಡ್ಡ ಪಗಾರ ಅದ, ನಿನ್ಗೇನ್ ಈಗ ಮದ್ವಿ ಮಾಡೋದಿರ್ಲಿಲ್ವಾ, ಅದ್ರ ಮುಂದ್ ಇಷ್ಟು ಚಲೋ ಸಂಬಂಧ ಬರ್ತಿತ್ತೋ ಇಲ್ಲೋ ನೋಡು ಒಪ್ಕೊ ಅಂದ್ವಿ. ಅವಾಗ ಒಪ್ಕೊಂಡ್ತು CA ಮಾಡ್ತೀನಿ ಅಂತೂ. ಆ CA ಮಾಡುವಂತಿಂತಗೋ ನಾವು ಸ್ವಲ್ಪ ಸುಳ್ಳು ಹೇಳಿದ್ವಿ ಅಂತ ಹೇಳಿದ್ಲಕ್ಕಿ. ಹುಡುಗನ ಮನೆಯವರು ನಿನಗ ಓದಿಸ್ತಾರ, CA ಮಾಡಿಸ್ತಾರ ಅಂತ ಹೇಳಿ ಅವ್ರವ್ವ ಹುಡುಗಿಗೆ ಸುಳ್ಳು ಹೇಳ್ಬಿಟ್ರ. ಅದು ಏನ್ ಅನ್ಕೊಂಡದ ಹುಡುಗಿ, ನನ್ಗ ಮುಂದ್ ಓದ್ಲಿಕ್ಕೆ ಅವಕಾಶ ಆಗ್ತದ ಅಂತ ಹೇಳಿ. ಮದ್ವೆ ಆಗಿ ಹೋದ್ಮೇಲೆ ಹುಡುಗ ಹುಡುಗಿಗೆ ವಯಸ್ಸಿನ ಅಂತರ ಬ್ಯಾರೇನ, ಆಮೇಲೆ ಮುಂದ್ ಓದ್ಲಿಕ್ಕೆ ಅವಕಾಶ ಇಲ್ಲ. ಬ್ಯಾರೆ ದೇಶದಾಗ ಆ ಹುಡುಗಿಗೆ ಮಾತಾಡೋರಿಲ್ಲ, ಅಕ್ಕಿ ಕಷ್ಟ ಸುಖ ಕೇಳೋರಿಲ್ಲ, ಆ ಕೆಲಸದವರು ಇಲ್ಲ, ಎಲ್ಲಾ ಮನಿ ಕೆಲ್ಸ ವಿದೇಶದಾಗ ತಾವ ಮಾಡ್ಕೋಬೇಕು. ಆ ಹುಡುಗಿಗೆ ಒಟ್ಟ ಸರಿ ಬಂದಿಲ್ಲ. ಹಿಂಗಾಗಿ ಆ ಹುಡುಗಿ ಬಹಳ ಮನ್ಸಿಗೆ ಬೇಜಾರ್ ಮಾಡ್ಕೊಂಡ್ ಡಿಪ್ರೆಷನ್ ಹೋಗಿತ್ತು, ವಾಪಸ್ ಬಂತು. ಈಗ ನೋಡುವ, ಮದ್ವೆ ಮಾಡಬೇಕಾರ ಮಕ್ಕಳಿಗೆ ತಿಳುವಳಿಕೆ ಇರಂಗಿಲ್ಲ. ಕಾನೂನು 18 ವರ್ಷ ವಯಸ್ಸು ಅಂತ ಹೇಳಿದ್ರು, ಹಂಗ ಹೇಳದಂತ ಹೇಳಿ ಅಷ್ಟು ಲಘು ಮದ್ವೆ ಮಾಡಿದ್ರೆ ಆ ಮಕ್ಕಳ ಮನ್ಸಿನ ಮೇಲೆ ಬಹಳ ಪರಿಣಾಮ ಆಗ್ತದ. ಓದು ಮಕ್ಕಳಿಗೆ ಓದೋದು ಬಿಡ

0: ಆಕಾಂಕ್ಷಿ, ಅವ್ರ ಕನಸು ಏನೋ ಇರ್ತದ, ಏನೋ ಒಂದ್ ಗುರಿ ಇಟ್ಕೊಂಡಿರ್ತಾರ, ಅದನ್ನೆಲ್ಲ ನಾವು ಮರೆಸಿ ಮದ್ವಿ ಮಾಡಿದ್ರ ಬಹಳ ತಪ್ಪಂತ ಅನಿಸ್ತದ ನೋಡ್ರ. ಅಕ್ಕಿ ನೀ ಏನಂತೀ
1: ಮಾಲಕ್ಕ? ಅಲ್ಲ ಮಾಲಕ್ಕ ನೋಡು, 19 ವರ್ಷಕ್ಕ ಏನ್ ತಿಳುವಳಿಕೆ ಇರ್ತೈತಿ? ಇನ್ನೂ ಶಾಲಿ ಕಾಲೇಜ್ ಕಲಿಬೇಕನ್ನೋ ಒಂದು ಮನಸ್ಸಿನ ಭಾವನೆಯನ್ನ ಮುರಿದು ಹಾಕಿ ಏನೂ ಗೊತ್ತಿಲ್ಲ ಆ ಕೂಸಿಗೆ ಇನ್ನು ಹಂಗ ನೋಡಿದ್ರ. ಮದ್ವಿ ಅನ್ನೋದು ದೊಡ್ಡ ಜವಾಬ್ದಾರಿ, ಮಾಡ್ಕೊಂಡ್ಮೇಲೆ ಎಲ್ಲಾ ತರದಿಂದ ಅಲ್ಲೇ ನಾವು ಸಕ್ಷಮ ಇರಬೇಕಾಗತ್ತ. ನಾವು ಒಂದ್ ಮನಿ ಬಿಟ್ಟು ಬೇರೆ ಮನೆಗೆ ಬರ್ತೇವಿ, ಅಲ್ಲಿರೋ ಎಲ್ಲಾ ಬಂಧು ಬಳಗನ ಹಚ್ಕೋಬೇಕಾಗತ್ತ. ಎಷ್ಟೋ ಜವಾಬ್ದಾರಿ ಬೇಕಾಗಿರತ್ತೋ ಬೇಡಾಗಿರತ್ತೋ ಮದ್ವಿ ಆದ್ಮೇಲೆ ತನ್ ತಾನ ಹುಡುಗಿ ಮೈ ಮೇಲೆ ಬಂದ ಬಿಡತ್ತ. ಆ 19 ವರ್ಷಕ್ಕ ಆ ಹುಡುಗಿ ಎಷ್ಟ್ ಅಂತ ಅದನ್ನ ಸಂಭಾಳಿಸ್ಕೊಳಕ್ ಸಾಧ್ಯ ಐತಿ? ಚಲೋನೇ ಇರಬಹುದು ಸಂಬಂಧ, ಆದ್ರ ಆ ಹುಡುಗಿಗೆ ಆ ಟೈಮಿಗೆ ಆ ತಿಳುವಳಿಕೆ ಇರೋದನ್ನೇ ಇಲ್ಲ.
2: ಅಲ್ಲ ರಾಕೇ, ನೀ ಹೇಳೋದು 100ಕ್ಕೆ 100 ಸತ್ಯ ಅದ, ಇಲ್ಲ ಅಂತಲ್ಲ. ಈಗ ಮಾನಸಿಕವಾಗಿ ಮತ್ತ ಮದುವೆಗೆ ತಯಾರಿ ಆಗ್ಲಿಲ್ಲ ಅಂದ್ರೆ ಈ ಸಮಸ್ಯೆ ಬರ್ತಾವ ನೋಡು. ಯಾವಾಗ ಮಕ್ಕಳು ನಮಗ ಮದ್ವೆ ಆಗ್ಬೇಕು ಅನ್ನೋದು, ಅವರಿಬ್ರು ಹುಡುಗ ಆಗ್ಲಿ ಅಥವಾ ಹುಡುಗಿ ಆಗ್ಲಿ, ತಮ್ಮ ಇಚ್ಛಾನುಸಾರವಾಗಿ ನಾವು ಮದ್ವೆ ಆಗ್ಬೇಕು, ನಾವು ಒಂದು ಸಂಸಾರ ಕಟ್ಕೋಬೇಕು ಅಂತಂದು ಅವ್ರ ತಲೆಯಾಗ ಬಂದಾಗ ಅಂದ್ರ ಯಾವಾಗ ಅವ್ರ ಸ್ವಂತ ದುಡಿಮೆ ಮಾಡ್ತಾರ ನೋಡು, ಅವಾಗೆಲ್ಲ ಈಗಿನ ಮಕ್ಕಳದೆಲ್ಲ ಅದು ಒಂದು ಗುರಿ ಇಟ್ಕೊಂಡಿರ್ತಾರ. ಯಾಕಂದ್ರೆ ತಮ್ಮ ಕಾಲ್ ಮೇಲೆ ತಾವು ನಿಂದಿರ್ಬೇಕು, ತಾವು ದುಡಿಬೇಕು, ಮತ್ತೊಬ್ಬರನ್ನ ಅವಲಂಬನೆ ಆಗಬಾರ್ದು, ನಾವು ಸ್ವತಃ ದುಡಿದು ನಾವು ಗಳಸಂಗ ಆದ್ರೆ ಮದುವೆ ಆಗ್ಬೇಕು ಅನ್ನೋದು ಎಲ್ಲರದು ಒಂದು ಇಂಟೆನ್ಷನ್ ಇರುತ್ತೆ. ಹಂಗ ಈಗ ಮಕ್ಕಳು ಅವರ ಆಸೆಗಳು ಏನದವ ಅಂತ ನಾವು ಅದನ್ನೆಲ್ಲ ಅರ್ಥಗೊಂಡು ನಾವು ಅವ್ರಿಗೆ ಮದುವೆ ಮಾಡೋದು ಸೂಕ್ತ ಐತೆ ಇಲ್ಲೋ, ಅವ್ರು ದುಡಿತಾರೋ ಇಲ್ಲೋ, ಇದನ್ನೆಲ್ಲ ಯೋಚನೆ ಮಾಡ್ಬೇಕು. ಕೆಲವೊಂದು ಸಂದರ್ಭ ಏನಾಕತ್ತೆ ಅಂದ್ರೆ ಈ ಮದುವೆ ಅನ್ನೋದು ಸಹಬಾಳ್ವೆ ಮತ್ತು ಹೊಂದಾಣಿಕೆಯಿಂದ ಕೂಡಿರ್ತದೆ ಯಾವಾಗ್ಲೂ. ಈಗ ಸಾಕಷ್ಟು ನಾವು ಮದುವೆ ವಿಚಾರದಲ್ಲಿ ನೋಡಿದ್ರೆ ಯಾರು ಪರಿಪೂರ್ಣ ವ್ಯಕ್ತಿಗಳು ಸಿಗೋದಿಲ್ಲ. ಏನಪ್ಪ ಅಂದ್ರೆ ಇಬ್ರು ನಡುವೆ ಹೊಂದಾಣಿಕೆ ಮತ್ತು ಗೌರವ ಮತ್ತು ಪರಸ್ಪರ ಜವಾಬ್ದಾರಿ ಇದ್ದಾಗ ಮಾತ್ರ ಈ ಸಂಬಂಧ ಸುಂದರವಾಗಿರ್ತದೆ. ಯಾವಾಗ ಈ ಪರಸ್ಪರ ಹೊಂದಾಣಿಕೆ ಇರಲು, ಪ್ರೀತಿ ಇರಲು ಮತ್ತೆ ಗೌರವ ಇರಲು, ಹಾ ಇವೆಲ್ಲ ಕೊರತೆ ಬಿದ್ದಾಗ ಆ ಮದುವೆ ಅನ್ನೋದು ಒಂದು ಏನು ನಂಟೈತಲ್ಲ, ಇಲ್ಲಿ ಬಿರುಕು ಬಿಡಕ್ಕೆ ಶುರು ಆಗ್ತವೆ.

ನೀ ಹೇಳಿದ ಮಾತೊಂದ್ ಬಹಳ ಚಲೋ ಹೇಳದೆ, ಪರಸ್ಪರ ಗೌರವ ಇರಬೇಕು, ಅದ್ರ ಜೊತೆ ಯಾರು ಪರ್ಫೆಕ್ಟ್ ಅಲ್ಲ, ಅವ್ರಿಗೂ ಕೂಡ ಸಹಕಾರ ಕೊಡ್ಬೇಕು. ಬೇರೆ ಮನೆಯಿಂದ ಬಂದಿರ್ತಾರ, ಈ ಗಂಡ ಮಕ್ಕಳು ಎಷ್ಟು ಅಚ್ಚಾದ್ಲೆ ಪ್ರೀತಿಲೆ ಬೆಳೆದಿರ್ತಾರಲ್ಲ, ಈಗ ಹೆಣ್ಮಕ್ಳು ಒಬ್ಬರ ಒಬ್ಬರ ಇರ್ತಾರ.

0: ಅವ್ರನ್ನು ಅಷ್ಟು ಅಚ್ಚಾದಿಂದ ಪ್ರೀತಿಯಿಂದ ಬೆಳೆಸಿರ್ತಾರೆ. ಅವ್ರಿಗೂ ಕೂಡ ಅಷ್ಟು ಒಂದು ಸ್ಪೇಸ್ ಕೊಡಬೇಕು, ಹೊಂದಾಣಿಕೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಡಬೇಕು. ಎಲ್ಲ ಜವಾಬ್ದಾರಿ ಅವ್ರ ಮೇಲೆ ಹೇರಬಾರ್ದು. ತಮ್ಮೊಳಗೆ ಒಬ್ಬಳು ಅಂತ ಹೇಳಿ ತಿಳ್ಕೊಬೇಕು. ಒಂದು ಹುಡುಗಿ ತನ್ನ ಮನಿ, ತನ್ನ ಕಂಫರ್ಟ್ ಝೋನು, ತನ್ನ ಬಂಧು ಬಳಗ ಎಲ್ಲಾನೂ ಬಿಟ್ಟು ಇನ್ನೊಂದು ಮನೆಗೆ ಹೋದಾಗ ಆಕೆಗೆ ಬಹಳಷ್ಟು ಪ್ರೀತಿ ಆಧಾರದಿಂದ ನೋಡ್ಕೋಬೇಕು.
1: ಎರಡು ವಿಭಿನ್ನ ವ್ಯಕ್ತಿತ್ವಗಳು ಕೂಡಿರ್ತಾವಲ್ಲೇ. ಆಮೇಲೆ ನೀನು ಮದುವೆ ಮಾಡ್ಕೊಂಡು ಬಂದು ಒಂದ ತಿಂಗಳಿಗೆ ಎಲ್ಲಾ ಜವಾಬ್ದಾರಿ ತಗೊಂಡು ಬೆಸ್ಟ್ ಸೊಸಿ ಅಂತ ಕ್ರೆಡಿಟ್ ತಗೊಂತಿ ಅನ್ನೋದು ಸುಳ್ಳು. ಬಹಳ ಟೈಮ್ ಬೇಕಾಗತ್ತೆ. ಹೇಳ್ತಾರಲ್ಲ ಒಬ್ರು ಕವಿಗಳು, ಇಷ್ಟು ಕಾಲ ಒಟ್ಟಿಗಿದ್ದು ಎಷ್ಟು ಬೆರೆತರು, ಅರಿತವೇನು ನಾವು ನಮ್ಮ ಅಂತರಾಳ ಅನ್ನೋ ಹಂಗ. ಎಷ್ಟೋ ವರ್ಷ ಕಳೆದ್ರೂ ಸಹ ನಾವು ಒಂದೇ ಮನೆಯಲ್ಲಿ ನಾವು ಎಷ್ಟೋ ವಿಷಯಗಳನ್ನ ಅವ್ರನ್ನ ಅರ್ಥ ಮಾಡ್ಕೊಳ್ಳಿಕ್ ಟೈಮ್ ಬೇಕಾಗತ್ತೆ. ಇದಕ್ಕೆ ಬಹಳ ದೊಡ್ಡ ಟೈಮ್ ಬೇಕು, ಮತ್ತೆ ಅಷ್ಟೇ ಒಂದು ಸೂಕ್ಷ್ಮ ಮನಸ್ಸು ಬೇಕು. ಒಂದು ಆ ಮನಸ್ಸಿನೊಳಗ ಈ ಜವಾಬ್ದಾರಿಯನ್ನ ಅರ್ತುಕೊಂಡು ತಾಳ್ಮೆಯಿಂದ ಸಮಾಜಕ್ಕೆ ತಕ್ಕಂಗ ಜೀವನ ಮಾಡೋಕ್ ಇರೋಂತ ಒಂದ್ ಎಲ್ಲಾ ವಿಷಯಗಳು ಆ ಹುಡುಗಿಗಾತು ಆ ಹುಡುಗಗಾತು ಆ ವಯಸ್ಸಿಗೆ ತಕ್ಕಂಗ ಬರೋವರೆಗೂ ನೀ ಹೇಳ್ದಂಗ ಮಾಲಕ್ಕ ಅವರಿಗೆ ಒಂದು ನಾವು ಮತ್ತ ಕುಮಾರಣ್ಣ ಹೇಳಿದ್ನಲ್ಲ ಒಂದ್ ಸ್ಪೇಸ್ ಕೊಡ್ಬೇಕಾಗತ್ತ. ಅವ್ರಾಗೆ ತಿಳ್ಕೊಬೇಕದನ್ನ, ನಾನು ಇನ್ನ ಮದ್ವಿ ಮಾಡ್ಕೊಂಡು ಆ ಜವಾಬ್ದಾರಿ ನಿಭಾಯಿಸ್ಲಿಕ್ಕೆ ನಾ ಅರ್ಹ ಇದೇನಿ ಅಂದಾಗ ಮನಿ ಮಂದಿ ಅದಕ್ಕೊಂದು ಅವಕಾಶ ಮಾಡಿಕೊಟ್ರ ಎಲ್ಲಾ ಚಂದಿರತ್ತ ಅಂತ ಹೇಳಿ ಒಂದು.
2: ಈಗ ಕೆಲವು ಕುಟುಂಬದೊಳಗ ನೋಡ್ತೇವೆ, ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು ಪರಸ್ಪರ ಒಬ್ಬರನ್ನೊಬ್ಬರು ಪ್ರೀತಿಸ್ತಾರ. ಆ ಪ್ರೀತಿಸಿದಂತ ಸಂದರ್ಭದಲ್ಲಿ ಎಲ್ಲೋ ಅವರು ದುಡಿಯಂಗಿಲ್ಲ, ಮತ್ತ ಜೀವನದ ಭದ್ರತೆ ಇರಂಗಿಲ್ಲ. ನಾವು ಮುಂದೆ ನಾವು ಜೀವನವನ್ನು ಸಾಗಿಸ್ಬೋದು ಅಥವಾ ಸಾಗಿಸ್ಲಿಕ್ಕೆ ಆಗ್ತದೋ ಇಲ್ಲೋ ಅನ್ನೋದು ಒಂದು ಅವರಲ್ಲೇ ನಿಲುವಿರಂಗಿಲ್ಲ, ಒಂದು ಗಟ್ಟಿತನ ಇರಂಗಿಲ್ಲ. ಯಾರದೋ ಮೇಲೆ ಅವಲಂಬನೆ ಆಗಿ ನಾವು ಅವಾಗ ಪ್ರೀತಿಸಿದಾಗ ಏನಾಕತಿ, ಜೀವನ ಹೆಂಗ್ ಕಟ್ಕೋಬೇಕು ಅನ್ನೋದು ಒಂದು ಸಮಸ್ಯೆ ಅವ್ರಿಗೆ ಯಾವಾಗ ಇದ್ರ ಬಗ್ಗೆ ಯೋಚನೆ ಮಾಡಿದಾಗ ತಲೆದೋರ್ತೈತಲ್ಲ, ಅವಾಗ ಅವರು ಬೇರೆ ಬೇರೆ ವಿಚಾರಗಳಿಗೆ ಹೋಗ್ತಾರ. ಇಲ್ಲಾಂದ್ರೆ ಮನಿ ಬಿಟ್ಟು ಹೋಗೋದು ಅಥವಾ ಇನ್ನೇನಾರ ಬೇರೆ ಕಡೆ ಹೋಗಿ ಗೊತ್ತಿಲ್ದಂಗ ಮದುವೆ ಆಗ್ಬಿಡೋದು ಅಥವಾ ಲಿವಿಂಗ್ ಟುಗೆದರ್ ಇರೋದು, ಈ ತರದ ಒಂದು ಪರಿಪಾಠವನ್ನ ಇತ್ತಿತ್ತಲಾಗ ನಾವು ನೋಡಾಕತ್ತೀವಿ.
0: ಹೌದು ಕುಮಾರ, ಬಹಳಷ್ಟು ಬೇಜಾರಾಗುದಂದ್ರ ಆ ಸಣ್ಣ ವಯಸ್ಸಿನ ಮಕ್ಕಳು ಓಡ್ ಹೋಗಿ ಪ್ರಾಣ ಕಳ್ಕೊಂಡ್ ಬಿಡ್ತಾರ, ಏನೋ ಮಾಡ್ಕೊಂಡ್ ಬಿಡ್ತಾರ. ಅವಾಗ ತಂದೆ ತಾಯಿಗೆ ಎಷ್ಟು ಮನ್ಸಿಗೆ ಬೇಜಾರಾಗ್ತದ ಅಂದ್ರ, ಒಂದು ಮಗುವನ್ ಹುಟ್ಟದಿಂದ ದೊಡ್ಡದು ಮಾಡೋದಕ್ಕ ಎಷ್ಟು ತಂದೆ ತಾಯಿ ಪರಿಪಾಠ ಪಟ್ಟಿರ್ತಾರ ಅನ್ನೋದು ಸಾಕಿದವರಿಗೆ ಗೊತ್ತು, ತಂದೆ ತಾಯಿಗೆ ಗೊತ್ತಿರ್ತದೆ. ನೀವು ಕೆಲವೇ ದಿನದ ಪ್ರೀತಿಗೆ ಆ ನಿಮಗೆ ತಾಳ್ಮೆನ ಇರುವುದಿಲ್ಲೇನು ಅಂತ ಕೇಳು ಹಂಗಾಗ್ತದೆ. ನಾವು ಯಾವಾಗ ಸುದ್ದಿ ಓದ್ತೀವಲ್ಲ ಆ ಮಕ್ಕಳಿಗೆ ಈ ರೀತಿ ಯಾಕೆ ಮಾಡ್ಕೊಂಡ್ರಿ ಅಂತ ಕೇಳಬೇಕು ಅಂತ ಅನಿಸ್ತದೆ.
2: ಅಲ್ಲ ಮಾಲ, ಇನ್ನೊಂದು ಈ ಪ್ರೀತಿ ಮಾಡೋದೇನು ತಪ್ಪಲ್ಲ, ಆದ್ರೆ ಪ್ರೀತಿ ಮಾಡೋಕ್ಕಿಂತ ಮುಂಚೆ ಇದು ಸರಿನೋ ಇದು ತಪ್ಪು ಅನ್ನೋದನ್ನ ಅರ್ಥ ಮಾಡ್ಕೊ. ಪ್ರೀತಿ ಮಾಡಿದ್ರೆ ಮಾಡಬಾರ್ದಂತ ನಾ ಹೇಳಾಕತ್ತಿಲ್ಲ. ಈಗ ಕೆಲವೊಮ್ಮೆ ಏನಾಕತ್ತೆ ಅಂದ್ರೆ ಪ್ರೀತಿಗೆ ವಿರೋಧ ಬರ್ತಾರಂತಂದು ಹೇಳಿ ತಂದೆ ತಾಯಿನೋ ಅಥವಾ ಮನೆಯನ್ನಾರು ಯಾರೋ ನಮ್ಮನ್ನ ವಿರೋಧ ಮಾಡ್ತಾರ, ನಮ್ಮ ಮದುವೆ ಮಾಡಿಸಂಗಿಲ್ಲ ಅನ್ನೋ ಒಂದು ಮನೋಭಾವನೆಗೆ ಬಂದು ತಾವ ನಿರ್ಧಾರಗಳನ್ನು ತಗೊಂಡು ಇನ್ನೇನೇನೋ ದುಷ್ಕೃತ್ಯಗಳನ್ನ ಮಾಡೋದೈತಲ್ಲ, ಅದು ಬಹಳ
1: ತಪ್ಪು.
2: ಯಾಕಂದ್ರೆ ನಿಮಗೆ ಮದುವೆ ಆಗ್ಬೇಕಂತ ಇದ್ರೆ ನೀವು ತಂದೆ ತಾಯಿಗಳನ್ನ ಒಪ್ಪಿಸ್ರಿ, ಮನ್ಯಾಗ ಹಿರಿಯರನ್ನು ಒಪ್ಪಿಸ್ರಿ, ಆ ನಂತರ ಅದ್ರ ಬಗ್ಗೆ ತಿಳುವಳಿ ಕೇಳ್ರಿ ಹಿಂಗ ಹಿಂಗ ಆಗ್ಯದ ಅಂತಂದು. ಅದಕ್ಕೆ ಒಪ್ಪಿದ್ರು ಸರಿ, ಇಲ್ಲ ಅಂದ್ರೆ ನೀವು ದುಡಿತಾ ಇದ್ರೆ ನೀವ ಹೊರಗೆ ಹೋಗಿ ಮದುವೆ ಆಗಕ್ಕೂ ಬೇಡನಲ್ಲ, ಕಾನೂನು ಅಷ್ಟು ಈಗ ಸುಸೂತ್ರವಾಗಿ ಅದಾವು. ಯಾರು ನೀವು ವಯಸ್ಸಾದವರಿಗೆ ಮದುವೆ ಆಗಕ್ಕಂತರೂ ಬೇಡ ಅನ್ನಲ್ಲ, ಆದ್ರೆ ಮನೆಯವ್ರನ್ನ ಒಪ್ಪಿಸಿ ಎಲ್ಲರೂ ಹೊಂದಾಣಿಕೆಯಿಂದ ಹೊಂದ್ಕೊಂಡು ಹೋಗೋದೈತಲ್ಲ, ಅದು ನಮ್ಮ ಜೀವನದಾಗ ಸುಖ ಸಂಸಾರ.
1: ನಮ್ಮ ಪ್ರೀತಿ ವಿಷಯದೊಳಗ ಪರಿವಾರದವ್ರನ್ನ ಅಂದ್ರೆ ನಮ್ಮ ಅಪ್ಪ ಅಮ್ಮನ ಇನ್ವಾಲ್ವ್ ಮಾಡ್ಕೊಳೋದ್ರಿಂದ ಆ ಹುಡುಗಿಗೆ ಆ ಹುಡುಗಗನ ಸಪೋರ್ಟ್ ಆಗತ್ತೆ, ಆಕೆಗೆ ಯಾರು ಇಲ್ಲ ಅನ್ನೋ ಭಾವನೆ ಬರೋದಿಲ್ಲ. ಆಮೇಲೆ ಜೀವನ ಇಷ್ಟಕ್ಕನ ಇರೋಂಗಿಲ್ಲಲ್ಲ, ಎಲ್ಲಾ ಸಪೋರ್ಟ್ ಬೇಕಾಗತ್ತೆ, ಆರ್ಥಿಕವಾಗಿ ಬೇಕು, ಆ ಹುಡುಗ ಏನ್ ದುಡಿಮೆ ಮಾಡ್ತಾನ. ಆಮೇಲೆ ಪ್ರೀತಿ ಅಂದ ತಕ್ಷಣ ಏನದು, ಪ್ರೀತಿ ಅಷ್ಟೇ ಇರಲ್ಲ, ಬಹಳ ಐತಿ ಜೀವನ ಮಾಡೋದು. ಆಮೇಲೆ ಆ ಹುಡುಗಿ ಆ ಪ್ರೀತಿ ಅವ್ರದ್ ಆ ಸಮಯದಾಗ ಒಬ್ಬರನ್ನೊಬ್ಬರು ಅರ್ಥಕೊಳ್ಬೇಕು, ಈಕಿ ಗುಣಗಳೇನು ಅವನ ಗುಣಗಳೇನು, ಮುಂದೆ ನಮ್ಮ ಹೊಂದಾಣಿಕೆ ಆಗತ್ತೇನು. ಕುಮಾರಣ್ಣ ಇಷ್ಟು ನಾಲೆಜ್ ಅಂತರೂ ಈಗಿನ ಮಕ್ಕಳಿಗೆ ಐತಿ, ಹಾ ಇಲ್ಲೇ ಇಲ್ಲ ಇನ್ನೋಸೆಂಟ್ ಅನ್ನೋ ಅಂತ ಪರಿಸ್ಥಿತಿ ಅಂತರೂ ಅಲ್ಲ. ಯಾಕಂದ್ರೆ ಅವರಿಗೆ ಸೋಷಿಯಲ್ ಮೀಡಿಯಾ ಐತಿ, ಬಹಳಷ್ಟು ಈ ತರದ ಚಿತ್ರಗಳು ಬರ್ತಾವ, ಪೇಪರ್ನಾಗ ಓದ್ತಾರ, ಇಂತಲ್ಲವ್ರಿಗೆ ಇನ್ಫಾರ್ಮೇಶನ್ ಸಿಗಂಗಿಲ್ಲ ಅನ್ನಂಗಿಲ್ಲ, ಅಥವಾ ಅವ್ರಿಗಾರ ತಿಳುವಳಿಕೆ ಐತಿಲ್ಲ ಅನ್ನಂಗಿಲ್ಲ. ಅಂದ್ಮೇಲೆ ನೀವು ಪ್ರೀತಿ ಅನ್ನೋ ವಿಷಯದಾಗ ಬಿದ್ದಿರಂದಾಗ ಅಟ್ಲೀಸ್ಟ್ ಅಲ್ಲರ ಒಂದ್ ಸಮಯ ಕೊಡ್ರಿ ಒಬ್ಬರನ್ನೊಬ್ಬರು ಅರ್ಥಕೊಳ್ಳಿಕ್ಕೆ ಆ ಟೈಮಿಗರ.
0: ಹೌದ್ರ ಅಕ್ಕಿ, ನೀ ಹೇಳೋದ್ ಖರೆ. ನೀ ಸೋಷಿಯಲ್ ಮೀಡಿಯಾ ಅಂದೆಲ್ಲ ನನಗ ನೆನಪು ಬರ್ತದ ನೋಡು, ಈಗಿನ ಮಕ್ಕಳು ಒಂದು ಭ್ರಾಮಕ ಜಗತ್ನೊಳಗ್ ಬದುಕ್ತಾರ, ಅದ್ ಏನಿರ್ತದ ಅದನ್ನ ನೋಡುದು, ಯಾರಿಂದನೂ ಆಕರ್ಷಿತವಾಗುವುದು,
1: ಬಾಲಿವುಡ್ ಸ್ಟೈಲ್ ಮದ್ವಿ ಮಾಡ್ಕೊಂಡು ಒಂದು ಹುಚ್ಚಿಡ್ಬಿಟ್ಟಿರ್ತೈತಿ.
0: ಹೌದು, ಆದ್ರ ಈಗ ನೋಡ್ ನೀ ಹೇಳಿದಿ, ಬಹಳಷ್ಟು ಮಂದಿ ಏನ್ ಮಾಡ್ತಾರ, ಜೀವನ ಪೂರ್ತಿ ದುಡ್ದಂತ ದುಡ್ಡನ್ನ ಒಂದು ದಿನದ ಮದ್ವಿಗೆ ಖರ್ಚು ಮಾಡ್ತಾರ. ಅದರಿಂದ ಏನಾಗ್ತದೆ,

0: ನಿಮ್ ಕಡೆ ಬಹಳ ದುಡ್ಡದ ಅಂದ್ರ ನೀವು ಮಾಡ್ಕೊಡ್ರಿ. ನಿಮ್ದು ಗಳಿಕೆದ್ದು ಅಥವಾ ನೀವ್ ಇಟ್ಟಿದ್ದ ಸೇವಿಂಗ್ಸ್ ಇದ್ದು ಒಂದು 5-10% ಆ ದುಡ್ಡಾಗಿದ್ರ ಅಡ್ಡಿ ಇಲ್ಲ. ಆದ್ರೆ ಇಡೀ ಜೀವನದ ದುಡ್ಡನ್ನ, ಇಡೀ ಜೀವನ ದುಡ್ದಿದ್ದು ತಂದೆ ತಾಯಿ ದುಡ್ಡನ್ನ, ತಂದೆ ತಾಯಿನೂ ಅರ್ಥ ಮಾಡ್ಕೋಬೇಕು. ನೀವು 10 ಲಕ್ಷ ರೂಪಾಯಿ ಕೊಟ್ಟು ಮದ್ವಿ, ಇಡೀ ಜೀವನ ದುಡ್ದಿದ್ ದುಡ್ಡು ನಿಮ್ ಕಡೆ ಅದ ಅಂದಾಗ, ಆ 10 ಲಕ್ಷ ಖರ್ಚು ಮಾಡಿ ಮದ್ವಿ ಮಾಡೋದಕ್ಕಿಂತ ಅದ್ರೊಳಗೆ ನೀವು 1 ಲಕ್ಷ ಖರ್ಚು ಮಾಡ್ರಿ. ಅದ್ರೊಳಗೆಲ್ಲ ಸಂಪ್ರದಾಯದ ರೀತಿ ಪದ್ಧತಿ ಎಲ್ಲ ಉಪಯೋಗ ಮಾಡಿ ಪ್ರೀತಿ ಪಾತ್ರರನ್ನ, ಬಹಳಷ್ಟು ಹತ್ತಿರದವರನ್ನ ಕರೆದು ಚಂದಾಗಿ 1 ಲಕ್ಷದಾಗ ಮದ್ವೆ ಮಾಡಿ, ಆ 9 ಲಕ್ಷ ರೂಪಾಯಿ ನೀವು ಆ ಮಕ್ಕಳಿಗೆ ಕೊಟ್ರೆ, ಮದ್ವೆ ಆಗುವಂತಹ ವಧು ವರನಿಗೆ ಕೊಟ್ರೆ ಏನಾಗ್ತದ, ಅವ್ರು ತಮ್ಮ ಜೀವನ ಕಟ್ಕೋಬಹುದು. ಇವು ಒಂದು ದಿನದ ವಿಡಿಯೋ ಶೂಟ್ಗಾಗಿ, ಒಂದು ದಿನದ ವೈಭವಕ್ಕಾಗಿ ಇಡೀ ಜೀವನದ ಗಳಿಕೆ ಹಾಳು ಮಾಡೋದು ನನಗನ್ಕಿ ಸರಿ
1: ಅನ್ಸಲ್ಲಪ್ಪ. ಆಮೇಲೆ ಸಮಾಜದೊಳಗೂ ಏನ್ ಮೆಸೇಜ್ ಪಾಸ್ ಆಗತ್ ನೋಡು, ಶ್ರೀಮಂತರು ಶ್ರೀಮಂತಿಕೆಲೆ ಮದ್ವೆ ಮಾಡ್ಕೊಂಡ್ರು, ಮಿಡ್ಲ್ ಕ್ಲಾಸ್ ಇರೋರು, ಅತಿ ಬಡವ್ರು ಇರೋರು, ಅವ್ರ ಮಕ್ಕಳ ಗತಿ ಏನು? ಅದು ಒಂದ್ ಮೆಸೇಜ್ ಪಾಸ್ ಆಗ್ಬಾರ್ದು. ಅತಿ ನಾವು ವೈಭವವಾಗೇನೆ ಮದ್ವೆ ಮಾಡ್ಕೋತೀವಿ ಅನ್ನೋ ಮೆಸೇಜನು ಅಷ್ಟು ಸಮಾಜಕ್ಕೆ ಒಳ್ಳೇದಲ್ಲ. ಎಷ್ಟು ಸಾಧ್ಯ ಅಷ್ಟು ಸಾಧಾರಣ ರೀತಿಲೆ, ಎಷ್ಟು ಸಾಧ್ಯ ಒಂದು ಸರಳ ರೀತಿಯೊಳಗೆ ಮದ್ವೆ ಮಾಡ್ಕೊಳೋದು ಸಮಾಜಕ್ಕೂ ಒಳ್ಳೇದು, ಅವ್ರ ಆರ್ಥಿಕ ಭದ್ರತೆಗೂ ಒಳ್ಳೇದು ನೋಡಕ್ಕ.

0: ನಾವು ಇನ್ನೊಬ್ಬರನ್ನ ಅನುಕರಣೆ ಮಾಡಬಾರ್ದು ನೋಡ್ರ ಅಕ್ಕಿ, ಎಷ್ಟದ ನಮ್ ಹಾಸಿಗೆ ಅಷ್ಟ ಕಾಲ್ ಚಾಚಬೇಕು ಏನಂತಿಪ್ಪ?
1: ಅಲ್ಲ, ಎಲ್ಲದಕ್ಕಿಂತ ಮುಖ್ಯ ನೀವು ಹೇಳೋದು ಕರೆಕ್ಟ್ ಅದ. ಈಗ ನಾ ಹೇಳೋದಂದ್ರೆ, ಈಗ ಮದುವೆ ಮಾಡ್ತೀವಿ, ಮತ್ತೊಬ್ಬರು ಹಂಗೆ ಧೂಮ್ಧಾಮ್ ಮಾಡ್ಯಾರ ಅಂತಂದೇಳಿ ನಾವು ಧೂಮ್ಧಾಮ್ ಮಾಡೋದಲ್ಲ. ನಮ್ಮ ಹತ್ರ ಯೋಗ್ಯತೆ ಇದ್ದರೆ ಮಾಡ್ಬೋದು. ಮಾಲ ಹೇಳ್ದಂಗೆ ಕರೆಕ್ಟ್ ಅದ. ಯಾಕಂದ್ರೆ ಕೆಲವೊಮ್ಮೆ ಏನಾಕತಿ, ಪರಿಸ್ಥಿತಿಗಳು ಎಲ್ಲರದು ಒಂದೇ ರೀತಿ ಇರೋಂಗಿಲ್ಲ, ಎಲ್ಲರದು ಭಿನ್ನ ಭಿನ್ನವಾಗಿರ್ತವೆ, ವಿಭಿನ್ನವಾಗಿರ್ತವೆ. ನಾವು ಅದಕ್ಕೆ ಏನು ಮಾಡ್ತೇವೆ ಅಂದರೆ, ಈಗ ಏ ಅವ್ರು ಅಷ್ಟು ಮಾಡ್ಯಾರಲ್ಲ, ನಾವ್ಯಾಕೆ ಮಾಡ್ಬಾರ್ದು ಅಂತಂದೇಳಿ ನಮ್ಮ ಹತ್ರ ಇದ್ದಿದ್ದು ಬದ್ದದ್ದು ಎಲ್ಲ ಈ ಖರ್ಚು ಮಾಡಿ ಮತ್ತೆ ಉಲ್ಟಾ ಸಾಲ ಮಾಡ್ಕೊಂಡು ಈಗ ಮದುವೆ ಮಾಡಕ್ಕೆ ಹೋಗ್ತೇವೆ, ಅವಾಗ ಬರ್ಡನ್ ಆಕೈತದ. ಆಮೇಲೆ ಸಾಲ ತೀರಿಸುವಾಗ ಅವಾಗ ಕಣ್ಣೀರು ಕಪಾಳಕ್ಕೆ ಬರ್ತಾವೆ. ಅದಕ್ಕೆ ಇದು ಆಗ್ಬಾರ್ದಂದ್ರೆ ನಾವು ಈ ಮದುವೆನ ದುಂದು ವೆಚ್ಚ ಮಾಡೋದು ನಿಲ್ಲಿಸ್ಬೇಕು.
0: ಹೌದು ಕುಮಾರ. ಇನ್ನೊಂದು ನೋಡಪ್ಪ, ಮದುವೆ ಅನ್ನೋತ್ಲೆ ಮದುವೆ ಊಟ ನೆನಪಿಗೆ ಬಂತು. ಮದುವೆ ಊಟ ಏನು ಮಾಡ್ತಾರಲ್ಲ ಅದು ಬಹಳ ಪೋಲಾಗು ಹಂಗೆ, ನಾಲ್ಕೈದೈದು ಸ್ವೀಟ್ ಯಾರಿಗೂ ತಿನ್ನಂಗಿಲ್ಲ, ಶುಗರ್ ಇರ್ತದ ಈಗ ಬಹಳಷ್ಟು ಮಂದಿಗೆ. ಆ ಪೋಲಾಗುದನ್ನ ತಪ್ಪಿಸ್ಬೇಕು. ಆಮೇಲೆ ಅಡಿಗೆ ಏನ್ ತಿಂತಾರ, ನಮ್ಮ ಪ್ರಾದೇಶಿಕವಾಗಿ ನಾವು ಉತ್ತರ ಕರ್ನಾಟಕದವರು, ಶೇಂಗಾ ಹೋಳಿಗೆ ಇರ್ಬೋದು, ಹುಗ್ಗಿರ್ಬೋದು, ಅಂತ ಟ್ರೆಡಿಷನಲ್ ಸ್ವೀಟ್ ಮಾಡ್ಬೇಕು. ನಾಲ್ಕೈದು ತರದ ತರಹೇವಾರಿ ಸ್ವೀಟ್ ಜರುತ್ ಇರೋದಿಲ್ಲ. ರಾಖಿ ಏನಂತೀವ ನೀನು?
1: ಆನಂತರ ಮಾಲ ಇನ್ನೊಂದು, ಈಗ ಏನಾಕತ್ತೆ ಅಂದ್ರೆ, ನಾವು ಎಷ್ಟೋ ಮದುವೆ ಸಮಾರಂಭಗಳಿಗೆ ಹೋಗ್ತವಲ್ಲ, ಅಲ್ಲೇ ಊಟ ಎಲ್ಲ ಚಲೋ ಮಾಡಿಸಿರ್ತಾರೆ, ಇಲ್ಲ ಅಂತಲ್ಲ, ಸಾಕಷ್ಟು ವಿಭಿನ್ನವಾಗಿ ಬೇರೆ ಬೇರೆ ಪದಾರ್ಥಗಳನ್ನೆಲ್ಲ ಮಾಡಿಸಿರ್ತಾರೆ, ಯಾವ್ದನ್ನ ತಿನ್ಬೇಕು ಯಾವ್ದನ್ನ ಬಿಡ್ಬೇಕು ಅನ್ನೋ ಮಟ್ಟಿಗೆ ಇರುತ್ತೆ. ಆದ್ರೆ ನಾ ಹೇಳೋದು, ಅವ್ರಿಗೆ ಎಷ್ಟು ಹಸಿವು ಇರುತ್ತಲ್ಲ, ಈಗ ಮದುವೆಗೆ ಹೋದವ್ರಿಗೆ ಹಸಿವಿಗೆ ತಮಗೆ ಎಷ್ಟು ಬೇಕು, ತಮಗೆ ಏನು ತಿನ್ನಾಕಿ ಹಿಡಿಸ್ತದ, ಅವನಷ್ಟ ಹಾಕಿಸ್ಕೋಬೇಕು ಈ ಎಲೆ ಒಳಗೆ. ಇಲ್ಲ ಅಂದ್ರೆ ಏನಾಕತ್ತೆ, ಅವ್ರೇನ್ ಬಡಸರ್ ಹಂಗ ಬಂದ್ ಬಡ ಬಡ ಬಡ ಬಡ ಲೈನ್ಯಾಗ ಹಂಗ ಬಂದು ಹೋಗ್ಬಿಡ್ತಾರ. ಅದು ಎಲ್ಲ ಆಹಾರ ಅಲ್ಲೇ ಉಳಿದ್ರೆ ವೇಸ್ಟ್ ಆಗುತ್ತೆ. ಎಷ್ಟೋ ಜನಕ್ಕೆ ಇವತ್ತು ಆಹಾರ ಇಲ್ದನ ಎಷ್ಟು ಪರದಾಡ್ತಾರ. ಅದನ್ನ ತಪ್ಪಿಸ್ಬೇಕಂದ್ರೆ ಈಗ ನಾವು ವೇಸ್ಟ್ ಮಾಡಬಾರ್ದು.
2: ಕುಮಾರಣ್ಣ, ಆಹಾರದ ಬಗ್ಗೆ ಮಾತಾಡಿದೀವಿ, ಮದ್ವೆ ಊಟದ ಬಗ್ಗೆ ಮಾತಾಡಿದೆಲ್ಲ. ನಾನು ಮೊನ್ನೆ ಒಂದು ಮದ್ವೆ ಊಟಕ್ಕೆ ಹೋಗಿದ್ದೆಪ್ಪ, ಮಳೆಗಾಲ ಬ್ಯಾರೆ, ಅಷ್ಟು ಸ್ವಚ್ಛತಾ ಇರ್ಲಿಲ್ಲ. ನಾನು ಸ್ವಲ್ಪ ಊಟ ಮಾಡಿದೆ ಬಿಡು, ಅಷ್ಟಷ್ಟು ಹಾಕಿಸ್ಕೊಂಡು ಉಂಡೆ, ಆದ್ರ ನೀರಿಗಿರಲ್ಲೇ ಕ್ಲೀನ್ ಇರ್ಲಿಲ್ಲ ನೋಡು. ಮಳೆಗಾಲ ಬ್ಯಾರೆ ಅಲ್ಲ ಅಕ್ಕ, ಹಂಗಾಗ ಹೋಗಿ ಸ್ವಲ್ಪ ಸಮಸ್ಯೆ ಆತ್ ನನಗೆ ಹೊಟ್ಟಿದು.
0: ಹೌದ್ರ ಅಕ್ಕಿ, ಈಗ ಮಳೆಗಾಲ ಬ್ಯಾರೆ ನೋಡುವ, ಈಗ ನೀರು ನಾವು ಬ್ಯಾಡ್ ಅಂದ್ರು ಏನ್ ಮಾಡ್ತಾರ ಪಾಪ, ಮದ್ವಿ ಮನಿಯೊಳಗ ನೀರೆಲ್ಲ ಟ್ಯಾಂಕ್ನ್ಯಾಗ ತುಂಬಿಟ್ಟಿರ್ತಾರ, ಅದ್ರೊಳಗೆ ಮಳಿ ನೀರು ಸೇರ್ಕೋತಾವ. ಹಿಂಗಾಗಿ ನೀ ಈ ಮಳೆಗಾಲ ಟೈಮ್ನಾಗ ಮದ್ವಿಗೆ ಹೋಗು, ಹೊರಗೆ ಹೋಗು, ಎಲ್ಲಿ ಹೋಗು, ಕುದಿಸಿ ಆರಿಸಿದ ನೀರು ಒಂದ್ ಬಾಟ್ಲಿಯೊಳಗೆ ತುಂಬಿಕೊಂಡು
2: ಹೋಗ್ಬೇಕಾಗಿತ್ತು ನೋಡು. ಹೌದಕ್ಕ, ಕರೆಕ್ಟ್ ಹೇಳಿದಿ ನೀನು. ಆಮೇಲೆ ಮತ್ತ ಅದನ್ನೆಲ್ಲ ಸರಿ ಮಾಡ್ಕೊಳಕ್ ನನಗ್ ಮತ್ ನಾಲ್ಕೈದ ದಿವಸ ಬೇಕಾತ್ ನನ್ನ ಆರೋಗ್ಯ ಸರಿ ಮಾಡ್ಕೊಳಕ್. ಅದಕ್ಕ ನೋಡು, ನಾನು ಈಗ ಅವತ್ತಿಂದ ಮನಿಗೆ ಬಂದ್ಮೇಲೆ ನಾ ಮಾಡಿದ ಮೊದ್ಲ ಕೆಲಸ ಏನ್ ಹೇಳಿ, ನೀರು ಕುದಿಸಿಟ್ಟೆ ನೋಡು,
0: ಬಾರಿ ಚಲೋ ಮಾಡಿದೆ,
2: ಕುದಿಸಿ ಸೋಸಿ ಇಟ್ಟೆ. ಮತ್ತ ಇನ್ನೊಂದು, ಈ ಮಳೆಗಾಲಕ್ಕಂದ್ರ ಸ್ವಲ್ಪ ನಾವು ಹೊರಗಿಂದ ತಿನ್ನೋದು ಆದಷ್ಟೇನು ಬಿಟ್ಟಬಿಡೋ ಚಲೋ ಅಂತೆನ್ನ. ಈ ಪಾನಿಪುರಿ ತಿಂದೆ, ಚಾಟ್ಸ್ ತಿಂದೆ, ಮಳೆಗಾಲನ್ಯಾಗ ಅಷ್ಟು ಕ್ಲೀನ್ ಇರಂಗಿಲ್ಲ. ಆಮೇಲೆ ಜಲ್ದಿ ಕ್ರಿಮಿ ಕೀಟಗಳು ಉತ್ಪನ್ನ ಆಗುವಂತ ಟೈಮ್ ಇದು, ಬಿಸಿಲು ಜಾಸ್ತಿ ಬೀಳೋದಿಲ್ಲ, ಮಳೆಗಾಲಕ್ಕೆ ಜಲ್ದಿ ರೋಗನು ಬಂದ್ಬಿಡತ್ತ. ಅದಕ್ಕೆ ಅಲ್ಲ ಅಕ್ಕ, ಮದ್ವಿ ವಿಷಯ ಮಾತಾಡಿದ್ವಿ, ಮಳೆಗಾಲ ವಿಷಯ ಮಾತಾಡಿದ್ವಿ, ಚಾ ನರ ಕೊಡ.
0: ಹಾ, ಚಾ ಕೇಳ್ಬಾರ್ದ ನೀ ನನಗೆ, ನಾ ಚಾ ಕೇಳು ಕುಡಿಯೋದ್ ಬಿಟ್ಬಿಟ್ಟೇನಿ. ಯಾಕೆ ಹೇಳು, ನನಗ್ ಸಿಕ್ಕಾಪಟ್ಟಿ ಅಸಿಡಿಟಿ ಆಗಕತ್ತಿತ್ತು. ನಾ ಏನ್ ಮಾಡಾಕತ್ತೀನಿ ಗೊತ್ತೈತಿಗ, ನಾ ಒಂದು ಮಸ್ತ್ ಕಷಾಯ ಮಾಡ್ತೀನಿ ಕುಡಿ.
2: ಆತು,
0: ಕಷಾಯರ ಹೆಂಗ್ ಮಾಡೇನ್ ಹೇಳ್ತೀನಿ.
2: ಹೇಳ ಹೇಳಕ್ಕ ಹೇಳ.
0: ನೋಡಿಲ್ಲಿ ಈಗ ಮೊದ್ಲ ಮಳೆಗಾಲ ಬ್ಯಾರೆ, ಒಂದಿಂಚು ಶುಂಠಿ ತಗೊಂಡೀನಿ, ಒಂದಿಷ್ಟು ಮೆಣಸು, ಒಂದಿಷ್ಟು ಏಲಕ್ಕಿ, ಇದನ್ನೆಲ್ಲ ಹಾಕಿ ಆಮೇಲೆ ಈ ಕೊತ್ತಂಬರಿ ಬೀಜ ಹಾಕಿ 5 ನಿಮಿಷ ಕುದಿ ಹತ್ತುತ್ಲೆ ಸ್ವಲ್ಪ ಬೆಲ್ಲ ಹಾಕೊಂಡ್ ಕುಡಿದ್ರ ಮಸ್ತ್. ಆಮೇಲೆ ಈ ಮಳೆಗಾಲದಾಗ ನಿನಗ್ ಬ್ಯಾರೆ ನೋಡು, ಹಗಲೆಲ್ಲ ಆರಾಮ್ ತಪ್ತದ.
2: ಹೌದು,
0: ನಿನ್ಗ ಮಾಡ್ಕೊಡ್ತೀನಿ ನೋಡಿಗ.
2: ಹಂಗ ಮಾಡ. ಅಯ್ಯ, ಕುಮಾರಣ್ಣಗೂ ಕೂಡ ಪಾಪ.
0: ಅಯ್ಯಯ್ಯೋ, ಕುಮಾರ್ಗ್ ಹೇಳ್ಬಿಡು
2: ನಾವು.
1: ಈಗ ಬಿಸಿ ಬಿಸಿ ಮೊದ್ಲ ಜಿಟಿ ಜಿಟಿ ಮಳೆ ಹಿಡ್ದತೆ, ಈಗ ಬಿಸಿ ಆಹಾರ ಇದ್ರ ನೋಡು ಈ ಮಳೆಗಾಲದಾಗ
2: ಊಟ ಹೋಗ್ತೈತಿ
1: ರುಚಿ. ಇಲ್ಲ ಅಂದ್ರೆ

0: ಆಹಾರನ ಒಳಗೆ ಇಳಿಯಂಗಿಲ್ಲ.
1: ಹೌದು,
0: ಈಗ ನೀ ಯಾಕೆ ನನಗೆ ನಿನ್ನ ಟೀ ಯಾಕೆ ಕೇಳಿದೆ ಅಂತ ಗೊತ್ತಾತು. ಮಳೆ ಐತೆ ಹೊರಗೆ, ಚಳಿ ಚಳಿ ಹತ್ತಾಗತೈತಿ ರಾಕಿಗೆ, ಹಿಂಗಾಗಿ ಬಿಸಿ ಬಿಸಿ ಟೀ ಬೇಕು.
1: ಏನಿತ್ತು ಗೊತ್ತೇಂತಲ್ಲ, ಮಾಲಕನ ಮನೆಗೆ ಹೋಗಿ ಬಿಸಿ ಚಾ ಕುಡಿದು ಬಜಿ ಕರೆದಿರ್ತಾಳ, ಏನಾರ ಚಲೋ ಚಲೋ ಬಿಸಿದ ಅದಷ್ಟು ಮಾಡಿ ಆಮೇಲೆ ಅಕ್ಕಿ ಮುಂದೆ ಏಳುವರೆ ಎಂಟರ ಸುಮಾರು ಡಿನ್ನರ್ ರೆಡಿ ಮಾಡೇ ಬಿಡ್ತಾಳ. ಮತ್ತ ಆತು ಉಂಡ್ ಬರೋಣ ಅನ್ನೋ ಲೆಕ್ಕಕ್ಕ ಬಂದಿರೋದ್ ಮತ್ತಿವತ್ ನಾವ್ ಅಕ್ಕ ಅಡಿಗೆ ಏನ್ ಮಾಡಿಯ ಅಂದಂಗ.
2: ನೋಡ್ವಾ, ನೀ ಭಜಿ ಅಂದಿ, ನೀ ಭಜಿ ಕರಿತೀನ ಅಂತ ತಿಳ್ಕೊಬೇಡ. ಭಜಿ ನಾನು ಮಾಡಿ ಏರ್ ಫ್ರೈಯರ್ ನ್ಯಾಗ ಮಾಡ್ತೀನಿ.
1: ನಮ್ ಮಾಲಕ್ ಅಂದ್ರೆ ಮಾಲಕ್ ಎಲ್ಲಾದ್ರಾಗೂ ಅಕ್ಕಿ
0: ಗೊತ್ತಿದ್ದ ಇದನ್ ಪ್ಲಾನ್ ಹಾಕಿರ್ತೀವಿ.
1: ಅಕ್ಕಿನ ಮನಿ ಬಂದೇ ಒಂದೇನು ಹೆಲ್ದಿ ಫುಡ್ ತಿಂದ ಹೋಗ್ತೇವಂತ ಅರ್ಥ ಅಲ್ಲಿ.
0: ಹೌದೌದು
1: ಹೇಳಕ್ಕ.
0: ಅಲ್ಲ ಮತ್ತೆ ಸೂಪ್ ಏನಿಲ್ಲ,
2: ಆ ಸೂಪ್ ಬೇಕಂದ್ರೆ ಮಾಡೇ ಬಿಡೋನಲ್ಲ.
1: ಬೇಕ ಯಾಕಕ್ಕ, ಬೇಕ ಬೇಕು ಮಾಡೇ ಬಿಡು ನೀನ್.
2: ಆ ರಾಖಿ, ನೀ ಟೊಮ್ಯಾಟೊ ಸೂಪ್ ಮಸ್ತ್ ಮಾಡ್ತೀಯಲ್ಲ, ಅದರ ರೆಸಿಪಿ ಹೇಳು, ಈಗ ಮಾಡ್ತೀನಿ, ನೀ ಹೇಳ್ದಂಗ ಮಾಡ್ತೀನಿ.
0: ತರಕಾರಿ ಸೂಪ್ ಚಲೋ ಮಾಡ್ತಾಳ ರಾಖಿ.
1: ಹಾ ಅಕ್ಕ, ಟೊಮೆಟೊ ಸೂಪ್ ಮಾಡಿದ್ದೆ ನಾ ಮೊನ್ನೆ, ಒಂದ್ ನಾಲ್ಕೈದು ದಿವಸದ ಹಿಂದೆ ಹೇಳಿದ್ನಲ್ಲ ಸ್ವಲ್ಪ ಆರಾಮ ಇರ್ಲಿಲ್ಲ ಅಂದಾಗ ಸೂಪ್ ಮಾಡಕ್ ಕೊಡದ್ನಿ. ನೀವು ಒಂದ್ ನಾಲ್ಕೈದು ಟೊಮೆಟೊ ತಗೋರಿ, ಅದನ್ನ ಅರ್ಧ ಅರ್ಧ ಕಟ್ ಮಾಡಿ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೋರಿ. ಆಮೇಲೆ ಅದ್ರ ಜೊತೆ ಬೆಳ್ಳುಳ್ಳಿ ಹುರ್ಕೋಬೇಕು, ಬೆಣ್ಣೆ ಒಳಗ್ ಹುರ್ಕೋಬೇಕು. ಆಮೇಲೆ ಅದಕ್ಕ ನೀವು ಮೆಣಸಿನ ಪುಡಿ ಹಾಕ್ಬೇಕು. ಆಮೇಲೆ ನೀವು ಅದನ್ನ ರುಬ್ಕೊಂಡು, ಟೊಮೆಟೊನ ರುಬ್ಕೊಂಡು ಅದನ್ನ ಚಂದಾಗ ಬೆಣ್ಣೆ ಒಳಗ ಫ್ರೈ ಮಾಡ್ಕೋರಿ. ಆಮೇಲೆ ನಿಮಗ ಅದಕ್ಕೆ ಎಷ್ಟು ಬೇಕಷ್ಟು ನೀರ್ ಬೆರೆಸ್ಕೊಂಡು, ನಿಮಗ ಅದ್ರದ್ ಎಷ್ಟು ಕನ್ಸಿಸ್ಟೆನ್ಸಿ ಬೇಕಲ್ಲ ಅದಕ್ಕೆ ನೀರ್ ಬೆರೆಸ್ಕೊಂಡು, ಆಮೇಲೆ ನಾನು ಸ್ವಲ್ಪ ಕಾರ್ನ್ ಫ್ಲವರ್ ಪೌಡರ್ ಅದಕ್ಕೆ ಹುರಿದು ಹಾಕಿರ್ತೇನೆ ಸ್ವಲ್ಪ ದಪ್ಪ ಬರ್ಲಿ ಅಂತ ಹೇಳಿ. ಹಂಗೂ ಮಾಡ್ಬೋದು.
0: ಇನ್ನೊಂದು ನಿಮ್ ಮುಖ್ಯವಾಗಿ ಇದನ್ನ ಮರ್ತಿ, ಸ್ವಲ್ಪ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಅರಿಶಿನ ಹಾಕಿ. ಅಲ್ಲ
1: ನೀನ ಹೇಳ್ಬಿಡೋ ಮಾರ ರೆಸಿಪಿನ.
0: ಅಲ್ಲ ನಾ ಏನ್ ಹೇಳಕತ್ತಾರ ಕೇಳ ಕೇಳ
1: ಅಣ್ಣ, ನನಗೆ ಚಲೋ ಅಡಿಗೆ ನೀನ ಮಾಡ್ತಿ.
0: ಅದ್ರೊಳಗ ಸ್ವಲ್ಪ ಶುಂಠಿ ಅರಿಶಿನ ಬೆಳ್ಳುಳ್ಳಿ ಶುಂಠಿ ಈಗ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದ, ಅದನ್ನ ಹೇಳಕ್ ಬಂದೆ ನಾ. ನೀ ಬೇರೆ ತಿಳ್ಕೊಬೇಡ, ನೀನ ಮಾಡದ
2: ನೀನ ಸೂಪ್ ಮಾಡಪ್ಪ. ಅಲ್ಲೇ ಬೆಳ್ಳುಳ್ಳಿ ಅದಾವ, ಟೊಮ್ಯಾಟೊ ಅದಾವ,
1: ನಾ ಮಾಡ್ತೇನೆ ಅಣ್ಣ ನಿನ್ನ.
2: ಮೆಣಸಿನ ಡಬ್ಬೆ ನೋಡಪ್ಪ, ಬೆಣ್ಣಿನ ಬೇಕಾದ್ರೆ ಕೊಡ್ತೀನಿ.
0: ಸರಿ ಸರಿ,
1: ಬೇಕಾರ ಯಾಕಕ್ಕ, ಅಕ್ಕ ಬೆಣ್ಣಿ ಬೇಕ ನೋಡ. ರೆಡಿ ಅಣ್ಣ, ಮಾಡೋಣ ಅಂತ. ಈ ಕಡೆ ಅಕ್ಕ ಅನ್ನ ಸಾರು ಹಪ್ಪಳ ಕರೀತಾಳ, ನಾವ್ ಈ ಕಡೆ ಸೂಪ್ ಮಾಡೋಣ.
2: ಡಿನ್ನರ್ ತಯಾರಿನ ನಡ್ಸೋಣ ಬರ್ರಿ.
0: ಡಿನ್ನರ್ ಟೈಮ್
3: ಬಳಿರೆ ಲಾಡು ಸಾಲು, ಮಹದೇಣಿ ಹೋಳಿಗೆಗಳು, ಭಲೆ ಜಿಲೇಬಿ ಮೊದಲು.
4: ಭಾಗವಹಿಸಿದ್ದವರು ಮಾಲಾ ಸಾಮ್ರಾಣಿ, ಕುಮಾರ್ ಅಗಡಿ ಹಾಗೂ ರಾಖಿ ಹಾನ್ಗಲ್. ಊಟದೊಂದಿಗೆ ಬದುಕಿನ ಮಾತು ಡಿನ್ನರ್ ಟೈಮ್ ಪ್ರಸಾರವಾಯಿತು. ಸಂಕಲನ ರಾಖಿ ಹಾನ್ಗಲ್. ಮತ್ತೆ ಮುಂದಿನ ವಾರ ರಾತ್ರಿ 9:30 ಡಿನ್ನರ್ ಟೈಮ್.

ಜನಪದ ವೈವಿಧ್ಯ ಕಾರ್ಯಕ್ರಮದೊಳಗೆ ಮೊದಲಿಗೆ ಕಲಘಟಗಿ ತಾಲೂಕಿನ ಭೋಗೇನಾಗರಕೊಪ್ಪದ ಫಕೀರವ್ವ ನಿಂಗಪ್ಪ ಉಳ್ಳಾಗಡ್ಡಿ ಹಾಗೂ ಸಂಗ್ರಿಗರಿಂದ ಸಂಪ್ರದಾಯದ ಪದ.

0: ஏகதேச கசத்துள்ளவ நம காப்பத பசுவன தேவரே.
1: இன்னும் முந்தைய கேளுண ಮುಂಡ್ರಿಗಿ ತಾಲೂಕಿನ ಹಾರೋಗೇರಿಯ ಶಿವಾನಂದಪ್ಪ ಹನುಮಂತಪ್ಪ ಬಾರಿಕೇರ್ ಹಾಗೂ ಸಂಗಡಿಗರಿಂದ ಗೀಗಿ ಪದಗಳನ್ನು

ಜನಪದ ವೈವಿಧ್ಯದಲ್ಲಿ ಇನ್ನು ಮುಂದೆ ಕೇಳೋಣ. ಗದಗ ತಾಲೂಕಿನ ಕುರುದಕೋಟೆಯ ವಿರೂಪಾಕ್ಷಪ್ಪ, ಬಸಪ್ಪ, ಗೂರ್ನವರ್ ಹಾಗೂ ಸಂಗಡಿಗರಿಂದ ಕೋಲಾಟದ ಪದಗಳನ್ನು.

16 ಧಾರವಾಡದ ಎಸ್ಟಿಡಿ ಕೋಡ್ ಸಂಖ್ಯೆ 0836. ನೀವು ಕರೆಯನ್ನು ಮಾಡುವಾಗ ರೇಡಿಯೋ ಸೆಟ್ ದೂರ ಇಟ್ಟು ಕರೆ ಮಾಡಿರಿ, ಅಂದರೆ ನಿಮ್ಮ ಧ್ವನಿ ನಮಗೆ ಸ್ಪಷ್ಟವಾಗಿ ಕೇಳಿಸ್ತದೆ. ಬರೀ ಇವತ್ತು ಮೊದಲ ಕರೆ ಯಾರ್ದು, ಎಲ್ಲಿಂದ ಕರೆ ಮಾಡಿಗತ್ತಾರಂತ ನೋಡೋಣ.

ಹಲೋ ಅಭಿಲಾಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಹಾಗೂ ಡಾಕ್ಟರ್ ನವೀನ್ ಶಾಸ್ತ್ರಿ ಪುರಾಣಿಕರಿಗೆ ನಮಸ್ಕಾರ. ಆತ್ಮೀಯ ಕೇಳುಗರೇ, ಹಲೋ ಅಭಿಲಾಷ ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15 ಹಾಗೂ 244-344

0: ಹಲೋ ಅಭಿಲಾಷ, ಹಲೋ ಅಭಿಲಾಷ ಕಾರ್ಯಕ್ರಮ.
1: ನಮಸ್ಕಾರ ರೀ.
0: ನಮಸ್ಕಾರ, ಎಲ್ಲಿಂದ ಕರೆ ಮಾಡ್ಲಿಕತ್ತೀರಿ? ತಮ್ಮ ಹೆಸರು?
1: ಕುಂದಾನಗರದಿಂದ ವಿಜಯ್ ಕುಮಾರ್ ಭಸ್ಮೆ ರೀ.
0: ವಿಜಯ್ ಕುಮಾರ್ ಭಸ್ಮೆಯವರು, ಇವತ್ತು ಯಾವ ಗೀತೆಯನ್ನು ಕೇಳ್ಬೇಕಂತ ಮಾಡಿರಿ?
1: ಇವತ್ತು ರೀ ಸರ್, ನಮಗೆ ಇದು ಐತಲ್ ರೀ ಸರ್, ಮೂರು ಜನ್ಮ.
0: ಯಾವುದು?
1: ಮೂರು ಜನ್ಮ ಸರ್. ಮೂರು ಜನ್ಮ.
0: ಮೂರು ಜನ್ಮ
1: ಸರ್.
0: ಅದರೊಳಗೆ ಯಾವ ಗೀತೆ?
1: ನೀ ಬಂದರೆ ಮೆಲ್ಲಿಗೆ ಅಂತ ಐತೆ ಸರ್.
0: ನೀ ಬಂದರೆ ಮೇಲೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಹಾಡಿದ್ದಲ್ಲ.
1: ಹೌದು ಸರ್. ಸರ್, ಕಾರ್ಯಕ್ರಮ ಭಾಳ ಚೆನ್ನಾಗಿ ನಡೆಸ್ಕೊಡ್ತೀರಿ.
0: ಸರಿ, ಇವತ್ತು ಯಾರ್ಯಾರ ಸಲುವಾಗಿ ಇದು ಗೀತೆಯನ್ನು ಪ್ರಸಾರ ಮಾಡೋದಂತ ಹೇಳ್ತಿರಿ ತಾವು?
1: ಇದು ಗೀತೆ ಸರ್, ಬೈಲಂಗಲ್ದಿಂದ ನಮ್ಮ ಫ್ರೆಂಡ್ ಆದಂಥ ರಮೇಶ್ ಬೊಂಗಳೆ ಅವ್ರಿಗೋಸ್ಕರ ಸರ್.
0: ಸರಿ.
1: ಮತ್ತು ಸರ್, ಬಾಗಲಕೋಟೆಯಿಂದ ಚಂದ್ರಕಾಂತ್ ಸಿಂತ್ರೆ ಅವ್ರಿಗೋಸ್ಕರ ಸರ್.
0: ಸರಿ, ಇವತ್ತು ತಮ್ಮ ನೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡ್ತೀವಿ. ವಿಜಯ್ ಕುಮಾರ್ ಅವರೇ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ತಮಗೆ.
1: ಧನ್ಯವಾದ ಸರ್.

0: ನಮ್ಮ ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ ಅಭಿಲಾಷ. ಹಲೋ ಅಭಿಲಾಷ, ಕಾರ್ಯಕ್ರಮ? ಹೌದು, ನಮಸ್ಕಾರ. ಎಲ್ಲಿಂದ ಕರೆ ಮಾಡಿಗತ್ತೀರಿ? ತಮ್ಮ ಹೆಸರು? ಹಾಂ, ಕೇಳಿಗತ್ತದ, ಹೇಳ್ರಿ, ಎಲ್ಲಿಂದ ಕರೆ ಮಾಡ್ಲಿಕತ್ತೀರಿ? ತಮ್ಮ ಹೆಸರು? ಅಲ್ಲ, ತಮ್ಮ ಹೆಸರು? ಅದದ, ಯಾವ ಊರಿಂದ ಕರೆ ಮಾಡ್ಲಿಕತ್ತೀರಿ? ಹಾ ಹಾ, ತಮ್ಮ ನೆಚ್ಚಿನ ಗೀತೆಯನ್ನ ಪ್ರಸಾರ ಮಾಡ್ತೀವಿ, ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು. ತಮಗೆ ಅವ್ರು ನಮ್ಮ ಪ್ರೋಗ್ರಾಮ್ ಹೆಡ್. ಈಗ ತಮ್ಮ ನೆಚ್ಚಿನ ಗೀತೆಯನ್ನ ಪ್ರಸಾರ ಮಾಡ್ತೀವಿ, ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು. ತಮಗೆ ಭಕ್ತ ಸಿರಿಯಾಳದೊಳಗಲ್ಲ, ಅದರೊಳಗ ಯಾವ ಗೀತೆ ಭಕ್ತ ಸಿರಿಯಾಳದೊಳಗ?
1: ಶಿವ ಎಂದರೆ ಭಯವಿಲ್ಲ.
0: ಓಕೆ, ಶಿವ ಶಿವ ಎಂದರೆ ಭಯವಿಲ್ಲ ಆ ಗೀತೆ. ಓಕೆ, ತಮ್ಮ ನೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡ್ತೀವಿ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ತಮಗೆ.
1: ಎಸ್ ಸರ್, ಎಸ್ ಸರ್.

0: ಕೈಲಾಸವದು ಸಿಗದಲ್ಲ, ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ.
1: ನಮ್ಮ ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ ಅಭಿಲಾಷ.
2: ಹಲೋ ನಮಸ್ಕಾರ.
1: ನಮಸ್ಕಾರ, ಎಲ್ಲಿಂದ ಕರೆ ಮಾಡಿಗತ್ತೀರಿ? ತಮ್ಮ ಹೆಸರು?
2: ಸರ್ ಹುಣಸಾ ಪಿ ಜಿ ರೀ, ಗೋಕಾಕ ತಾಲೂಕು ರೀ.
1: ಹುಣಸಾಳ?
2: ಸರ್ ಹುಣಸಾ ಪಿ ಜಿ ಗೋಕಾಕ ತಾಲೂಕು.
1: ಹಾಂ. ತಮ್ಮ ಹೆಸರು?
2: ನಮ್ಮ ಹೆಸರು ಯಾಸಿನ್ ನದಾಫ್ ರೀ.
1: ಯಾಸಿನ್ ನದಾಫ್ ಅವರು ಈಗ ಸನಿಹಿತರೊಳಗೆ ಕರೆ ಮಾಡಿದ್ದಿಲ್ಲ ತಾವು?
2: ಎಲ್ಲಿ
1: ಯಾವ ಗೀತೆಯನ್ನು ಪ್ರಸಾರ ಮಾಡೋಣ ಯಾಸಿನ್ ಅವರೇ ಇವತ್ತು? ಹಲೋ ಅಭಿಲಾಷ.
2: ಗುರಿ ಗುರಿ ಪಿಕ್ಚರ್.
1: ಗುರಿ ಒಳಗೆ ಯಾವ್ದು ಬೇಕು ನಿಮಗೆ? ಡಾಕ್ಟರ್ ರಾಜಕುಮಾರ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿರುವ ಈ ಗೀತೆಯನ್ನು ಪ್ರಸಾರ ಮಾಡ್ತೀವಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಯಾಸಿನ್ ಅವರು. ತಮಗೆ
2: ನಮಸ್ತೆ.

0: ನಮ್ಮ ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ ಅಭಿಲಾಷ.
1: ಹಲೋ ನಮಸ್ಕಾರ ಸರ್.
0: ನಮಸ್ತೆ, ಎಲ್ಲಿಂದ ಕರೆ ಮಾಡಿಕತ್ತೀರಿ? ತಮ್ಮ ಹೆಸರು?
1: ಕೊಪ್ಪಳ ಜಿಲ್ಲೆಯಿಂದ ಸರ್, ಶಂಶುದ್ದೀನ್ ಅಂತ. ಸರ್,
0: ಶಂಶುದ್ದೀನ್ ಅವರು ಇವತ್ತು ಯಾವ ಗೀತೆಯನ್ನು ಪ್ರಸಾರ ಮಾಡೋಣ ತಮಗಾಗಿ?
1: ಇದು ಸರ್ ಸಾಂಗ್ಲಿಯಾನ ಚಿತ್ರ ಸರ್.
0: ಸಾಂಗ್ಲಿಯಾನ ಒಳಗೆ ಯಾವುದು?
1: ಟುಟ್ಟು ಟುಟ್ಟು ಅಂತ ಇದೆ ನೋಡಿ ಸರ್, ಎಷ್ಟು ವರ್ಷಗಳ ಸಂಗಡಿ ಹೇಳಿ.
0: ಹಾಂ ಹಾಂ ಹಾಂ, ಒಂದು ನುಡಿ ಹೇಳ್ಬೋದಾ?
1: ಬರೋದಲ್ಲ ಸರ್. ಸರ್ ಹೇಗೆ
0: ನಮ್ಮ ಕಾರ್ಯಕ್ರಮ ಎಲ್ಲ ಕೇಳ್ತಿರ್ತೀರಿ?
1: ಹಾಂ ಕೇಳಿ ಸರ್, ಬೆಳಿಗ್ಗೆಯಿಂದ ಸರ್ ಸಾಯಂಕಾಲವರೆಗೆ ಕೇಳ್ತಾ ಇರ್ತೀವಿ ಸರ್.
0: ಸಾಂಗ್ಲಿಯಾನ ಸದ್ಯಕ್ಕೆ ಲಭ್ಯ ಆಗ್ತಾ ಇಲ್ಲ.
1: ಹಾಗಾದ್ರೆ ಸಿ ಬಿ ಐ ಶಂಕರ್ ಸರ್.
0: ಸಿ ಬಿ ಐ ಶಂಕರ್ ಅಲ್ಲ?
1: ಹಾಂ ಸರ್.
0: ಅದರೊಳಗೆ ಯಾವ ಗೀತೆ?
1: ಗೀತಾಂಜಲಿ ಅಂತ ನೋಡಿ ಸರ್.
0: ಗೀತಾಂಜಲಿ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರು ಹಾಡಿದ್ದು. ಓಕೆ, ಗೀತೆಯನ್ನು ಪ್ರಸಾರ ಮಾಡ್ತೀವಿ. ಕರೆ ಮಾಡೋದಕ್ಕಾಗಿ ಧನ್ಯವಾದಗಳು ತಮಗೆ.
1: ನಮಸ್ಕಾರ ಸರ್.

0: ನಮ್ಮ ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ ಅಭಿಲಾಷ.
1: ಹಲೋ
0: ಅಭಿಲಾಷ, ಎಲ್ಲಿಂದ ಕರೆ ಮಾಡ್ಲಿಕತ್ತೀರಿ? ತಮ್ಮ ಹೆಸರು?
1: ನಮಸ್ತೆ ಸರ್.
0: ನಮಸ್ತೆ, ಎಲ್ಲಿಂದ ಕರೆ ಮಾಡ್ಲಿಕತ್ತೀರಿ ತಮ್ಮ ಕ?
1: ಮೂಡ್ಲಿಗಿ ತಾಲೂಕು ಕಲ್ಲೂರಿಂದ ರಾಜೇಶ್ ಸರ್.
0: ರಾಜೇಶ್ ಸಾಬ್ನದಾಪುರ. ಇವತ್ತು ಯಾವ ಗೀತೆಯನ್ನು ಕೇಳ್ಬೇಕಂದು ಮಾಡಿರಿ
1: ಸರ್? ಒಡೆದ ಹಾಲು ಸರ್.
0: ಹಾಂ, ಅದರೊಳಗೆ
1: ಬದುಕೆಲ್ಲ ಜೊತೆಯಾಗತ್ತೆ ಸರ್.
0: ಬದುಕೆಲ್ಲ ಜೊತೆಯಾಗಿ. ಓಕೆ, ತಮ್ಮ ನೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡ್ತೀವಿ. ಕರೆ ಮಾಡೋದಕ್ಕಾಗಿ ಧನ್ಯವಾದಗಳು ತಮಗೆ ರಾಜೇಶ್ ಸಾಬ್ ಅವರು.

0: ನಮ್ಮ ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ ಅಭಿಲಾಷ, ಹಲೋ ಅಭಿಲಾಷ. ಮಹಾಂತೇಶ್ವರ ಯಾವ ಗೀತೆಯನ್ನು ಪ್ರಸಾರ ಮಾಡೋಣ? ಸಮಯ ಸ್ವಲ್ಪ ಅದ.
1: ಟೈಮಿಂಗ್ ಭಾಳ ಅದು ಹಾಡದು ಹಾಡದೈತಿ ಸರ್, ಅಕ್ಕೇತು ಇಲ್ಲ.
0: ಹಾಂ, ಯಾವ್ದು ಹೇಳ್ರಿ?
1: ಇದು ನಿಮ್ಮದು ಬೋಧಿಕ್ಷರೋಗ ನಿಮ್ಮ ಲೇಖನ.
0: ಈಗ ಗೀತೆ ಯಾವುದು ಪ್ರಸಾರ ಮಾಡೋಣ ತಮಗಾಗಿ?
1: ಇದು ಸರ್ ಭಾಗ್ಯದ ಬಳಿಗಾರ ಹೋಗಿ ಬಾಣ ತಗೋರಿ ಅಂತೇಳಿ, ಅದು ಸೇವಂತಿ ಸೇವಂತಿ ಪಿಕ್ಚರ್ ಅಂದ್ರದ
0: ಭಾಗ್ಯದ ಬಳಿಗಾರ ಒಳಗ.
1: ಅದು
0: ಚಿತ್ರದ ಹೆಸರು ಯಾವುದು?
1: ಭಾಗ್ಯದ ಬಳಿಗಾರ ಹೋಗಿ
0: ಬಾ ಅಲ್ಲ,
1: ನಾಲ್ಕು ವರ್ಷದಿಂದ ಕೇಳ್ತೀರಿ ಹಾಡು?
0: ಅಲ್ಲಲ್ಲ, ಅದು ಚಿತ್ರ ಯಾವುದು?
1: ಸೇವಂತಿ ಸೇವಂತಿ.
0: ಸೇವಂತಿ ಸೇವಂತಿನಾ? ಹಾಂ ಹಾಂ ಹಾಂ, ಓಕೆ. ತಮ್ಮ ನೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡ್ತೀವಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ತಮಗೆ ಸಮಯ ಕಡಿಮೆ ಇರೋದರಿಂದ ಈಗ ನಿಮ್ಮ ಗೀತೆಯನ್ನು ಪ್ರಸಾರ ಮಾಡ್ತೀವಿ.

ಇನ್ನೂ ಸಾಕಷ್ಟು ಕರೆಗಳು ಬರಿಗತ್ತವು. ಆದರೆ ಕಾರ್ಯಕ್ರಮ ಹಲೋ ಅಭಿಲಾಷ ಮುಗಿಸುವಂತಹ ಸಮಯ ಆಗಿದೆ. ಹಲೋ ಅಭಿಲಾಷ ಕಾರ್ಯಕ್ರಮಕ್ಕೆ ಕರೆ ಮಾಡಿದ ಆತ್ಮೀಯ ಶ್ರೋತೃಗಳಿಗೆ ಧನ್ಯವಾದಗಳು. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ನವೀನ್ ಶಾಸ್ತ್ರಿ ಪುರಾಣಿಕ್, ತಾಂತ್ರಿಕ ಸಹಕಾರ ಎನ್ ಸುಬ್ಬಯ್ಯ ಹಾಗೂ ಮಂಜುನಾಥ್ ಹಡಗಲಿ. ಆಕಾಶವಾಣಿ ಧಾರವಾಡ, ಸಮಯ 11 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಹಿಂದಿಯಲ್ಲಿ ವಾರ್ತಾ ಪ್ರಸಾರ ದಿಲ್ಲಿ ಕೇಂದ್ರದಿಂದ.

ಸ್ಮೃತಿ ಪಟಲದಿಂದ 11:30 ಪಂಡಿತ್ ಎಂ ವೆಂಕಟೇಶ್ ಕುಮಾರ್ ಅವರಿಂದ ಟುಮರಿ. ಇವಿಷ್ಟು ನಾಳೆ ಬೆಳಗ್ಗೆ ನಮ್ಮ ನಿಲಯದಿಂದ ಬಿತ್ತರವಾಗುವ ಪ್ರಮುಖ ಕಾರ್ಯಕ್ರಮಗಳು. ಆಕಾಶವಾಣಿ ಧಾರವಾಡ, ಸಮಯ 11:06:45. 392.16 ಮೀಟರ್ಗಳು ಅಥವಾ 765 kHz ತರಂಗಗಳ ಮೇಲೆ ಹಾಗೂ FM 103 MHz ಕಂಪನಾಂಕಗಳಲ್ಲಿ ಇದುವರೆಗೆ ನಮ್ಮ ನಿಲಯದಿಂದ ಬಿತ್ತರವಾಗುವ ಕಾರ್ಯಕ್ರಮಗಳನ್ನು ಆಲಿಸಿದಿರಿ. ನಾಳೆ ಬೆಳಗಿನ ಪ್ರಸಾರ ಕಾರ್ಯ 5:55 ಆರಂಭವಾಗುವುದು. ಇನ್ನು ಮುಂದೆ FM 103 MHz ಕಂಪನಾಂಕಗಳಲ್ಲಿ FM ಗೋಲ್ಡ್ ಕಾರ್ಯಕ್ರಮಗಳನ್ನು ದಿಲ್ಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಳುವಿರಿ. ಇನ್ನು ಡಾಕ್ಟರ್ ನವೀನ್ ಶಾಸ್ತ್ರಿ ಪುರಾಣಿಕನಿಗೆ ಅನುಮತಿಯನ್ನು ನೀಡಿ ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಶುಭರಾತ್ರಿ. ಜೈ ಹಿಂದ್.

0: ಸಂದೀಪ್ ರಾಜ್ ಅವರು, ಸೀನಿಯರ್ ರೆಸಿಡೆಂಟ್ ಶಸ್ತ್ರಚಿಕಿತ್ಸಾ ವಿಭಾಗ SDM ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಧಾರವಾಡ, ಇವರು ಮೂಲವ್ಯಾಧಿಯ ಕುರಿತು ತಮಗೆ ತಿಳಿಸಿಕೊಡಲಿದ್ದಾರೆ. ಇವರ ಪರಿಚಯವನ್ನು ನಾನು ಈಗ ಮಾಡಿಕೊಡ್ತಾ ಇದ್ದೀನಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ
2: ಹಲೋ, ದಿಸ್ ಇಸ್ ಫ್ರಮ್ ಟಾಕ್ ಸ್ಟುಡಿಯೋ ನಾವೆಲ್ ಮೈಕ್ರೋಫೋನ್
3: microphone of the time here is 5 hours 14 minutes and 8 seconds just over.